ಇದು ಆಕಾಶವಾಣಿ ಚಿತ್ರದುರ್ಗ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು 102.6 ಎಫ್ಎಂ ಕಂಪನಾಂಕಗಳಲ್ಲಿ ಆರಂಭ ಮಾಡುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948ನೇ ಶಕವರ್ಷ ಆಷಾಢ ಮಾಸದ 4ನೇ ದಿನ ಅಂದರೆ 2026ನೇ ಇಸವಿ ಜೂನ್ ತಿಂಗಳ 25ನೇ ತಾರೀಕು ಗುರುವಾರ. ಈಗ ಸಮಯ ಸರಿಯಾಗಿ 5:58:45. ಪ್ರಿಯ ಕೇಳುಗರೆ, ನಮ್ಮನ್ನ ಮುಳುಗಿಸುವುದು ನೀರಿನ ಆಳವಲ್ಲ, ನಮ್ಮ ತಲೆಯ ಮೇಲೆ ನಾವು ಹೊತ್ತುಕೊಂಡಿರುವ ಕೋಪ, ದ್ವೇಷ, ಅಹಂಕಾರ ಎನ್ನುವ ಅನಗತ್ಯ ಭಾರಗಳು. ಶುಭ ನುಡಿಯೊಂದಿಗೆ ನಮಸ್ಕಾರ. ದುರ್ಗೋದಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಅಂದಹಾಗೆ ಸ್ಟುಡಿಯೋದಿಂದ ನಾನು ದ್ಯಾಮಲಾಂಬಿಕಾ ಎಂಎಸ್.

ಆಕಾಶವಾಣಿ ಚಿತ್ರದುರ್ಗ. ಇದೀಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. 6:10 ನಮನ ಭಕ್ತಿಗೀತೆಗಳನ್ನ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಚಿಂತನ, ಪ್ರೊಫೆಸರ್ ಮಂಜುನಾಥ ಲಮಾಣಿ ಅವರಿಂದ. ನಮ್ಮ ನಿಲಯದಿಂದ 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ ಕೇಳುವಿರಿ. 6:45 ಭಾವಗೀತೆಯೊಂದು ಮೂಡಿಬರಲಿದೆ. 6:50 ಆರೋಗ್ಯ ಬಿಂದು, ಮನೋದೈಹಿಕ ವ್ಯಾಧಿಗಳಲ್ಲಿ ಯೋಗದ ಪಾತ್ರ ಕುರಿತು ಮಾಹಿತಿ ಡಾಕ್ಟರ್ ಪಿ ಲತಾ ಅವರಿಂದ. 7:15 ಭಾವತರಂಗ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಆಲಿಸುವಿರಿ. 7:45 ಮತ್ತು 10:05 ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. 8:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ. ವಿಷಯ, ಮಳೆಗಾಲದಲ್ಲಿ ಮಕ್ಕಳಲ್ಲಿ ಜ್ವರ, ಕಾರಣಗಳು, ಮುನ್ನೆಚ್ಚರಿಕೆ ಹಾಗೂ ಆರೈಕೆ. ಭಾಗವಹಿಸುತ್ತಾರೆ ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಹಿರಿಯ ಮಕ್ಕಳ ತಜ್ಞರಾದ ಡಾಕ್ಟರ್ ಕಿರಣ್ ಎಚ್ ಡಿ. ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ರಂಗಯ್ಯನ ಬಾಗಿಲು ಬಳಿ, ಚಿತ್ರದುರ್ಗ. 9:30 ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. 11:00 ಜನಪದ ಗೀತೆಗಳು ಮೂಡಿಬರಲಿವೆ. 11:30 ಮಾಹಿತಿ ಕಣಜ ಮಾಲಿಕೆಯಲ್ಲಿ ಪುಸ್ತಕ ಪರಿಚಯ. ನಿಲಯದ ಮದಕರಿ ಪ್ರಸಾರದಲ್ಲಿ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. 12:35 ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿಜೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ, ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ

0: ಪುರದ ವನಿತಾ ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ನಮ್ಮ ನಿಲಯದಿಂದ 1:20 ಕಾರ್ಯಕ್ರಮ ಉಲ್ಲಾಸ, 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. 3:00 ಸಂಜೆ 5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ತಾ ಇದ್ವಿ. ಹಾಗೆ ಚಂದ್ರೌಳಿ ಪ್ರಸಾರದಲ್ಲಿ ಸಂಜೆ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ, 5:30 ಕ್ವಶನ್ ಬಾಕ್ಸ್ ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರಲಿದೆ. 6:15 ಚಿತ್ರದುರ್ಗ ತಾಲೂಕು ಆಯತೋಳು ಗ್ರಾಮದ ವಿರೂಪಾಕ್ಷಪ್ಪ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಲಿದ್ದೀರಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಜಿಲ್ಲಾ ವಾರ್ತಾ ಪತ್ರ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲೆಂಡ್ನಲ್ಲಿ ನಡೆಯುತ್ತಿರುವ 2026 ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವೆ ಮ್ಯಾಂಚೆಸ್ಟರ್ನಲ್ಲಿರುವ ಓಲ್ಡ್ ಟ್ರಾಫರ್ಡ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯುವ ಪಂದ್ಯದ ವೀಕ್ಷಕ ವಿವರಣೆಯನ್ನು ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ನೇರ ಪ್ರಸಾರದಲ್ಲಿ ಸಂಜೆ 6:50 ಆಟದ ಮುಕ್ತಾಯದವರೆಗೆ ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಹಾಗೆ ಗಮನಿಸಿ, ಎಂದಿನಂತೆ ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಆರ್ ಆಪ್ನಲ್ಲಿ 6:50 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ, ಸಮಗ್ರ ಕೃಷಿಯ ಅನುಭವಗಳನ್ನು ಕುರಿತು ಮೊಳಕಾಲ್ಮೂರು ತಾಲೂಕು ಪೂಜಾರಹಳ್ಳಿಯ ಕೃಷಿಕ ಮರುಳಸಿದ್ದೇಶ್ವರ ಅವರೊಂದಿಗೆ ಜಗದೀಶ್ ಗೋಪನಹಳ್ಳಿ ಅವರು ನಡೆಸಿದ ಸಂದರ್ಶನ ಕೇಳುವಿರಿ. ರೈತರಿಗೆ ಸಲಹೆ, ಜನಪದ ಗೀತೆಗಳು ಮೂಡಿಬರಲಿವೆ. 7:45 ಹಿಂದಿ ಚಿತ್ರಗೀತೆಗಳು, ರಾತ್ರಿ 8:00 ವಾಟ್ಸ್ಆಪ್ ಆಧಾರಿತ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ ಜನರಂಜನೆಯಲ್ಲಿ. 8:45 ವಚನಗಳು, 9:15 ಲಘು ಸಂಗೀತ, 9:30 ಮಿಶ್ರ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 10:00-11:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಗಮನಿಸಿ, ಸಂಜೆ 6:50 ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಈ ಕಾರ್ಯಕ್ರಮಗಳು ಮೂಡಿಬರಲಿವೆ. ಇದುವರೆಗೂ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 6:05, ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: Good morning. This is Akashvani, the news read by Saira Mujtaba.
2: Prime Minister Narendra Modi chaired the 52nd meeting of Pragati, the ICT-enabled multimodal platform for proactive governance and timely implementation at Seva Teerth in New Delhi yesterday. During the meeting, Mr. Modi reviewed 4 major infrastructure projects in the road, power, industrial corridor and metro rail sectors across 4 states, involving an investment of around 30,000 crore rupees. The Prime Minister stressed that delays in infrastructure projects lead to cost escalation and deprive citizens and industries of timely benefits. He directed the concerned ministries and state governments to resolve bottlenecks in a mission mode and ensure close monitoring of project implementation. Mr. Modi underlined the need for clear accountability, faster response mechanisms, and stronger coordination among law enforcement agencies, banks, and digital platforms. House-to-house enumeration of Special Intensive Revision or SIR of electoral rolls is set to start in Delhi from the 30th of this month. In this regard, the Chief Electoral Officer or CEO of Delhi chaired a meeting with the representatives of political parties regarding SIR in New Delhi yesterday. The CEO office said representatives of various political parties including Bharatiya Janata Party, Aam Aadmi Party and Indian National Congress attended the meeting. The CEO informed them about the main objective of SIR. No eligible citizen is left out while no ineligible person is included in the electoral roll. Samvidhan Hatya Divas is being observed today. It serves as a reminder of what happened when the Constitution of India was trampled over on 25th June 1975. It is also a day to pay homage to each and every person who suffered due to the excesses of the emergency. On this day in 1975, the emergency was declared amid growing political unrest and judicial developments that had undermined the legitimacy of the government led by the then Prime Minister, ಇಂದಿರಾ.

ತುಮಕೂರು ಜಿಲ್ಲೆ ನಾಗಲಾಪುರದಲ್ಲಿರುವಂತಹ ದೇವಸ್ಥಾನ ನವರಂಗದ ಮಧ್ಯದ ಭುವನೇಶ್ವರಿಯು ಬಹು ಕಲಾತ್ಮಕವಾಗಿ ಮೂಡಿಬಂದಿದೆ. ಸುತ್ತ ಅಷ್ಟದಿಕ್ಪಾಲಕರು ಯಕ್ಷಕನ್ನಿಕೆಯರು ಸುತ್ತುವರೆದಿದ್ದು ಮಧ್ಯದಲ್ಲಿ ಬೃಹತ್ ಕಮಲದ ಕೆತ್ತನೆಯನ್ನು ಕಾಣ್ತೇವೆ. ದೇವಾಲಯದ ಒಳಾಂಗಣದ ಬದಿಯಲ್ಲಿ ಗಣೇಶ, ಸೂರ್ಯ, ಮಹಿಷಮರ್ದಿನಿ, ನಂದಿ ಶಿಲ್ಪಗಳಿವೆ. ದೇವಾಲಯದ ಹೊರಗೋಡೆ ಸಹ ಬಹಳ ಸೊಗಸಾಗಿರುವಂಥದ್ದು ನಕ್ಷತ್ರಾಕಾರದ ತಳಹಳದಿಯನ್ನು ಹೊಂದಿದ್ದು

ಪ್ರವಾಸಿಗರು ಭಕ್ತರು ಸುತ್ತಲೂ ಪ್ರದಕ್ಷಿಣೆ ಹಾಕಿ ಹಾಗೆ ವಿಗ್ರಹಗಳನ್ನು ನೋಡೋದಕ್ಕೆ ಜಗಲಿಯನ್ನ ಕೂಡ ನಿರ್ಮಿಸಲಾಗಿದೆ. ಚನ್ನಬಸವಣ್ಣನವರ ವಚನ ನಾಗಲಿಂಗಸ್ವಾಮಿ ವಸ್ತ್ರದ ಮಠ ಅವರ ಕಂಠಸಿರಿಯಲ್ಲಿ.

ಕೇದಾರೇಶ್ವರ ದೇಗುಲ ಹೊರಾಂಗಣದಲ್ಲಿ ಭಿತ್ತಿ ಶಿಲ್ಪಗಳಲ್ಲಿ ಭಿಕ್ಷಾಟನ ಮೂರ್ತಿ, ಭೈರವ, ಗಜಾಸುರಮರ್ಧನ, ಸದಾಶಿವಮೂರ್ತಿ, ಉಮಾಮಹೇಶ್ವರ, ನಾಟ್ಯಶಿವ, ಅಷ್ಟದಿಕ್ಪಾಲಕರು, ಸರಸ್ವತಿ ಹೀಗೆ ಮುಂತಾದ ಶಿಲ್ಪಗಳನ್ನು ಅಂದವಾಗಿ ಕೆತ್ತಲಾಗಿದೆ. ಈ ಎಲ್ಲ ಸುಂದರ ಕಲೆಯ ವೈಶಿಷ್ಟ್ಯದ ಮತ್ತೊಂದು ಭಾಗದಲ್ಲಿ ಕೇಶವ ದೇವಾಲಯವಿದ್ದು, ಬಹುತೇಕ ಈ ದೇವಾಲಯವು ಕೇದಾರೇಶ್ವರ ದೇವಾಲಯವನ್ನೇ ಹೋಲುತ್ತೆ. ವಿಜಯನಗರ ಕಾಲದ ವೆಂಕಟೇಶ್ವರ ವಿಗ್ರಹವಿದ್ದು ಮೂಲ ವಿಗ್ರಹವು ಬದಲಾಗಿದೆ ಅಂತ ಹೇಳಲಾಗುತ್ತೆ. ಈ ಎರಡೂ ದೇಗುಲಗಳು ಹೊಯ್ಸಳರ ಕಾಲದ ಶಿಲ್ಪಕಲಾ ವೈಭವಗಳ ಪ್ರತೀಕವಾಗಿ ನಾಗಲಾಪುರದಲ್ಲಿರುವ ಕೇದಾರೇಶ್ವರ ಹಾಗೂ ಕೇಶವ ದೇಗುಲಗಳು.

ಹರಪನಹಳ್ಳಿ ಭೀಮವ್ವ ಅವರ ಕೃತಿಯನ್ನ ಮಾನಸಿ ಪ್ರಸಾದ್ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ಇಂದಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ಸಮಯ 6:30. ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸಮಯ 6:30:12 ಇದೀಗ ಕಾರ್ಯಕ್ರಮ ಚಿಂತನ ಪ್ರೊಫೆಸರ್ ಮಂಜುನಾಥ ಲಮಾಣಿ ಅವರಿಂದ.
1: ವಿದ್ಯಾರ್ಥಿಗಳಿಗೆ ಓದಿನ ಪ್ರಮುಖ ಮೂಲಗಳು ಅಂದರೆ ಸೋರ್ಸಸ್ ಆಫ್ ರೀಡಿಂಗ್ ಫಾರ್ ಸ್ಟೂಡೆಂಟ್ಸ್, ಪಠ್ಯಪುಸ್ತಕಗಳು ವಿದ್ಯಾರ್ಥಿಗಳ ಪ್ರಾಥಮಿಕ ಓದಿನ ಮೂಲ, ವಿಷಯದ ಮೂಲಭೂತ ಜ್ಞಾನ, ಪಾಠದ ಅರ್ಥ ಹಾಗೂ ಅಂಕಗಳ ದೃಷ್ಟಿಯಿಂದ ಪಠ್ಯಪುಸ್ತಕಗಳ ಓದು ಅತ್ಯಂತ ಪ್ರಮುಖವಾಗಿದೆ. ಪಠ್ಯಪುಸ್ತಕಗಳ ಹೊರತಾಗಿಯೂ ಅನೇಕ ವಿಷಯವನ್ನು ಆಳವಾಗಿ ತಿಳಿಯಲು ಪರಾಮರ್ಶನ ಗ್ರಂಥಗಳು ಅಂದರೆ ರೆಫರೆನ್ಸ್ ಸೋರ್ಸಸ್ಗಳನ್ನು ಓದುವುದರಿಂದ ಹೆಚ್ಚು ಉಪಯುಕ್ತವಾಗುತ್ತದೆ. ಕಾಲೇಜು ಅಥವಾ ಶಾಲಾ ಗ್ರಂಥಾಲಯಗಳಲ್ಲಿ ದೊರೆಯುವ ವಿವಿಧ ವಿಷಯಗಳ ಪುಸ್ತಕಗಳು, ವೃತ್ತಪತ್ರಿಕೆಗಳು, ನಿಯತಕಾಲಿಕೆಗಳು ಮತ್ತು ಸಂಶೋಧನಾ ಪತ್ರಿಕೆಗಳಲ್ಲಿನ ಲೇಖನಗಳು ವಿದ್ಯಾರ್ಥಿಗಳಿಗೆ ಅಮೂಲ್ಯ ಸಂಪತ್ತು ಎನ್ನಬಹುದು. ದಿನಪತ್ರಿಕೆಗಳನ್ನು ನಿರಂತರ ಓದುವುದರಿಂದ ದೇಶ ವಿದೇಶದ ಸುದ್ದಿಗಳು, ಸಮಾಜ, ರಾಜಕೀಯ, ಆರ್ಥಿಕ, ಸಂಪಾದಕೀಯ, ಕ್ರೀಡಾ ಸುದ್ದಿಗಳ ಜೊತೆಗೆ ಪರಿಸರದ ಅರಿವು ಮೂಡುತ್ತದೆ ಮತ್ತು ಓದುಗರಲ್ಲಿನ ಸೂಕ್ತ ಪ್ರತಿಭೆಗೆ ಒಂದು ವೇದಿಕೆಯೂ ಕೂಡ ಆಗುತ್ತದೆ. ಇಂಟರ್ನೆಟ್ ಮತ್ತು ಇ ಪುಸ್ತಕಗಳು ಆಧುನಿಕ ಕಾಲದಲ್ಲಿ ಆನ್ಲೈನ್ ಲೇಖನಗಳು, ಇ ಪುಸ್ತಕಗಳು, ಶೈಕ್ಷಣಿಕ ವೆಬ್ಸೈಟ್ಗಳು ಮತ್ತು ಡಿಜಿಟಲ್ ಗ್ರಂಥಾಲಯಗಳು ಉತ್ತಮ ಓದಿನ ಮೂಲಗಳಾಗಿವೆ. ಇದರಿಂದ ಗ್ರಂಥಾಲಯದ ಭೌತಿಕ ಪುಸ್ತಕಗಳ ಪರ್ಯಾಯ ವ್ಯವಸ್ಥೆ ಮೂಲಕವೂ ಓದುಗರ ಜ್ಞಾನ ದಾಹವನ್ನು ತಣಿಸಿಕೊಳ್ಳಬಹುದಾಗಿದೆ. ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನು ಓದುವುದರಿಂದ ಪ್ರೇರಣೆ, ಅವರ ಶ್ರಮ ಮತ್ತು ನೈತಿಕ ಮೌಲ್ಯಗಳು, ಅವರ ಸಿದ್ಧಾಂತಗಳ ಅರಿವು ಓದುಗನಿಗೆ ಮೂಡುತ್ತದೆ. ಕಥೆಗಳು ಮತ್ತು ಕಾದಂಬರಿಗಳು, ಈ ರೀತಿಯ ಸಾಹಿತ್ಯದ ಪ್ರಕಾರಗಳನ್ನು ಓದುವುದರಿಂದ ಕಲ್ಪನಾಶಕ್ತಿ, ಭಾಷಾ ಕೌಶಲ್ಯ ಮತ್ತು ಮನರಂಜನೆಯೊಂದಿಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಲು ಸಹಾಯವಾಗುತ್ತದೆ. ಕಾವ್ಯಗಳನ್ನು ಓದುವುದರಿಂದ ಓದುಗನಿಗೆ ಭಾವನಾತ್ಮಕ ಸ್ಪಂದನೆ, ನೈತಿಕತೆ, ಮೌಲ್ಯಗಳ ಮಹತ್ವ ತಿಳಿದುಕೊಳ್ಳಲು ಸಹಾಯವಾಗುತ್ತದೆ ಮತ್ತು ಕಲಾತ್ಮಕತೆ ಬೆಳೆಸುತ್ತದೆ. ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಸಂಶೋಧನಾ ಪ್ರಬಂಧಗಳು ಮತ್ತು ತತ್ವಗ್ರ

0: ಗ್ರಂಥಗಳು ಓದಿನ ಆಳವನ್ನು ಹಾಗೂ ವಿಷಯಗಳ ವಿಸ್ತಾರವನ್ನೂ ನೀಡುತ್ತವೆ. ಶಿಕ್ಷಣ ನೀತಿಗಳು, ಅಧಿಸೂಚನೆಗಳು, ಸರ್ಕಾರದ ವರದಿಗಳು ಮತ್ತು ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಯಲು, ಅಲ್ಲದೆ ನಿಖರವಾದ ದತ್ತಾಂಶಗಳ ಸಂಗ್ರಹಣೆಗಳಿಗೆ ಸರ್ಕಾರದ ಪ್ರಕಟಣೆಗಳು ಅಂದರೆ ಗವರ್ಮೆಂಟ್ ಪಬ್ಲಿಕೇಶನ್ಸ್ ಅತ್ಯುತ್ತಮ ಪರಾಮರ್ಶನ ಗ್ರಂಥಗಳಾಗಿವೆ. ಯೂಟ್ಯೂಬ್ ವೀಕ್ಷಣಾ ಚಾನೆಲ್ಗಳು, ಶಿಕ್ಷಣದ ಬ್ಲಾಗ್ಗಳು ಅಥವಾ ಪಾಡ್ಕಾಸ್ಟ್ಗಳು ಪ್ರಚಲಿತ ಓದಿಗೆ ಪೂರಕವಾಗಿ ಕೆಲಸ ಮಾಡುತ್ತವೆ. ಆದರೆ ಇವುಗಳನ್ನು ಅತ್ಯಂತ ಜಾಣ್ಮೆಯಿಂದ ಬಳಸಬೇಕು. ದಿನದ ಒಂದು ನಿರ್ದಿಷ್ಟ ಸಮಯವನ್ನ ಓದಿಗೆ ಮೀಸಲಿಡಬೇಕು. ಬೆಳಿಗ್ಗೆ ಅಥವಾ ರಾತ್ರಿ 60 ನಿಮಿಷಗಳಾದರೂ ನಿಯಮಿತವಾಗಿ ಓದಬೇಕು. ವಿದ್ಯಾರ್ಥಿಗಳಿಗೆ ಇಷ್ಟವಾದ ಸ್ಫೂರ್ತಿದಾಯಕ ಕಥೆಗಳು, ವಿಜ್ಞಾನ, ಕ್ರೀಡೆ ಅಥವಾ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳಿಂದ ಆರಂಭಿಸಿದರೆ ಓದಿನ ಆಸಕ್ತಿ ಖಂಡಿತವಾಗಿಯೂ ತನ್ನಿಂದ ತಾನೇ ಬೆಳೆಯುತ್ತದೆ. ಈ ಪುಸ್ತಕಗಳು, ಶಿಕ್ಷಣ ಆ್ಯಪ್ಗಳು ಮತ್ತು ಆನ್ಲೈನ್ ಲೇಖನಗಳನ್ನು ಜಾಣ್ಮೆಯಿಂದ ಓದುವುದರಿಂದ ಓದಿನ ವ್ಯಾಪ್ತಿ ಹೆಚ್ಚುತ್ತದೆ. ಓದಿದ ಪುಸ್ತಕಗಳ ಶೀರ್ಷಿಕೆ, ಲೇಖಕ, ದಿನಾಂಕ ಮತ್ತು ಅಭಿಪ್ರಾಯಗಳನ್ನ ಬರೆಯುವ ಚಿಕ್ಕ ದಿನಚರಿ ಇಟ್ಟರೆ ಓದಿನ ಹವ್ಯಾಸ ಸ್ಥಿರವಾಗುತ್ತದೆ. ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡುವುದು ಓದಿನತ್ತ ಪ್ರೇರಣೆ ನೀಡುತ್ತದೆ. ತರಗತಿಯಲ್ಲಿ ಓದಿನ ಮಹತ್ವ, ಪ್ರಯೋಜನಗಳು ಹಾಗೂ ಯಶಸ್ವಿ ವ್ಯಕ್ತಿಗಳ ಓದಿನ ಉದಾಹರಣೆಗಳನ್ನು ಹಂಚಿಕೊಳ್ಳುವುದು ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗುತ್ತದೆ. ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಶಾಂತ, ಸ್ವಚ್ಛ, ಪ್ರೇರಣಾದಾಯಕ ಓದುವ ಕೊಠಡಿ ಇದ್ದರೆ ಓದಿಗೆ ಪ್ರೇರಣೆ ಮೂಡುತ್ತದೆ. ಆದ್ದರಿಂದ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಲ್ಲಿ ಓದಿನ ಹವ್ಯಾಸವನ್ನ ಬೆಳೆಸಬೇಕು. ಗ್ಯಾಜೆಟ್ಗಳ ಬದಲು ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡಿ ಕುಟುಂಬವೆಲ್ಲ ಒಂದಾಗಿ ಓದುವ ಹವ್ಯಾಸವನ್ನ ರೂಪಿಸಬೇಕು. ಅದು ಎಲ್ಲರೂ ಸೇರಿ ಒಟ್ಟುಗೂಡುವ ಒಂದು ಸುಂದರ ಕ್ಷಣವಾಗುತ್ತದೆ. ಇಂದಿನ ಓದುಗರು ನಾಳೆಯ ನಾಯಕರು. ಟುಡೇಸ್ ರೀಡರ್ಸ್ ಆರ್ ಟುಮಾರೋಸ್ ಲೀಡರ್ಸ್. ಇಂದು ಈಗಲೇ ಸಂಕಲ್ಪ ಮಾಡೋಣ, ಪ್ರತಿನಿತ್ಯ ಕನಿಷ್ಠ 1 ಗಂಟೆಯಾದರೂ ಪುಸ್ತಕ ಓದುವೆವು ಎಂದು. ಓದಿನ ಬೆಳಕನ್ನು ನಮ್ಮೊಳಗೆ ಹೊತ್ತೊಯ್ಯೋಣ ಮತ್ತು ಇತರರಿಗೂ ಹಂಚೋಣ.
1: ಇದುವರೆಗೆ ಪ್ರೊಫೆಸರ್ ಮಂಜುನಾಥ್ ಲಮಾಣಿ ಅವರಿಂದ ಚಿಂತನ ಕೇಳಿದಿರಿ. ಇದು ಧಾರವಾಡ ಕೇಂದ್ರದ ಕೊಡುಗೆಯಾಗಿತ್ತು.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ದೇಶಭಕ್ತಿ ಗೀತೆಯೊಂದನ್ನು ಕೇಳೋಣ. ಎಂಎನ್ ವ್ಯಾಸರಾವ್ ಅವರ ರಚನೆ ಸಮೂಹ ಗಾನದಲ್ಲಿದೆ.

0: ಇದುವರೆಗೂ ದೇಶಭಕ್ತಿ ಗೀತೆಯೊಂದನ್ನ ಕೇಳಿದಿರಿ. ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ ಇದೀಗ ರೈತರಿಗೆ ಸಲಹೆ.
1: ರೈತ ಬಂಧವರೇ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಯುವಿಯನ್ ಅಂತ. ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನಾ ಬೇಸಾಯ ಶಾಸ್ತ್ರಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇತ್ತೀಚೆಗೆ ಎರೆಹುಳ ಗೊಬ್ಬರನ ರೈತರು ತುಂಬಾ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಾವಯವ ಕೃಷಿನಲ್ಲಿ ಒಂದು ಮುಖ್ಯವಾದ ಪೋಷಕಾಂಶಗಳ ನಿರ್ವಹಣೆ ಕ್ರಮಗಳಲ್ಲಿ ಎರೆಹುಳುಗಳು ಬಳಸೋದು ಕೂಡ ಒಂದು. ಎರೆಹುಳುಗಳನ್ನ ನಾವು ಸುಲಭವಾಗಿ ಗೊಬ್ಬರನ ತಯಾರು ಮಾಡ್ಕೊಬೋದು. ಎರೆಹುಳುಗಳನ್ನ ನಾವು ರೈತರ ಮಿತ್ರ ಅಂತ ಕರಿತೀವಿ. ಜಮೀನಿನಲ್ಲಿ ಎಲ್ಲೆಲ್ಲಿ ಕೃಷಿ ತ್ಯಾಜ್ಯಗಳಿರುತ್ತೋ ಅಲ್ಲೆಲ್ಲ ಕೂಡ ಎರೆಹುಳುಗಳನ್ನು ನೀವು ಕಾಣ್ಬೋದು. ಹಾಗಾಗಿ ಕೃಷಿ ತ್ಯಾಜ್ಯಗಳನ್ನು ಪುನರ್ಬಳಕೆ ಮಾಡೋದಕ್ಕೆ ಒಂದು ಸುವ್ಯವಸ್ಥಿತವಾದ ವ್ಯವಸ್ಥೆ ಅಂದರೆ ಕಾಂಪೋಸ್ಟ್ ತಯಾರಿಕೆ ಮತ್ತು ಎರೆಹುಳು ಗೊಬ್ಬರ ಮಾಡ್ಕೊಳ್ಳೋದು. ಎರೆಹುಳು ಗೊಬ್ಬರನ ನಾವು ಸುಲಭವಾಗಿ ರೈತರು ನೀವೇ ತಯಾರಿಸ್ಕೊಳ್ಬೋದು. ಒಂದು ಹಿಂದೆಲ್ಲ ಗುಂಡಿ ಪದ್ಧತಿನಲ್ಲಿ ಮಾಡ್ತಾ ಇದ್ವಿ, ಆದರೆ ಮಳೆ ನೀರು ಬಂದು ನಿಲ್ಲೋದು, ಜೊತೆಗೆ ಪೋಷಕಾಂಶಗಳು ಆವಿಯಾಗೋದು, ಜೊತೆಗೆ ಇಂಗೋದು, ಜೊತೆಗೆ ಇಲಿ ಹೆಗ್ಣಗಳು ಎಳೆದಾಕೋದು, ಇರುವೆ ಕಾಟಗಳು. ಹಾಗಾಗಿ ಟ್ರೆಡಿಷನಲ್ ತೊಟ್ಟಿ ಪದ್ಧತಿಯಿಂದ ರೈತರು ಏನು ಮಾಡಿದರು, ಸ್ವಲ್ಪ ವೈಜ್ಞಾನಿಕವಾಗಿ ತೊಟ್ಟಿನಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಕ್ರಮಕ್ಕೆ ಒತ್ತು ನೀಡ್ತಾ ಬಂದರು. ಹೀಗೆ ತೊಟ್ಟಿನಲ್ಲಿ ಮಾಡಿದಾಗ ಮಾತ್ರ ಹುಳು ಹರಿದು ಹೋಗದೇ ಇರೋದ ರೀತಿಯಲ್ಲಿ ಅತಿ ವೇಗವಾಗಿ ಕ್ಷಿಪ್ರವಾಗಿ ನಾವು ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತೊಟ್ಟಿ ನಿರ್ಮಿಸ್ಕೊಳ್ಳೋದಕ್ಕೆ ಬಂದ್ಬಿಟ್ಟು ನರೇಗಾ ಯೋಜನೆಯಲ್ಲಿ ಕೂಡ ರೈತರಿಗೆ ಸಾಕಷ್ಟು ಸೌಲಭ್ಯಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲೇ ಸಿಗುತ್ತೆ. ರೈತರು ಸುಲಭವಾಗಿ ಸಿಗ್ತಕ್ಕಂಥ ಕಡಪಾಕಲ್ಲು ಇದನ್ನು ಬಳಸ್ಕೊಂಡು ಸುಲಭವಾಗಿ ಕೂಡ ನೀವು ತೊಟ್ಟಿಗಳನ್ನು ನಿರ್ಮಿಸ್ಕೊಳ್ಬೋದು. ಅಥವಾ ನೀವು ಸಿಮೆಂಟ್ ಕಾಂಕ್ರೀಟ್ ಮಾಡಿ ತೊಟ್ಟಿನ ಬಹಳ ವರ್ಷಗಳವರೆಗೆ ಬೇಕು ಅಂದರೆ ತುಂಬ ವ್ಯವಸ್ಥಿತವಾಗಿ ಕೂಡ ನೀವು ನಿರ್ಮಿಸ್ಕೊಳ್ಬೋದು. ಸುಮಾರು 10 ಅಡಿ 10-15 ಅಡಿ ಉದ್ದ, 3-4 ಅಡಿ ಅಗಲ, 2-3 ಅಡಿ ಆಳಕ್ಕೆ ತೊಟ್ಟಿನ ನೀವು ನಿರ್ಮಿಸ್ಕೊಂಡ್ರೆ ಕೆಲವೊಂದು ಸಾರಿ ಜೋಡು ತೊಟ್ಟಿನೂ ಕೂಡ ರೈತರು ನಿರ್ಮಿಸ್ಕೊಳ್ತಾರೆ. ಅದರಿಂದನೂ ಕೂಡ ಹಲವಾರು ಅನುಕೂಲಗಳಿದ್ದಾವೆ. ಒಂದರಲ್ಲಿ ಇದ್ದಿದ್ದಾಗ ತೆಗೆಯೋದಕ್ಕೆ ಇದು ಮಾಡೋದಕ್ಕೂ ಕೂಡ ಜೋಡು ತೊಟ್ಟಿನೂ ಕೂಡ ನಿರ್ಮಿಸ್ಕೊಳ್ಬೋದು. ಅಥವಾ ಸಿಂಗಲ್ ತೊಟ್ಟಿಗಳನ್ನು ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬೋದು ನಿಮ್ಮ ಅನುಕೂಲತೆ ತಕ್ಕಂಗೆ. ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ನೀವು ಕೃಷಿ ತ್ಯಾಜ್ಯಗಳು, ತೆಂಗಿನ ಗರಿ, ಅಡಿಕೆ ಸಿಪ್ಪೆ, ಜೊತೆಗೆ ಭತ್ತದ ಹುಲ್ಲು, ರಾಗಿ ಹುಲ್ಲು, ಮೆಕ್ಕೆಜೋಳ ತ್ಯಾಜ್ಯ, ಹತ್ತಿ ಕಡ್ಡಿ ತ್ಯಾಜ್ಯ, ಜೊತೆಗೆ ಈ ಬೇರೆ ಬೇರೆ ಮೆಕ್ಕೆಜೋಳ ತ್ಯಾಜ್ಯ, ಈ ರೀತಿ ಕೃಷಿ ತ್ಯಾಜ್ಯಗಳು ಏನೇನು ಬರುತ್ತೋ ಅದೆಲ್ಲದನ್ನು ಕೂಡ ನೀವು ಕಟ್ ಮಾಡಿ ಒಂದು ಲೇಯರ್ ಕೃಷಿ ತ್ಯಾಜ್ಯ ಹಾಕಿದರೆ ಮೇಲ್ಗಡೆ ಒಂದು

0: ಹಾಕ್ತಿಲ್ಲ, ಸಗಣಿ ಹಾಕ್ತೀವಿ ಅಥವಾ ಬಗ್ಡನ ಸಿಂಪಡಣೆ ಮಾಡ್ತೀವಿ. ಮತ್ತೆ ನೀವು ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಈ ರೀತಿಯಾಗಿ ಪದರ ಪದರವಾಗಿ ನೀವು ತುಂಬುತ್ತಾ ಬಂದಾಗ ಒಂದು ಹಂತದಲ್ಲಿ ಬೇಕಾದ್ರೆ ಒಂದು ಲೇಯರ್ ನೀವು ಮಣ್ಣನ್ನು ಕೂಡ ನೀವು ಒಂದು ಅಂಗುಲದಷ್ಟು ಮಣ್ಣನ್ನು ಕೂಡ ನೀವು ಫಲವತ್ತಾದ ಮಣ್ಣನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಮೇಲ್ಗಡೆ ನೀವು ಮತ್ತೆ ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಅಥವಾ ಸಗಣಿನ ನೀವು ಹಾಕಿ ಈ ರೀತಿಯಾಗಿ ತೊಟ್ಟಿ ತುಂಬೋ ತನಕನೂ ಕೂಡ ನಿರಂತರವಾಗಿ ತುಂಬುತ್ತಾ ಬರಬೇಕು. ಹಿಂಗೆ ತುಂಬಿದ ಮೇಲೆ 15-20 ದಿವಸ ಕಳೆಯೋದಕ್ಕೆ ಬಿಡಬೇಕು. ಹಿಂಗೆ ತ್ಯಾಜ್ಯ ಕಳಿತಕ್ಕಂಥ ಹಂತಕ್ಕೆ ಬಂದಾಗ ನೀವೇನು ಮಾಡ್ತೀರಿ, ಒಂದು 2 ಕೆಜಿಯಷ್ಟು ತೊಟ್ಟಿಗೆ 1 ಕೆಜಿಯಷ್ಟು ಹುಳು ಬಿಟ್ಟರು ಕೂಡ ನಿಮಗೆ ಸಾಕಾಗುತ್ತೆ. ಒಂದು ತೊಟ್ಟಿಗೆ ಹುಳುಗಳು ಬಂದುಬಿಟ್ಟು ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ನಿಮಗೆ ಯಾವಾಗಲೂ ಕೂಡ ಲಭ್ಯ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ತಗೊಂಡು ಹೋಗಿ ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ರೈತರ ಮೂಲಕ ನೀವು ತಗೊಂಡು ತೊಟ್ಟಿಗೆ ಬಿಡ್ಬೋದು. ಹಿಂಗೆ ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ಯಾವಾಗಲೂ ಕೂಡ ತೇವಾಂಶ ಇರೋ ರೀತಿಯಲ್ಲಿ ಹಸಿ ಇರಬೇಕಷ್ಟೇ, ನೀರು ನಿಲ್ಲಬಾರ್ದು. ಆ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬೇಕಾಗುತ್ತೆ. ಜೊತೆಗೆ ಎರೆಹುಳು ಗೊಬ್ಬರನ ತೊಟ್ಟಿಗೆ ನೀವು ಯಾವುದೇ ಪ್ಲಾಸ್ಟಿಕ್ ಮತ್ತು ಗಾಜು ಕಳ್ಳಿ ಇದನ್ನು ಹಾಕಬಾರ್ದು. ಈ ಹುಳುಗಳನ್ನು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ತ್ಯಾಜ್ಯನ ತಿಂತ ಹೋದಂಗೆ. ಗೊಬ್ಬರ ತಯಾರಾಗಿರ್ತಕ್ಕಂಥ ಹಂತ ಬಂದಾಗ ಕಾಫಿ ಪೌಡರ್ ಕಲರ್ ಅಪಿಯರೆನ್ಸ್ ನಮಗೆ ಸಿಗುತ್ತೆ. ಹುಡಿ ಹುಡಿಯಾಗಿರುತ್ತೆ, ಹಗುರವಾಗಿರುತ್ತೆ ಗೊಬ್ಬರ. ಈ ರೀತಿ ಒಂದ್ಸರಿ ಗೊಬ್ಬರ ತಯಾರಾಯಿತು ಅಂದರೆ ನಾವು ಗುಡ್ಡೆ ಆಕಾರದಲ್ಲಿ ಹಾಕಿ ಹುಳುಗಳನ್ನು ಸಂಗ್ರಹಣೆ ಮಾಡಿ ತೆಗಿತೀವಿ. ಇಲ್ಲಾಂದರೆ ಸಗಣಿ ಉಂಡೆಗಳನ್ನ ಅಲ್ಲಲ್ಲೇ ತೊಟ್ಟಿನಲ್ಲಿಟ್ಟು ಹುಳುಗಳು ಅಟ್ರ್ಯಾಕ್ಟ್ ಆಗಿ ಹುಳುಗಳನ್ನ ಮತ್ತೆ ಗೊಬ್ಬರನ ಬೇರ್ಪಡಿಸ್ತೇವೆ. ಇಲ್ಲಾಂದರೆ ಸೀವಿಂಗ್ ಮಾಡಿಬಿಟ್ಟು ನಾವು ಅದನ್ನು ಜರಡಿ ಹಿಡಿದ್ಬಿಟ್ಟು ಗೊಬ್ಬರನ ಇದು ಮಾಡಿಬಿಡ್ತೀವಿ. ಈ ರೀತಿಯಾಗಿ ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡತಕ್ಕಂಥ ಕ್ರಮಗಳನ್ನು ಅನುಸರಿಸಬೇಕು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು 8867097307. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ. ಹಾಗೆ ಗಮನಿಸಿ, ಇಂದು ಸಂಜೆ 6:50ಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆ ಮರು ಪ್ರಸಾರವಾಗಲಿದೆ. ಹಾಗೆ ನೀವು ಗಮನಿಸಬೇಕು, ಇಂದು ಸಂಜೆ 6:50ದಿಂದ ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಕೇಳ್ತಾ ಇದ್ದೀರಿ.

ರೈತ ಬಾಂಧವರೇ, ಸಂಜೆ 6:50ಕ್ಕೆ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳನ್ನು ಕುರಿತು ಮೊಳಕಾಲ್ಮೂರು ತಾಲೂಕು ಪೂಜಾರಹಟ್ಟಿಯ ಕೃಷಿಕರಾದ ಮರಳು ಸಿದ್ದೇಶ್ವರ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಕೇಳಿ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಸಂಜೆ 6:50ಕ್ಕೆ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಭಾವಗೀತೆಯೊಂದನ್ನ ಕೇಳೋಣ. ಜಿಎಸ್ ಶಿವರುದ್ರಪ್ಪ ಅವರ ಗೀತೆಗೆ ದನಿಯಾಗಿದ್ದಾರೆ ಬಿಆರ್ ಛಾಯಾ.

0: ಭಾವಗೀತೆಯೊಂದನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಆರೋಗ್ಯ ಬಿಂದು. ಮನೋದೈಹಿಕ ವ್ಯಾಧಿಗಳಲ್ಲಿ ಯೋಗದ ಪಾತ್ರ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪಿ ಲತಾ.
1: ವಿಶ್ವ ಆರೋಗ್ಯ ಸಂಸ್ಥೆಯು ಆರೋಗ್ಯ ವ್ಯಾಖ್ಯೆಯನ್ನು ವಿವರಿಸುವ ಸಂದರ್ಭದಲ್ಲಿ ಆರೋಗ್ಯವೆಂದರೆ ಕೇವಲ ದೈಹಿಕ ಆರೋಗ್ಯವಲ್ಲದೆ ಮಾನಸಿಕ, ನೈತಿಕ, ಆಧ್ಯಾತ್ಮಿಕ ಸಮತೋಲನವನ್ನು ಕಾಯ್ದುಕೊಳ್ಳುವುದೇ ಆರೋಗ್ಯ ಎಂದು ವಿವರಿಸಿದ್ದಾರೆ. ಆಧುನಿಕ ನಾಗರಿಕ ಜೀವನದಲ್ಲಿ 90% ವ್ಯಾಧಿಗಳು ಮನೋದೈಹಿಕ ರೋಗಗಳೆಂದು ಪರಿಗಣಿಸಲಾಗಿದೆ. ಆಧುನಿಕ ಯುಗದ ನಗರೀಕರಣ, ಮಾನವ ಮಾನವರೊಳಗಿನ ಸಂಘರ್ಷ, ಅತಿ ಪ್ರೀತಿ, ದ್ವೇಷ, ಕ್ರೋಧ, ಮತ್ಸರ, ತೀವ್ರ ಪೈಪೋಟಿಯುಕ್ತ ಜೀವನ, ವ್ಯಾಯಾಮದ ಕೊರತೆ, ಸಮಯದ ಅಭಾವ, ನಿದ್ರಾಹೀನತೆ, ಕಾರ್ಖಾನೆಗಳು, ತೀವ್ರ ವೇಗಿ ವಾಹನಗಳು, ನಗರದ ಜಂಜಾಟಯುಕ್ತ ಜೀವನ, ಇದರ ಪ್ರಭಾವ ಶರೀರ ಅಂಗ ಅವಯವಗಳಿಗೆ ಅಲ್ಲದೆ ಮನಸ್ಸಿನ ಮೇಲೆ ಅತಿ ಒತ್ತಡ ಬಿದ್ದು ಮನೋದೈಹಿಕ ವ್ಯಾಧಿಗಳು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಮೊಟ್ಟ ಮೊದಲು ಒತ್ತಡಕ್ಕೆ ಕಾರಣವಾದ ಮಾನಸಿಕ ಉದ್ರೇಕದ ಪ್ರಭಾವ ನರಮಂಡಲದ ಮೇಲೆ, ನಂತರ ಇಂದ್ರಿಯಗಳ ಮುಖಾಂತರ ವಿವಿಧ ಅಂಗಗಳ ಮೇಲೆ, ಗ್ರಂಥಿಗಳ ಮೇಲೆ ಪ್ರಭಾವವನ್ನು ಬೀರಿ ಅಂಗ ಅವಯವಗಳ ಜೀವಕೋಶಗಳು ನಿಶಕ್ತಿ ಹೊಂದಿ ನಿರ್ದಿಷ್ಟ ಅವಯವದ ಕಾರ್ಯ ವಿಕೃತಿಯನ್ನು ಉಂಟುಮಾಡಿ ಮನೋದೈಹಿಕ ರೋಗಗಳು ಪ್ರಾರಂಭವಾಗುತ್ತದೆ. ಚಿಕಿತ್ಸೆ ಮಾಡುವ ಸಂದರ್ಭದಲ್ಲಿ ರೋಗದ ಕಾರಣವನ್ನು ತಿಳಿದು ತದನಂತರ ಚಿಕಿತ್ಸೆಯನ್ನು ಮಾಡುವುದೇ ಮೂಲ ಉದ್ದೇಶ. ಕೇವಲ ಔಷಧಿಗಳಿಂದ ಈ ಮನೋದೈಹಿಕ ರೋಗಗಳ ಚಿಕಿತ್ಸೆ ಅಷ್ಟು ಸುಲಭವಲ್ಲ. ಯಾವ ಒಬ್ಬ ರೋಗಿಯು ತನ್ನ ಮಾನಸಿಕ ಸಮಸ್ಯೆಯನ್ನು ಅಷ್ಟು ಸುಲಭವಾಗಿ ಯಾರ ಬಳಿಯೂ ಹೇಳಿಕೊಳ್ಳುವುದಿಲ್ಲ. ಮಿತಿಮೀರಿದ ರಕ್ತದ ಒತ್ತಡ, ಆಸ್ತಮಾ ಕಾಯಿಲೆ, ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ, ಕರುಳುಗಳಲ್ಲಿ ಉಂಟಾಗುವ ವ್ರಣ, ದೊಡ್ಡ ಕರುಳಿನ ಹುಣ್ಣು, ಅರ್ಬುದ ರೋಗ, ಅರೆ ತಲೆನೋವು, ಸ್ತ್ರೀಯರಲ್ಲಿ ಮುಟ್ಟಿನ ವೈಪರೀತ್ಯ ಹಾಗೂ ಅದರ ತೊಂದರೆಗಳು, ಹೀಗೆ ಎಲ್ಲವೂ

0: ಕೂಡ ಮನೋದೈಹಿಕ ರೋಗಗಳೇ ಆಗಿವೆ. ಇವುಗಳ ಚಿಕಿತ್ಸೆಯನ್ನು ಯೋಗಶಾಸ್ತ್ರದಲ್ಲಿ ಹೇಳಿರುವ ಕ್ರಮಗಳಿಂದ ನಿವಾರಿಸುವುದು ಸುಲಭ. ಷಟ್ ದರ್ಶನಗಳಲ್ಲಿ ಒಂದಾದ ಯೋಗಶಾಸ್ತ್ರದಲ್ಲಿ ಮಾನಸಿಕ ಸಮತೋಲನವನ್ನು ಯೋಗದಿಂದ ಅಥವಾ ಯೋಗದ ವಿವಿಧ ಹಂತಗಳಿಂದ ಸಾಧಿಸಿ ಮಾನಸಿಕ ವಿಕಾರ ಹಾಗೂ ದೈಹಿಕ ತೊಂದರೆಗಳನ್ನು ನಿವಾರಿಸಿಕೊಳ್ಳಬಹುದು. ಪ್ರಥಮವಾಗಿ ಯಮ ನಿಯಮಗಳು, ಮನುಷ್ಯನು ತನ್ನ ನಿತ್ಯ ಜೀವನದಲ್ಲಿ ಪಾಲಿಸಬೇಕಾಗಿರುವ ನಿಯಮಗಳು. ಯಮ ಇದು 5 ಪ್ರಕಾರವಾಗಿರುವಂಥದ್ದು. ಅಹಿಂಸ, ಇತರರಿಗೆ ಹಿಂಸಿಸದಿರುವುದು. ಸತ್ಯ, ನಿತ್ಯ ಜೀವನದಲ್ಲಿ ಕಾಯ ವಾಚ ಮನಸ ಏಕರೂಪತಾ ಸತ್ಯ ಮಾರ್ಗ ಅನುಸರಣೆ. ಆಸ್ಥೇಯ, ನಮ್ಮದಲ್ಲದ ವಸ್ತುವಿನ ಮೇಲೆ ಆಸೆ ಪಡೆದಿರುವುದು. ಬ್ರಹ್ಮಚರ್ಯ, ದೈಹಿಕ ಮತ್ತು ಮಾನಸಿಕ ಶಕ್ತಿ ವ್ಯಯಗೊಳಿಸದೆ ಬುದ್ಧಿ ಚೈತನ್ಯಗಳನ್ನು ವರ್ಧಿಸಿಕೊಳ್ಳುವುದು. ಅಪರಿಗ್ರಹ, ಅನಾವಶ್ಯಕ ವಸ್ತುಗಳ ಸಂಗ್ರಹಣೆ ಮಾಡದಿರುವುದು. ಇದಲ್ಲದೆ ನಿಯಮಗಳು 5 ಪ್ರಕಾರವಾಗಿರುವಂಥದ್ದು. ಮೊದಲನೆಯದಾಗಿ ಶೌಚ, ಶಾರೀರಿಕ ಮಾನಸಿಕ ಶುಚಿತ್ವ. ಸಂತೋಷ, ಸಂತೃಪ್ತಿ ಶಾಂತಿಯಿಂದ ಇರುವುದು. ತಪಸ್ಸು, ಶಿಸ್ತುಬದ್ಧ ಜೀವನ. ಸ್ವಾಧ್ಯಾಯ, ಜ್ಞಾನ ಕೊಡತಕ್ಕ ಗ್ರಂಥಗಳ ಅಧ್ಯಯನ. ಈಶ್ವರ ಪ್ರಣಿಧಾನ, ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವ ಕಾರ್ಯ. ಆಸನಗಳು, ಅಂಗವಿನ್ಯಾಸ, ಆಯಾ ವ್ಯಕ್ತಿಯ ಶಕ್ತಿಗೆ ಅನುಸಾರವಾಗಿ ಮಾಡತಕ್ಕ ಯೋಗಾಸನಗಳು. ಸೂರ್ಯ ನಮಸ್ಕಾರ ವಿವಿಧ ಅಂಗ ಅವಯವಗಳಿಗೆ ಕೊಡತಕ್ಕಂತಹ ಒಂದು ವಿಧಾನ, ಇದನ್ನು ಕ್ರಮವರಿತು ಮಾಡತಕ್ಕಂಥದ್ದು. ಪ್ರಾಣಾಯಾಮ, ಕ್ರಮವರಿತು ಮಾಡುವ ಉಸಿರಾಟದ ಒಂದು ಕ್ರಿಯೆ. ಧ್ಯಾನ, ಇಚ್ಛಾ ದೇವತಾ ಪ್ರಾರ್ಥನೆ. ಈ ಯೋಗಾಭ್ಯಾಸ ಕ್ರಮಗಳನ್ನು ಯೋಗ್ಯ ಗುರುಮುಖೇನ ನಿತ್ಯ ಅಭ್ಯಾಸ ಮಾಡುವುದರಿಂದ ಶಾರೀರಿಕ ಮಾನಸಿಕ ಭಾವನಾತ್ಮಕ ಸಮತೋಲನ ಉತ್ಪನ್ನವಾಗುವುದಲ್ಲದೆ ಒತ್ತಡಗಳ ನಿಯಂತ್ರಣ ಹೊಂದಿ ಮನೋದೈಹಿಕ ವ್ಯಾಧಿಗಳನ್ನು ಶಮನಗೊಳಿಸುವುದು ಸುಲಭ ಸಾಧ್ಯ. ಮನೋದೈಹಿಕ ವ್ಯಾಧಿಗಳಲ್ಲಿ ಯೋಗದ ಪಾತ್ರ ಕುರಿತು ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಪಿ ಲತಾ. ಇದು ಇಂದಿನ ಆರೋಗ್ಯ ಬಿಂದು. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 6:55 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಿಕಾ ನಿಧಿ ಝಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹ್ಯಃ ನವದೆಹಲ್ಯಾ ಸೇವಾತೀರ್ಥಸ್ಥಳೆ ಪ್ರಗತಿ ಇತಿ ಸೂಚನಾ ಸಂಚಾರ ಪ್ರೌದ್ಯೋಗಿಕೀ ಆಧಾರಿತ ಮಂಚಸ್ಯ ದ್ವಿಪಂಚಾಶತ್ತಮೋಪವೇಶನಸ್ಯ ಅಧ್ಯಕ್ಷತಾಂ ವಿಹಿತವಾನ್. ಅಸ್ಯಾಂ ಗೋಷ್ಠ್ಯಾಂ ಶ್ರೀಮೋದಿ ಚತುರ್ಷು ರಾಜ್ಯೇಷು ವಿಸ್ತೃತಾನ್ ಮಾರ್ಗ ವಿದ್ಯುತ್ ಔದ್ಯೋಗಿಕೀ ವೀಥಿ ತಥಾ ಮೆಟ್ರೋ ರೈಲ್ವೇ ಕ್ಷೇತ್ರಾಣಾಂ ಚತುರ್ ಪ್ರಮುಖಾನ್ ಆಧಾರಭೂತ ಸಂರಚನಾ ಪ್ರಕಲ್ಪಾನ್ ಸಮೀಕ್ಷಿತವಾನ್. ಎತೇಷಾಂ ಪ್ರಕಲ್ಪಾನಾಂ ಆಹತ್ಯ ವ್ಯಯಃ ಪ್ರಾಯಃ 30,000 crore rupees ಅಸ್ತಿ. ಆರ್ಥಿಕ ವಿಕಾಸಂ, ಕ್ಷೇತ್ರೀಯ ಸಂಪರ್ಕಂ, ಔದ್ಯೋಗಿಕ ವಿಕಾಸಂ ತಥಾ ಜನಕಲ್ಯಾಣಂ ವರ್ಧಯಿತುಂ ಸಂಧಾರಿತಾಃ ಏತೇ ಪ್ರಕಲ್ಪಾಃ. ಸಮಯಸೀಮಾ, ವಿಭಿನ್ನ ಸಂಸ್ಥಾನಾಂ ಸಮನ್ವಯಃ ತಥಾ ಪ್ರಲಂಬಿತ ವಿಷಯಾನಾಂ ಶೀಘ್ರ ನಿವಾರಣಾಯ ವಿಶೇಷ ಧ್ಯಾನೇನ ಸಹ ಸಂತಿ ಸಮೀಕ್ಷಿತಾಃ. ಅದ್ಯ ತಾವತ್ ಸಂವಿಧಾನ ಹತ್ಯಾ ದಿವಸೋ ವರ್ತತೆ. ದಿವಸೋಯಂ ತಸ್ಯಾಃ ಘಟನಾಯಾಃ ಸ್ಮರಣಂ ಕಾರಯತಿ ಯದಾ 75th June ಜೂನ್ ಮಾಸಸ್ಯ 25th ದಿನಾಂಕೇ ಭಾರತೀಯ ಸಂವಿಧಾನಸ್ಯ ಅವಮಾನನಾ ಕೃತಾ. ಅನೇನ ಸಹೈವ ಅಯಂ ದಿವಸಃ ಆಪತ್ಕಾಲೇ ಅತ್ಯಾಚಾರೈಃ ಪ್ರತಾಡಿತೇಭ್ಯಃ ಪ್ರತ್ಯೇಕಂ ಜನೇಭ್ಯಃ ಶ್ರದ್ಧಾಂಜಲಿಂ ಅರ್ಪಯಿತುಂ ದಿವಸೋ ವರ್ತತೆ. ಅಸ್ಮಿನ್ನೇವ ದಿನೆ ತತ್ಕಾಲೀನಃ ರಾಷ್ಟ್ರಪತಿಃ ಫಖರುದ್ದೀನ್ ಅಲಿ ಅಹಮದಃ ಆಂತರಿಕ ಅಶಾಂತೇಃ ಕಾರಣಂ ಪ್ರದರ್ಶ್ಯ ದೇಶೇ ರಾಷ್ಟ್ರೀಯಾಪತ್ಕಾಲಸ್ಯ ಘೋಷಣಾಂ ಅಕರೋತ್. ದೆಹಲ್ಯಾಂ ಅಸ್ಯ ಮಾಸಸ್ಯ 30th ಆರಭ್ಯಮಾಣಸ್ಯ ಮತದಾತ್ರಿ ಸೂಚೀನಾಂ ವಿಶೇಷ ಗಹನ ಪುನರೀಕ್ಷಣಸ್ಯ ಅಂತರ್ಗತಂ ಗೃಹಂ ಗೃಹಂ ಗತ್ವಾ ಗಣನಾ ಕಾರ್ಯಕ್ರಮಮಭಿಲಕ್ಷ್ಯ ದೆಹಲ್ಯಾಃ ಮುಖ್ಯ ನಿರ್ವಾಚನ

ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ದಿನಚರಿ. ಇಂಟರ್ನ್ಯಾಷನಲ್ ಡೇ ಆಫ್ ಸ್ಪಿರಿಚುವಲ್ ವಿಸ್ಡಮ್ ನವದಶಕೋತ್ಸವದ ಅಂಗವಾಗಿ ಜೀವನದಲ್ಲಿ ಮನಃಶಾಂತಿಗಾಗಿ, ಆರೋಗ್ಯಕ್ಕಾಗಿ, ಸಮೃದ್ಧಿಗಾಗಿ ಧ್ಯಾನ ಕುರಿತು ರಾಜಯೋಗಿನಿ ಬಿಕೆ ಜಯಂತಿ ಅವರಿಂದ ಪ್ರವಚನವನ್ನು ಇಂದು ಸಂಜೆ 5:30 ಏರ್ಪಡಿಸಲಾಗಿದೆ. ಸ್ಥಳ ಬ್ರಹ್ಮಕುಮಾರೀಸ್ ಸಭಾಂಗಣ, ಆಕಾಶವಾಣಿ ಹಿಂಭಾಗ, ಕೆಳಗೋಟೆ, ಚಿತ್ರದುರ್ಗ. ಅಪಾಯದ ಸಂಕಟದಲ್ಲಿರುವ ಶಿಶುಗಳು ಮತ್ತು ಮಕ್ಕಳಿಗಾಗಿ, ಅಂದರೆ 1 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಶಿಶುಗಳು, ಅವಧಿಗೂ ಮುನ್ನ ಜನನ, ಕಡಿಮೆ ತೂಕ ಅಥವಾ ಯಾವುದೇ ಅಭಿವೃದ್ಧಿ ಸಮಸ್ಯೆ ಇರುವ ಮಕ್ಕಳಿಗಾಗಿ ಮಕ್ಕಳ ಅಭಿವೃದ್ಧಿ ಮೌಲ್ಯಮಾಪನ ಶಿಬಿರವನ್ನು ಇಂದು ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯ ಡಿಇಐಸಿ ಅಂದರೆ ಜಿಲ್ಲಾ ಆರಂಭಿಕ ಮಧ್ಯಸ್ಥಿಕೆ ಕೇಂದ್ರದಲ್ಲಿ 9:00 ಸಂಜೆ 4:00 ಶಿಬಿರವನ್ನು ನಡೆಸಲಾಗ್ತಾ ಇದೆ. ಹಾಗಾಗಿ ಅಭಿವೃದ್ಧಿ ಸಮಸ್ಯೆ ಇರುವ ಮಕ್ಕಳೊಂದಿಗೆ ಪೋಷಕರು ಭಾಗವಹಿಸಿ ಶಿಬಿರದ ಸದುಪಯೋಗ ಪಡೆದುಕೊಳ್ಳಲು ಆಯೋಜಕರು ಕೋರಿರುತ್ತಾರೆ. ನೋಂದಣಿ ಮತ್ತು ಹೆಚ್ಚಿನ ಮಾಹಿತಿಗೆ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆ ಡಿಇಐಸಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಗಮನಿಸಿ, ಇಂದು ಬೆಳಗ್ಗೆ 8:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಮಳೆಗಾಲದಲ್ಲಿ ಮಕ್ಕಳಲ್ಲಿ ಜ್ವರ, ಕಾರಣಗಳು, ಮುನ್ನೆಚ್ಚರಿಕೆ ಹಾಗೂ ಆರೈಕೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಹಿರಿಯ ಮಕ್ಕಳ ತಜ್ಞರಾದ ಡಾಕ್ಟರ್ ಕಿರಣ್ ಹೆಚ್.ಡಿ. ಅವರು. ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ರಂಗಯ್ಯನ ಬಾಗಿಲು ಬಳಿ, ಚಿತ್ರದುರ್ಗ. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಪ್ರಶ್ನೆಗಳನ್ನು ಕೇಳಬಹುದು. ಕೇಳಿ, ಹಲೋ ಡಾಕ್ಟರ್ ಆರೋಗ್ಯದ ಅರಿವು ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 8:30 ದಿನಚರಿ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು. ಬಳಿಕ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
3: ಹೌದು, ನನಗೂ ಬಂದಿದೆ ಕಣೆ.
2: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
4: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
2: ಅಯ್ಯೋ, ನಿಂಗೂ ಬಂತಾ?
4: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
2: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
5: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
6: ಏನಾಗಲಿ ಮುಂದೆ ಸಾಗುನಿ,
7: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
8: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
7: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
8: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು, ಸಮರ್ಪಕ ನೀರು ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ, ಗ್ರಾಮೀಣಾಭಿವೃದ್ಧಿ ಸಚಿವರ ಸ್ಪಷ್ಟನೆ. ತುಂಗಭದ್ರಾ ಜಲಾಶಯದ 33 ನೂತನ ಕ್ರಸ್ಟ್ಗೇಟ್ಗಳ ಲೋಕಾರ್ಪಣೆ ಇಂದು, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಭಾಗಿ. ಇದೇ 28 ಜುಲೈ 1 ರಾಜ್ಯದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ, ವಿವಿಧ ಜಿಲ್ಲಾಡಳಿತಗಳಿಂದ ಅಗತ್ಯ ಸಿದ್ಧತೆ. ನಾಳೆ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ತಡೆ ದಿನ, ಜಾಗೃತಿ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ವಿಧಾಯಕ ಕಾರ್ಯಕ್ರಮಗಳು. ಈಗ ವಾರ್ತೆಗಳ ವಿವರ. ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು ಹಾಗೂ ಪ್ರತಿಯೊಂದು ಹಳ್ಳಿಗೂ ಸಮರ್ಪಕ ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಉನ್ನತಾಧಿಕಾರಿಗಳೊಂದಿಗೆ ಈ ಸ್ವತ್ತು ಹಾಗೂ ಗ್ರಾಮೀಣ ಕುಡಿಯುವ ನೀರಿನ ಕುರಿತು ಮಹತ್ವದ ಸಭೆ ನಡೆಸಿದ ಅವರು, ರಾಜ್ಯದಲ್ಲಿ ಮಳೆ ಕೊರತೆಯ ನಡುವೆಯೂ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಯಾವುದೇ ಹಣದ ಕೊರತೆ ಇಲ್ಲ. ರಾಜ್ಯ ಸರ್ಕಾರ ಈಗಾಗಲೇ 1,017 ಕೋಟಿ ಬಿಡುಗಡೆ ಮಾಡಿದ್ದು, ಸಮಸ್ಯೆ ಇರುವ ಎಲ್ಲಾ ಗ್ರಾಮಗಳಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ದಾಖಲೆ ಇಲ್ಲದ ಗ್ರಾಮಠಾಣಾ ಹಳೆಯ ಮನೆಗಳಿಗೂ ನಿಯಮ ಸರಳೀಕರಣದ ಮೂಲಕ ಈ ಸ್ವತ್ತು ನೀಡಲು ಕ್ರಮ. ನಮೂನೆ 11B ಅರ್ಜಿ ಸಲ್ಲಿಸುವ ಅವಧಿಯನ್ನು ಸೆಪ್ಟೆಂಬರ್ವರೆಗೆ ವಿಸ್ತರಿಸಲು ನಿರ್ಧಾರ. ಬಿ ಖಾತೆಗಳನ್ನು ಎ ಖಾತೆಯಾಗಿ ಪರಿವರ್ತಿಸುವ ಕುರಿತು ಸಚಿವ ಸಂಪುಟದಲ್ಲಿ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳುವುದು ಸೇರಿದಂತೆ ಹಲವು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದ 33 ನೂತನ ಕ್ರಸ್ಟ್ಗೇಟ್ಗಳ ಲೋಕಾರ್ಪಣೆ ಇಂದು ನಡೆಯಲಿದೆ. 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪೂರ್ಣಗೊಂಡಿದ್ದು, ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು,

0: ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕೇಂದ್ರ ಸರ್ಕಾರದ ಜಲಶಕ್ತಿ ಸಚಿವರು ಸಂಸದರು ಶಾಸಕರು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕ್ರಮದಲ್ಲಿ ಗಣ್ಯರು ಪಾಲ್ಗೊಳ್ಳುತ್ತಿರುವ ಹಿನ್ನೆಲೆ ಜಿಲ್ಲಾಡಳಿತದಿಂದ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಕೊಪ್ಪಳ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಅವರು
1: ಕ್ರೆಸ್ಟ್ ಗೇಟ್ಗಳ ಲೋಕಾರ್ಪಣೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಆಂಧ್ರಪ್ರದೇಶ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ ಜೊತೆಗೆ ಕೇಂದ್ರ ಜಲಶಕ್ತಿ ಮಂತ್ರಿಗಳು ಮಾಡಲಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಶಿಷ್ಟಾಚಾರ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾರೆ ಅದಕ್ಕೆ ಅಗತ್ಯ ಸಿದ್ಧತೆಗಳನ್ನು ನಾವೆಲ್ಲ ಮಾಡಿಕೊಂಡಿದ್ದೀವಿ ಬೆಳಿಗ್ಗೆ ಐಆರ್ಬಿಗೆ ಬಂದ ಮೇಲೆ ಅಲ್ಲಿಂದ ವೈಕುಂಠ ಗೆಸ್ಟ್ ಹೌಸ್ ಕಡೆಯಿಂದ ಡ್ಯಾಮ್ ಗೇಟ್ಗೆ ಬರ್ತಾರೆ ಡ್ಯಾಮ್ ಗೇಟ್ ಮೇಲೆ ಇದರ ಉದ್ಘಾಟನೆ ಮಾಡಿಕೊಂಡು ನಂತರದಲ್ಲಿ ಮುನ್ರಾಬಾದ್ ಶಾಲೆ ಹತ್ರ ಇರತಕ್ಕಂಥ ಒಂದು ಆವರಣದಲ್ಲಿ ಸಾರ್ವಜನಿಕ ಸಮಾರಂಭವನ್ನು ಉದ್ದೇಶಿಸಿ ಎಲ್ಲರೂ ಮಾತನಾಡಿ ಸದ್ಯಕ್ಕೆ ನಾವು 10,000 ಜನರಿಗೆ ಕುರ್ಚಿ ವ್ಯವಸ್ಥೆ ಮಾಡಿದ್ದೇವೆ ಇನ್ನೂ ಒಂದು 5,000 ನಾವು ಸ್ಪೇರ್ ಇಟ್ಕೊಂಡಿದ್ದೇವೆ ಅಂದಾಜು ಒಂದು 10,000-15,000 ಜನ ಇದರಲ್ಲಿ ಪಾಲ್ಗೊಳ್ಳಬಹುದು
0: ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂರನೇ ಹಂತದಲ್ಲಿ ಬರುವ ಜಿಲ್ಲೆಯ ಆಲಮಟ್ಟಿ ಜಲಾಶಯ ಎತ್ತರದ ಹಿನ್ನೀರಿನಿಂದ ಬಾಧಿತವಾಗುವ ಎಲ್ಲ ಗ್ರಾಮಸ್ಥರ ಹಿತ ಕಾಪಾಡಲು ಬದ್ಧ ಎಂದು ಕೈಗಾರಿಕೆ ಮತ್ತು ಮೂಲಸೌಲಭ್ಯ ಇಲಾಖೆ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ ಈ ಕುರಿತು ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು ಆಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚಳ ಮತ್ತು ನೀರು ಹಂಚಿಕೆ ಕುರಿತು 2010 ತೀರ್ಪು ಬಂದಿತ್ತು ಪ್ರಸಕ್ತ ಆರ್ಥಿಕ ವರ್ಷದಲ್ಲಿಯೇ ಬಬಲೇಶ್ವರ ತಾಲೂಕಿನ ಬಾಧಿತ ಗ್ರಾಮಗಳಿಗೆ ಸೂಕ್ತ ಪರಿಹಾರ ವಿತರಣೆಗೆ ಅಧಿಸೂಚನೆ ಹೊರಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಧಿಕಾರಿಗಳು ಅವಶ್ಯಕ ಮಾಹಿತಿ ನೀಡಿದರೆ ಶೀಘ್ರದಲ್ಲೇ ಬೆಳಗಾವಿ ವಿಭಾಗ ಮಟ್ಟದ ಉದ್ಯೋಗ ಮೇಳ ಆಯೋಜಿಸಲು ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶಿವಕಾಂತಮ್ಮ ನಾಯಕ್ ಹೇಳಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಕೌಶಲ್ಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಹುಬ್ಬಳ್ಳಿ ಧಾರವಾಡ ನಗರಗಳು ಕೈಗಾರಿಕೆ ಮತ್ತು ವಿದ್ಯಾ ಕೇಂದ್ರಗಳಾಗಿವೆ ಸ್ಥಳೀಯ ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶ ಒದಗಿಸುವುದು ಬಹಳ ಮುಖ್ಯ ಯುವನಿಧಿ ಯೋಜನೆಯ ಫಲಾನುಭವಿಗಳಿಗೆ ಉದ್ಯೋಗಾಧಾರಿತ ಕೌಶಲ್ಯ ತರಬೇತಿ ನೀಡಬೇಕಿದೆ ಎಂದರು ಮುಂದಿನ ದಿನಗಳಲ್ಲಿ ಕೈಗಾರಿಕೋದ್ಯಮಿಗಳ ಸಭೆ ಜರುಗಿಸಲಾಗುವುದು ಕೈಗಾರಿಕೆಗಳಲ್ಲಿ ಅವಶ್ಯಕವಾಗಿರುವ ಕೌಶಲಗಳನ್ನು ಅಭ್ಯರ್ಥಿಗಳಿಗೆ ತರಬೇತಿ ನೀಡಲು ಕ್ರಮ ವಹಿಸಬೇಕು ಫ್ಯೂಚರ್ ಸಿಲ್ಕ್ ಯೋಜನೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಒದಗಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ನಾಳೆಯಿಂದ ಜುಲೈ 1 ರಾಜ್ಯದಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ನಡೆಯಲಿದ್ದು ಅಭಿಯಾನ ಯಶಸ್ವಿಗೊಳಿಸುವ ಹಿನ್ನೆಲೆಯಲ್ಲಿ ವಿವಿಧ ಜಿಲ್ಲಾಡಳಿತಗಳು ಅಗತ್ಯ ಸಿದ್ಧತೆ ಮಾಡಿಕೊಂಡಿವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 5 ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿ ಹೊಂದಲಾಗಿದೆ 479 ಬೂತ್ಗಳಲ್ಲಿ 2,046 ಲಸಿಕಾದಾರರು ಈ ಅಭಿಯಾನದಲ್ಲಿ ಕರ್ತವ್ಯ ನಿರ್ವಹಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ ಕಾರವಾರ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದಲ್ಲಿ 5 ಎಲ್ಲಾ ಮಕ್ಕಳು ಲಸಿಕೆ ಪಡೆಯುವಂತೆ ಹಾಗೂ ಯಾವುದೇ ಮಗು ಲಸಿಕೆಯಿಂದ ವಂಚಿತರಾಗದಂತೆ ಎಚ್ಚರ ವಹಿಸಬೇಕು ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ನಿರ್ದೇಶನ ನೀಡಿದ್ದಾರೆ ಇದೇ 28 ಪಾಲಕರು ಪೋಷಕರು 5 ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಪೋಲಿಯೋ ಲಸಿಕಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ತಪ್ಪದೇ ಲಸಿಕೆ ಹಾಕಿಸುವಂತೆ ಈ ಅವಧಿಯಲ್ಲಿ 5 ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ಹೊರಗುಳಿಯದಂತೆ ವಿಶೇಷ ಕಾಳಜಿ ವಹಿಸಬೇಕು ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ಲಬುರಿಂಗ್ ಕವಳಿ ಕಟ್ಟಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಒಟ್ಟು 1,42,030 ಮನೆಗಳಿದ್ದು ಈ ಎಲ್ಲಾ ಮನೆಯ ಮಕ್ಕಳಿಗೆ ಲಸಿಕೆ ನೀಡಲು ಜಿಲ್ಲೆಯಲ್ಲಿ ಒಟ್ಟು 471 ಬೂತ್ಗಳನ್ನು ಗುರುತಿಸಲಾಗಿದೆ 33 ಸಂಚಾರಿ ತಂಡ 1 ಮೊಬೈಲ್ ಸಂಚಾರಿ ತಂಡ ರಚಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮಾಹಿತಿ ನೀಡಿದ್ದಾರೆ ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ನಾಳೆ ಅಂತಾರಾಷ್ಟ್ರೀಯ

0: ರಾಷ್ಟೀಯ ಮಾದಕ ವ್ಯಸನ ತಡೆ ದಿನ ಆಚರಣೆ ಹಿನ್ನೆಲೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಮಾದಕ ದ್ರವ್ಯ ಸೇವನೆಯ ದುಷ್ಪರಿಣಾಮಗಳ ಕುರಿತು ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಸಿವಿಲ್ ನ್ಯಾಯಾಧೀಶ ವಿಜಯ್ ದೇವರಾಜ್ ಅರಸ್ ಕಾರ್ಯಕ್ರಮ ಉದ್ಘಾಟಿಸಿದರು. ಅಂತಾರಾಷ್ಟೀಯ ಮಾದಕ ದ್ರವ್ಯ ದುರ್ಬಳಕೆ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಬೃಹತ್ ಜಾಗೃತಿ ಜಾಥಾ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಧಾರವಾಡ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಗುಂಜನ್ ಆರ್ಯ, ಉಪ ಪೊಲೀಸ್ ಆಯುಕ್ತೆ ಶ್ರುತಿ ಎನ್ಎಸ್ ಸೇರಿದಂತೆ ಹಲವು ಗಣ್ಯರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಅಂತಾರಾಷ್ಟೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಇಂದು ಮತ್ತು ನಾಳೆ ಎರಡು ದಿನಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವಿಶೇಷ ಮಾದಕ ವಸ್ತು ವಿರೋಧಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ತಿಳಿಸಿದ್ದಾರೆ. ಮಳೆಗಾಲ ಆರಂಭವಾಗಿರುವುದರಿಂದ ಗ್ರಾಮೀಣ ಭಾಗಗಳಲ್ಲಿ ಶುದ್ಧ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ನೀಡಬೇಕು ಎಂದು ವಿಜಯನಗರ ಜಿಲ್ಲಾ ಪಂಚಾಯತ್ ಸಿಇಒ ನೋಂಗ್ಜಾಯ್ ಮೊಹಮ್ಮದ್ ಅಲಿ ಅಕ್ರಂ ಶಾ ಸೂಚಿಸಿದ್ದಾರೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಜೆಜೆಎಂ ಕಾಮಗಾರಿ ನರೇಗಾ ಸಮರ್ಪಕ ಅನುಷ್ಠಾನ ಕುರಿತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು ಸರಬರಾಜು ಮಾಡುವ ವೇಳೆ ನೀರು ಕಲುಷಿತಗೊಳ್ಳುವ ಸಂಭವ ಹೆಚ್ಚಿರುತ್ತದೆ. ಮುಖ್ಯವಾಗಿ ಚರಂಡಿ ಪಕ್ಕದ ಮತ್ತು ಹಳೆಯ ಪೈಪ್ಲೈನ್ಗಳಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತವೆ. ಆದ್ದರಿಂದ ಹಳೆಯ ಅಥವಾ ಒಡೆದು ಹೋಗಿರುವ ಪೈಪ್ಲೈನ್ಗಳನ್ನು ಮುಂಜಾಗ್ರತಾ ಕ್ರಮವಾಗಿ ತ್ವರಿತವಾಗಿ ದುರಸ್ತಿಗೊಳಿಸಬೇಕು ಎಂದು ಸೂಚನೆ ನೀಡಿದರು. ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ಖಾತ್ರಿಪಡಿಸುವ ಮತ್ತು ತುರ್ತು ಪರಿಸ್ಥಿತಿಗಳನ್ನು ಎದುರಿಸಲು ಸನ್ನದ್ಧರಾಗುವ ನಿಟ್ಟಿನಲ್ಲಿ ಕಾರ್ಮಿಕ ರಾಜ್ಯ ವಿಮಾ ನಿಗಮದ ಬೊಮ್ಮಸಂದ್ರದ ಉಪ ಪ್ರಾದೇಶಿಕ ಕಚೇರಿಯಲ್ಲಿ ಅಗ್ನಿ ಸುರಕ್ಷತಾ ಅಣಕು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು, ಸಮರ್ಪಕ ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ, ಗ್ರಾಮೀಣಾಭಿವೃದ್ಧಿ ಸಚಿವರ ಸ್ಪಷ್ಟನೆ. ತುಂಗಭದ್ರಾ ಜಲಾಶಯದ 33 ನೂತನ ಕ್ರಸ್ಟ್ಗೇಟ್ಗಳ ಲೋಕಾರ್ಪಣೆ ಇಂದು. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಭಾಗಿ. ಇದೇ 28ರಿಂದ ಜುಲೈ 1ರವರೆಗೆ ರಾಜ್ಯದಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ. ವಿವಿಧ ಜಿಲ್ಲಾಡಳಿತಗಳಿಂದ ಅಗತ್ಯ ಸಿದ್ಧತೆ. ನಾಳೆ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನ ಜಾಗೃತಿ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ವಿಧಾಯಕ ಕಾರ್ಯಕ್ರಮಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಈ ಹೊತ್ತಿನ ಭಾವಗೀತೆಗಳಲ್ಲಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಭಾವಗೀತೆಗಳನ್ನು ಕೇಳೋಣ. ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿರುವ ಈ ಗೀತೆ ಇದೀಗ

0: ಭಾವಗೀತೆಯನ್ನು ಪುತ್ತೂರು ನರಸಿಂಹನಾಯಕ್ ಅವರ ಧ್ವನಿಯಲ್ಲಿ ಕೇಳಿದಿರಿ.
1: ಗೊರಕ ಗೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ಗೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.

0: ಮೈಸೂರು ಅನಂತಸ್ವಾಮಿ ರತ್ನಮಾಲ ಪ್ರಕಾಶ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಗೀತೆಯನ್ನ ಕೇಳಿದ್ರಿ. ಇಲ್ಲಿಗೆ ಭಾವತರಂಗ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಸೇವಾ ಮಾಹಿತಿ. ದಿವಂಗತ ಬಬ್ಲಿಬಾಯಿ ಹಂಜಾರಿ ಮಲ್ಜಿ ಚಿತ್ರದುರ್ಗ ಇವರ ಸ್ಮರಣಾರ್ಥ ಶ್ರೀ ಜೈನ ಸಂಘ ಚಿತ್ರದುರ್ಗ ಮತ್ತು ರೋಟರಿ ಬೆಂಗಳೂರು ಇಂದಿರಾನಗರ ಇವರ ಸಹಯೋಗದಲ್ಲಿ ಉಚಿತ ಮೆಗಾ ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಇದೇ ಜೂನ್ 27ರಂದು ಶನಿವಾರ ಚಿತ್ರದುರ್ಗದ ಶ್ರೀ ಬಸವೇಶ್ವರ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿದೆ. ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಯುವ ಶಿಬಿರವನ್ನು ಬೆಂಗಳೂರಿನ ಪ್ರಾಜೆಕ್ಟ್ ದೃಷ್ಟಿ ತಂಡವು ನಡೆಸಿಕೊಡುತ್ತದೆ. ಆಯ್ಕೆಯಾದವರಿಗೆ ಬೆಂಗಳೂರಿನ ಡಾ ಸೋಲಂಕಿ ಕಣ್ಣಿನ ಆಸ್ಪತ್ರೆ ಮತ್ತು ಚಿಕ್ಕಬಳ್ಳಾಪುರದ ಜೈನ್ ಮಿಷನ್ ಆಸ್ಪತ್ರೆಯವರು ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಿಕೊಡುತ್ತಾರೆ. ಶಿಬಿರಕ್ಕೆ ಸಹಕರಿಸುತ್ತಾರೆ ಬಾಂಬೆ ಗ್ಲಾಸ್ ಹೌಸ್, ಲಕ್ಷ್ಮೀ ಬಜಾರ್ ಚಿತ್ರದುರ್ಗ ಮತ್ತು ಶಾ ಸೈಕಲ್ ಇಂಪೋರ್ಟಿಂಗ್ ಕಂಪನಿ ಎಸ್ಕೆಪಿ ಬ್ಯಾಂಕ್ ಚಿತ್ರದುರ್ಗ. ನೋಂದಣಿಗೆ ಪಾರಸ್ ಜೈನ್ ಅವರ ಸಂಖ್ಯೆ 9844500009 ಹಾಗೆ ಕಲ್ಪೇಶ್ ಜೈನ್ ಅವರ ಮೊಬೈಲ್ ಸಂಖ್ಯೆ 9886393967ಕ್ಕೆ ಕರೆ ಮಾಡಿ.
1: ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 8:30ಕ್ಕೆ ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಜ್ವರ ಕಾರಣಗಳು, ಮುನ್ನೆಚ್ಚರಿಕೆ ಹಾಗೂ ಆರೈಕೆ ಕುರಿತು ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಹಿರಿಯ ಮಕ್ಕಳ ತಜ್ಞರಾದ ಡಾಕ್ಟರ್ ಕಿರಣ್ ಹೆಚ್ ಡಿ ಅವರು. ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ರಂಗಯ್ಯನ ಬಾಗಿಲು ಬಳಿ, ಚಿತ್ರದುರ್ಗ. ಪ್ರಿಯ ಕೇಳುಗರೆ, ನೀವು ಕೂಡ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ಮಳೆಗಾಲದಲ್ಲಿ ಮಕ್ಕಳಲ್ಲಿ ಜ್ವರ ಕಾರಣ, ಮುನ್ನೆಚ್ಚರಿಕೆ ಹಾಗೂ ಆರೈಕೆ ಕುರಿತು ತಜ್ಞರಿಂದ ಉತ್ತರವನ್ನು ಪಡಿಬಹುದು. ಅದಕ್ಕಾಗಿ ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9119 7027ಕ್ಕೆ ಕರೆ ಮಾಡಿ, ಹಾಗೆ ವಾಟ್ಸಪ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ಕೂಡ ಕಳುಹಿಸಬಹುದು. 9486402773ಕ್ಕೆ ವಾಟ್ಸಪ್ಪಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ಹಾಗೆ ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳು ಇದ್ರೆ ತಜ್ಞರಿಂದ ಉತ್ತರವನ್ನು ಪಡಿಬಹುದು. ಕೇಳಿ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 8:30ಕ್ಕೆ.
2: ಎಸ್ಜೆಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 701943

0: ನಾಲ್ಕು ಮೂರು ಆರು ಒಂಬತ್ತು.
1: ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಇವರಿಂದ ಪ್ರತಿ ವರ್ಷ ಡಿಸೆಂಬರ್ ಮೂರರಂದು ಆಚರಿಸಲಾಗುವ ವಿಶ್ವ ವಿಕಲಚೇತನರ ದಿನಾಚರಣೆಯ ಸಮಾರಂಭದಲ್ಲಿ ವಿಕಲಚೇತನರ ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ಸಬಲೀಕರಣ, ಪುನರ್ವಸತಿ, ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ, ತಡೆರಹಿತ ವಾತಾವರಣ, ಸಂಶೋಧನೆ, ನಾವೀನ್ಯತೆ, ಕ್ರೀಡೆ, ಕಲೆ, ಸಾಹಿತ್ಯ ಮತ್ತು ಇತರೆ ಕ್ಷೇತ್ರಗಳಲ್ಲಿ ರಾಷ್ಟ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾಗಿ ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ವಿಕಲಚೇತನರ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ರಾಷ್ಟ ಪ್ರಶಸ್ತಿಗಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಇವರ ಜಾಲತಾಣ www.depwd.gov.in ಮತ್ತು ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ www.awards.gov.in ಗಳಲ್ಲಿ ಆನ್ಲೈನ್ ಮೂಲಕ ಎಲ್ಲಾ ಪೂರಕ ದಾಖಲಾತಿಗಳೊಂದಿಗೆ 2026 ಜುಲೈ 20 ಒಳಗೆ ಆಂಗ್ಲ ಭಾಷೆಯಲ್ಲಿ ಅರ್ಜಿ ಸಲ್ಲಿಸಿ ಸಲ್ಲಿಸಿದ ದಾಖಲೆಗಳ ಎರಡು ಪ್ರತಿಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ ಇವರಿಗೆ ಸಲ್ಲಿಸುವುದಕ್ಕೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ 235284 ಸಿಡಿ ಕ್ರಮಾಂಕ 081994ಕ್ಕೆ ಕರೆ ಮಾಡಿ. ಸೇವಾ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 7:35 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅರ್ಮೇನಿಯಾ ಪ್ರಧಾನಿಯೊಂದಿಗೆ ದೂರವಾಣಿ ಸಂಭಾಷಣೆ. ಉಭಯ ದೇಶಗಳ ಸಂಬಂಧ ಬಲಪಡಿಸುವ ಬದ್ಧತೆ ಪುನರುಚ್ಚಾರ. ಹರಿಯಾಣದ ಗುರುಗ್ರಾಮದಲ್ಲಿ ಇಂದಿನಿಂದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆ. ಭಾರತ ಚೀನಾ ಗಡಿ ವ್ಯಾಪಾರ ಪುನರಾರಂಭ. ನಾಳೆ ಲಿಪುಲೇಕ್ ಕಣಿವೆ ಮೂಲಕ ಟಿಬೆಟ್ಗೆ ಪ್ರವೇಶಿಸಲಿರುವ ಭಾರತೀಯ ವರ್ತಕರ ಮೊದಲ ತಂಡ. ಕೇಂದ್ರ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಇಂಗ್ಲೆಂಡ್ ಪ್ರವಾಸ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಇಂದು ಭಾರತ ಬಾಂಗ್ಲಾ ಮುಖಾಮುಖಿ. ವಾರ್ತೆಗಳ ವಿವರ. ಅರ್ಮೇನಿಯಾದಲ್ಲಿ ಇತ್ತೀಚೆಗೆ ನಡೆದ ಸಂಸತ್ ಚುನಾವಣೆಯಲ್ಲಿ ಜಯಗಳಿಸಿದ ಅರ್ಮೇನಿಯಾದ ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಮತ್ತು ಅವರ ಪಕ್ಷವನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ನಿನ್ನೆ ಅರ್ಮೇನಿಯಾ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿದ್ದರು. ಈ ವೇಳೆ ಪಶ್ಚಿಮ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ನಂತರ ಇರಾನ್ನಲ್ಲಿ ಸಿಲುಕಿರುವ ಭಾರತೀಯ ಪ್ರಜೆಗಳನ್ನು ಸ್ಥಳಾಂತರಿಸಲು ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ, ಭಾರತ ಮತ್ತು ಅರ್ಮೇನಿಯಾ ನಡುವಿನ ಪ್ರಮುಖ ಕ್ಷೇತ್ರಗಳಲ್ಲಿ ಆತ್ಮೀಯ ಮತ್ತು ಬಹುಮುಖಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಪುನರುಚ್ಚರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಕ್ಷೇತ್ರಗಳಲ್ಲಿ ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ ಮತ್ತು ಜನರಿಂದ ಜನರಿಗೆ ಸಂಬಂಧಗಳು ಸೇರಿವೆ. ಭಾರತ ಅರ್ಮೇನಿಯಾ ಸಂಬಂಧಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಪಶಿನ್ಯಾನ್ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಎದುರು ನೋಡುತ್ತಿರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತ ತನ್ನ 2026 ಬ್ರಿಕ್ಸ್ ಅಧ್ಯಕ್ಷತೆಯಡಿಯಲ್ಲಿ ಇಂದು ಮತ್ತು ನಾಳೆ ಹರಿಯಾಣದ ಗುರುಗ್ರಾಮದಲ್ಲಿ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನು ಆಯೋಜಿಸಿದೆ. ಈ ಸಭೆಯು ಮುಖ್ಯವಾಗಿ 3 ಪ್ರಮುಖ ಆದ್ಯತೆಗಳ ಮೇಲೆ ಗಮನಹರಿಸಲಿದೆ. ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಲಭ್ಯತೆ ಮತ್ತು ಸಮಾನತೆ ಹಾಗೂ ತಂತ್ರಜ್ಞಾನ ಮತ್ತು ನಾವೀನ್ಯತೆ. ಇಂಧನ ಭದ್ರತೆ, ಸುಸ್ಥಿರತೆ ಮತ್ತು ನಾವೀನ್ಯತೆಗಳ ಮೇಲಿನ ಸಹಕಾರವನ್ನು ಬಲಪಡಿಸಲು ಎಲ್ಲಾ 11 ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಇಂಧನ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವರ್ಷ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಮುನ್ನಡೆಯುತ್ತಿದೆ. ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಆದ್ಯತೆಗಳನ್ನು ಮುನ್ನಡೆಸಲು ಮತ್ತು ಜಾಗತಿಕ ಇಂಧನ ಭವಿಷ್ಯವನ್ನು ರೂಪಿಸಲು ಭಾರತಕ್ಕೆ ಈ ಸಭೆ ಒಂದು ಪ್ರಮುಖ ವೇದಿಕೆಯನ್ನು ಒದಗಿಸಲಿದೆ. ಉತ್ತರಾಖಂಡದ ಪಿಥೋರ್ಗಢ್ ಜಿಲ್ಲೆಯ ಲಿಪುಲೇಕ್ ಕಣಿವೆಯ ಮೂಲಕ 26 ಭಾರತೀಯ ವರ್ತಕರ ಮೊದಲ ತಂಡ ನಾಳೆ ಚೀನಾದ ಆಧಿಪತ್ಯದಲ್ಲಿರುವ ಟಿಬೆಟ್ ಪ್ರದೇಶವನ್ನು ಪ್ರವೇಶಿಸುವ ನಿರೀಕ್ಷೆ ಇದೆ. ಇದು 6 ವರ್ಷಗಳ ಸುದೀರ್ಘ ಬಿಡುವಿನ ನಂತರ

0: ಗಡಿ ವ್ಯಾಪಾರ ಪುನರಾರಂಭಗೊಳ್ಳುತ್ತಿರುವುದರ ಸಂಕೇತವಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ವಾಣಿಜ್ಯ ಅಧಿಕಾರಿ ಹಾಗೂ ದಾರ್ಜುಲಾ ಉಪವಿಭಾಗಾಧಿಕಾರಿ ಆಶಿಷ್ ಜೋಶಿ ಅವರು ಒಟ್ಟು 26 ಪಾಸುಗಳನ್ನು ನೀಡಲಾಗಿದ್ದು ಇದರಲ್ಲಿ 17 ವರ್ತಕರು ಮತ್ತು 9 ಸಹಾಯಕರು ಸೇರಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ವ್ಯಾಪಾರ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಗುಂಜಿಯಲ್ಲಿ ಕಸ್ಟಮ್ಸ್ ಕಚೇರಿಯನ್ನು ಸಹ ತೆರೆಯಲಾಗಿದೆ. ವರ್ತಕರು ಈಗಾಗಲೇ ತಮ್ಮ ಸರಕುಗಳನ್ನು ಲಿಪುಲೇಕ್ ಪಾಸ್ ಬಳಿಯ ಹಳ್ಳಿಗಳ ಗೋದಾಮುಗಳಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ ಎಂದು ಜೋಶಿ ಮಾಹಿತಿ ನೀಡಿದ್ದಾರೆ. ಆಡಳಿತ ಮಂಡಳಿ ಇದುವರೆಗೆ 103 ಹೆಚ್ಚು ವರ್ತಕರಿಂದ ಅರ್ಜಿಗಳನ್ನು ಸ್ವೀಕರಿಸಿದ್ದು ಸದ್ಯದಲ್ಲೇ 25 ವರ್ತಕರ ಎರಡನೇ ತಂಡಕ್ಕೆ ವ್ಯಾಪಾರ ಪಾಸುಗಳನ್ನು ನೀಡಲು ಯೋಜಿಸುತ್ತಿದೆ. ವರ್ತಕರಿಗೆ ಸಹಾಯ ಮಾಡಲು ಆಡಳಿತ ಮಂಡಳಿಯು ನಬಿದಾಂಗ್ ಬಳಿ ಒಂದು ಸ್ಥಳವನ್ನು ನಿಗದಿಪಡಿಸಿದೆ. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ಇಂಗ್ಲೆಂಡ್ಗೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮುಂದಿನ ತಿಂಗಳ 15ರಂದು ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಮತ್ತು ಸಹವರ್ತಿ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್ ಜಾರಿಗೆ ಬರುವ ಮುನ್ನ ಈ ಭೇಟಿ ನಡೆಯಲಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಗೋಯಲ್ ಯುನೈಟೆಡ್ ಕಿಂಗ್ಡಮ್ನ ವ್ಯವಹಾರ ಮತ್ತು ವ್ಯಾಪಾರದ ರಾಜ್ಯ ಕಾರ್ಯದರ್ಶಿ ಪೀಟರ್ ಕೈಲ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಭಾರತೀಯ ರಫ್ತಿಗೆ ಮಾರುಕಟ್ಟೆ ಪ್ರವೇಶ ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ನಿಯಂತ್ರಕ ಸಮನ್ವಯ, ಕಸ್ಟಮ್ ಸೌಲಭ್ಯ ಮತ್ತು ಸುಂಕದ ಉದಾರೀಕರಣ ಸೇರಿದಂತೆ ವ್ಯಾಪಾರ ಒಪ್ಪಂದದ ಮೇಲೆ ಚರ್ಚೆಗಳು ನಡೆಯಲಿವೆ. ಎರಡೂ ದೇಶಗಳ ನಡುವೆ ವೃತ್ತಿಪರರು ಮತ್ತು ವ್ಯವಹಾರಗಳನ್ನು ಬೆಂಬಲಿಸುವ ಡಿಸಿಸಿಯ ಕಾರ್ಯಾಚರಣೆಯ ಮಾರ್ಗಸೂಚಿಯನ್ನು ಸಹ ಪರಿಶೀಲಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಸೇವಾ ವಲಯಗಳಲ್ಲಿ ಮಾರುಕಟ್ಟೆ ಪ್ರವೇಶ ಮತ್ತು ದ್ವಿಪಕ್ಷೀಯ ವ್ಯಾಪಾರ ಹಾಗೂ ಹೂಡಿಕೆ ಸಂಬಂಧಗಳನ್ನು ಬಲಪಡಿಸುವ ಕ್ರಮಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಈ ಭೇಟಿಯ ಸಮಯದಲ್ಲಿ ಗೋಯಲ್ ಅವರು ಲಂಡನ್ನಲ್ಲಿ ನಡೆಯಲಿರುವ ಇಂಡಿಯಾ ಗ್ಲೋಬಲ್ ಫೋರಂನ ಉದ್ಘಾಟನಾ ಅಧಿವೇಶನದಲ್ಲಿ ಬಂಡವಾಳ, ನಾವೀನ್ಯತೆ ಮತ್ತು ಯುಕೆ ಇಂಡಿಯಾ ಕ್ಷಣ ಎಂಬ ವಿಷಯದ ಕುರಿತು ಮಾತನಾಡಲಿದ್ದಾರೆ. ಉದ್ಯಮ ಮುಖಂಡರು ಮತ್ತು ಹೂಡಿಕೆದಾರರೊಂದಿಗೆ ಸರಣಿ ಮಾತುಕತೆಗಳಲ್ಲಿ ಸಚಿವರು ಭಾಗವಹಿಸಲಿದ್ದಾರೆ. ಅಲ್ಲದೆ HSBC ಮತ್ತು ರೋಲ್ಸ್ ರಾಯ್ ಸೇರಿದಂತೆ ಪ್ರಮುಖ ಜಾಗತಿಕ ಕಂಪನಿಗಳ ಹಿರಿಯ ಕಾರ್ಯನಿರ್ವಾಹಕರೊಂದಿಗೂ ಸಂವಾದ ನಡೆಸಲಿದ್ದಾರೆ. ಹಾಗೂ ಯುಕೆ ಇಂಡಿಯಾ ವ್ಯಾಪಾರ ಮಂಡಳಿ ಆಯೋಜಿಸಿರುವ ವ್ಯವಹಾರ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಮುಖ ಜಾಗತಿಕ ಹಣಕಾಸು ಮತ್ತು ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಏಷ್ಯಾ ಹೌಸ್ ಆಯೋಜಿಸಿರುವ ದುಂಡು ಮೇಜಿನ ಚರ್ಚೆಯ ನೇತೃತ್ವವನ್ನು ಅವರು ವಹಿಸಲಿದ್ದಾರೆ. ಸಚಿವರ ಈ ಭೇಟಿಯು ಜಾಗತಿಕ ವ್ಯವಹಾರಗಳು ಮತ್ತು ಹೂಡಿಕೆದಾರರೊಂದಿಗೆ ಆರ್ಥಿಕ ಒಡಂಬಡಿಕೆಯನ್ನು ಬಲಪಡಿಸುವ ಹಾಗೂ 2030 ವೇಳೆಗೆ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ನ ನಡುವೆ ದ್ವಿಪಕ್ಷೀಯ ವ್ಯಾಪಾರದಲ್ಲಿ 120 ಶತಕೋಟಿ ಯುಎಸ್ ಡಾಲರ್ಗಳನ್ನು ಸಾಧಿಸುವ ಗುರಿಯನ್ನು ಮುನ್ನಡೆಸುವ ಭಾರತದ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ ಎಂದು ವಾಣಿಜ್ಯ ಸಚಿವಾಲಯ ತಿಳಿಸಿದೆ. ಕರ್ನಾಟಕದ ಕೊಪ್ಪಳ ಜಿಲ್ಲೆ ಇಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿದ್ದು 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ರಾಜ್ಯ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಸಂವಿಧಾನ ಹತ್ಯಾ ದಿವಸ

0: ಇಂದು ಆಚರಿಸಲಾಗುತ್ತಿದೆ. 1975 ಜೂನ್ 25ರಂದು ಭಾರತದ ಸಂವಿಧಾನವನ್ನು ಹೇಗೆ ದಮನಗೊಳಿಸಲಾಯಿತು ಎಂಬುದನ್ನು ನೆನಪಿಸುವ ದಿನವಾಗಿ ಆಚರಣೆ ಮಾಡಲಾಗುತ್ತಿದೆ. ತುರ್ತು ಪರಿಸ್ಥಿತಿಯ ಅತಿರೇಕಗಳಿಂದಾಗಿ ಸಂಕಷ್ಟಕ್ಕೊಳಗಾದ ಪ್ರತಿಯೊಬ್ಬ ವ್ಯಕ್ತಿಗೆ ಗೌರವ ನಮನ ಸಲ್ಲಿಸುವ ದಿನವೂ ಇದಾಗಿದೆ. 1975 ಇದೇ ದಿನದಂದು ಹೆಚ್ಚುತ್ತಿದ್ದ ರಾಜಕೀಯ ಅಶಾಂತಿ ಮತ್ತು ಅಂದಿನ ಪ್ರಧಾನಿ ಇಂದಿರಾಗಾಂಧಿ ನೇತೃತ್ವದ ಸರ್ಕಾರದ ಕಾನೂನು ಬದ್ಧತೆಯನ್ನು ಪ್ರಶ್ನಿಸುವಂತಿದ್ದ ನ್ಯಾಯಾಂಗದ ಬೆಳವಣಿಗೆಗಳ ನಡುವೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿತ್ತು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆಯಲಿರುವ ಗ್ರೂಪ್ ಎ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ವನಿತೆಯರ ತಂಡ ಪ್ರಸ್ತುತ ಗ್ರೂಪ್ ಎನಲ್ಲಿ 2ನೇ ಸ್ಥಾನದಲ್ಲಿದೆ. 3 ಪಂದ್ಯಗಳ ಪೈಕಿ 2 ಪಂದ್ಯಗಳನ್ನು ಗೆದ್ದಿದೆ. ಬಾಂಗ್ಲಾದೇಶ ಕೂಡ 2 ಪಂದ್ಯಗಳನ್ನು ಗೆದ್ದಿದೆ. ಆದರೆ ಕಡಿಮೆ ನಿವ್ವಳ ರನ್ ರೇಟ್ ಕಾರಣ ಅವರು 4ನೇ ಸ್ಥಾನದಲ್ಲಿದ್ದಾರೆ. ಪುರುಷರ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತ ಎ ಮತ್ತು ಶ್ರೀಲಂಕಾ ಎ ತಂಡಗಳ ನಡುವಿನ 2 ಪಂದ್ಯಗಳ ಸರಣಿ ಇಂದು ಬೆಳಗ್ಗೆ ಶ್ರೀಲಂಕಾದ ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಪ್ರಾರಂಭವಾಗಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅರ್ಮೇನಿಯಾ ಪ್ರಧಾನಿಯೊಂದಿಗೆ ದೂರವಾಣಿ ಸಂಭಾಷಣೆ. ಉಭಯ ದೇಶಗಳ ಸಂಬಂಧ ಬಲಪಡಿಸುವ ಬದ್ಧತೆ ಪುನರುಚ್ಚಾರ. ಹರಿಯಾಣದ ಗುರುಗ್ರಾಮದಲ್ಲಿ ಇಂದಿನಿಂದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆ. ಭಾರತ ಚೀನಾ ಗಡಿ ವ್ಯಾಪಾರ ಪುನರಾರಂಭ. ನಾಳೆ ಲಿಪುಲೇಖ್ ಕಣಿವೆ ಮೂಲಕ ಟಿಬೆಟ್ಗೆ ಪ್ರವೇಶಿಸಲಿರುವ ಭಾರತೀಯ ವರ್ತಕರ ಮೊದಲ ತಂಡ. ಕೇಂದ್ರ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಇಂಗ್ಲೆಂಡ್ ಪ್ರವಾಸ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಇಂದು ಭಾರತ ಬಾಂಗ್ಲಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಹೌದು ಸ್ನೇಹಿತರೆ, ನೀವೆಲ್ಲ ಪ್ರಶ್ನೆಯನ್ನ ಕೇಳಬಹುದು ಅಂತ ಕಾಯ್ತಾ ಇದ್ದೀರಿ. ಖಂಡಿತ ಪ್ರಶ್ನೆ ಇರುತ್ತೆ. ಒಂದು ಹಾಡಿನ ನಂತರ ಕೇಳೋಣ ಅನುಪಮ ಚಿತ್ರದ ಗೀತೆಯನ್ನು.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಸ್ನೇಹಿತರೆ, ಹೌದು, ಪ್ರಶ್ನೆಗೋಸ್ಕರ ನೀವೆಲ್ಲ ಕಾಯ್ತಾ ಇದ್ದೀರಿ. ಪ್ರಶ್ನೆ ಏನು ಅಂತ ಅನ್ನೋದಾದ್ರೆ, ತುಂಬಾ ಒಂದು ವಿಶಿಷ್ಟ ಜೀವಿಯ ಬಗ್ಗೆ ನಾನೊಂದು ಪ್ರಶ್ನೆನ ಕೇಳ್ತೇನೆ. ಇದು ನಮಗೆ ಗೊತ್ತಿಲ್ಲ ಅಂತೇನಿಲ್ಲ, ತುಂಬಾ ಸರಿ ಗೊತ್ತಿರುವಂಥದ್ದು. ಅದರ ವಿಶೇಷತೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಈ ಒಂದು ಜೀವಿಗೆ 32 ಮೆದುಳು ಇದೆಯಂತೆ, 10 ಕಣ್ಣುಗಳು ಅಂದರೆ 5 ಜೊತೆ ಕಣ್ಣುಗಳು, ಹಾಗೆ 300 ಹಲ್ಲುಗಳು ಇರುವಂಥ ಒಂದು ವಿಚಿತ್ರವಾದ ಜೀವಿ ಯಾವುದು ಅನ್ನುವಂಥದ್ದನ್ನು ನೀವು ನನಗೆ ವಾಟ್ಸಪ್ಪಲ್ಲಿ ಕಳುಹಿಸಿಕೊಡಿ, ಸರಿಯಾದ ಉತ್ತರವನ್ನು ಸಂದೇಶದ ಮೂಲಕ. ಓಕೆ, 9448640273 ಈ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ನಿರೀಕ್ಷೆ ಮಾಡ್ತಾ. ಹೌದು, ವಿಶಿಷ್ಟ ಜೀವಿ, ನಾವು ತುಂಬ ಸರಿ ಗೊತ್ತಿರುವಂಥದ್ದೇ, ವಿಶೇಷತೆ ಅದ್ರ ಬಗ್ಗೆ ತಿಳ್ಕೊಳ್ಳುವಂಥ ನಿಟ್ಟಿನಲ್ಲಿ ಈ ಪ್ರಶ್ನೆನ ನಾನು ನಿಮಗೆ ಕೇಳ್ತಾ ಇದ್ದೀನಿ. 32 ಮಿದುಳುಗಳು, 10 ಕಣ್ಣುಗಳು ಅಂದರೆ 5 ಜೊತೆ ಕಣ್ಣುಗಳು, 300 ಹಲ್ಲುಗಳು ಇರುವಂಥ ಒಂದು ವಿಚಿತ್ರವಾದ ಜೀವಿ ಯಾವುದು ಅಂತ. ಓಕೆ ಸ್ನೇಹಿತರೆ, ಹಾಗೆ ಇದೊಂದು ಪ್ರಕಟಣೆ ದೇಶಾದ್ಯಂತ ಇದೆ. ಜೂನ್ 28 ಪೋಲಿಯೋ ಬೂತ್ಗಳಲ್ಲಿ ಪೋಲಿಯೋ ಲಸಿಕಾ ನೀಡಲಾಗುವುದು. ಹಾಗೆ ನಂತರದ 3 ದಿನ ಅಂದರೆ 29, 30 ಹಾಗೆ ಜುಲೈ 1 ಮನೆ ಮನೆ ಭೇಟಿ ನೀಡಿ ಬೂತ್ಗಳಲ್ಲಿ ಲಸಿಕೆ ಪಡೆಯದೇ ಇರುವ ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಲಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಗರ ಪ್ರದೇಶ, ಸ್ಲಮ್, ಹೆಚ್ಚು ಅಪಾಯಕಾರಿ ಪ್ರದೇಶಗಳಲ್ಲಿ ವಾಸಿಸುವ ಮಕ್ಕಳಲ್ಲಿ ಹೆಚ್ಚಿನ ಆದ್ಯತೆ ನೀಡಿ ಲಸಿಕೆಯನ್ನು ನೀಡಲಾಗುವುದು. ಹಾಗೆ 5 ವರ್ಷದೊಳಗಿನ ಮಕ್ಕಳಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಲಸಿಕೆ ಹಾಕಿಸಿದ್ರು ಸಹ ಮತ್ತೊಮ್ಮೆ ಪೋಲಿಯೋ ಲಸಿಕೆಯನ್ನು ಹಾಕಿಸಬೇಕು. ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 8:30 ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಜ್ವರ, ಇದಕ್ಕೆ ಕಾರಣಗಳು, ಮುನ್ನೆಚ್ಚರಿಕೆ ಹಾಗೂ ಆರೈಕೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಮಾಹಿತಿಯನ್ನು ಕೊಡ್ತಾರೆ ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಹಿರಿಯ ಮಕ್ಕಳ ತಜ್ಞರಾದ ಡಾಕ್ಟರ್ ಕಿರಣ್ HD ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ,

0: ಕಂಗಯ್ಯನ ಬಾಗಿಲು ಬಳಿ ಚಿತ್ರದುರ್ಗ. ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳಬಹುದು. ಮಳೆಗಾಲದಲ್ಲಿ ಮಕ್ಕಳಲ್ಲಿ ಜ್ವರ, ಕಾರಣ, ಮುನ್ನೆಚ್ಚರಿಕೆ ಹಾಗೂ ಆರೈಕೆ ಕುರಿತು ಅದಕ್ಕಾಗಿ ನೀವು ಕರೆ ಮಾಡೋದಕ್ಕೆ 9141970272ಕ್ಕೆ ಕರೆ ಮಾಡಿ, ಹಾಗೆ ವಾಟ್ಸಪ್ ಮೂಲಕ ಕೂಡ ನೀವು ಪ್ರಶ್ನೆಗಳನ್ನು ಕಳುಹಿಸಬಹುದು. ವಾಟ್ಸಪ್ ಸಂಖ್ಯೆ 9448640273, ಈ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ನಿಮ್ಮ ಪ್ರಶ್ನೆಗಳಿರಲಿ. ಜೊತೆಗೆ ಕರೆ ಮಾಡೋದಕ್ಕೆ 9141970272 ಈ ಸಂಖ್ಯೆಗೆ ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳಬಹುದು. ಹಲೋ ಡಾಕ್ಟರ್, ಆರೋಗ್ಯದ ಅರಿವು ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಿಗ್ಗೆ 8:30ಕ್ಕೆ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
0: ಇದೀಗ ಕೇಳೋಣ ಸುಪ್ರಭಾತ ಚಿತ್ರದ ಗೀತೆಯನ್ನು.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಸ್ನೇಹಿತರೆ, ಪ್ರಶ್ನೆಯನ್ನ ಕೇಳಿದ್ದೆ, ಪ್ರಶ್ನೆಗೆ ಸರಿ ಉತ್ತರವನ್ನ ಕೊಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಂದೇಶಗಳು ನನಗೆ ಬಂದಿದೆ. ಯಾರೆಲ್ಲ ಸಂದೇಶ ಕಳುಹಿಸಿದ್ದಾರೆ ಅಂತ ಮೊದಲು ನೋಡೋಣ, ನಂತರ ಸರಿಯಾದ ಉತ್ತರವನ್ನ ತಿಳ್ಕೊಳ್ಳೋಣ. ಈಗಾಗಲೇ ಹೇಳಿರೋ ಹಾಗೆ ಸರಿಯಾದ ಉತ್ತರನೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದೆ ಅನ್ನುವಂಥದ್ದು ಕೂಡ ಒಂದು ಖುಷಿ ಸಂಗತಿ. ಓಕೆ, ಸೋನು ಚಿತ್ರದುರ್ಗದಿಂದ ರೂಪಾ ಪಂಡರಂಗರಾವ್, ಚಿತ್ರದುರ್ಗದಿಂದ ಗೌರಮ್ಮ ಹಿರೇಕೇರೂರು, ಹಾವೇರಿ ಜಿಲ್ಲೆಯಿಂದ, ಹರಿಹರದಿಂದ ಸುರೇಶ್ ಬೆಣ್ಣಿ, ಎಚ್ ಸತೀಶ್ ಕುಮಾರ್ ಇವರು ಕೂಡ ಚಿತ್ರದುರ್ಗದಿಂದ, ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ನೇತ್ರ ನಟರಾಜ್, ಚಿತ್ರದುರ್ಗದಿಂದ ಅನಿತಾ ಮುರುಗೇಶ್, ಬಾಪುಜಿನಗರ ಚಿತ್ರದುರ್ಗದಿಂದ ನಳಿನಿ ಸತೀಶ್, ಸಂಗಮೇಶ್ವರ ಲೇಔಟ್ನಿಂದ ಎನ್ ಜಿ ಬಸವರಾಜ್, ಅನ್ನಪೂರ್ಣ ಐಯುಡಿಪಿ ಲೇಔಟ್ ಎಂಟನೇ ಕ್ರಾಸ್ನಿಂದ, ಹಾಗೆ ಸಿ ತಿಪ್ಪೇಸ್ವಾಮಿ, ವೈಎಸ್ ಭಾಗ್ಯಲಕ್ಷ್ಮಿ ಮಲ್ಲಾಪುರದಿಂದ ಕಳುಹಿಸಿರುವಂತದ್ದು, ಹಾಗೆ ಎಸ್ ಎ ಮೃತ್ಯುಂಜಯ ಸ್ವಾಮಿ ವಿಜ್ಞಾನ ಶಿಕ್ಷಕರು ಅಂತ ಹೇಳ್ತಾ ಇದ್ದಾರೆ ಮಾಡನಾಯ್ಕನ ಹಳ್ಳಿಯಿಂದ, ಕೆಬಿ ಪಾಲಯ್ಯ ಚಿರತಗುಂಡುವಿನಿಂದ, ಹಾಗೆ ಎಂ ಈಶಣ್ಣ ಮುತ್ತಿಗಾರ ಹಳ್ಳಿಯಿಂದ, ಮನಸ್ಫೂರ್ತಿ ಬಿನ್ ಜಗದೀಶ್ ಕುಮಾರ್ ಕೊಂಡ್ಲಹಳ್ಳಿಯಿಂದ, ಪೂರ್ಣಿಮಾ ಮಹಂತೇಶ್ ಅನುರಾಗ್ ಕಣಮಪಲ್ಲೆಯ ಒಟ್ಟು ಚಿತ್ರದುರ್ಗದಿಂದ, ಹಾಗೆ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ, ಲೀಲಾ ಲಾವಣ್ಯ ಉಮೇಶ್ ಟೀಚರ್ಸ್ ಕಾಲೋನಿಯಿಂದ ಬಂದಿರುವಂತಹ ಸಂದೇಶ ಇದು. ಹಾಗೆ ಹೊಸದುರ್ಗದ ದಯಾನಂದ ಅವರು, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಅಕುಲ್ ಅವರು ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗದಿಂದ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡ ರಮೇಶ್, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರ, ಗುಡ್ ಓಕೆ ಅಮೃತ ರಮೇಶ್ ಚಿತ್ರದುರ್ಗ, ಇನ್ನು ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್, ರುದ್ರೇಶ್ ನಾಯ್ಕ ಕೆ ಮತ್ತು ಕಮಲ ಐಯುಡಿಪಿ ಲೇಔಟ್ ಆರನೇ ಕ್ರಾಸ್ ಚಿತ್ರದುರ್ಗ, ರಾಯಭಾಗ ತಾಲೂಕು ಮೊಗಳ ಖೋಡ ಶಿವಲಿಂಗಯ್ಯ ಕಲಾವತಿ ಅಭಿಷೇಕ ಹಿರೇಮಠ ಅವರು, ಶಾಂತಾಚಾರ ಬಡಗೇರ್ ಕೊಕ್ಕನೂರು ಹರಿಹರ ತಾಲೂಕು, ಇನ್ನೊಂದು ಮೆಸೇಜ್ ಡಿಲೀಟ್ ಆಗಿದೆ ಓಕೆ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲಾ ತೇಲಿ ಮತ್ತೆ ಮನೆಯವರು, ಎನ್ ಮೋಹನ್ ಕುಮಾರ್ ಹೊಸದುರ್ಗ ತಾಲೂಕು ಎನ್ ಜಿ ಹಳ್ಳಿ ಕಬ್ಬಳ ಗ್ರಾಮದಿಂದ ಕಳುಹಿಸಿರುವಂತಹ ಸಂದೇಶ ಇದು. ಈ ಸಂದೇಶ ಯಾರು, ವಾಣಿ ಸತೀಶ್ ಚಿತ್ರದುರ್ಗ, ಇವರು ತಮ್ಮ ಸಂದೇಶವನ್ನು ಡಿಲೀಟ್ ಮಾಡಿದ್ದೀರಿ ಓಕೆ, ಹಳೆಯ ಒಂದು ಸಂದೇಶ ನೋಡಿ ಹೇಳ್ತಾ ಇರುವಂಥದ್ದು ನಿಮ್ಮ ಹೆಸರು ಓಕೆ. ಇನ್ನು ಮುಂದಿನ ಸಂದೇಶವನ್ನು ಎನ್ ಮಾರಣ್ಣ ಶಿಕ್ಷಕರು ತಳಕು ಚಳ್ಳಕೆರೆ ತಾಲೂಕಿನಿಂದ ಕಳುಹಿಸಿದ್ದಾರೆ, ಹಾಗೆ ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ, ಯುವರಾಜ್ ಮತ್ತು ನಿಖಿಲ್ ರಾಜ್ ಉಮಾಮಹೇಶ್ವರಿ ದೇವಸ್ಥಾನ ಎದುರು ಕರುವಿನಕಟ್ಟೆ ಸರ್ಕಲ್ ಚಿತ್ರದುರ್ಗ, ವಿಶಾಲಾಕ್ಷಿ ಚೈತ್ರ ಸಿರಿಗೆರೆ ಓಕೆ. ಇನ್ನೊಂದು ಡಿ ವಿ ಮುರುಗೇಶ್ ಬಾಪುಜಿನಗರ ಚಿತ್ರದುರ್ಗದಿಂದ, ಈ ಸಂದೇಶ ಯಾರು ಕಳುಹಿಸಿದ್ದಾರೆ ಅಂತ ಗೊತ್ತಾಗಲಿಲ್ಲ ಓಕೆ, ಬರೀ ಇ ಅನ್ನುವಂಥ ಒಂದು ಅಕ್ಷರ ಬಂದಿದೆ. ಇನ್ನು ಷಡಾಕ್ಷರ ಪಪ್ಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಆದಿಶೆಟ್ರು ಬಸವರಾಜ್ ಅವರು, ಡಾಕ್ಟರ್ ನಾಗಭೂಷಣ್ ಡಿಎಂ ಚಿತ್ರದುರ್ಗದಿಂದ, ಹಾಗೆ ವಾಣಿ ಶಾಂತಕುಮಾರ್, ಸೃಜನ್ ಸಾರಿಕಾ ಹಳೇ ಟೌನ್ ರಾಜಬೀದಿ ವೀರಭದ್ರಸ್ವಾಮಿ ದೇವಸ್ಥಾನ ರೋಡ್ ಚಿತ್ರದುರ್ಗ ಓಕೆ ಚಳ್ಳಕೆರೆಯಿಂದ. ಇನ್ನು ಉಮಾ ಮೋಹನ ಮುರಳಿ ಜೋಯಿಮಂಟಿ ರಸ್ತೆ ಫಸ್ಟ್ ಕ್ರಾಸ್ನಿಂದ, ಸ್ವರೂಪ್ ಎನ್ ಧರಣಿ ಚಿತ್ರದುರ್ಗ, ಸಣ್ಣ ಬೋರಯ್ಯ ಬೋರಮ್ಮ ಬಚ್ಚಬೋರನಹಟ್ಟಿ, ನೀಲಮ್ಮ ಜ್ಞಾನಸ್ವಾಮಿ ಜಮ್ಮಾಪುರ ಗ್ರಾಮ ಜಗಳೂರು ತಾಲೂಕು, ಭಾನುಪ್ರಕಾಶ್ ಲೆಕ್ಕ ಪರಿಶೋಧಕರು ಅಂತ ಹೇಳ್ತಾ ಇದ್ದಾರೆ, ಭಾಗೀರಥಿ ಶ್ರೇಯಸ್ ಮತ್ತು ಚಿಂತನ ಅರಸಿಕೆರೆಯಿಂದ, ಇನ್ನು ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್ ಅಂತ ಹೇಳ್ತಾ ಇದ್ದಾರೆ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಇನ್ನು ಸುಬ್ರಹ್ಮಣ್ಯ ಬೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹನುಮಂತಪ್ಪ ಮಣಿವಾಳರ್ ಜಗಳೂರಿನಿಂದ, ಶ್ರೀಗೌರಿ ಬಸವಮಂಟಪ ರಸ್ತೆ ಚಿತ್ರದುರ್ಗ, ಸಂಧ್ಯಾ ಪ್ರಸನ್ನ ಕುಮಾರ್ ಗಭೀರಾನಂದ ಮಠ ರಸ್ತೆ ಚಿತ್ರದುರ್ಗ, ಎಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆ, ಸುರೇಶ್ ಜಿಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕು, ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗೊಂದಿ ಜಗಳೂರು ತಾಲೂಕು ಆದ್ಯಂತ, ಮತ್ತು ಹರ್ಷಿತಾ ಬಾಪುಜಿನಗರ ಚಿತ್ರದುರ್ಗ, ಕೆಎಂ ಮಹಾಂತೇಶ್ ಪವಿತ್ರ ನಂದೀಶ್ ತಮಟಕಲು ರಸ್ತೆ ಚಿತ್ರದುರ್ಗ, ದೇವರಾಜ್ ಸವಿತಾ ನಚಿಕೇತ್ ಹೃತಿಕ್ ಕೆಳಗೋಟೆ ಚಿತ್ರದುರ್ಗ, ಇನ್ನು ವಿಶಾಲ ಷಡಾಕ್ಷರಪ್ಪ ಅವರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಚಂದ್ರಿಕಾ ನೇರ್ಲಗುಂಡಿ ದಾವಣಗೆರೆಯಿಂದ ಓಕೆ, ಶುಭಾಂಗ್ ಹವಿಶ್ ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗ, ಲತಾ ಸುಹಾಸ್ ಹೊಸಕೋಟೆ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಅಂತ ಹೇಳ್ತಾ ಇದ್ದಾರೆ, ಗುರುಮೂರ್ತಿ ಜಿಬಿ ಶಿಕ್ಷಕರು, ದೀಪಿಕಾ ಗೋನೂರು, ರಾಗಿತೆನೆ ಗಿರೀಶ್ ಗಾರ್ಹೆಟ್ಟಿ ಚಿತ್ರದುರ್ಗ, ಇನ್ನು ಸಿಎಲ್ ಉಮಾಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗ, ಶಿವಮೊಗ್ಗ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್ ಅವರು, ವಿಜಯಲಕ್ಷ್ಮಿ ಹಾಗೆ ಸತೀಶ್ ಪೃಥ್ವಿ ಪೂಜಾ ಬ್ಯಾಂಕ್ ಕಾಲೋನಿ ಚಿತ್ರದುರ್ಗ, ಅಪ್ಪಾಜಿ ಏಮುಷ್ಟೂರು ಸುಧಾರಾಣಿ ಚಂದನ ಸ್ಪಂದನ ಮುಷ್ಟೂರಿನಿಂದ, ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಮುಂದಿನ ಸಂದೇಶ ಸಲ್ಮಾ ಅವರು ಟೀಚರ್ ತರೀಕೆರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುಂದಿನ ಸಂದೇಶ ಯಾರು ಕಳುಹಿಸಿದ್ದಾರೆ ಅಂತ ನೋಡೋದಾದ್ರೆ,

0: ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ, ಜಗದೀಶ್ ಶೋಭಾ ವರ್ಣಿಕಾ ಸಿರಿಗೆರೆಯಿಂದ, ಸಿದ್ದಲಿಂಗಮೂರ್ತಿ ಸಮನ್ವಿತಾ ಸಿರಿಗೆರೆ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ, ಸಚಿನ್ ಅವರು ಇಲ್ಲಿಂದ ಅಂತ ಅನ್ನೋದಾದ್ರೆ ಜಿಹೆಚ್ಆರ್ ಲೇಔಟ್ ಚಿತ್ರದುರ್ಗದಿಂದ. ಮುಂದಿನ ಸಂದೇಶ ಬರ್ತಾ ಇದೆ. ಅಣ್ಣಪ್ಪ ಸ್ವಾಮಿ ನೆಹರು ನಗರ ಚಿತ್ರದುರ್ಗದಿಂದ, ಜಿಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗ, ಹಾಗೆ ರೂಪಾ ಅವರು ಚಿತ್ರದುರ್ಗದಿಂದ. ಇನ್ನು ಮುಂದಿನ ಸಂದೇಶ ಅರ್ಚನಾ ರಂಗನಾಥ್ ಅವರು ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ಹಾಗೆ ನಯನ ಹರ್ಷ ಜೆಸಿಆರ್ ಚಿತ್ರದುರ್ಗ, ಪೂಜಾ ಗೋಪನಹಳ್ಳಿ ಗ್ರಾಮ ಚಳ್ಳಕೆರೆ ತಾಲೂಕು ಅಂತ ಹೇಳ್ತಾ ಇದ್ದಾರೆ, ಅಶ್ವಿನಿ ರಾಜು, ಕೆಬಿ ರಾಜು, ಆನಂದ್ ಭಾಸ್ಕರ್ ಅವರು ತುಂಬಾ ಜನ ಸೇರಿ ಕಳುಹಿಸಿದ್ದಾರೆ ಇಲ್ಲಿಂದ ಅಂತ ಅನ್ನೋದಾದ್ರೆ. ನಾಗರಾಜ್ ಚಿತ್ರದುರ್ಗ ಹೊಳಲ್ಕೆರೆ ರಸ್ತೆಯಿಂದ ಬಂದಿರುವಂತದ್ದು. ಟೈಲರ್ ಹನುಮಂತಪ್ಪ ದೇವರಕೊಟ್ಟದಿಂದ, ನಿರ್ಮಲಮೂರ್ತಿ ಧವಳಗಿರಿ ಬಡಾವಣೆಯಿಂದ, ಇನ್ನು ಜ್ಯೋತಿ ಗಿರೀಶ್ ತಕ್ಷತ್ ಕೌಶಿಕ್ ಗಾರಹಟ್ಟಿಯಿಂದ, ಗಣೇಶ್ ನಮನ ಗಣೇಶ್ ಅಂತ ಹೇಳ್ತಾ ಇದ್ದಾರೆ ಕಾರ್ಕಳ ಬಜಗುಳಿಯಿಂದ ಬಂದಿರುವಂತ ಸಂದೇಶ ಇದು. ಬೀನಾ ವಸಂತರಾವ್ ವಸಂತಪುರ ಬೆಂಗಳೂರಿನಿಂದ, ಶೈಲಜಾ ಲೋಕಣ್ಣ ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗ, ಹಾಗೆ ವಾಸುದೇವ ಕೆಎಚ್ಬಿ ಕಾಲೋನಿ ಮೂರನೇ ಹಂತ ಚಿತ್ರದುರ್ಗ, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಇನ್ನು ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಓಕೆ ತ್ರಿಷಾರ್ ಪೂಜಾರಿ ಲಿಶಾ ಪೂಜಾರಿ ಅಂತ ಹೇಳ್ತಾ ಇದ್ದಾರೆ ಸಹ್ಯಾದ್ರಿ ಬಡಾವಣೆ ಚಿತ್ರದುರ್ಗದಿಂದ, ಹಾಗೆ ಅರುಣ ಜಗದೀಶ್ ಅವರು ಇವರ ಎಲ್ಲಿಂದ ಅಂತ ಅಂದ್ರೆ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆಯಿಂದ, ವಿನಯ್ ಲೇಖನ ವಿನೋಬ ನಗರ ದಾವಣಗೆರೆಯಿಂದ ಅಂತ ಹೇಳ್ತಾ ಇದ್ದಾರೆ. ಇನ್ನು ಶಕುಂತಲಮ್ಮ ಶ್ರೀನಿವಾಸ್ ಮೂರ್ತಿ ರೂಪ ರಾಘವೇಂದ್ರ ಚಿಕ್ಕನಾಯಕನಹಳ್ಳಿಯಿಂದ, ಶಬರೀಶ್ ಕೂಡ ಇದ್ದಾರೆ, ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ತರೀಕೆರೆಯಿಂದ, ಶ್ರೀಚಂದ್ರು ಶಿಲ್ಪಾ ಚಂದ್ರು ನಿಸರ್ಗ ಎಂ ಕಟ್ಟಿಮನೆ ಸುಜಾತ್ ಅವರು ಎಲ್ಲರೂ ಸೇರಿ ಅಂಬೇಡ್ಕರ್ ಕಲ್ಯಾಣ ಮಂಟಪ ಹತ್ತಿರ ಚಿತ್ರದುರ್ಗದಿಂದ, ಹಾಗೆ ಸಹನ ಆಚಾರ್ ಸಿರಿಗೆರೆಯಿಂದ, ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್ ಸುಜಾತ ಮಂಜುನಾಥ್ ಚಿತ್ರದುರ್ಗದಿಂದ, ಪೂರ್ಣಿಮಾ ಪ್ರಭು ರಾಣೆಬೆನ್ನೂರಿನಿಂದ, ಶಿಲ್ಪಾ ವಿದ್ಯಾನಗರ, ಇನ್ನು ಪ್ರೇಮ ನಟರಾಜ್ ನಾಯಕನಹಟ್ಟಿ, ಹಾಗೆ ಡಾಕ್ಟರ್ ಕಾವೇರಿ ಎಸ್ ಕೆ ನವೀನ್, ಓಕೆ ನವೀನ, ಹಾಂ ನವೀನ್ ಕುಮಾರ್ ಅವರು ಆರ್ ಸಿ, ತನೀಶ್ ರಾಜ್ ರೊಕ್ಕದ ಇಲ್ಲಿಂದ ಬಂದಿದೆ, ಕೂನಬೇವಿಂದ ಕಳುಹಿಸಿರುವಂತಹ ಸಂದೇಶ ಇದು. ಎಂ ಎಚ್ ರವಿಕುಮಾರ್ ಮೇಟಿಕುರ್ಕೆ ಹಿರಿಯರು ತಾಲೂಕು, ಇನ್ನು ಎಚ್ ಎನ್ ಮಂಜುನಾಥ್ ಹಿರೇಹಳ್ಳಿಯಿಂದ ಬಂದಿದೆ, ಗಂಗಮ್ಮ ಅವರು ಮಲ್ಲೂರ ಹಟ್ಟಿಯಿಂದ ಕಳುಹಿಸಿದ್ದಾರೆ, ಹಾಗೆ ರತ್ನ ಬಸವರಾಜ್ ಅಂತ ಕಾಲೋನಿ ಗೊಂಡ್ಲಹಳ್ಳಿಯಿಂದ, ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗದಿಂದ, ಸುಧಾಶೇಖರ್ ಚಂದ್ರವಳ್ಳಿ ನಗರದಿಂದ, ಶಶಿಕಲಾ ಸಾಯಿನಾಥ್ ಎಂ ಕೆ ಹಟ್ಟಿಯಿಂದ, ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಅವರು, ಅನಂತ ಲಕ್ಷ್ಮಿ ಕೂಡ ಇದ್ದಾರೆ ಇಲ್ಲಿಂದ ಅಂತ ಅನ್ನೋದಾದ್ರೆ ಮೆದಹಳ್ಳಿ ರಸ್ತೆ ಚಿತ್ರದುರ್ಗದಿಂದ, ಹಾಗೆ ವಾಣಿಶ್ರೀ ಅಶ್ವಥರಾವ್ ನೆಹರು ನಗರ ಚಿತ್ರದುರ್ಗ, ಕೂಡ್ಲಿಗಿ ತಾಲೂಕಿನ ಹುಡೆಮ್ನಿಂದ ಶಾಂತಕುಮಾರಿ ಮಂಜುನಾಥ್ ಪ್ರಣತಿ ವಿಸ್ಮಯ, ಇಂದ್ರಜಿತ್ ಸಾಯಿನ ತೆಂಕೆಹಟ್ಟಿಯಿಂದ ಕೆ ಶಿವಾನಂದಪ್ಪ ಎನ್ ಚಂದ್ರಮ್ಮ ಸವಳಂಗ, ಓಕೆ ಇಲ್ಲಿಂದ ಬಂದಿದೆ ಇವರ ಒಂದು ಸಂದೇಶ ದಾವಣಗೆರೆ ಜಿಲ್ಲೆಯಿಂದ. ಮಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಸರೋಜ ಸಂಜಯ್ ಧನ್ಯ ಅವರು, ಚರಿತ್ನಾಗ್ ಸ್ನೇಹ ನಾಗಾರ್ಜುನ್ ಕೊಳ್ಳೆಗಾಲದಿಂದ, ಹಾಗೆ ವಿನಾಯಕ ಮತ್ತು ಕನ್ನಿಕಾ ಚೋರನೂರಿನಿಂದ ಸಂದೇಶ ಕಳುಹಿಸಿದರೆ, ಜಿಸಿಎಚ್ ಕುಂಚಗಾರ್ ಭರಮಸಾಗರದಿಂದ, ಕಲಾವತಿ ನಾಗರಾಜ್ ಶೆಟ್ಟಿ ಚಿತ್ರದುರ್ಗದಿಂದ ಹೊಳಲ್ಕೆರೆ ರಸ್ತೆ ಅಂತ ಹೇಳ್ತಾ ಇದ್ದಾರೆ, ಮಂಜುನಾಥ್ ಶೆಟ್ಟಿ ಅವರು ಗುಮಾಸ್ತ ಕಾಲೋನಿ ಚಿತ್ರದುರ್ಗದಿಂದ, ಭಾವನಾ ಸಾಯಿನ ತೆಮ್ಕೆಹಟ್ಟಿಯಿಂದ, ಹಾಗೆ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಿಂದ ಬಸವನ ಬಾಗೇವಾಡಿ ತಾಲೂಕಿನಿಂದ, ಹುಲಿಬೆಂಚಿನ ವಿರೂಪಾಕ್ಷಪ್ಪ ಅವರು ಕಳುಹಿಸಿರುವಂತದ್ದು. ಇನ್ನು ಚಿತ್ರದುರ್ಗದಿಂದ ಬಂದಿರುವಂತದ್ದು ಅನಂತರಾಜು ಗೊರ್ಲಡ್ಕು ಹಿರಿಯರು ತಾಲೂಕು ಅಂತ ಹೇಳ್ತಾ ಇದ್ದಾರೆ, ಕೋಟೆನಾಡಿನ ಓಕೆ ಯಾರಿದು ಅಂತಂದ್ರೆ ಬ್ರಹ್ಮಾನಂದ ಅವರು ಕಾಮನಬ ಬಡಾವಣೆ ಚಿತ್ರದುರ್ಗದಿಂದ. ಮುಖ್ಯ ಮುಂದಿನ ಸಂದೇಶ ಹೊಸ ಎಳನಾಡು ಹಿರಿಯೂರು ತಾಲೂಕಿನಿಂದ ಏಕಾಂತ್ ಅವರು ಕಳುಹಿಸಿದ್ದಾರೆ, ಲಕ್ಷ್ಮೀ ಮಂಜಾತ್ ಬೆಂಗಳೂರಿನಿಂದ, ರೂಪಾಮೂರ್ತಿ ಉತ್ತರಾಧಿಮಠ ಚಿತ್ರದುರ್ಗದಿಂದ, ಹಾಗೆ ಹರ್ಷಿತ್ ಆರ್ ಓಬಳೇಶ್ ವಕೀಲರು ಜಗಳೂರು ತಾಲೂಕಿನಿಂದ, ಮೇನಕ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗ, ಹಾಗೆ ಸಂತೋಷ್ ಪಾಟೀಲ್ ಗಲಗಿನಕಟ್ಟೆ ತಾಲೂಕು ರಟ್ಟಿಹಳ್ಳಿಯಿಂದ ಬಂದಿದೆ, ಅನುರಾಧ ಬಸವರಾಜ್ ರೆಡ್ಡಿ ಅವರು ಅಯ್ಯಡುಪಿ ಲೇಔಟಿಂದ ಕಳುಹಿಸಿರುವಂತಹ ಸಂದೇಶ ಇದು. ಓಕೆ ಕವಿತಾ ಸವಿತಾ ನಿವೇದಿತಾ ಕುದಹಪುರದಿಂದ ಕಳುಹಿಸಿದರೆ, ಎ ಚಿದಾನಂದ ಟಿಎನ್ ಕೋಟೆಯಿಂದ, ಹಾಗೆ ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳ ಸಿದ್ದೇಶ್ವರ ಬಡಾವಣೆಯಿಂದ. ಓಕೆ ಸ್ನೇಹಿತರೆ, ಇದುವರೆಗೂ ಬಂದಿರುವಂತಹ ಸಂದೇಶಗಳು ಎಲ್ಲ ಸಂದೇಶಗಳನ್ನು ತಗೊಂಡಿದ್ದೀನಿ. ನಿಮ್ಮ ಸಂದೇಶಗಳು ಹಾಗೆ ಏನೆಲ್ಲ ಹೇಳಿತ್ತು ಅನ್ನುವಂಥದ್ದನ್ನು ನೋಡೋಣ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ ಜಾಗರೂಕರಾಗಿರಿ.
0: ಓಕೆ ಸ್ನೇಹಿತರೆ, ವಿಚಿತ್ರ ವಿಶಿಷ್ಟವಾದ ಜೀವಿಯೊಂದರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಈ ಜೀವಿ ಯಾವುದು ಅಂತ ಅನ್ನೋದಾದ್ರೆ ಆ ಲೀಚ್ ಅಥವಾ ಜಿಗಣಿ ಅಂತ ಏನು ಹೇಳ್ತೀವಿ. ಜಿಗಣೆ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರುವಂಥದ್ದು, ಅವು ಏನಾದರೂ ಹಿಡಿದು ಅಂದರೆ ಅದನ್ನು ಬಿಡಿಸ್ಕೊಳ್ಳೋದು ತುಂಬ ಕಷ್ಟ. ದೇಹವನ್ನು 32 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅದರ ದೇಹದ ಪ್ರತಿಯೊಂದು ತುಂಡು ತನ್ನದೇ ಆದ ಮೆದುಳನ್ನು ಹೊಂದಿರುವಂಥದ್ದು. ಹಾಗೆ ಇದು ನಿಜ ಹೇಳಬೇಕು ಅಂದರೆ 32 ಮೆದುಳುಗಳು ಅಲ್ಲ ಅಂತ ಹೇಳ್ತಾರೆ, ಆದರೆ ಜಿಗಣೆಯ ದೇಹದ ಭಾಗಗಳು ಸಾಮಾನ್ಯ

ದೇಹದಂತೆಯೇ ಇದು ಕೇವಲ ಒಂದು ಮೆದುಳನ್ನು ಹೊಂದಿದೆ, ಅದನ್ನು 32 ತುಂಡುಗಳಾಗಿ ವಿಂಗಡಿಸಲಾಗಿದೆ ಅನ್ನುವಂಥದ್ದು, ಹಾಗೆ 10 ಕಣ್ಣುಗಳನ್ನು ಹೊಂದಿರುವಂಥದ್ದು, ಹೀಗೆ ಸಾಕಷ್ಟು ವಿಶೇಷವಾದಂತಹ ಮಾಹಿತಿ ಜಿಗಿನ ಬಗ್ಗೆ ಇದೆ. ಸ್ನೇಹಿತರೆ, ನೀವೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ ಅಂತ ಹೇಳ್ತಾ, ಒಂದು ಅಥವಾ ಎರಡು ಉತ್ತರಗಳು ಮಾತ್ರ ತಪ್ಪಾಗಿತ್ತು ಅಷ್ಟೇ. ಎಲ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು.

0: binoculars on 27th June. The European Space Agency announced the asteroid will be speeding along at nearly 9 kilometers a second, posing no threat to Earth, as any chance of an impact has been ruled out, writes the Asian Age. And with that, it's back to you, Shagun.
1: Thank you, Saira. And now, before we end the bulletin, the headlines once again. Prime Minister Narendra Modi reviews infrastructure projects worth around 30,000 crore rupees at Pragati meeting, pushes for AI-driven TB elimination and stronger cyber fraud response. Samvidhan Hatya Divas being observed to pay homage to those who suffered during emergency. India-China border trade via Lipu Lake Pass in Uttarakhand to resume after 6 years, 26 trade passes issued. U.S. federal judge bars Trump administration from implementing proof of citizenship requirement to vote. Powerful 7.5 magnitude earthquake hits Venezuela, causing collapse of multiple buildings. And in cricket, India to take on Bangladesh in Group A match of ICC Women's T20 World Cup in Manchester this evening. And with that, we end the morning news. Have a nice day.
2: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದಾರಿವು ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಜ್ವರ, ಕಾರಣಗಳು, ಮುನ್ನೆಚ್ಚರಿಕೆ ಹಾಗೂ ಆರೈಕೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಹಿರಿಯ ಮಕ್ಕಳ ತಜ್ಞರಾದ ಡಾಕ್ಟರ್ ಕಿರಣ್ ಹೆಚ್ ಡಿ. ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ರಂಗಯ್ಯನ ಬಾಗಿಲು ಬಳಿ, ಚಿತ್ರದುರ್ಗ.
3: ಆರೋಗ್ಯ ಸೇವೆಯಲ್ಲಿ ವಿಶ್ವಾಸದ ಹೆಸರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಅನುಭವಿ ತಜ್ಞ ವೈದ್ಯರು, ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯಗಳು ಹಾಗೂ ದಿನದ 24 ಗಂಟೆಯು ಓಪಿಡಿ ಸೇವೆಯೊಂದಿಗೆ ನಿಮ್ಮ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿಯಾಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ಐಸಿಯು, ಎನ್ಐಸಿಯು, ಮಕ್ಕಳ ವಿಭಾಗ, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ, ಮೂಳೆ ಮತ್ತು ಕೀಲು ಚಿಕಿತ್ಸಾ ವಿಭಾಗ, ಮೂತ್ರರೋಗ ವಿಭಾಗ, ಜನರಲ್ ಮೆಡಿಸಿನ್ ಹಾಗೂ ಜನರಲ್ ಸರ್ಜರಿ ಸೇರಿದಂತೆ ವಿವಿಧ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿವೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆ, ಸುಸಜ್ಜಿತ ಚಿಕಿತ್ಸಾ ವ್ಯವಸ್ಥೆ ಹಾಗೂ ಕಾಳಜಿಯ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಲು ನಾವು ಸದಾ ಸಿದ್ಧರಾಗಿದ್ದೇವೆ. ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಸಂಪರ್ಕಿಸಿ 8152848445 8152848445.
2: ಕೇಳುಗರೆ ನಮಸ್ಕಾರ. ಇವತ್ತಿನ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದಾರಿವು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಈಗಾಗಲೇ ನಿಮಗೆ ಗೊತ್ತಾಗಿದೆ, ಮಳೆಗಾಲದಲ್ಲಿ ಮಕ್ಕಳಲ್ಲಿ ಜ್ವರ, ಕಾರಣಗಳು, ಮುನ್ನೆಚ್ಚರಿಕೆ ಹಾಗೂ ಆರೈಕೆ ಕುರಿತು ನಮಗೆ ಮಾಹಿತಿಯನ್ನು ಕೊಡ್ತಾರೆ ಡಾಕ್ಟರ್ ಕಿರಣ್ ಹೆಚ್ ಡಿ ಅವರು, ಮಕ್ಕಳ ತಜ್ಞರು, ಸರ್ಜಿ ವೇದಾಂತ ಆಸ್ಪತ್ರೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ.
2: ನಮ್ಮ ಕೇಳುಗರು ಕೂಡ ಕರೆ ಮಾಡಿ ಅವರು ಪ್ರಶ್ನೆಗಳಿದ್ರೆ ಕೇಳ್ತಾರೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಅದಕ್ಕೋಸ್ಕರ ಮೊಬೈಲ್ ಸಂಖ್ಯೆ 9141972 ಕರೆ ಮಾಡಿ, ಹಾಗೆ ವಾಟ್ಸಪ್ ಅಲ್ಲಿ ಕೂಡ ನೀವು ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. 9448640273 ನಿಮ್ಮ ಸಂದೇಶಗಳನ್ನು ಕಳುಹಿಸಿಕೊಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಗಮನಿಸಿ ನಿಮ್ಮ ನೀವು ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆ 9141972 ಕರೆ ಮಾಡಿ ವಾಟ್ಸಪ್ಪಲ್ಲಿ ವಾಟ್ಸಪ್ ಸಂಖ್ಯೆಗೆ ಪ್ರಶ್ನೆಗಳನ್ನು ಕಳಿಸಬಹುದು. ಈ ಒಂದು ಬೇಸಿಗೆ ಕಾಲ ಮುಗಿದು ಅಂದ ತಕ್ಷಣ ಒಂದು ರೀತಿಯ ತಂಪಾದ ಅನುಭವ ಆಗುತ್ತೆ, ತುಂಬ ಆಹ್ಲಾದಕರವಾದ ವಾತಾವರಣ ಶುರುವಾಗುತ್ತೆ. ಹೌದು, ಒಂದು ರೀತಿಯ ಖುಷಿ ಕೊಡುವಂಥ ಸಂದರ್ಭ ಈ ಬೇಸಿಗೆಯಿಂದ ನಾವು ಮಳೆಗಾಲಕ್ಕೆ ಶಿಫ್ಟ್ ಆಗುವಂಥದ್ದು. ಅದರ ಜೊತೆ ಜೊತೆಗೆ ಒಂದಷ್ಟು ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳುತ್ತವೆ, ಅದರಲ್ಲೂ ವಿಶೇಷವಾಗಿ ಮಕ್ಕಳಲ್ಲಿ ಡಾಕ್ಟ್ರೆ ಸಾಕಷ್ಟು ಸಮಸ್ಯೆಗಳು ಮಳೆಗಾಲದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಆ ನಿಟ್ಟಿನಲ್ಲಿ ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಪರಿಹಾರ ಏನು, ಕಾರಣಗಳು, ಅವನ್ನೆಲ್ಲ ಮಾತಾಡೋಣ ಡಾಕ್ಟ್ರ್. ಓಕೆ, ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡು ಬರುವಂತ ಸಮಸ್ಯೆಗಳು ಮಳೆಗಾಲದಲ್ಲಿ,
4: ಅದೇ ಮಳೆಗಾಲದಲ್ಲಿ ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ಅದರಿಂದ ಮಕ್ಕಳಿಗೆ ಒಂದ್ ಸ್ವಲ್ಪ ಇಮ್ಯುನಿಟಿ ಮುಂಚೆ ದೊಡ್ಡವ್ರ ತರ ಇರಲ್ಲ, ಅದರಿಂದ ಅವರಿಗೆ ಎಲ್ಲಾ ವೈರಾಣುಗಳದ್ದು, ಬ್ಯಾಕ್ಟೀರಿಯಾದು ಎಕ್ಸ್ಪೋಜರ್ ಫಸ್ಟ್ ಟೈಮ್ ಆಗೋದ್ರಿಂದ ಅವರಿಗೆ ಪದೇ ಪದೇ ಜ್ವರ ಬರೋದು, ಇಲ್ಲ ನಿಮೋನಿಯಾ ಆಗೋದು, ಈ ತರ ಹಲವಾರು ತೊಂದರೆಗಳು ಆಗ್ತವೆ. ಮಳೆಗಾಲದಲ್ಲಿ ಅತಿ ಕಾಮನ್ ಆಗಿ ವೈರಲ್ ಇನ್ಫೆಕ್ಷನ್ ಅಂದ್ರೆ ಶೀತದಿಂದ ರೈನೋ ಅಡಿನೋ ವೈರಸ್ ಇನ್ಫೆಕ್ಷನ್ ಆಗ್ಬೋದು, ಫ್ಲೂ ಇನ್ಫೆಕ್ಷನ್ ಆಗ್ಬೋದು ಶೀತ ಕೆಮ್ಮಿಂದ, ಮತ್ತೆ ನೀರಿನಿಂದ ಅಂದ್ರೆ ಸೊಳ್ಳೆಗಳ ಜಾಸ್ತಿ ಆಗೋದ್ರಿಂದ ಮಲೇರಿಯಾ, ಚಿಕನ್ ಗುನ್ಯಾ, ಡೆಂಗ್ಯೂ ಇವೆಲ್ಲ ಜಾಸ್ತಿ ಆಗ್ತವೆ. ಮತ್ತೆ ನೀರು ಕಲುಷಿತ ನೀರು ಕುಡಿಯೋದ್ರಿಂದ ಟೈಫಾಯ್ಡ್, ಜಾಂಡಿಸ್, ಹೆಪಟೈಟಿಸ್ ಎ ಅಂತ ಹೇಳ್ತೀವಿ ಅದು, ಮತ್ತೆ ಡಿಸೆಂಟ್ರಿ, ಡಯೇರಿಯಾ ಎಲ್ಲ ಒಂದ್ ಸ್ವಲ್ಪ ಕಾಮನ್ ಆಗಿ ಆಗುತ್ತೆ ಮಳೆಗಾಲದಲ್ಲಿ.
2: ಅದರಲ್ಲಿ ಮಕ್ಕಳಲ್ಲಿ ವಿಶೇಷವಾಗಿ

0: ಎಲ್ಲ ಒಂದು ಸಮಸ್ಯೆಗಳು ಕಾಣಬಹುದು. ಡಾಕ್ಟರ್, ನಾವು ಏನೇ ಒಂದು ತೊಂದರೆ ಆಯ್ತು ಅಂದ್ರೆ ಫಸ್ಟ್ ಗೆ ಕಾಣಿಸ್ಕೊಳ್ಳುವಂತದ್ದು ಜ್ವರ. ಈಗ ನಾವ್ ಏನ್ ಅನ್ಕೊಳ್ತೀವಿ, ಜ್ವರನೇ ಕಾಯಿಲೆನಾ ಅಂತ ಹೇಳ್ಬಿಟ್ಟು, ಆದ್ರೆ ಈ ಜ್ವರದ ಬಗ್ಗೆ ಒಂದು ವಿಶ್ಲೇಷಣೆ ಕೊಡಿ.
1: ಜ್ವರ ಅದು ದೇಹದ ಒಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಇದ್ದಂಗೆ, ಅದು ಕಾಯಿಲೆಯನ್ನ ಇದ್ ಮಾಡಕ್ಕೆ, ಫೈಟ್ ಮಾಡಕ್ಕೆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಅದು ಒಂದು ಸಿಂಪ್ಟಮ್, ನಮಗೆ ಜ್ವರ ಬರೋದ್ರಿಂದ ಕಾಯಿಲೆ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ.
0: ಜ್ವರ ದೇಹದಲ್ಲಿ ಏನೋ ತೊಂದರೆ ಆಗಿದೆ, ಹಾಗಾಗಿ ಜ್ವರದ ಮೂಲಕ ಅದು
1: ವ್ಯಕ್ತಪಡಿಸ್ತಾ ಇದೆ ಅಂತ. ಜ್ವರಕ್ಕೆ ಜ್ವರಕ್ಕೆ ಎದುರ್ಕೊಳಕ್ಕಿಂತ ಕಂಫರ್ಟ್ ಮಾಡ್ಬೇಕು. ಮಕ್ಕಳು ಯೂಶಲಿ ಜ್ವರ ಬಂದಾಗ ತುಂಬಾ ಕಿರಿಕಿರಿ ಮಾಡ್ತಾರೆ, ಇದು ಮಾಡ್ತಾರೆ. ಅದಕ್ಕೆ ಜ್ವರಕ್ಕೆ ಕರೆಕ್ಟಾಗಿ ನಾವು ಪ್ಯಾರಾಸಿಟಮಲ್ ಡೋಸೇಜ್ ಕೊಟ್ಟು ಜ್ವರ ಕಮ್ಮಿ ಮಾಡಬೇಕು. ಆಮೇಲೆ ಬಿಸಿ ನೀರಿನಿಂದ ಒಂದು ಸ್ವಲ್ಪ ಮೈ ಒರೆಸ್ಬೇಕು. ಈ ತರ ಮಾಡಿ ಜ್ವರ ತಾಪವನ್ನು ಕಮ್ಮಿ ಮಾಡಿ ಅದರಿಂದ ಜ್ವರಕ್ಕೆ ಏನ್ ಕಾರಣ ಅದಕ್ಕೆ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಜ್ವರಕ್ಕೆ ಎದುರ್ಕೊಳ್ಳೋದು ಬಿಟ್ಟು ಅದಕ್ಕೆ ಒಂದ್ ಸ್ವಲ್ಪ ಆ ಟೈಮಲ್ಲಿ ಜ್ವರ ಟೈಮಲ್ಲಿ ತಪ್ಪು ಕಲ್ಪನೆಗಳು, ತುಂಬಾ ಜನ ತುಂಬಾ ಜ್ವರ ಬೆಡ್ಶೀಟ್ ಒತ್ಸೋದು ಇವೆಲ್ಲ ಮಾಡಿ ಇನ್ನೂ ಜ್ವರ ಜಾಸ್ತಿ ಮಾಡಿ ಇನ್ನು ಚಿಟಕಿ ಹಾಕೋದು ಇವೇನೇನೋ ಮಾಡ್ತಾರೆ. ಅದೆಲ್ಲ ಕೆಟ್ಟ ಅಭ್ಯಾಸಗಳನ್ನ ಬಿಟ್ಟು ಜ್ವರ ಬಂದಾಗ ಜಸ್ಟ್ ಟೆಂಪರೇಚರ್ ಮಾನಿಟರ್ ಮಾಡೋದು, ಕಂಕ್ಲಲ್ಲಿ ಥರ್ಮಾಮೀಟರ್ ಇಟ್ಟು ನೋಡೋದು ಎಷ್ಟಿದೆ, 99.5 ಇದೆಯಾ, 100.4 ಇದೆಯಾ, ಪ್ಯಾರಾಸಿಟಮಲ್ ಡಾಕ್ಟರ್ ಕೇಳಿ ಡೋಸೇಜ್ ಕರೆಕ್ಟ್ ಡೋಸೇಜ್ ಎಲ್ಲ ಹಾಕಿ 20 minutes ಜ್ವರ ಕಮ್ಮಿ ಆಗ್ಲಿಲ್ಲ ಅಂದ್ರೆ ಬಿಸಿನೀರಲ್ಲಿ, ತುಂಬಾ ತಣ್ಣ ನೀರಲ್ಲಿ ಒರೆಸಿದ್ರು ಪಾಪುಗೆ ಶಿವರಿಂಗ್ ನಡ್ಕ ಜಾಸ್ತಿ ಆಗಿ ಹಿಂಸೆ ಆಗುತ್ತೆ. ಉಗುರು ಬೆಚ್ಚಗೆ ನೀರಲ್ಲಿ ಮೈ ಒರೆಸೋದು, ಬರೀ ಹಣೆ ಮೇಲೆ ಇಡೋದಷ್ಟೇ ಅಲ್ಲ ಒರೆಸೋದು,
0: ಹಣೆ
1: ಮೇಲೆ ಹಾಕಿ ಇಡ್ತಾರೆ, ಅದು ಹಂಗ್ ಮಾಡ್ದಂಗೆ ಪೂರ್ತಿ ಕಂಕ್ಲಲ್ಲಿ ತೊಡೆ ಸಂದಿ ಇದು ಹಣೆ ಎಲ್ಲ ಒಂದ್ ಸ್ವಲ್ಪ ಒರೆಸಿ ಒಂದ್ 20 minutes ಇದು ಒಂದ್ ತೆಳುವಾದ ಕಾಟನ್ ಬಟ್ಟೆ ಸಿಂಪಲ್ ಆಗಿರೋದು ಆ ತರದ ಹಾಕಿ ಒಂದ್ ಸ್ವಲ್ಪ ಇದ್ರಲ್ಲಿ ಒಂದು 20 minutes ಒಂದ್ ಅರ್ಧ ಗಂಟೆ ಜ್ವರ ಬಿಡುತ್ತೆ. ಬಿಟ್ಟಾದ ಮೇಲೆ ಒಂದ್ ಸ್ವಲ್ಪ ಊಟ ಮಾಡಿಸೋದು. ಕೆಲವೊಬ್ರು ಸಿರಪ್ಪೇ ಹಾಕಲ್ಲ, ಊಟ ಮಾಡಿಲ್ಲ ಪಾಪು ಇನ್ನು ತಿಂದೇ ಇಲ್ಲ ಅನ್ನೋ ಕಾರಣದಿಂದ ಆ ತರ ಮಾಡ್ದಂಗೆ ಸ್ವಲ್ಪ ಫಸ್ಟ್ ಆ ಟೈಮಲ್ಲಿ ಪಾಪು ಕಂಫರ್ಟ್ ಮಾಡ್ಬೇಕು. ಕಂಫರ್ಟ್ ಆದ್ಮೇಲೆ ಜ್ವರ ಕಮ್ಮಿ ಆದ್ಮೇಲೆ ಮಾಮೂಲಿ ಊಟ ಎಲ್ಲ ಮಾಡಿಸಿ ಜ್ವರಕ್ಕೆ ಕಾರಣಗಳನ್ನ ಆಗ ಪರೀಕ್ಷೆಗಳು ಮಾಡ್ಬೋದು ನಾವು.
0: ಓಕೆ ಡಾಕ್ಟರ್, ನಾವು ಇನ್ನೂ ಸುಮಾರು ಮಾತಾಡೋಣ, ಹಾಗೆ ಕರೆ ಬರ್ತಾ ಇದೆ, ಕರೆ ತಗೊಳ್ಳೋಣ. ಹಲೋ, ನಮಸ್ತೆ. ನಮಸ್ತೆ
2: ಮೇಡಮ್.
0: ನಮಸ್ತೆ,
2: ಜಗದೀಶ್ ಅಂತ ಮೇಡಮ್, ತರ್ಕೆರೆಯಿಂದ.
0: ಹೇಳಿ ಜಗದೀಶ್, ಪ್ರಶ್ನೆ ಕೇಳಿ.
2: ಡಾಕ್ಟರ್ ನಮಸ್ಕಾರ ಸರ್.
1: ನಮಸ್ತೆ, ಹೇಳಿಯಪ್ಪ.
2: ನಮಸ್ತೆ ಸರ್, ಮಾಹಿತಿ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರೆ ಮೊದಲಿಗೆ ಧನ್ಯವಾದಗಳು ಸರ್. ನನ್ನ ಪ್ರಶ್ನೆ ಎರಡಿದಾವ ಸರ್. ಈ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ಬೇಕಂದ್ರೆ ಯಾವ ತರ ಆಹಾರ ಮತ್ತೆ ಯಾವ ತರ ಪದ್ಧತಿಗಳು ಅನುಸರಿಸಬೇಕಾಗತ್ತೆ ಪೇರೆಂಟ್ಸ್? ಮತ್ತೆ ಎರಡನೇದು, ನಮ್ಮ ಮಕ್ಕಳಿಗೆ 5 ವರ್ಷದವರೆಗೂ ಏನ ಇಂಜೆಕ್ಷನ್ ಕೊಡ್ತಾರಲ್ಲ, 3 ತಿಂಗಳು 6 ತಿಂಗಳು ವರ್ಷಕ್ಕೂ ಈ ತರ ಇಂಜೆಕ್ಷನ್ ಕೊಡ್ತಿದ್ವಿ, 5 ವರ್ಷದ ನಂತರ ಕೊಡ್ತಿಲ್ಲ. ಅದೇನು 10 ವರ್ಷಕ್ಕೊಂದ್ಸರಿ 8 ವರ್ಷಕ್ಕೊಂದ್ಸರಿ ಕೊಡ್ಬೇಕಂತಲ್ಲ, ಅವೆಲ್ಲವೂ ಸೇರಿಸಿ ಯಾವ್ದಾದ್ರು ಒಂದ್ ಇಂಜೆಕ್ಷನ್ ಕೊಡ್ತಾ ಅಂತ ಫೆಸಿಲಿಟಿ ಇದೆಯಾ ಸರ್?
1: ಹೌದು, ಮೊದಲನೇದಾಗಿ
0: ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದಕ್ಕೆ ಏನ್ ಮಾಡ್ಬೇಕು ಮಕ್ಕಳಿಗೆ?
1: ರೋಗ ನಿರೋಧಕ ಶಕ್ತಿ ಹೆಚ್ಚಿಸಕ್ಕೆ ಮುಖ್ಯವಾಗಿ ಊಟ, ಆರೋಗ್ಯವಾದ ಊಟ, ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ. ಅದರಲ್ಲಿ 25% ಕಾರ್ಬೋಹೈಡ್ರೇಟ್, ಊಟ ಎಷ್ಟು ಕಲರ್ಫುಲ್ ಆಗಿರುತ್ತೋ, 1% ಫ್ರೂಟ್ಸ್ ಇರಬೇಕು, 1% ವೆಜಿಟೇಬಲ್ಸ್ ಇರಬೇಕು, ಅಷ್ಟು ಅದು ನಮಗೆ ಇಮ್ಯುನಿಟಿ ಹೆಲ್ಪ್ಗೆ ಆಗುತ್ತೆ. ಒಂದು ಸಿಟ್ರಸ್ ಫ್ರೂಟ್ಸ್ ಅಂತ ಹೇಳ್ತೀವಿ, ವೈಟಮಿನ್ ಸಿ ಜಾಸ್ತಿ ಇರೋಂಥದ್ದು, ಕಿತ್ಲೆಹಣ್ಣು, ಮೋಸಂಬಿ ಈ ಥರದ್ದು ಒಂದು ಸ್ವಲ್ಪ ಪಾಪುಗೆ ಆಂಟಿ ಆಕ್ಸಿಡೆಂಟ್ಸು ಮತ್ತು ವೈಟಮಿನ್ಸು ಇವೆಲ್ಲ ಹೋದರೆ ಇಮ್ಯುನಿಟಿ ಶಕ್ತಿ ಜಾಸ್ತಿ ಆಗುತ್ತೆ ಒಂದು. ಎರಡನೇದು, ರೋಗ ಬರದ ಇಲ್ದಂಗೆ ಲಸಿಕೆಗಳು ಹಾಕ್ಸೋದು. ಲಸಿಕೆಗಳು ಅದೇ ಗೌರ್ಮೆಂಟಲ್ಲಿ 5 ವರ್ಷದವರೆಗೆ 5 ವರ್ಷ ಮತ್ತು 10 ವರ್ಷಕ್ಕೆ 5 ವರ್ಷದವರೆಗೆ ಎಲ್ಲ ಕೊಡ್ತಾ ಇದ್ದಾರೆ. ಕೆಲವೊಂದು ಲಸಿಕೆಗಳು ಪ್ರೈವೇಟಲ್ಲಿ ಹಾಕಿಸ್ಬೇಕಾಗ್ತವೆ, ಕೆಲವೊಂದು ಟೈಫಾಯ್ಡ್ ಆಗಲಿ, ಹೆಪಟೈಟಿಸ್ ಎ ಆಗಲಿ, ಮತ್ತು ಇದು ಚಿಕನ್ ಪಾಕ್ಸ್ ಆಗಲಿ ಈ ಥರದ್ದು, ಇವನ್ನ ನೀವು ಪ್ರೈವೇಟಲ್ಲಿ ಹಾಕಿಸ್ಬೋದು. 5 ವರ್ಷದ ನಂತರ ಇವು ಟೈಫಾಯ್ಡು, ಹೆಪಟೈಟಿಸ್ ಎ ಇವ್ಯಾವು ಹಾಕ್ಸಿಲ್ಲ ಅಂದರೆ ಅದನ್ನು ಪ್ರೈವೇಟಲ್ಲಿ ಬಂದು ಹಾಕಿಸ್ಬೋದು. ಅದು ಬಿಟ್ಟರೆ ಗೌರ್ಮೆಂಟಿಂದ ಎಲ್ಲ ವ್ಯಾಕ್ಸಿನೇಷನ್ನು ಹಾಕಿಸ್ಕೊಂಡು ಅದರ ನಂತರ ಯಾವ್ಯಾವ ಆಗಿರಲ್ವೋ ಅದನ್ನು ಪ್ರೈವೇಟಲ್ಲಿ ಹಾಕಿಸಿದ್ರೆ ಉತ್ತಮ. ಇಲ್ಲ, ಪ್ರತ್ಯೇಕವಾಗಿರುತ್ತೆ, ಟೈಫಾಯ್ಡ್ ಸಪ್ರೇಟ್ ಇರುತ್ತೆ. ಚಿಕನ್ ಪಾಕ್ಸ್ ಅಂತ ಹೇಳ್ತೀವಿ, ಅಮ್ಮ ಅಂತ ಹೇಳ್ತೀವಲ್ಲ, ನೀರುಗುಳ್ಳೆ ಬರೋಂಥದ್ದು ಅಮ್ಮ ಜ್ವರ, ಅದರದ್ದೇ ಸಪ್ರೇಟ್ ಇರುತ್ತೆ. ಸೊ ನೀವು ಬಂದು ಎರಡೆರಡು ತಿಂಗಳಿಗೊಮ್ಮೆ ಬಂದು ಹಾಕಿಸ್ಕೊಂಡ್ರೆ ಆಗುತ್ತೆ.

0: ಒಂದ್ಸಲ ವ್ಯಾಕ್ಸಿನ್ ಹಾಕದ ಮೇಲೆ ಒಂದೇ ಸಲಕ್ಕೆ ಎರಡರಿಂದ ಮೂರು ವ್ಯಾಕ್ಸಿನ್ ಲಸಿಕೆಗಳನ್ನು ಹಾಕಿಸ್ಕೋಬಹುದು, ಸಪರೇಟ್ ಇರುತ್ತೆ.
1: ಮಕ್ಕಳಿಗೆ 16-18 ವರ್ಷ ಈಗಲೂ ಹಾಕಿಸ್ಬಹುದು ಅವನ್ನ?
0: ಹಾಕಿಸ್ಬೋದು, ತೊಂದರೆ ಇಲ್ಲ. ಅವನು ಹಾಕಿಸ್ಬೋದಾಗಿದೆ.
2: ಓಕೆ, ಥ್ಯಾಂಕ್ ಯು ಜಗದೀಶ್.
1: ಥ್ಯಾಂಕ್ ಯು
2: ಡಾಕ್ಟರ್. ಈಗ ವ್ಯಾಕ್ಸಿನ್ಗಳನ್ನ ಹಾಕಿಸೋದಕ್ಕೆ ವಯಸ್ಸಿನ ಮಿತಿ ಅಥವಾ ಇಂಥ ವಯಸ್ಸಲ್ಲಿ ಇಂಥ ಒಂದು ಲಸಿಕೆಯನ್ನು ಹಾಕಿಸ್ಬೇಕು ಅನ್ನುವಂಥದ್ದು ಏನಾದರೂ ಇದೆಯಾ, ಹೇಗೆ ಡಾಕ್ಟರ್?
0: ಕೆಲವೊಂದು ವ್ಯಾಕ್ಸಿನ್ಗಳಿಗಿರುತ್ತೆ, ಕೆಲವೊಂದು ವ್ಯಾಕ್ಸಿನ್ ಇವಾಗ ನಾವು ಮಮ್ಸ್ ಅಂತ ಹೇಳ್ತೀವಿ, ಮೀಸಲ್ಸ್ ಅಂತ ಹೇಳ್ತೀವಿ. ಇದು ಯೂಶಲಿ ಮಂಗನ್ಬಾವು ಅವು ಸಣ್ಣ ಮಕ್ಕಳಲ್ಲಾಗುತ್ತೆ, 10 ವರ್ಷ ಆದಮೇಲೆ ಇಮ್ಯುನಿಟಿ ಬಂದಿರುತ್ತೆ. ಸೊ ಕೆಲವೊಂದು ವ್ಯಾಕ್ಸಿನ್ಗಳನ್ನ ನಾವು ಮೆಚುರಿಟಿ ದೊಡ್ಡವರು ಆಗ್ತಾ ಆಗ್ತಾ ಅವ ಬೇಕಾಗಿಲ್ಲ ಅಂತ ಹೇಳ್ತೀವಿ. ಕೆಲವೊಂದು ಜೀವನ ಪೂರ್ತಿನೂ ಹಾಕಿಸ್ಬೋದು, ಫ್ಲೂ ವ್ಯಾಕ್ಸಿನ್ ಇರ್ಬೋದು, ಬೇರೆ ಇರ್ಬೋದು, ಟೈಫಾಯ್ಡ್ ಇವನ್ನೆಲ್ಲ ಹಾಕಿಸ್ಕೊಂತ ಹೋಗ್ಬೋದು. ಅವ್ರ ಇಮ್ಯುನಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರಿಗೆ ಏನಾದರೂ ತೊಂದರೆಗಳಿದ್ರೆ, ಕಿಡ್ನಿ ತೊಂದರೆ ಇದ್ರೆ, ಇಲ್ಲ ಅವ್ರಿಗೆ ಇಮ್ಯುನಿಟಿ ಚೆನ್ನಾಗಿಲ್ಲ ಅಂದ್ರೆ, ಬೇರೆ ಏನಾದರೂ ಪದೇ ಪದೇ ಅವ್ರಿಗೆ ಕಾಯಿಲೆ ಬೀಳ್ತಾ ಇದ್ರೆ, ಅಂತವ್ರಿಗೆ ನಾವು ಕೆಲವೊಂದು ವ್ಯಾಕ್ಸಿನ್ಗಳು ಕಂಪಲ್ಸರಿ ಅಂತ ಹೇಳ್ತೀವಿ, ಅವನ್ನೆಲ್ಲ ಹಾಕಿಸ್ಬೋದು, ಹಾಕಿಸ್ಬೇಕಾಗುತ್ತೆ.
2: ಈಗ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿರುವ ಮಕ್ಕಳಲ್ಲಿ ಇಂಥ ಸಮಯದಲ್ಲೂ ಕೂಡ ಅವರು ಚೆನ್ನಾಗಿ ಸರ್ವೈವ್ ಆಗ್ಬಿಡ್ತಾರೆ, ಅಂದ್ರೆ ಅದರಿಂದ ಹೊರಗಡೆ ಬರುವಂತದ್ದಾಗುತ್ತೆ. ನೀವು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವಂತಕ್ಕೆ ಒಂದಿಷ್ಟು ಹೇಳಿದ್ರೆ, ಊಟ ಹೇಗಿರ್ಬೇಕು ಅಂತ ಹೇಳಿ, ಅದ್ರ ಬಗ್ಗೆ ಮತ್ತಷ್ಟು ಹೇಳ್ಬಹುದು ನಮ್ಮ ಕೇಳುಗರಿಗೆ. ಚಿಕ್ಕ ವಯಸ್ಸಿಂದನೇ ಪ್ರಾರಂಭ ಮಾಡ್ತಾರಲ್ವಾ, ಈಗ ಹಾಲು ಎಷ್ಟು ವರ್ಷ ಎಷ್ಟು ದಿನಗಳವರೆಗೆ ಹಾಲನ್ನು ಕೊಡುವಂಥದ್ದು, ತಾಯಿಯ ಹಾಲು ನಂತರದ ದಿನಗಳಲ್ಲಿ ಏನ್ ಕೊಡಬೇಕು?
0: ತಾಯಿಯ ಹಾಲು 2 ವರ್ಷದವರೆಗೆ ಕೊಡಿಸಿ ಅಂತ ಹೇಳ್ತೀವಿ. ಕುಡಿತಾ ಇದ್ರೆ ಕಂಟಿನ್ಯೂ ಮಾಡ್ಬೋದು, ಬಟ್ 6 ತಿಂಗಳ ನಂತರ 6 ತಿಂಗಳವರೆಗೆ ಬರೀ ತಾಯಿ ಹಾಲೇ ಕೊಡಬೇಕು. 6 ತಿಂಗಳ ನಂತರ ಕಾಂಪ್ಲಿಮೆಂಟರಿ ಫೀಡ್ ಅಂತ ಹೇಳ್ತೀವಿ. ಅದು ಅದಕ್ಕೆ ಬರೀ ತಾಯಿ ಹಾಲು ಸಾಕಾಗಲ್ಲ, ಅದು ಮೇಲ್ಗಡೆ ಪೋಷಣೆಗೆ ನಾವು ಸರಿ ರಾಗಿ ಸರಿ ಅಕ್ಕಿ ಸರಿ ಈ ತರದ್ದು ಗಂಜಿ ತರ ಮಾಡಿ ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಬೇಗನೆ ನಾವು ವೆಜಿಟೇಬಲ್ಸ್ ಫ್ರೂಟ್ಸ್ ಇವನ್ನೆಲ್ಲ ಸ್ಟಾರ್ಟ್ ಮಾಡಿದಾಗ ಪಾಪುಗೆ ಮೈಕ್ರೋನ್ಯೂಟ್ರಿಯಂಟ್ಸ್ ಅಂತ ಹೇಳ್ತೀವಿ, ಅವೆಲ್ಲ ಕರೆಕ್ಟ್ ಆಗಿ ಸಪ್ಲಿಮೆಂಟ್ ಆಗುತ್ತೆ,
2: ಪೋಷಕಾಂಶಗಳು
0: ಅವೆಲ್ಲ ಕರೆಕ್ಟ್ ಆಗಿ ಸಪ್ಲಿಮೆಂಟ್ಸ್ ಆಗ್ತವೆ. ತಾಯಿ ಹಾಲು ನಿಲ್ಲಿಸ್ಬೇಕು ಅಂತ ಯಾವುದೇ ಕಾರಣದಲ್ಲಿ ಇಲ್ಲ, ಬಟ್ ಅದರ ಜೊತೆಗೆ ಮೇಲ್ಗಡೆ ಊಟಗಳು ಕೊಡಬೇಕಾಗುತ್ತೆ ನಾವು, ಇಲ್ಲಾಂದ್ರೆ ಪಾಪ ಗ್ರೋತ್ ಸರಿ ಆಗಲ್ಲ. ಕೆಲವೊಂದು ಮಕ್ಕಳುಗಳು ಬರೀ ತಾಯಿ ಹಾಲೇ ಕುಡಿಕೊಂಡು ಊಟ ಮಾಡಲ್ಲ, ಅಂತ ಟೈಮಲ್ಲಿ ಒಂದ್ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ತೀವಿ 2 ವರ್ಷ 1 ವರ್ಷ ಆದವ್ರಿಗೆ. ಇಲ್ಲಾಂದ್ರೆ ನಾವು ಊಟದ ಜೊತೆಗೆ ತಾಯಿ ಹಾಲು ಕಂಟಿನ್ಯೂ ಮಾಡಬಹುದು 2 ವರ್ಷದವರೆಗೆ.
2: ಈ ರೀತಿಯಾಗಿ ಅವರು ಒಂದು, ಈಗ ನೀವು ಒಂದು ಟೆಂಪರೇಚರ್ ಹೇಳಿದ್ರಿ ಆರಂಭದಲ್ಲಿ, ಹೇಳಿದ್ರಿ ಎಷ್ಟಿರ್ಬೇಕು ನಾರ್ಮಲ್ ಟೆಂಪರೇಚರ್ ಅಂದ್ರೆ ಎಷ್ಟಿರ್ಬೇಕು ಡಾಕ್ಟರ್ ಮಕ್ಕಳಲ್ಲಿ?
0: ನಾರ್ಮಲ್ ಅಂದ್ರೆ 98.7 ಅಂತ ಹೇಳ್ತೀವಿ, 99 degree Fahrenheit ವರ್ಗನನ್ನು ಅದು ಜ್ವರ ಅಂತ ಕನ್ಸಿಡರ್ ಮಾಡಲ್ಲ. 99.5 ಮೇಲ್ ಬಂದ್ರೆ ಜ್ವರ ಅಂತ ಹೇಳ್ತೀವಿ ನಾವು. ಬರೀ ಟೆಂಪರೇಚರ್ ಒಂದೇ ನೋಡಕ್ ಬರಲ್ಲ, ಅದ್ರ ಜೊತೆಗೆ ಪಾಪದ ನಡವಳಿಕೆನ ನೋಡ್ಬೇಕು. ಪಾಪು ಸುಸ್ತಾಗ್ತಾ ಇದೆ, ಪಾಪ ಆಕ್ಟಿವ್ ಆಗಿ ಆಟ ಆಡ್ತಾ ಇಲ್ಲ, ಸಪ್ಪಗಿದ್ದಾನೆ, ಇಲ್ಲ ತುಂಬಾ ಕಿರಿಕಿರಿ ಮಾಡ್ತಾ ಇದ್ದಾನೆ. ಆ ಟೈಮಲ್ಲಿ 100 ಇದ್ರು ಕೆಲವೊಂದ್ ಮಕ್ಕಳು ಆಟ ಆಡ್ಕೊಂಡಿರ್ತಾರೆ, ಆ ಟೈಮಲ್ಲಿ ನಾವು ಅಷ್ಟೊಂದು ಇದ್ ಮಾಡೋದ್ ಬೇಕಾಗಲ್ಲ, ಜ್ವರದ್ದು ಸಿರಪ್ ಹಾಕಿ ವೆಯ್ಟ್ ಮಾಡ್ಬೋದು. ಕೆಲವೊಂದು ಮಕ್ಕಳು 99.5 ಫುಲ್ ಸಪ್ಪಗಾಗ್ಬಿಡ್ತಾರೆ, ಅವನ್ನ ಒಂಚೂರು ಆ ಸೈನ್ಸ್ಗಳನ್ನ ನೋಡಬೇಕು. ಮನೆಯಲ್ಲಿ ನೀವು ಜ್ವರಕ್ಕೆ ಸಿರಪ್ ಹಾಕ್ತೀರಾ ಅಂದ್ರೆ 100 ಮೇಲ್ ಬಂದ್ರೆ ಹಾಕಿದ್ರೆ ಉತ್ತಮ.
2: ಇನ್ನೊಂದು ಕರೆ ಇದೆ. ಹಲೋ ನಮಸ್ತೆ.
3: ನಮಸ್ತೆ,
2: ಹೆಸರು ಹೇಳಿ.
3: ಗಿರೀಶ್ ಅಂತ ಮೇಡಮ್, ಚಿತ್ರದುರ್ಗದಿಂದ.
2: ಕೇಳಿ ಗಿರೀಶ್, ಪ್ರಶ್ನೆ ಕೇಳಿ.
3: ಮೇಡಮ್ ಪ್ರಶ್ನೆ ಏನಂದ್ರೆ, ಈಗ ನಮಸ್ತೆ ಸರ್.
0: ನಮಸ್ತೆ, ಹೇಳಿಪ್ಪ.
3: ಈಗ ಮಕ್ಕಳಿಗೆ ಈ ಟೈಮ್ ವೈಸ್ ಲಸಿಕೆ ಇರೋ ಸರ್, 3 ತಿಂಗಳಿಗೆ 6 ತಿಂಗಳಿಗೆ 5 ವರ್ಷಕ್ಕೆ 1 ಲಸಿಕೆ ಹಾಕ್ಸ್ಬೇಕಂತ ಇರುತ್ತೆ ಸರ್. ಅದು ಎಷ್ಟು ಡಿಫ್ರೆನ್ಸ್ ಅಲ್ಲಿ ಹಾಕ್ಸ್ಬೇಕು ಸರ್? ಅದು ಹಾಕ್ಸಿದ್ರೆ ಏನ ಪ್ರಾಬ್ಲಮ್ ಆಗುತ್ತೆ ಏನು?
0: ಲಸಿಕೆಗಳು ಕೆಲವೊಂದು ಕಾಮನ್ ಆಗಿ ಮಕ್ಕಳಲ್ಲಿ ಇನ್ಫೆಕ್ಷನ್, ಇವಾಗ ಇಮ್ಯುನಿಟಿ ಬರೋದೇ ಇನ್ಫೆಕ್ಷನ್ ಆಗೋದ್ರಿಂದ ಕೆಲವೊಂದು ಇನ್ಫೆಕ್ಷನ್ಗಳಿಗೆ ಆಲ್ರೆಡಿ ನಮಗೆ ಲಸಿಕೆಗಳು ಬಂದಿದ್ದಾವೆ, ಅದು ಕೊಡೋದ್ರಿಂದ ಅಂಥ ಇನ್ಫೆಕ್ಷನ್ಗಳು ಪಾಪಗಾಗಲ್ಲ ಅನ್ನೋದಕ್ಕೋಸ್ಕರ ಈ ಲಸಿಕೆಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ, ತುಂಬ ಕಾಯಿಲೆಗಳನ್ನ ಅವಾಯ್ಡ್ ಮಾಡ್ತವೆ. ಸೊ ಇವಾಗ ಗೌರ್ಮೆಂಟಲ್ಲಿ ಪ್ರೈವೇಟಲ್ಲಿ ಎಲ್ಲಾದರೂ ಆದರೆ ಊಟದಾಗ ಒಂದ್ಸಲ ಹಾಕ್ತಾರೆ, ಅದಾದಮೇಲೆ 1.5 ತಿಂಗಳು 2 ತಿಂಗಳು 3 ತಿಂಗಳು 9 ತಿಂಗಳಿಗೆ 18 ತಿಂಗಳಿಗೆ ಮತ್ತು 5 ವರ್ಷಕ್ಕೆ ಇಷ್ಟು ಲಸಿಕೆಗಳು ಕಾಮನ್ ಆಗಿ ಕೊಡಬೇಕಾಗುತ್ತೆ. ಮಧ್ಯೆ ಯಾವ್ದಾದ್ರೂ ಲಸಿಕೆ ಬಿಟ್ಟೋಗಿದ್ರೂ ಪರವಾಗಿಲ್ಲ, ಕೆಲವೊಂದನ್ನ ನಾವು ಕವರ್ ಮಾಡ್ಬೋದು. ಇವಾಗ 3 ತಿಂಗಳು ಪಾಪಗೇನೋ ಒಂದ್ ಸ್ವಲ್ಪ ತೊಂದರೆ ಆಯ್ತು, ನಾವು ಲಸಿಕೆ ಹಾಕಿಸ್ಲಿಲ್ಲ, ಇವಾಗ

0: ನೆಕ್ಸ್ಟ್ 9 ತಿಂಗಳಿಗೆ ಹೋಗ್ತೀವಿ ಅನ್ನೋದು ಬೇಕಾಗಲ್ಲ, ಅದನ್ನ ಕ್ಯಾಚಪ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಕೊಟ್ಟಿಲ್ಲ ಅಂದ್ರೆ ಮಧ್ಯದಲ್ಲಿ ನಾವು ಯಾವಾಗಾದ್ರೂ ವ್ಯಾಕ್ಸಿನ್ ಹಾಕಿಸ್ಬೋದು ಪಾಪ ಚೆನ್ನಾಗಿದ್ದಾಗ. ಸೊ ಆ ಥರ ಸೊ ಲಸಿಕೆಗಳು ಎಲ್ಲ ಲಸಿಕೆಗಳನ್ನು ಹಾಕ್ಸೋದು ಒಳ್ಳೆಯದು. ಪಾಪಗದು ಬೆಳವಣಿಗೆಗಾಗಲಿ ಇದು ಪದೇ ಪದೇ ಜ್ವರ ಬರೋದು ಇವೆಲ್ಲ ತುಂಬ ಕಡಿಮೆ ಮಾಡ್ತವೆ. ಕೆಲವೊಂದು ಕಾರಣಗಳಿಗೆ ಮಾತ್ರ ಲಸಿಕೆಗಳು ಬೇಡ ಅಂತ ಹೇಳ್ತೀವಿ. ತುಂಬ ರೇರ್ ಕಾರಣಗಳಿಗೆ ಮಕ್ಕಳಿಗೆ ಇಮ್ಯುನಿಟಿ ತುಂಬ ಕಡಿಮೆ ಇರ್ತವೆ, ಇಮ್ಯುನೋ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ, ಅಂಥದ್ದಲ್ಲಿ ಲೈವ್ ವ್ಯಾಕ್ಸಿನ್ಸ್ ಕೊಡಲ್ಲ. ಅದನ್ನು ಡಾಕ್ಟ್ರು ಚೆಕ್ ಮಾಡಿ ಹೇಳ್ತಾರೆ. ಇಲ್ಲ ಇಲ್ಲ ಅಂದರೆ ಎಲ್ಲ ಮಕ್ಕಳಿಗೂ ಯಾವುದೇ ಲಸಿಕೆಗಳನ್ನ ಮಿಸ್ ಮಾಡಬಾರ್ದು.
1: ಓಕೆ, ಗಿರೀಶ್ ಅವರ ಕರೆ ಕಟ್ ಆಗಿದೆ, ಅವರಿಗೆ ಮಾಹಿತಿ ಸಿಕ್ಕಿದೆ ಅಂತ ತಿಳ್ಕೊಳ್ಳೋಣ. ಧನ್ಯವಾದಗಳು ಗಿರೀಶ್ ಅವರೇ. ಡಾಕ್ಟ್ರೆ, ಈಗ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿದೆ, ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಸಾಮಾನ್ಯವಾಗಿ ಮಕ್ಕಳಿಗೆ ಜ್ವರ ಬಂದಾಗ ಯಾವ ರೀತಿ ಆಹಾರವನ್ನು ನೀಡಬೇಕು, ಹಾಗೆ ಪದಾರ್ಥಗಳನ್ನು ಓಕೆ ನೀಡಿದರೆ ಮತ್ತಷ್ಟು ಜ್ವರ ಹೆಚ್ಚಾಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಯಾವ ಖಾರ ಇರುವಂಥ ಪದಾರ್ಥಗಳನ್ನು ನೀಡಿದರೆ ಮತ್ತಷ್ಟು ಜ್ವರ ತೀವ್ರಗೊಳ್ಳಬಹುದಾ ಅಂತ ಹೇಳಿ ಶಿವಮೊಗ್ಗದಿಂದ ವನಿತಾ ವಿ ಅವರು ಕೇಳಿರುವಂತ ಪ್ರಶ್ನೆ ಇದು. ಡಾಕ್ಟ್ರೆ, ಹೌದು, ಸಾಮಾನ್ಯವಾಗಿ ಮಕ್ಕಳಿಗೆ ಏನು ಕೊಡ್ಬೇಕು ನಾವು ಅನ್ನೋದು ಪ್ರಶ್ನೆ ಆಗ್ಬಿಡುತ್ತೆ.
0: ಜ್ವರ ಬಂದಾಗ ಪಾಪಗೇನು ಕಂಫರ್ಟ್ ಆಗಿರಲ್ಲ, ಕಿರಿಕಿರಿ ಮಾಡ್ತಿರ್ತಾರೆ. ಅವರಿಗೆ ಶಕ್ತಿ ಅವರ ಶಕ್ತಿ ಎಲ್ಲ ಜ್ವರನ ಅದೇ ಕಾರಣ, ಜ್ವರಕ್ಕೆ ಏನು ಬಂದಿದೆ ಕಾರಣ ಅದ್ರ ಫೈಟ್ ಮಾಡಿದ್ಮೇಲೆ ಇರುತ್ತೆ. ಸೊ ನಾವು ಈಸಿಯಲಿ ಡೈಜೆಸ್ಟ್ ಆಗೋಂಥದ್ದು ಸಾಫ್ಟ್ ಡಯಟ್ ಅಂತ ಹೇಳ್ತೀವಿ, ಈಸಿಯಾಗಿ ಡೈಜೆಸ್ಟನ್ ಆಗಬೇಕು. ಸೊ ಇಡ್ಲಿ, ದೋಸೆ ಈ ಥರ ಎಣ್ಣೆ ಪದಾರ್ಥ ಕಡಿಮೆ ಇರಬೇಕು, ಖಾರ ಕಡಿಮೆ ಇರಬೇಕು. ಅದು ಮೆಡಿಸಿನಿಂದ ಗ್ಯಾಸ್ಟ್ರಿಕ್ ಆಗ್ತಿರುತ್ತೆ, ಸೊ ಗ್ಯಾಸ್ಟ್ರೈಟಿಸ್ ಆಗ್ತಿರ್ತವೆ. ಸೊ ಅವ್ರಿಗೆ ಗ್ಯಾಸ್ಟ್ರಿಕ್ ಆಗೋಂಥ ಊಟಗಳನ್ನ ಒಂದು ಸ್ವಲ್ಪ ಕಡಿಮೆ ಮಾಡಬೇಕು. ಆಮೇಲೆ ಊಟ ಏನಾದರೂ ಒಂಚೂರು ಹೋಗ್ತದೆ, ದ್ರವ ಪದಾರ್ಥದಲ್ಲಿ ಹೋದರೂ ಪರವಾಗಿಲ್ಲ, ಗಟ್ಟಿ ಪದಾರ್ಥಗಳು ತಿನ್ನಲ್ಲ, ಸುಸ್ತಾಗ್ಬಿಟ್ಟಿರ್ತಾರೆ ಮಕ್ಕಳು. ಸೊ ಗಂಜಿ, ನೀರು, ಫ್ರೂಟ್ ಜ್ಯೂಸು, ORS ನೀರು, ಈ ಥರ ನೀರಿನ ಅಂಶಗಳು ಚೆನ್ನಾಗಿರೋಂಥದ್ದು ಊಟ ಕೊಡೋದ್ರಿಂದ, ನೀರಿನ ಕ್ವಾಂಟಿಟಿಗಳು ಚೆನ್ನಾಗಾಗೋದ್ರಿಂದ ಪಾಪಗೆ ಉತ್ತಮ ಆಗುತ್ತೆ. ಮತ್ತೆ ಡೈಜೆಷನ್ ಸುಲಭ ಆಗಿರಬೇಕು, ತುಂಬಾ ಗಟ್ಟಿ ಪದಾರ್ಥ ಕೊಡಬಾರ್ದು ಅಂತ ಟೈಮಲ್ಲಿ.
1: ಓಕೆ, ಈ ರೀತಿಯಾಗಿ ಒಂದು ಗಮನವನ್ನ ಆರಿಸಬಹುದು ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ವನಿತಾ ಅವರ ಪ್ರಶ್ನೆಗಾಗಿ. ಹಾಗೆ ಮತ್ತೊಂದು ಪ್ರಶ್ನೆ ಇದೆ, ಯಾರು ಏನು ಅಂತ ಕೇಳ್ತಾ ಇದ್ದಾರೆ ಅಂದ್ರೆ, ಸರ್, ಇಂಥ ಮಳೆಗಾಲದಲ್ಲಿ ನಮ್ಮ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ತೇವೆ, ಮನೆಯಲ್ಲಿ ಜ್ವರ ಬಂದಿರುತ್ತೆ, ಅವರಿಗೆ ಸಿರಪ್ ಹಾಕಿ ವಾಸಿ ಮಾಡಿರ್ತೇವೆ, ಮತ್ತೆ ಸ್ಕೂಲ್ಗೆ ಹೋಗ್ತಾರೆ, ಅಲ್ಲಿ ಪಕ್ಕದಲ್ಲಿರುವ ಒಬ್ಬ ಹುಡುಗನಿಗೆ ಜ್ವರ ಬಂದಿರುತ್ತೆ, ಅವನ ಜೊತೆ ಆಟ ಆಡಿ ಮತ್ತೆ ಇವ್ರಿಗೂ ಜ್ವರ ಬರೋದಕ್ಕೆ ಶುರುವಾಗುತ್ತೆ, ಆಗ ನಾವು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ತಿಳಿಸ್ಕೊಡಿ ಅಂತ ಹೇಳಿ ಗಿರೀಶ್ ಅವರು ಗಾರೆಹಟ್ಟಿಯಿಂದ ಕಳಿಸಿರುವಂತ ಪ್ರಶ್ನೆ ಇದು. ಹೌದು, ಮಕ್ಕಳಿಗೆ ಏನಾದ್ರೂ ತೊಂದರೆ ಆಯ್ತು ಅಂದ್ರೆ ಸ್ಕೂಲಿಗೆ ಕಳಿಸುವಂತದ್ದು, ಕಳಿಸಿದ್ರೆ ಒಂಥರ ಸಮಸ್ಯೆ, ಕಳಿಸದೇ ಇದ್ರು
0: ಸಮಸ್ಯೆ. ಜ್ವರ ಅನ್ನೋದೇನಂದ್ರೆ ದೇಹಕ್ಕೆ ರೆಸ್ಟ್ ಕೇಳ್ತಾ ಇದೆ ಅಂತ, ಅದೊಂದು ಸೂಚನೆ. ಸೊ ನಾವು ರೆಸ್ಟ್ ಕೊಡಬೇಕು, ಆಗ ಅವ್ರಿಗೆ ಇಮ್ಯುನಿಟಿಯಿಂದ ರಿಕವರ್ ಆಗ್ತಾ ಇರ್ತಾರೆ. ವೈರಲ್ 80% ಕಾಯಿಲೆಗಳು ವೈರಲ್ ಜ್ವರಗಳು ಇರ್ತವೆ. ಸೊ ಅವ್ರಿಗೆ ರೆಸ್ಟ್ ಬೇಕು, ಅಗತ್ಯ ಇರುತ್ತೆ. ಇವಾಗ ಜ್ವರ 1 ಗಂಟೆಗೆ ಬಂದಿದೆ, ಸಿರಪ್ ಹಾಕಿರ್ತೀರ, 1 ಗಂಟೆ ಕಮ್ಮಿ ಆಯ್ತು, ಸ್ಕೂಲಿಗೆ ಕಳಿಸ್ಬಿಡ್ತೀರ. ಬಟ್ ಆ ಟೈಮಲ್ಲಿ ಪಾಪು ಇನ್ನು ಅದು ಫೈಟ್ ದೇಹದಲ್ಲಿ ಇನ್ನೂ ವೈರಾಣಾಂಶ ಇದ್ದೇ ಇರ್ತವೆ. ಪಾಪಗೆ ಒಂದಿನ ರೆಸ್ಟ್ ಬೇಕಾಗುತ್ತೆ, ನೀರಿನ ಅಂಶಗಳು ಚೆನ್ನಾಗಿ ಹೋಗ್ತಾ ಇರಬೇಕಾಗುತ್ತೆ, ಊಟ ತಿಂಡಿ ಗಮನ ಕೊಡಬೇಕು. ಸೊ ಜ್ವರ ಬಿಟ್ಟು ಒಂದಿನ ಅಬ್ಸರ್ವ್ ಮಾಡಿ ಚೆನ್ನಾಗಾದ್ಮೇಲೆ ಕಳಿಸ್ಬೇಕು, ಇಲ್ಲಾಂದ್ರೆ ಸುಸ್ತಾಗ್ತಾರೆ ಕೆಲವೊಬ್ರ ಮೇಲೆ. ಅದಕ್ಕೋಸ್ಕರ
1: ಬೇರೆ ಮಕ್ಕಳಿಗೂ ಕೂಡ ಹರಡಬಹುದು, ಆ ಒಂದು ಇನ್ಫೆಕ್ಷನ್ ಏನಿದೆ ಬೇರೆ ಮಕ್ಕಳಿಗೂ ಹರಡುವಂತದ್ದಾಗುತ್ತೆ. ಹಾಗಾಗಿ ಆದಷ್ಟು ಸ್ಕೂಲ್ ಕಳಿಸದೆ ಮನೆಗೆ ಇಟ್ಕೊಂಡು ಪೂರ್ತಿ ವಾಸಿ ಆದ್ಮೇಲೆ ಕಳಿಸೋದೆ ಒಳ್ಳೇದು.
0: ಮಿನಿಮಮ್ ಒಂದಿನ ಜ್ವರ ಬಿಟ್ಟಾದ ಮೇಲೆ ಒಂದಿನ ಅಬ್ಸರ್ವ್ ಮಾಡಿ ಅದು ನೆಕ್ಸ್ಟ್ ಡೇ ಇಂದ ಕಳಿಸಬಹುದು,
1: ಈ ರೀತಿಯಾಗಿ ಮಾಡಬಹುದು. ಓಕೆ, ಹಲೋ ಡಾಕ್ಟರ್, ಆರೋಗ್ಯದ ಅರಿವು ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ. ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತ ಏನು ಮಳೆಗಾಲದಲ್ಲಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತ ಜ್ವರ, ವೈರಲ್ ಸೋಂಕು, ಈ ರೀತಿಯಾಗಿ ಮಾತಾಡ್ತಾ ಇದ್ವಿ. ಡಾಕ್ಟರ್ ಕಿರಣ್ HD ಅವರು ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರ್ಜಿ ವೇದಾಂತ ಆಸ್ಪತ್ರೆ ಮದಕರಿ ಸರ್ಕಲ್ ರಂಗಯ್ಯನ ಬಾಗಿಲು ಬಳಿ ಚಿತ್ರದುರ್ಗ ಪ್ರಾಯೋಜಕರು ಕಾರ್ಯಕ್ರಮದ.
2: ಆರೋಗ್ಯ ಸೇವೆಯಲ್ಲಿ ವಿಶ್ವಾಸದ ಹೆಸರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಅನುಭವಿ ತಜ್ಞ ವೈದ್ಯರು, ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯಗಳು ಹಾಗೂ ದಿನದ 24 ಗಂಟೆಯೂ OPD ಸೇವೆಯೊಂದಿಗೆ ನಿಮ್ಮ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿಯಾಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ICU, NICU, ಮಕ್ಕಳ ವಿಭಾಗ, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ, ಮೂಳೆ ಮತ್ತು ಕೀಲು ಚಿಕಿತ್ಸಾ ವಿಭಾಗ, ಮೂತ್ರರೋಗ ವಿಭಾಗ, ಜನರಲ್ ಮೆಡಿಸಿನ್ ಹಾಗೂ ಜನರಲ್ ಸರ್ಜರಿ ಸೇರಿದಂತೆ ವಿವಿಧ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿವೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆ, ಸುಸಜ್ಜಿತ ಚಿಕಿತ್ಸಾ ವ್ಯವಸ್ಥೆ ಹಾಗೂ ಕಾಳಜಿಯ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯ

0: ಆರೋಗ್ಯವನ್ನು ಕಾಪಾಡಲು ನಾವು ಸದಾ ಸಿದ್ಧರಾಗಿದ್ದೇವೆ. ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ, ಸಂಪರ್ಕಿಸಿ 8152844845.
1: ಸ್ನೇಹಿತರೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮಕ್ಕಳಲ್ಲಿ ಏನು ಮಳೆಗಾಲದಲ್ಲಿ ಕಂಡುಬರುವಂತಹ ಒಂದು ಆರೋಗ್ಯದ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗೆ ನೀವು ಕೂಡ ಕರೆ ಮಾಡಿ 9149 7027 7 ಕರೆ ಮಾಡಿ ಪ್ರಶ್ನೆಯನ್ನ ಕೇಳಬಹುದು. ಕರೆ ಇದೆ, ಡಾಕ್ಟರ್ ತಗೊಂಡ್ಬಿಡೋಣ. ಹಲೋ, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಹಾಗೆ ವಾಟ್ಸಪ್ ಅಲ್ಲಿ ಕೂಡ ನೀವು ಸಂದೇಶವನ್ನು ಕಳುಹಿಸಬಹುದು. ಪ್ರಶ್ನೆಗಳನ್ನು ಒಳಗೊಂಡಂತಹ ಸಂದೇಶಗಳನ್ನು 9448640273 ಈ ಸಂಖ್ಯೆಗೆ ನಿಮ್ಮ ಒಂದು ಸಂದೇಶ ಇರಲಿ ವಾಟ್ಸಪ್ಪಲ್ಲಿ. ಈ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಕಂಡುಬರುವಂಥ ಒಂದು ಆರೋಗ್ಯ ಸಮಸ್ಯೆಯನ್ನು ಕುರಿತಾಗಿ. ಡಾಕ್ಟ್ರೆ, ನಾವು ಮಳೆಗಾಲದಲ್ಲಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂಥ ಒಂದು ಸಮಸ್ಯೆಗಳ ಆರೋಗ್ಯದ ಒಂದು ಹೇಳಿದ್ರೆ ಒಂದಿಷ್ಟು ಪಟ್ಟಿಯನ್ನು ಕೊಟ್ಟಿ ನೀವು, ಆ ಕಾರಣಗಳು ಏನೆಲ್ಲ ಇರುತ್ತೆ ಅನ್ನುವಂಥದ್ದು. ಇನ್ನೊಂದು ಕರೆ ಇದೆ, ತಗೊಳ್ಳೋಣ. ಹಲೋ, ನಮಸ್ತೆ. ನಮಸ್ತೆ, ಮಾತಾಡಿ.
2: ನಮಸ್ತೆ ಮೇಡಮ್. ಗಿರೀಶ್ ಅಂತ
1: ಮಾತಾಡ್ತಾರೆ.
2: ಈಗ ನಮ್ಮ ಮಗಗ 5 ವರ್ಷ 10 ತಿಂಗಳಾಗಿದೆ ಮೇಡಮ್. 5 ವರ್ಷ ಲಸಿಕೆ ಹಾಕ್ಸಿದ್ದಿಲ್ಲ. ಈಗ ಹಾಕ್ಸ್ಬೋದಾ ಅಥವಾ ಹಾಕ್ಸಿದ
3: ಇಲ್ಲ? ಇಲ್ಲಪ್ಪ, ಹಾಕಿಸ್ಬೋದು. ಅದು ಡಿ ಪಿ ಟಿ ಅಂತಾನೆ ಹಾಕ್ತಾರೆ. ಅದ್ರಲ್ಲಿ ಪರ್ಟಿಸಿಸ್ ಎಸ್ ಎಲ್ ಆರ್ ಪಾರ್ಟ್ ಅಂತ ಕೊಡ್ತಾರೆ. 5 ವರ್ಷದ ಮೇಲಾಗಿದ್ರೆ ಡಿ ಟಿ ಎ ಪಿ ಅಂತ ಕೊಡ್ತಾರೆ, ಅದು ಹಾಕಿಸ್ಕೋಬಹುದು. ಸೊ ಯಾವುದೇ ವ್ಯಾಕ್ಸಿನ್ ಆ ಟೈಮಲ್ಲಿ ಮಿಸ್ ಆಗಿದ್ರು ಪರವಾಗಿಲ್ಲ, ಒಂದ್ 2-3 ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ. ಆಮೇಲೆ ಬಂದು ಅದನ್ನ ಹಾಕಿಸ್ಕೊಳ್ಳೋದು ಉತ್ತಮ. ಅಂದ್ರೆ ಅದು ಡಿ ಟಿ ಎ ಪಿ ಅಂತ ಕೊಡ್ತಾರೆ. ಆ ವ್ಯಾಕ್ಸಿನ್ ಒಂಚೂರು ಚೇಂಜ್ ಮಾಡ್ಬೇಕಾಗುತ್ತೆ. ಡಿ ಟಿ ಪಿ ಬದಲು ಡಿ ಟಿ ಎ ಪಿ ಅನ್ನ ವ್ಯಾಕ್ಸಿನ್ ಹಾಕ್ಸಿದ್ರೆ ಆಗುತ್ತೆ.
1: ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಈಗ ಸಾಮಾನ್ಯ ಒಂದು ಮಗು ಹುಟ್ಟಿದ ತಕ್ಷಣ ಯಾವೆಲ್ಲ ಒಂದು ಲಸಿಕೆಗಳಿದೆ ಅನ್ನುವಂಥದ್ದು ಪಟ್ಟಿ ಸಿಕ್ಕುತ್ತಾ ತಂದೆ ತಾಯಿಗಳಿಗೆ?
3: ಸಿಗುತ್ತೆ. ತಾಯಿ ಕಾರ್ಡ್ ಅಂತ ಕೊಡ್ತಾರೆ ಗೌರ್ಮೆಂಟ್ ಅಲ್ಲಿ. ಪ್ರೈವೇಟ್ ಅಲ್ಲೂ ಡೆಲಿವರಿ ಆದ ಮೇಲೆ ಒಂದು ವ್ಯಾಕ್ಸಿನ್ ಶೀಟ್ ಅಂತ ಕೊಡ್ತಾರೆ. 1.5 ತಿಂಗಳು ಮಾಮೂಲಿ, ಅದು ಹುಟ್ಟಿದ ತಕ್ಷಣ ಕೊಡ್ತೀವಿ. ಆಮೇಲೆ 1.5 ತಿಂಗಳು 2 ತಿಂಗಳು 3 ತಿಂಗಳಿಗೆ ಹಾಕಿಸ್ಬೇಕು, ಮತ್ತೆ 9 ತಿಂಗಳಿಗೆ ಹಾಕಿಸ್ಬೇಕು. ಈ ತರ ಒಂದು 8 to 9 ಇದಾವೆ
1: ಹಾಕಿಸ್ಲೇಬೇಕಾದ
3: ವ್ಯಾಕ್ಸಿನ್ಗಳು, ಅವನ್ನ ಹಾಕಿಸ್ಲೇಬೇಕಾಗ್ತದೆ.
1: ಈಗ ಪಲ್ಸ್ ಪೋಲಿಯೋ ಇದು ಕೂಡ ನಡೀತಾ ಇದೆ 28ರಿಂದ. ಅದರ ಬಗ್ಗೆ ನಮ್ಮ ಕೇಳುಗರಿಗೆ ಒಂದು ಕಿವಿ ಮಾತು ಹೇಳ್ಬಹುದು ಡಾಕ್ಟರ್, ಈ ಸಂದರ್ಭ ಬಳಸ್ಕೊಂಡು?
3: ಹೌದು, ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ತುಂಬಾ ಒಳ್ಳೆ ಪ್ರೋಗ್ರಾಮ್ ಅದು. ನಮ್ಮಲ್ಲಿ ಈಗ ಪೋಲಿಯೋ ಇಲ್ಲ ಸದ್ಯಕ್ಕೆ, ಬಟ್ ಅದು ಕಡಿಮೆ ಆಗ ಕಾರಣನೇ ಇವೆಲ್ಲ ಪ್ರೋಗ್ರಾಮ್ಗಳಿಂದ. ಈಗ ಈಗ ಪೋಲಿಯೋ ಇಲ್ಲ ಅನ್ಬಿಟ್ಟು ಮತ್ತೆ ನೆಗ್ಲೆಕ್ಟ್ ಮಾಡಂಗಿಲ್ಲ. ಸೊ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಕರೆಕ್ಟ್ ಆಗಿ ಆ ಟೈಮಲ್ಲಿ ಎಲ್ಲಾ ಮಕ್ಕಳುಗಳು 6 ವರ್ಷದ ಕೆಳಗಿರೋದು ಎಲ್ಲಾ ಮಕ್ಕಳಿಗೂ ಪೋಲಿಯೋ ಡ್ರಾಪ್ಸ್ ಹಾಕಿಸ್ಕೋಬೇಕಾಗುತ್ತೆ.
1: ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಲಸಿಕೆಯನ್ನು ಹಾಕಿಸಿದ್ರು ಕೂಡ 5 ವರ್ಷದೊಳಗಿನ ಮಕ್ಕಳಿಗೆ ಮತ್ತೆ ಪೋಲಿಯೋ ಹನಿಯನ್ನ ಹಾಕ್ಸುವಂತದ್ದು. ಓಕೆ ಡಾಕ್ಟರ್, ಈಗ ಹೌದು, ಮಳೆಗಾಲದಲ್ಲಿ ಏನಾಗುತ್ತೆ ಸಾಮಾನ್ಯವಾಗಿ, ಯಾಕೆ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ?
3: ಅದೇ ಮಳೆಗಾಲದ ವಾತಾವರಣ ಚೇಂಜ್ ಆಗುತ್ತೆ. ಬೇಸಿಗೆಯಿಂದ ತಂಪಾಗಿ ಬಂದಾಗ ದೇಹನು ಕೂಡ ಉಷ್ಣತೆಯಿಂದ ಚಳಿಗೆ ಅಡ್ಜಸ್ಟ್ ಆಗ್ತಾ ಇರುತ್ತೆ. ಮಕ್ಕಳಲ್ಲಿ ಒಂದೇನ್ ಸಮಸ್ಯೆ ಅಂದ್ರೆ ಅವರಿಗೆ ಹೊಸ ವೈರಾಣುಗಳದ್ದು ಯಾವುದು ಅವರಿಗೆ ಎಕ್ಸ್ಪೋಜರ್ ಆಗಿರಲ್ಲ. ಸೊ ಅದು ಈ ಟೈಮಲ್ಲಿ ಹ್ಯುಮಿಡಿಟಿ ಜಾಸ್ತಿ ಆಗೋದ್ರಿಂದ ವೈರಾಣುಗಳ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಇಮಿಡಿಯೇಟ್ ಆಗಿ ಜ್ವರ ಬರೋಂಥದ್ದು ಕಾಯಿಲೆಗಳು ಆಗ್ತವೆ. ಮಳೆಗಾಲದಲ್ಲಿ ಅದು ಬರೀ ವೈರಾಣು ಒಂದೇ ಅಲ್ಲ, ಸೊಳ್ಳೆಗಳು ನಿಂತ ನೀರಿಂದ ಮನೆ ಆ ಕಡೆ ಮಳೆ ನೀರು ನಿಂತಿರುತ್ತೆ, ತೆಂಗಿನ ಚಿಪ್ಪು ಅದು ಇದು ಮನೆ ಪಕ್ಕದ ನೀರಲ್ಲಿ, ಅಲ್ಲಿ ಸೊಳ್ಳೆಗಳು ಮೊಟ್ಟೆ ಇಡ್ತವೆ, ಅದರಿಂದ ಸೊಳ್ಳೆಗಳಿಂದನು ಹರಡ ಕಾಯಿಲೆಗಳು ಜಾಸ್ತಿ ಆಗ್ತವೆ. ಇವಾಗ ಎಡಿಸಿ ಜಿಪ್ಟಿ ಅಂತ ಸೊಳ್ಳೆ ಇಡ್ತೀವಿ, ಅದರಿಂದ ಚಿಕನ್ ಗುನ್ಯಾ ಇರ್ಬೋದು ಅಥವಾ ಡೆಂಗ್ಯೂ ಇರ್ಬೋದು ಬರ್ತವೆ. ಅನಫಿಲಿಸ್ ಮಸ್ಕಿಟೋದಿಂದ ಇದರಿಂದ ಬರುತ್ತೆ, ಮಲೇರಿಯಾ ಬರುತ್ತೆ. ಸೊ ಈ ಸೊಳ್ಳೆಗಳು ನಿಯಂತ್ರಣ ಮಾಡಬೇಕು ಒಂದು. ಎರಡನೇದು ಕಲುಷಿತ ನೀರು, ಮಳೆ ಇದರಲ್ಲಿ ಕಲುಷಿತ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಲುಷಿತ ನೀರಿಂದ ಟೈಫಾಯ್ಡ್ ಜ್ವರ ಇರ್ಬೋದು, ಇಲ್ಲ ಜಾಂಡಿಸ್ ಹೆಪಟೈಟಿಸ್ ಸಿ ಅಂತ ಹೇಳ್ತೀವಿ ಅದಿರ್ಬೋದು, ಇಲ್ಲ ಡಿಸೆಂಟ್ರಿ ಅಮೀಬಿಕ್ ಡಿಸೆಂಟ್ರಿ ಅಂತ ಹೇಳ್ತೀವಿ, ಇಲ್ಲ ಬರೀ ವೈರಲ್ ಗ್ಯಾಸ್ಟ್ರೋ ಎಂಟಿರೈಟಿಸ್ ಅಂತ ಹೇಳ್ತೀವಿ. ಈ ತರ ಕಾಯಿಲೆಗಳು ಹೆಚ್ಚಾಗ್ತವೆ.
1: ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು
3: ಬರಬಹುದು.
1: ಈ ರೀತಿಯಾಗಿ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಕಷ್ಟ ಡಾಕ್ಟರ್. ಈಗ ನೀವು ಯಾವ ವಯಸ್ಸಿಂದ ಯಾವ ವಯಸ್ಸಿನವರೆಗೂ ಮಕ್ಕಳಂತ ಹೇಳಿ ಕನ್ಸಿಡರ್ ಮಾಡ್ತೀರಿ?
3: ಮಕ್ಕಳು ಏನಿಲ್ಲ, ಪ್ರೀ ಸ್ಕೂಲರ್ಸ್, ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್, ಟೀನೇಜರ್ಸ್ ಅಂತ ಹಿಂಗೆ ಡಿವೈಡ್ ಮಾಡ್ತೀವಿ. 5 ವರ್ಷದ ಕೆಳಗಿರೋ ಮಕ್ಕಳುಗಳು

0: ಸ್ಕೂಲರ್ ಮನೆಯಲ್ಲಿರೋ ಹೊರಗೋಗದೇ ಮಕ್ಕಳು, ಅಂತ ಮಕ್ಕಳುಗಳಿಗೆ ಅದು ಬೇರೆ ಮಕ್ಕಳುಗಳ ಜೊತೆ ಕೂತ್ ಜಾಸ್ತಿ ಬೆರಕೆ ಆಗಿರೋದ್ರಿಂದ ಅವ್ರಿಗೆ ಅಷ್ಟೊಂದು ವೈರಾಣುಗಳ ಎಕ್ಸ್ಪೋಜರ್ ಆಗಿರಲ್ಲ. ಸೊ ಸ್ಕೂಲಿಗೆ ಹೋದ ತಕ್ಷಣ ಸಡನ್ ಆಗಿ ಜ್ವರಗಳು ಸ್ಟಾರ್ಟ್ ಆಗ್ತವೆ, ಅವಾಗ ನಮ್ಮ ದೇಹ ಹೊಸ ಹೊಸ ವೈರಾಣುಗಳಿಗೆ ಅಡ್ಜಸ್ಟ್ ಆಗ್ತಾ ಇರುತ್ತೆ, ಇಮ್ಯುನಿಟಿ ಬರೋದೇ ಆ ಥರ, ಜ್ವರ ಬರೋದ್ರಿಂದನೇ ಇಮ್ಯುನಿಟಿ ಬರೋದು. ಸೊ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ ಅಂತೀವಿ, ಅದಾದ್ಮೇಲೆ 12-14 ಟೀನೇಜರ್ಸ್ ಅಂತ ಹೇಳ್ತೀವಿ ಈ ತರ. ಸೊ ನಾವು 18 ವರ್ಷದವರೆಗೆ ಮಕ್ಕಳು ಅಂತಾನೆ ನೋಡ್ಬೇಕು.
1: ಅಂದ್ರೆ ಈಗ ಒಂದೊಂದು ಹಂತದ ಮಕ್ಕಳಲ್ಲೂ ಕೂಡ ಒಂದೊಂದು ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ.
0: ಹೌದು,
1: ಹಾಗಾಗಿ ಆ ರೀತಿಯಾಗಿ ಹೇಗೆ ವಿಂಗಡಿಸ್ತೀರಿ?
0: ಇವಾಗ ನಮಗೆ ಸಣ್ಣದಾಗಿ ಶೀತ ಆಗುತ್ತೆ, ನಮಗೆ ಏನಾಗಲ್ಲ, ಒಂದ್ ಸ್ವಲ್ಪ ಶೀತ ಆಗುತ್ತೆ, ಜ್ವರನೂ ಬರಲ್ಲ ಏನೂ ಬರಲ್ಲ. ಆ ಶೀತ ಆಗದ ಟೈಮ್ ಅಲ್ಲಿ ಸಣ್ಣ ಮಕ್ಕಳು ಹುಟ್ಟಿದ ಈಗ ಆಗ್ತಾನೆ ಹುಟ್ಟಿದ ಮಕ್ಕಳುಗಳು, ಅವಕ್ಕೆ ಎಕ್ಸ್ಪೋಜರ್ ಆದಾಗ ಅವಕ್ಕೆ ನಿಮೋನಿಯಾ ಆಗೋ ಚಾನ್ಸಸ್ ಆಗುತ್ತೆ. ಸೊ ಅವಕ್ಕೆ ಇಮ್ಯುನಿಟಿ ಇರಲ್ಲ. ಸೊ ಆ ತರ ನಾವು ಜ್ವರದ್ದು ಸಣ್ಣ ಮಕ್ಕಳುಗಳಲ್ಲಿ ಜ್ವರ ತಾಪ ಜಾಸ್ತಿ ಆಗ್ತವೆ. ಸಣ್ಣ ಮಕ್ಳಿಗೆ ಇವಾಗ ರೈನಿ ಸೀಸನ್ ಅಲ್ಲಿ 6 ಕೆಳಗಿನ ಮಕ್ಕಳುಗಳಿಗೆ ಅದನ್ನ ಸರಿಯಾಗಿ ನೋಡ್ಕೊಂಡೇ ಇದ್ರೆ ಅವರಿಗೆ ಸಣ್ಣ ಇನ್ಫೆಕ್ಷನ್ಗಳು ಸಿವಿಯರ್ ಇನ್ಫೆಕ್ಷನ್ ಆಗ್ತವೆ, ನಿಮೋನಿಯಾ ಆಗ್ತವೆ, ಆ ತರ ಸಿವಿಯರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ,
1: ಕಾಯಿಲೆಯ ತೀವ್ರತೆ ಹೆಚ್ಚಾಗುತ್ತೆ.
0: ತೀವ್ರತೆ ಹೆಚ್ಚಾಗುತ್ತೆ. ಅದೇ ದೊಡ್ಡವ್ರ ಮಕ್ಕಳಲ್ಲಿ ಲೈಟ್ ಆಗಿ ಶೀತ ಕೆಮ್ಮಾಗುತ್ತೆ, ಯಾವಾಗ್ಲೂ ಶೀತ ಇರುತ್ತೆ ಅಂತ ಹೇಳ್ತೀವಿ, ಆ ತರ ಸಣ್ಣದಾಗಿ ಹೋಗುತ್ತೆ. ಸೊ ಈ ತರ ಅವ್ರ ಏಜ್ ಮೇಲೆ ತಕ್ಕಂತೆ ಕಾಯಿಲೆಗಳು ತೀವ್ರತೆಗಳು ವ್ಯತ್ಯಾಸ
1: ಆಗುತ್ತೆ. ಒಂದು ಮೆಸೇಜ್ ಇದೆ, ಅವರು ಟೈಪ್ ಮಾಡ್ತಾನೆ ಇದ್ದಾರೆ. ಓಕೆ, ನೋಡೋಣ ಅವ್ರೇನ್ ಕಳಿಸ್ತಾರೆ ಅಂತ ನೋಡ್ತಾ ಇದೀವಿ ಡಾಕ್ಟ್ರಿ. ಓಕೆ, ತಗೊಳ್ತೇನೆ ಆಮೇಲೆ. ಹೌದು ಡಾಕ್ಟ್ರಿ, ಈಗ ನೀರಂತೂ ಕಲುಷಿತಗೊಳ್ಳುತ್ತೆ, ಆದ್ರೆ ನಾವ್ ಏನ್ ಕೇರ್ ತಗೊಳ್ಬೇಕು?
0: ಮನೆಯಲ್ಲಿ ಅದೇ ಫಿಲ್ಟರ್ ನೀರು, ಅದೇ ಕಾಯಿಸ್ ಆರಿಸಿದ ನೀರು, ಒಂದು 20 ನೀರು ಕುದಿಸಿ ಒಂದು ತಣ್ಣಾದ ಮೇಲೆ ಕುಡಿಯುವಂಥದ್ದು ಉತ್ತಮ. ಅದು ಆಲ್ಮೋಸ್ಟ್ ಒಂದು 90% ವೈರಾಣುಗಳು ಇವೆಲ್ಲ ಕಡಿಮೆ ಆಗುತ್ತೆ. ಅದರಿಂದ ಇನ್ನೊಂದು ರಿಪೀಟೆಡ್ ಆಗಿ ಹ್ಯಾಂಡ್ ವಾಶ್ ಮಾಡೋದು. ಮಕ್ಕಳುಗಳು ಆಟ ಆಡ್ಕೊಂಬರ್ತಾರೆ, ಕೈ ತೊಳೆಯಲ್ಲ, ಹಂಗೆ ಊಟ ಮಾಡ್ತಾರೆ. ಸೊ ರಿಪೀಟೆಡ್ ಹ್ಯಾಂಡ್ ವಾಷಿಂಗ್ ಹೆಲ್ಪ್ ಆಗುತ್ತೆ.
1: ಕೈ ತೊಳಿಬೇಕು,
0: ಊಟ ಮಾಡೋಕ್ಕೂ ಮುಂಚೆ ಕೈ ತೊಳಿಬೇಕು. ಒಂದು 20 ಸೋಪಲ್ಲಿ ಮಿನಿಮಮ್ ತೊಳಿಬೇಕಾಗುತ್ತೆ. ಅದಾದ ಮೇಲೆ ಉಗುರುಗಳು, ಮಕ್ಕಳುಗಳು ಉಗುರು ನೀಟಾಗಿ ಇಟ್ಕೋಬೇಕು. ಪರ್ಸನಲ್ ಹೈಜೀನ್, ಅವರು ತಮ್ಮ ಇದು ಉಗುರುಗಳು ಚೆನ್ನಾಗಿ ನೀಟಾಗಿ ಕಟ್ ಮಾಡ್ಕೊಂಡಿರ್ಬೇಕು. ಅದು ಬಿಟ್ಟರೆ ಲಸಿಕೆಗಳು, ಕಾಲ್ ಕಾಲಕ್ಕೆ ತಕ್ಕಂತೆ ಕರೆಕ್ಟಾಗಿ ಲಸಿಕೆ ಹಾಕಿಸ್ಬೇಕು. ಫ್ಲೂ ವ್ಯಾಕ್ಸಿನೇಷನ್ ಅಂತ ಆ್ಯನ್ಯುಯಲ್ ವ್ಯಾಕ್ಸಿನ್ ಅಂತೀವಿ, ಪ್ರತಿ ವರ್ಷ ಹಾಕಿಸ್ತೀವಿ. ಅದು ತುಂಬಾ ಮಕ್ಕಳಲ್ಲಿ ಶೀತ ಕೆಮ್ಮು ತುಂಬಾನೇ ಕಡಿಮೆ ಆಗುತ್ತೆ. ಸಣ್ಣ ಶೀತದಿಂದ ಸ್ಟಾರ್ಟ್ ಆಗಿದ್ದ ಕಾಯಿಲೆ ಜೀವಕ್ಕೆ ಮಾರಕ ಆಗೋಷ್ಟು ಸಿವಿಯರಿಟಿ ತೊಂದರೆ ಆಗ್ಬಹುದು. ಜಸ್ಟ್ ಒಂದು ವ್ಯಾಕ್ಸಿನ್ ಹಾಕ್ಸೋದ್ರಿಂದ ಅದು ಪ್ರಿವೆನ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ತರ ಎಲ್ಲಾ ಇದರಲ್ಲೂ ಕೇರ್ ತಗೋಬೇಕಾಗುತ್ತೆ.
1: ನೀವು ಹೇಳ್ತಾ ಇರೋ ಒಂದು ಸಿರಪ್ ಅಥವಾ ಕೊಡುವಂತದ್ದು ಪ್ಯಾರಾಸೆಟಮಲ್ ಕಂಟೆಂಟ್ ಇರುವಂತದ್ದು ಅಂತ ಹೇಳ್ತೀರಿ. ಸಾಮಾನ್ಯವಾಗಿ ಏನಾಗುತ್ತೆ, ಈಗ ಡಾಕ್ಟರ್ ಹಿಂದೆ ಹೋದಾಗ ಕೊಟ್ಟಿದ್ರು ಆ ಸಿರಪ್ ಅನ್ನ, ನಾವ್ ಇವತ್ತು ಹಾಕಿದೀವಿ, ಆ ಬಾಟ್ಲ್ ಓಪನ್ ಮಾಡಿದ್ವಿ, ಆದ್ರೆ ಎಕ್ಸ್ಪೈರಿ ಡೇಟ್ ಇದೆ ಅದರಲ್ಲಿ ತೋರಿಸಿರ್ತಾರೆ, ಅದ ಯಾವ್ದನ್ನು ಗಮನಿಸಲ್ಲ. ಬಹುಶಃ ಎಷ್ಟು ದಿನ ಬೇಕಾದ್ರೂ ಅದನ್ನ ಬಳಸ್ಬಿಡ್ತೇವೆ, ಅದ್ರ ಬಗ್ಗೆ ಎಚ್ಚರಿಕೆ ಮಾತನ್ನ ಹೇಳ್ಬಹುದಾ? ಹೇಗ್ ಬಳಸ್ಬೇಕು ಸಿರಪ್ ಅನ್ನುವಂಥದ್ದು ಮಕ್ಕಳಿಗೆ?
0: ಸಿರಪ್ ಅದೇ ಫಸ್ಟ್ ಸಿರಪ್ ನ
1: ಒಂದ್ ಕರೆ ತಗೊಂಡು ಇದ್ರ ಬಗ್ಗೆ ಮಾತಾಡೋಣ. ಹಲೋ, ನಮಸ್ತೆ. ನಮಸ್ತೆ.
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್, ಮಾಡಪ್ನಕ್ಕಿದ್ದ ಅಂಗಡಿ ಮಹೇಶ್ ಅಂತ.
1: ಹೇಳಿ ಅಂಗಡಿ ಮಹೇಶ್ ಅವರೇ, ಪ್ರಶ್ನೆ ಕೇಳಿ.
2: ಮೇಡಮ್, ಈಗ ಮಕ್ಕಳಿಗೆ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇರುತ್ತೆ ಸರ್. ನಮಸ್ಕಾರ ಸರ್.
0: ನಮಸ್ತೆ, ಹೇಳಿ ಹೇಳಿ ಅಪ್ಪ, ಕೇಳಿಸ್ತದೆ
2: ಜ್ವರ? ಈಗ ಬಿಟ್ಟು ಬಿಟ್ಟು ಬರ್ತಿರ್ತಾರೆ ಸರ್, ಟಾನಿಕ್ ಹಾಕಿರ್ತೀವಿ ಇದಾಗಿರುತ್ತೆ, ಮತ್ತೆ ಬಿಟ್ಟು ಬಿಟ್ಟು ಬರುತ್ತೆ. ಅದು ಯಾವ ರೀತಿ, ಯಾವ ರೀತಿ ಬರುತ್ತೆ,
0: ಇವಾಗ ಅದು ಎಷ್ಟು ದಿನಕ್ಕೊಮ್ಮೆ ಬರ್ತಾ ಇದೆ ಅನ್ನೋದೊಂಚೂರು ನೋಡ್ಬೇಕಾಗುತ್ತೆ. ಆಮೇಲೆ ಕೆಲವೊಂದು ನಾರ್ಮಲ್ ಆಗಿ 5-6 ಆಗೋವರೆಗೆ ಮಕ್ಕಳಲ್ಲಿ ವರ್ಷಕ್ಕೆ ಒಂದು 6-8 ಸಲ ಶೀತ ಕೆಮ್ಮು ಜ್ವರ ಆಗೋದು ಕಾಮನ್ನು, ಸರ್ವೆ ಕಾಮನ್ ಇರುತ್ತೆ. ತಿಂಗಳಿಗೆ ಒಮ್ಮೊಮ್ಮೆ ಜ್ವರ ಬಂದೇ ಬರುತ್ತೆ, ಅದು ಇಮ್ಯುನಿಟಿ ಪ್ರೋಸೆಸ್. ಆ ತರ ಜ್ವರನ ಅಥವಾ ಬೇರೆ ಏನಾದ್ರೂ ಕಾರಣದಿಂದ ಒಂದು 5-5 ಒಮ್ಮೊಮ್ಮೆ ಬರ್ತಾ ಇದೆಯಾ ಅಂತ ನೋಡ್ಬೇಕಾಗುತ್ತೆ. ಇದು ನಾರ್ಮಲ್
2: ಹಾಕಿರ್ತೀವಿ ಸರ್. ಹಲೋ, ಟಾನಿಕ್ ಹಾಕಿರ್ತೀವಿ. ಟಾನಿಕ್ ಹಾಕಿದಾಗ ಸ್ವಲ್ಪ

0: ಅದೇ ಒಂದ್ಸಲ ನೀವು ಟಾನಿಕ್ ಹಾಕಿದಿರಂದ್ರೆ ಅದು 4-6 ಗಂಟೆಗಳ ಕಾಲ ಜ್ವರ ಕಾಣಿಸ್ದಂಗೆ ಮಾಡುತ್ತೆ, ಮತ್ತೆ ಅದು ಜ್ವರ ಬಂದೇ ಬರುತ್ತೆ. ಅದು ದೇಹ ಶಕ್ತಿ, ಅದು ಇಮ್ಯುನಿಟಿ. ಇವಾಗ ವೈರಲ್ ಜ್ವರಗಳು 3-5 ದಿನ ಕಾಮನ್ ಆಗಿ ಬಂದೇ ಬರುತ್ತೆ. 5 ದಿನ ಆದ್ರೂ ಕಮ್ಮಿ ಆಗ್ತಿಲ್ಲ. ಜ್ವರ ಬಿಟ್ಟಾಗ ಪಾಪು ಸಪ್ಪುಗಿದೆ, ಆಟ ಆಡಕ್ ಆಗ್ತಿಲ್ಲ ಪಾಪುಗೆ, ಸುಸ್ತಾಗ್ತಾ ಇದೆ, ಬೆಳವಣಿಗೆ ಕುಂಠಿತ ಆಗ್ತಿದೆ, ತೂಕನೇ ಬರ್ತಾ ಇಲ್ಲ ಅಂದಾಗ ಇದು ಬೇರೆ ಏನಾದ್ರೂ ಕಾಯಿಲೆಗಳಿದಾವ, ಇದಕ್ಕೆ ಬೇರೆ ಏನಾದ್ರೂ ಟ್ರೀಟ್ಮೆಂಟ್ ಕೊಡಬೇಕಾ, ಕಾರಣ ನೋಡ್ಬೇಕಾಗುತ್ತೆ. ಬಿಟ್ಟು ಬಿಟ್ಟು ಬರ ಜ್ವರಕ್ಕೆ ತುಂಬಾ ಕಾರಣಗಳಿಂದ ಬರ್ತವೆ, ಅಥವಾ ಕೆಲವೊಂದ್ಸಲ ನಾರ್ಮಲ್ಲೇ ಇರುತ್ತೆ. ಫಸ್ಟ್ ಜ್ವರನ ಡಾಕ್ಯುಮೆಂಟ್ ಮಾಡಬೇಕು. ಮೈ ಸುಮ್ಮನೆ ನಮ್ಮ ಕೈ ಬೆಚ್ಚಗಿದೆ, ತಲೆ ಬೆಚ್ಚಿ ಇದೆ, ಕೈ ಬಿಸಿ ಇದೆ, ಜ್ವರ ಇದು ಅಂತ ಅನ್ನಕ್ ಹೋಗ್ಬಾರ್ದು. ಪಾಪದ ಓವರ್ ಆಲ್ ಆಗಿ ನೋಡ್ಬೇಕಾಗುತ್ತೆ. ಪಾಪು ಆಕ್ಟಿವ್ ಆಗಿ ಆಟ ಆಡ್ತಾ ಇದನ್ನ, ಪಾಪು ಸಪ್ಪಗಿದನ್ನ, ಪಾಪು ಊಟ ಚೆನ್ನಾಗಿ ಮಾಡ್ತಾ ಇದನ್ನ, ಅದ್ರ ಜೊತೆಗೆ ಥರ್ಮಾಮೀಟರ್ ಅಲ್ಲಿ ಜ್ವರ ಚೆಕ್ ಮಾಡ್ಬೇಕು, 100 ಜಾಸ್ತಿ ಇದೆಯಾ. ಸೊ ಜ್ವರನ ಡಾಕ್ಯುಮೆಂಟ್ ಮಾಡ್ಕೊಂಡು ನೀವು SS ಗಂಟೆಗೊಮ್ಮೆ ಬರ್ತಾ ಇದೆ ಅನ್ನೋದೊಂದು 2 ದಿನ ಮಾನಿಟರ್ ಮಾಡಿ ಡಾಕ್ಟರ್ ಹತ್ರ ಬಂದಾಗ ನಮಗೆ ನೀಟಾಗಿ ಗೊತ್ತಾಗುತ್ತೆ ಇದು ಯಾವ ಕಾಯಿಲೆಯಿಂದ ಬಂದಿರ್ಬೋದು ಅನ್ನೋದು. ಇಲ್ಲಾಂದ್ರೆ ಅದು ನಮಗೆ ಫಸ್ಟಿಂದ ಎಲ್ಲ ಚೆಕ್ ಮಾಡ್ಕೊಂಡ್ ಬರಬೇಕಾಗುತ್ತೆ. ಕೆಲವೊಂದು ರಕ್ತ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ, ಕೆಲವೊಂದು ಪಾಪ ನೋಡೋದ್ರಿಂದ ಗೊತ್ತಾಗುತ್ತೆ, ಆ ತರ ಇರುತ್ತೆ. ಜ್ವರ ಅದು ದೇಹದ ಒಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಅಪ್ಪ. ಅದು ಜ್ವರ ಬಂದಾಗ್ಲೇ ಪಾಪ ಕಾಯಿಲೆ ಇದೆ ಅಂತ ಗೊತ್ತಾಗೋದು. ನಮಗೆ ಜ್ವರಕ್ಕೆ ನಾವ್ ಎದುರ್ಕೋಬಾರ್ದು, ಅದು ನಮಗ್ ತೋರಿಸ್ತಾರದು, ಲಕ್ಷಣಗಳು ತೋರಿಸ್ತಾರದು, ಪಾಪಲ್ ಏನೋ ವ್ಯತ್ಯಾಸ ಆಗ್ತಾ ಇದೆ, ಮಗುವಿನಲ್ಲೇನೋ ಒಂದು ವ್ಯತ್ಯಾಸ ಆಗ್ತಾ ಇದೆ, ಯಾವ್ದು ವೈರಾಣು ಬಂದು ಸೇರ್ಕೊಂಡಿರುತ್ತೆ, ಇಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅದೇನಾದ್ರೂ ಬಂದ ಆ ಇನ್ಫೆಕ್ಷನ್ ಆಗಿರುತ್ತೆ. ಸೊ ಅದನ್ನ ನಾವು ತುಂಬಾ ಕಾರಣಗಳಿಂದ ಬರ್ತವೆ, ಯಾವ ಕಾರಣ ಅಂತ ಸ್ಪೆಸಿಫಿಕ್ ಆಗಿ ನೋಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ್ಲೇ ಜ್ವರ ವಾಸಿ ಆಗೋದು. 80% ಕಾಯಿಲೆಗಳು ವೈರಾಣುಗಳಿಂದ ಇರುತ್ತೆ, ಅದು ತಾನೇ ತಾನಾಗಿ 3-5 ದಿನಕ್ಕೆ ವಾಸಿ ಆಗುತ್ತೆ. ಇನ್ನು 20% ಕಾರಣಗಳು ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ, ಅದನ್ನ ನಾವು ನೀಟಾಗಿ ಪರೀಕ್ಷೆಗಳು ಮಾಡಿಸ್ಬೇಕಾಗುತ್ತೆ. ಪಾಪದ ಬೇರೆ ಏನಾದ್ರೂ ಇಮ್ಯುನಿಟಿ ಕೊರತೆ ಇದೆಯಾ, ಇದೆ ಬೇರೆ ಇನ್ಫೆಕ್ಷನ್ ಇದೆಯಾ ಅಂತ, ಅದಕ್ಕೆ ತಕ್ಕಂತೆ ಆಂಟಿಬಯೋಟಿಕ್ ಇಲ್ಲ IV ಇಂಜೆಕ್ಷನ್ಸ್ ಆ ತರ ಹೋಗುತ್ತೆ, ಪಾಪ ಮೇಲೆ ಡಿಪೆಂಡ್ ಆಗುತ್ತಪ್ಪ ಅದು.
1: ಓಕೆ ಮಹೇಶ್ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಡಾಕ್ಟರ್. ಇವರು ಕೇಳ್ತಾ ಇರುವಂತದ್ದೇ ಏನು ಅಂದ್ರೆ, ನೇಹ ವಿನಯನ್ ಅವರು ಚಿತ್ರದುರ್ಗದಿಂದ. ಸರ್, ಮೈ ಸನ್ ಈಸ್ 1 year 2 month. ಸರ್, ಈ ಸಿಟ್ಸ್ ಇನ್ W ಶೇಪ್ ಮೋರ್, ಈಸ್ ದಿಸ್ ಎ ಸೀರಿಯಸ್ ಇಶ್ಯೂ ಅಂತ ಹೇಳಿ.
0: ಅದೇ ಪಾಪ ಬೆಳವಣಿಗೆ, ಯಾವಾಗ ಬೆಳವಣಿಗೆ ಕುಂಠಿತ ಆಗ್ತಾ ಇದೆ ಸರಿಯಾಗಿ, ಅದು ಅದು ಅದನ್ನ ಡೇಂಜರ್ ಸೈನ್ಸ್ ಅಂತ ಹೇಳ್ತೀವಿ. 1 ವರ್ಷದ ಪಾಪು ಏನು ಸಪೋರ್ಟ್ ಇಟ್ಕೊಂಡು ನಿಂತ್ಕೊಂತಾ ಇದೆ ಅಂದ್ರೆ ವರಿ ಮಾಡಂತದಿರಲ್ಲ, ಒಂದ್ 2-3 ಪದ ಹೇಳ್ತಾ ಇದೆ, ಆಮೇಲೆ ನೀವು ಮಾಡೋದನ್ನ ಮಿಮಿಕ್ ಮಾಡುತ್ತೆ ಆ ತರದ್ದು, ಅವನ್ನೆಲ್ಲ ಲಕ್ಷಣಗಳು ನೋಡ್ತೀವಿ. ಇವಾಗ W ಶೇಪ್ ಕೂರ್ತಾ ಇದೆ, ಅದು ಪಾಪ ಯಾವಾಗ್ಲೂ ಕೂರ್ತಾ ಇದೆಯಾ ಏನಾದ್ರೂ ಇದು ನೋಡ್ಬೇಕಾಗುತ್ತೆ. ಅದು ಅಂತ ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಪಾಪು ತನ್ನ ಕಾಲ್ ಮೇಲೆ ಕಾಲ್ ನಿಂತ್ಕಣುತ್ತೆ 1 ವರ್ಷ 2 ತಿಂಗಳು ಪಾಪು ಅಂದ್ರೆ ಬೆಳವಣಿಗೆ ಒಂದ್ ಸ್ವಲ್ಪ ಚೆನ್ನಾಗಿದೆ ಅಂತಾನೆ ನೋಡ್ತೀವಿ.
1: ಹೇಳ್ಬೋದು
0: ಅದೊಂದು, ಅದ ಮಾಹಿತಿ ಇನ್ನು ಜಾಸ್ತಿ ಬೇಕಿದೆ,
1: ಮಾಹಿತಿ
0: ಬೇಕಿದೆ ಇನ್ನು ಬೇಕಿತ್ತು, ಬಟ್ ಅದೇ ನಿಂತ್ಕಣುತ್ತ ಪಾಪ
1: ಬೇರೆ ಆಗ್ತಾ
0: ಇದೆಯಾ ಅನ್ನೋದು ಒಂಚೂರು ನೋಡ್ಬೇಕಾಗುತ್ತೆ.
1: ತುಂಬಾ ಸೀರಿಯಸ್ ಅನ್ಸಿದ್ರೆ ಡಾಕ್ಟರ್ ನ ಭೇಟಿ ಆಗ್ಬೋದು, ನಿಮ್ಮನೆ ಭೇಟಿ ಆಗ್ಬೋದು, ಸರ್ಜಿ ವೇದಾಂತ ಆಸ್ಪತ್ರೆಯಲ್ಲಿ ನೀವು ಸಿಗ್ತೀರಿ. ಹಾಗಾಗಿ ಈ ಸರ್ಜಿ ವೇದಾಂತ ಆಸ್ಪತ್ರೆಯಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅನ್ನುವಂಥದ್ದನ್ನ ಒಂದಷ್ಟು ತಿಳಿಸಿ ಡಾಕ್ಟರ್.
0: ಮಕ್ಕಳ ವಿಭಾಗದಲ್ಲಿ ಅಲ್ಲಿ NICU ಅಂತ ಹೇಳ್ತೀವಿ, ನವಜಾತ ಶಿಶು ಇದು ಚಿಕಿತ್ಸೆ ಕೇಂದ್ರ ಅಂತ,
1: 24/7
0: ಇದೆ. 3 ಜನ ಪೀಡಿಯಾಟ್ರಿಷಿಯನ್ ಇದೀವಿ, ನಾನು, ಪಂಕಜಮ್ಮ ಅಂತ ಮತ್ತೆ ರಾಜು ಅಂತ. ಸೊ ಥ್ರೂ ಔಟ್ ದ ಮಕ್ಕಳು ಡಾಕ್ಟರ್ ಕೇರ್ ಸಿಗುತ್ತೆ. ನವಜಾತ ಶಿಶು ಕೇಂದ್ರದಲ್ಲಿ ಸಣ್ಣ ಮಕ್ಕಳು, ಇವಾಗ 900 ಗ್ರಾಮ್ ಮಕ್ಕಳುಗಳಿಗೂ ನಾವು ಟ್ರೀಟ್ಮೆಂಟ್ ಕೊಟ್ಟು ಚೆನ್ನಾಗಿ ಹೊರಗೆ ಬಂದಿದ್ದಾವೆ. ಅದು ಬಿಟ್ಟರೆ ICU ಕೇರ್ ಅಂತ ಹೇಳ್ತೀವಿ, ICU ಕೇರ್ ಇದೆ, ಜನರಲ್ ವಾರ್ಡ್ ಕೇರ್ ಇದೆ, OPD ಇದೆ, ಮತ್ತು ವ್ಯಾಕ್ಸಿನೇಷನ್ಸ್ ಇದೆ.
1: ಡೆವಲಪ್ಮೆಂಟ್ ಡಿಲೇ ಸಮಸ್ಯೆ ಇದ್ರೆ ಅಲ್ಲೂ ಕೂಡ
0: ಚಿಕಿತ್ಸೆಗಳಿದೆ,
1: ಇವೆಲ್ಲವೂ ಕೂಡ ಸಿಗ್ತದೆ. ಹಾಗೆ ಕರೆ ಕೂಡ ಮಾಡಬಹುದು ಅವರು, ಅಂದ್ರೆ ನಿಮ್ಮ ಆಸ್ಪತ್ರೆಗೆ ಭೇಟಿ ನೀಡಬೇಕು ಅಂದ್ರೆ 8-1-5-2-8-4-8-4-4-5 ಕ್ಕೆ ಕರೆ ಮಾಡಿ.

0: ಡಾಕ್ಟರ್ನ ಭೇಟಿ ಆಗ್ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ತಗೊಳ್ಬಹುದು. ಒಂದ್ ಕರೆ ಇದೆ. ಹಲೋ ನಮಸ್ತೆ. ನಮಸ್ತೆ, ಮಾತಾಡಿ.
1: ನಮಸ್ತೆ,
0: ಹೆಸರು ಹೇಳಿ. ಕೇಳಿ, ಪ್ರಶ್ನೆ ಕೇಳಿ ಶಿವಲಿಂಗಯ್ಯ ಅವರ. ಹೇಳಿ
1: ಡಾಕ್ಟರ್. ನಮಸ್ಕಾರ.
2: ನಮಸ್ತೆ, ಹೇಳಿ ಹೇಳಿ.
1: ಸರ್, ನಮ್ಮ ಪುಟ್ಟಿ 11 ವರ್ಷದಾನ್ರಿ.
2: 11 ತಿಂಗಳ?
0: 11 ವರ್ಷ.
1: 11ನೇ ವರ್ಷದಾಂಡ. ಇದೇ ಕೆಲಸ ಸರ್. ಅವಾಗ ಸ್ವಲ್ಪ ನೆಗಡಿ ಮೇಲಿನ ಮೇಲೆ ಬಾಳ ಬರ್ತದ್ರಿ, ತಿಂಗಳದಾಗ ಒಮ್ಮೆ ಅಥವಾ ಎರಡು ಹಿಂಗ ಬರ್ತದ್ರಿ. ಇದಕ್ಕೆ ಕಾರಣ ನಿಮ್ಗೆ ಗೊತ್ತಾಗ್ತದೆ?
2: ಅದೇ ಒಂದು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ. ಇನ್ಫೆಕ್ಷನ್ ಇರಲ್ಲ ಕೆಲವೊಂದು ಮಕ್ಕಳಲ್ಲಿ. ನೆಗಡಿ ಅನ್ನೋದು ಅಲರ್ಜಿಯಿಂದ ಆಗ್ತಾ ಇರುತ್ತೆ. ಒಂದು ಸ್ವಲ್ಪ ಧೂಳಿಂದ, ಡಸ್ಟಿಂದ, ಇಲ್ಲ ಅವ್ರಿಗೆ ಬೇರೆ ಏನಾದರೂ ವಾತಾವರಣದಲ್ಲಿ ವ್ಯತ್ಯಾಸ ಆದಾಗ ಅಲರ್ಜಿಕ್ ಆಗಿ ಮೂಗು ಪದೇ ಪದೇ ಸೋರೋದು, ಮೂಗು ಕಟ್ಟೋದು, ರಾತ್ರಿ ಗೊರಕೆ ಹೊಡೆಯೋದು, ಈ ಥರ ಸಮಸ್ಯೆಗಳು ಬರುತ್ತೆ. ಇವಾಗ ನಾವು ಅದು ಅಲರ್ಜಿಯಿಂದ ಆಗಿದೆಯಾ ಅಥವಾ ಪದೇ ಪದೇ ಇನ್ಫೆಕ್ಷನಿಂದ ಆಗಿದೆಯಾ ಅಂತ ಒಂಚೂರು ನೋಡಬೇಕಾಗುತ್ತೆ. ಅದೇ ಕಾಮನ್ ಫ್ಲೂಗೆ ವ್ಯಾಕ್ಸಿನೇಷನ್ ಬರುತ್ತೆ, ಅದು ಒಂದು ಮಾಡಿಸ್ ನೋಡ್ಬೋದು. ಇನ್ನೊಂದು ಅಲರ್ಜಿ ಇತ್ತು ಅಂದರೆ ಅಲರ್ಜಿಗೆ ಒಂದು ಸ್ವಲ್ಪ ನೀವು ವಾತಾವರಣದಲ್ಲಿ ಚೇಂಜಸ್ ಆಗೋದು, ಸಡನ್ ಆಗಿ ಮಾಸ್ಕ್ ಹಾಕೋಣೋದು, ಇವೆಲ್ಲ ಹೆಲ್ಪ್ ಆಗುತ್ತೆ. ಅದು ಬಿಟ್ಟರೆ ಏನಿಲ್ಲ. ಸ್ಟೀಮ್ ಇನ್ಹಲೇಷನ್, ಮನೆ ಮದ್ದುಗಳು ತುಂಬ ಹೆಲ್ಪ್ ಆಗ್ತವೆ. ಬಿಸಿನೀರು ಕುಡಿಯೋದು, ಸ್ಟೀಮ್ ಇನ್ಹಲೇಷನ್ ತಗೊಳೋದು, ಅಬೆ ತಗೊಳೋದು, ಇವೆಲ್ಲ ಒಂದು ಸ್ವಲ್ಪ ಹ್ಯುಮಿಡಿಟಿ ಮೂಗಿಂದ ಒಂದು ಸ್ವಲ್ಪ ಕ್ಲಿಯರಿಂಗ್ಗೆ ಹೆಲ್ಪ್ ಆಗುತ್ತೆ. ಆಗುತ್ತೆ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಶಿವಲಿಂಗ ಅವರೇ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸರ್ ಜಿ ವೇದಾಂತ ಆಸ್ಪತ್ರೆ ಹಿರಿಯ ಮಕ್ಕಳ ತಜ್ಞರಾದ ಡಾಕ್ಟರ್ ಕಿರಣ್ ಹೆಚ್ ಟಿ ಅವರು ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮಳೆಗಾಲದಲ್ಲಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂಥ ಸಮಸ್ಯೆಗಳ ಬಗ್ಗೆ, ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಪ್ರಾಯೋಜಕರು ಸರ್ ಜಿ ವೇದಾಂತ ಆಸ್ಪತ್ರೆ, ಮದಕರಿ ಸರ್ಕಲ್, ರಂಗಯ್ಯನ ಬಾಗಿಲು ಬಳಿ, ಚಿತ್ರದುರ್ಗ.
3: ಆರೋಗ್ಯ ಸೇವೆಯಲ್ಲಿ ವಿಶ್ವಾಸದ ಹೆಸರು ಸರ್ ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಅನುಭವಿ ತಜ್ಞ ವೈದ್ಯರು, ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯಗಳು ಹಾಗೂ ದಿನದ 24 ಗಂಟೆಯೂ ಓಪಿಡಿ ಸೇವೆಯೊಂದಿಗೆ ನಿಮ್ಮ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿಯಾಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ಐಸಿಯು, ಎನ್ಐಸಿಯು, ಮಕ್ಕಳ ವಿಭಾಗ, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ, ಮೂಳೆ ಮತ್ತು ಕೀಲು ಚಿಕಿತ್ಸಾ ವಿಭಾಗ, ಮೂತ್ರರೋಗ ವಿಭಾಗ, ಜನರಲ್ ಮೆಡಿಸಿನ್ ಹಾಗೂ ಜನರಲ್ ಸರ್ಜರಿ ಸೇರಿದಂತೆ ವಿವಿಧ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿವೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆ, ಸುಸಜ್ಜಿತ ಚಿಕಿತ್ಸಾ ವ್ಯವಸ್ಥೆ ಹಾಗೂ ಕಾಳಜಿಯ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಲು ನಾವು ಸದಾ ಸಿದ್ಧರಾಗಿದ್ದೇವೆ. ಸರ್ ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಸಂಪರ್ಕಿಸಿ 8152884845, 8152884845.
0: ಸ್ನೇಹಿತರೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಮತ್ತೊಂದು ಸಂದೇಶ ಬಂದಿದೆ ಡಾಕ್ಟ್ರೇ. ಅವರು ಹೇಳ್ತಾ ಇರುವಂಥದ್ದು, ತ್ರಿಶೂಲ್ ಜಿ ಎಸ್ ಅನ್ನೋರು ಶಿವಮೊಗ್ಗದಿಂದ ಕಳುಹಿಸಿದ್ದಾರೆ ಈ ಸಂದೇಶವನ್ನು. ಸಾಮಾನ್ಯವಾಗಿ ಮಕ್ಕಳಲ್ಲಿ ಕೆಮ್ಮು ಆರಂಭವಾದರೆ ಬೇಗ ನಿವಾರಣೆ ಆಗೋದಿಲ್ಲ, ಹಾಗೆ ಅತಿ ಹೆಚ್ಚು ಕಫ ಇರುತ್ತೆ. ಹೀಗಾಗಿ ಈ ಕಫವನ್ನು ಕರಗಿಸೋದಕ್ಕೆ ಯಾವ ರೀತಿ ಪರಿಹಾರಗಳನ್ನು ಕೈಗೊಳ್ಬೇಕು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಡಾಕ್ಟ್ರೆ. ಇದಕ್ಕೆ ಉತ್ತರವನ್ನು ಹೇಳೋಣ. ಒಂದು ಕರೆ ಇದೆ ತಗೊಂಡ್ಬಿಟ್ಟು ನಂತರ ಅವರ ಪ್ರಶ್ನೆಗೆ ಉತ್ತರವನ್ನು ಹೇಳೋಣ. ಹಲೋ ನಮಸ್ತೆ.
4: ಹಲೋ
0: ನಮಸ್ತೆ.
4: ನಮಸ್ತೆ,
0: ಹೆಸರು ಹೇಳಿ.
4: ಅಂಬಿಕಾ ಮೇಡಮ್, ಕವಡಿಗೆ.
0: ಹಾ, ಕೇಳಿ, ಪ್ರಶ್ನೆ ಕೇಳಿ ಅಂಬಿಕಾ. ಏನ್ ನಿಮ್ಮ ಇದೇನಿದೆ?
4: ಹಲೋ,
2: ನಮಸ್ತೆ ಹೇಳಿಯಪ್ಪ.
4: ನಮಸ್ತೆ ಸರ್. ಸರ್, ನನ್ ಮಗಂಗ್ ಇವಾಗ 6 ವರ್ಷ ಸರ್. ಸರ್, ಪ್ರತಿ ತಿಂಗಳು ಜ್ವರ ಬರ್ತವೆ ಸರ್ ಅವರಿಗೆ.
2: ಓಕೆ. ಬೆಳವಣಿಗೆ ಹೇಗಿದ್ದಾನೆ? ತೂಕ ಎಲ್ಲ ಹೆಂಗಿದೆ? ವರ್ಷದಲ್ಲಿ ನಾವು ಹೇಳ್ತೀವಿ 8-12 ಬಾರಿ ಕೆಲವೊಂದು ಮಕ್ಕಳುಗಳಿಗೆ ಬರೋದು ಕಾಮನ್. ಬಟ್ ಅವನಿಗೆ ಏನಾದರೂ ಬೇರೆ ಏನಾದರೂ ಲಕ್ಷಣಗಳು ಇದಾವ, ಇಮ್ಯುನಿಟಿ ಕಡಿಮೆ ಇರೋ ಲಕ್ಷಣ ಇದಾವ ಅನ್ನೋದೊಂಚೂರು ನಾವು ಅಬ್ಸರ್ವ್
4: ಮಾಡಬೇಕು.
2: ಅದಪ್ಪ, ಅದು ಅವನಿಗೆ ಏನಂದ್ರೆ ಹೊಸ ವೈರಾಣುಗಳು, ಹೊಸ ಕೀಟಾಣುಗಳು ಆದಂಗೆಲ್ಲ ಅವನು ಜ್ವರ ಆಗಿ ಇಮ್ಯುನಿಟಿ ಬರೋದು. ಅವನು ಜ್ವರ ಒಂದ್ಸಲ ಬಂದು 2-3 ದಿನಕ್ಕೆ ಆರಾಮ್ ಆಗ್ತಾ ಇದ್ದಾನೆ ಅಂದ್ರೆ ನಾವು ಅವನು ಬೆಳೀತಾ ಬೆಳೀತಾ ಸರಿ ಆಗ್ತಾನಪ್ಪ. ಅದಕ್ಕೆ ಇದು ಎಂತ ಇದು ಮಾಡೋದೇನು ಬೇಕಾಗಲ್ಲ. ಬಟ್ ಬೇರೆ ಏನಾದರೂ ಲಕ್ಷಣಗಳಿದ್ದಾವ? ಕೆಲವೊಂದು ಜ್ವರಗಳು ಬಿಟ್ಟು ಬಿಟ್ಟು ಬರುತ್ತೆ. ಒಂದೇ ಜ್ವರನೇ 15 ದಿನಕ್ಕೊಮ್ಮೆ, 20 ದಿನಕ್ಕೊಮ್ಮೆ ಬಿಟ್ಟು ಬಿಟ್ಟು ಬರುತ್ತೆ. ಆ ಥರ ಏನಾದರೂ ಇದೆಯಾ ಅಂತ ಒಂಚೂರು ನೋಡಬೇಕಾಗುತ್ತೆ. ಇಲ್ಲ ಅವನು ಆರಾಮಾಗಿರ್ತಾನೆ ಅಂದರೆ ಇನ್ನೊಂದು ಅದೇ

0: ಬೆಳೀತಾ ಬೆಳೀತಾ ಅವನು ತೂಕ ಬಂದಂಗೆ, ಇಮ್ಯುನಿಟಿ ಬಂದಂಗೆ, ಇದು ಜ್ವರಗಳ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಕೆಲವೊಬ್ರಿಗೆ ಶೀತದ ಗಂಟಿರುತ್ತೆ, ಟಾನ್ಸಿಲೈಟಿಸ್ ಅಂತ ಹೇಳ್ತೀವಿ, ಅದು ಗಂಟ್ಲು ಇನ್ಫೆಕ್ಷನ್ನು ಪದೇ ಪದೇ ಆಗ್ತಿರುತ್ತೆ. ಅಂಥ ಮಕ್ಕಳುಗಳಿಗಾದರೆ ಬೇರೆ ಟ್ರೀಟ್ಮೆಂಟ್ ಇರುತ್ತೆ. ಸೊ ಆ ಥರ ಇದು ಯಾವ ಕಾರಣದಿಂದ ಜ್ವರ ಬರ್ತಾ ಇದೆ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಒಂದು ಸ್ವಲ್ಪ ಬರೋಂಥ ಪೀರಿಯಾಡಿಸಿಟಿ ಕಡಿಮೆ ಆಗ್ಬೋದು. ಜ್ವರ ಬಂದಾಗ ಒಂದ್ಸಲ ಕರ್ಕೊಂಬಂದ್ರೆ ನೋಡ್ಬೋದಪ್ಪ.
1: ಓಕೆ, ಥ್ಯಾಂಕ್ ಯು ಅಂಬಿಕಾ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಓಕೆ ಡಾಕ್ಟರ್, ಆಗ ಇವರು ನೇಹ ಅವ್ರ ಪ್ರಶ್ನೆ ಕೇಳಿದ್ರಲ್ಲ ಅವ್ರ ಮಗುವಿನ ಬಗ್ಗೆ, ಈ ವಾಕ್ಸ್ ಪ್ರಾಪರ್ಲಿ ಅಂತ ಕೂಡ ಮತ್ತೆ ಮೆಸೇಜ್ ಹಾಕಿದ್ದಾರೆ.
0: ತೊಂದರೆ ಇಲ್ಲ, ತೊಂದರೆ ಇಲ್ಲ, ಕ್ರಮೇಣ ಒಂದು ಎರಡ್ ಮೂರ್ ತಿಂಗಳಲ್ಲಿ ಅದ ತರದ ಕೂರದ್ ಕಮ್ಮಿ ಆಗ್ಬೋದು. ಆಗ್ತಾ ಇಲ್ಲ ಅಂದ್ರೆ ಒಂದ್ಸಲ ವಿಸಿಟ್ ಮಾಡಿದ್ರಾಗುತ್ತೆ.
1: ಓಕೆ ಡಾಕ್ಟರ್, ನಾವು ಈ ಸಿರಪ್ ಅನ್ನು ಓಪನ್ ಮಾಡಿದ ಬಾಟ್ಲ್ ಬಗ್ಗೆ ಹೇಳ್ತಾ ಇದ್ವಿ, ಅದ್ರ ಬಗ್ಗೆ ಮಾಹಿತಿ ಕೊಡಬಹುದು?
0: ಅದೇ ಸಿರಪ್ ಅದೇ ಫಸ್ಟ್ ನೀಟಾಗಿ ಇಟ್ಕೋಬೇಕು. ಅದು ತುಂಬಾ ಯೂಶಲಿ ಅದು ಬ್ಲಾಕ್ ಬಾಟ್ಲಸ್ ಅಲ್ಲೇ ಬರ್ತವೆ, ಯಾಕಂದ್ರೆ ಸನ್ ಲೈಟ್ಗೆ ಅದು ಕೆಮಿಕಲ್ಸ್ಗಳು ಡೆಸ್ಟ್ರಾ ಆಗ್ತವೆ. ಸೊ ಅದಕ್ಕೆ ಒಂದು ಸ್ವಲ್ಪ ಕೋಲ್ಡ್ ಏರಿಯಾ ಅಂತ ಹೇಳ್ತೀವಿ, 20-24 degrees ಇರೋಂಥ ಕಡೆ ಬಾಟ್ಲ್ ಇಟ್ಟರೆ ಆಗುತ್ತೆ. ಓಪನ್ ಆದ ಮೇಲೆ ಎಷ್ಟು ದಿನ ಯೂಸ್ ಮಾಡಬೇಕು, ಪದೇ ಪದೇ ಯೂಸ್ ಮಾಡ್ಬೋದು ಅಂತ, ಅದು ಯೂಸ್ ಮಾಡೋ ಮೆಥಡ್ ಮೇಲೆ ಹೋಗುತ್ತೆ. ಇವಾಗ ಅದರಲ್ಲಿ ಮೇನ್ಲಿ ಶುಗರ್ ಕಂಟೆಂಟ್ ಇದು ಅದು ಇದಿರುತ್ತಲ್ಲ, ಸೊ ಅದರಿಂದ ಕಂಟಾಮಿನೇಟ್ ಆಯಿತು ಅಂದರೆ ಅದ್ರ ಪವರು ಕಡಿಮೆ ಆಗುತ್ತೆ. ಒಂದು ತಿಂಗಳು ಬಿಟ್ಟು ಹಳೆ ಸಿರಪ್ ತಗೊಂಡು ಯೂಸ್ ಮಾಡ್ತೀನಿ ಅಂದರೆ ಇವಾಗ ಮನೇಲಿ ಹೆಂಗೆ ನೀವು ಖಾದ್ಯಗಳು ಮುಚ್ಚಿಡ್ದಂಗೆ ಇದಿಲ್ದಂಗೆ ಕೆಡುತ್ತೋ ಹಂಗೆ ಇದು ಕೂಡ. ಸೊ ಹೊಸದೇ ತಗೊಳೋದು ಉತ್ತಮ.
1: ಓಕೆ, ಆದಷ್ಟು ಒಂದು ಸಾರಿ ಓಪನ್ ಮಾಡಿದ ನಂತರ
0: 5 days ಒಳಗೆ 7 days ಒಳಗೆ ಯೂಸ್.
1: ಅಕಸ್ಮಾತ್ ಮುಗಿಲಿಲ್ಲ ಇನ್ನೂ ಅದ್ರಲ್ಲಿ ಸಿರಪ್ ಇತ್ತು ಅಂದ್ರೆ ಮತ್ತೆ ಬಳಸೋದೇನ್ ಬೇಡ ಅಂತ ಹೇಳ್ತೀರಾ?
0: ಅದು ಹೆಂಗ್ ಇಟ್ಕಂತೀವಿ, ಹೆಂಗ್ ಸ್ಟೋರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ, ಅದು ಬಳಸದೆ ಇದ್ರೆ ಉತ್ತಮ.
1: ಉತ್ತಮ ಡಾಕ್ಟರ್, ಇನ್ನೊಂದು ಮೆಸೇಜ್ ಬಂದಿದೆ. ಓಕೆ ತಗೊಳ್ಳೋಣ, ಒಂದ್ ಕರೆ ಇದೆ ತಗೊಳ್ಳೋಣ. ಹಲೋ ನಮಸ್ತೆ.
2: ಹಲೋ
1: ನಮಸ್ತೆ. ಹೌದು ನಿಮ್ಮ ಹೆಸರು ಹೇಳಿ, ನಿಮ್ಮ ಹೆಸರು ಯಶೋಧ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
2: ಚಿತ್ರದುರ್ಗದಿಂದ.
1: ಹೇಳಿ ಪ್ರಶ್ನೆ ಕೇಳಿ ಯಶೋಧ.
2: ಮೇಡಮ್, ಅದೇ ಗೌತಮ್ ಅಂತ ನಮ್ಮ ಮಗನ್ಗೆ 8 ಅವನಿಗೆ 9 ನಡೀತೈತೆ ಮೇಡಮ್. ಅವನು ಈವ್ನಿಂಗ್ ರಾತ್ರಿ ಎಲ್ಲ ಮಾಡ್ಕೊಂತಾನೆ ಮೇಡಮ್. ಅವನಂದ್ರೆ ನಾವು ಹಾಸ್ಪಿಟಲ್ ಗೆಲ್ಲ ತೋರಿಸಿದೀವಿ ಮೇಡಮ್, ಕಿಡ್ನಿ ಚೆಕಪ್ ಅದೆಲ್ಲ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ವಿ, ಎಲ್ಲ ನಾರ್ಮಲ್ ಐತೆ.
0: ಎನಿರಿಸಿಸ್ ಅಂತ ಹೇಳ್ತೀವಿ, ಮುಂಚೆ ಕಂಟ್ರೋಲ್ ಅಲ್ಲಿ ಇತ್ತ ಅವನಿಗೆ?
2: ಇಲ್ಲ ಮೇಡಮ್, ಅವನಿಗೆ ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಬುದ್ಧಿ ಬಂತು ಬಿಟ್ಟಿದ್ದ, ಮತ್ತೆ ಹಂಗೆ ಸ್ಟಾರ್ಟ್ ಮಾಡಿದ್ದಾನೆ.
0: ಅದೇ ಫಸ್ಟ್ ಕಂಟ್ರೋಲ್ ಅಲ್ಲಿ ಇದ್ದಿ, ಆಮೇಲೆ ಕಂಟ್ರೋಲ್ ತಪ್ಪಿದೆ, ನೈಟ್ ಮಾಡ್ಕಂತ ಇದ್ದಾರೆ ಅಂದ್ರೆ ನಾವು ಫಸ್ಟ್ ಬಿಹೇವಿಯರಲ್ ಮೆಥಡ್ಸ್ ಅಲ್ಲಿ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತೀವಿ. ಅಂದ್ರೆ ರಾತ್ರಿ 7 ಒಳಗೆ ನೀರು ಚೆನ್ನಾಗಿ ಕುಡಿಸಿ, 9 ಒಳಗೆ ಯೂರಿನ್ ಒಂದ್ಸಲ ಮಾಡಿಸಿ, ಮಧ್ಯ ಒಂದ್ಸಲ ಅಲರಾಮ್ ಇಟ್ಟು 2-3 ಎದಳಿಸಿ ಕರ್ಕೊಂಡೋಗಿ ಯೂರಿನ್ ಮಾಡಿಸಿ ಮಲಗಿಸೋದು. ಈ ತರ ಬಿಹೇವಿಯರ್ ಅಲ್ಲೇನೆ ಅವನಿಗೆ ಬೆಡ್ ವೆಟ್ಟಿಂಗ್ ನ ಕಮ್ಮಿ ಮಾಡಕ್ ಟ್ರೈ ಮಾಡ್ಬೇಕಾಗುತ್ತೆ. ಅಕಸ್ಮಾತ್ ಅದ್ರಲ್ಲೂ
2: ಊಟ ಮಾಡಿ ಮಲಗ್ಬೇಕಾದ್ರೆ
0: ಒಂದ್ ತಿಂಗಳಲ್ಲಿ ಒಂದ್ 5-6 ಆಗುತ್ತಾ ಅಥವಾ ಪ್ರತಿ ದಿನ ಆಗುತ್ತಾ ಅನ್ನೋದ್ರ ಮೇಲೂ ನೋಡ್ತೀವಿ.
2: ಯಾವಾಗ ಅಷ್ಟೇ ಬಿಡೋದು
0: ಒಂದ್ ಸ್ವಲ್ಪ ಬಿಹೇವಿಯರ್ ಅಲ್ಲಿ ಒಂದ್ ಸ್ವಲ್ಪ ಚೇಂಜ್ ಮಾಡ್ಬೋದಾಗುತ್ತೆ. ನಾವು ಊಟ ಒಂದ್ ಸ್ವಲ್ಪ ಬೇಗನೆ ಕೊಟ್ಟೆ ಅವನಿಗೆ, ನೀರಿನ ಅಂಶಗಳು ಅಷ್ಟೇ 7 ಒಳಗೆ ಕುಡಿಸಿ, ಒಂದ್ 2 ಗ್ಯಾಪ್ ಇರಬೇಕು ಮಲಗಕ್ಕೂ ಇದಕ್ಕೂ. 2 ಆಗೊಂದ್ಸಲ ಯೂರಿನ್ ಮಾಡಿ, ಮತ್ತೆ ಯೂಶಲಿ ಅಷ್ಟ್ ಯಾವ ಟೈಮಿಗೆ ಮಾಡ್ತೇನೆ ಅನ್ನೋದೊಂಚೂರು ಅಬ್ಸರ್ವ್ ಮಾಡಿದ್ರೆ ಅದಕ್ಕಿಂತ ಒಂದು 1/2 ಮುಂಚೆ ಎದಳಿಸಿ ಯೂರಿನ್ ಮಾಡಿಸ್ಕೊಂಡು ಬರೋದು, ಈ ಥರದ್ದು ಬಿಹೇವಿಯರಲ್ ಆಗಿ ಇಶ್ಯೂಸಲ್ಲಿ ನಾವು ಸರಿ ಮಾಡಕ್ಕೆ ಟ್ರೈ ಮಾಡ್ತೀವಿ. ಅದು ಬಿಟ್ಟು ಬೇರೆ ಏನಾದರೂ ಕಾರಣಗಳೂ ಇರ್ಬೋದಾಗುತ್ತೆ. ಆ ಟೈಮಲ್ಲಿ ಅದೇ ನೀವು ಹೇಳ್ದಂಗೆ ಪರೀಕ್ಷೆಗಳೆಲ್ಲ ಮಾಡಿಸಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ, ಆ ಪರೀಕ್ಷೆಗಳೆಲ್ಲ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ಎಲ್ಲ ನಾರ್ಮಲ್ ಇತ್ತು ಅಂದ್ರೆ
2: ನಾವು ಮುಂದೆ ಮತ್ತೆ ತೊಂದರೆ ಆಗ್ಬಾರ್ದಲ್ಲ, ಡೌಟ್ ಪಟ್ಟಿ ನಾವು ಕೇಳಿ ಹಾಸ್ಪಿಟಲ್ ಎಲ್ಲ ತೋರಿಸಿ ಎಲ್ಲ ಮಾಡ್ತಿದ್ವಿ, ಎಲ್ಲ ನಾರ್ಮಲ್ ಬಂತು. ಅದೇ ಅವರು ಹಿಂಗೆ ಹೇಳಿದ್ರು ಸರ್, ಅದೇ ಹಿಂಗೆ ಎದಲ್ಸಿ ಮಾಡಿಸ್ರಿ.
0: ಅದೇ ಕಾರಣಗಳು ನಾರ್ಮಲ್ ಇತ್ತು ಅಂದ್ರೆ ಬೆಳವಣಿಗೆ ಆಗ್ತಾ ಸರಿ ಆಗ್ತಾರೆ. ಬಿಹೇವಿಯರ್ ಒಂದ್ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಆಗುತ್ತೆ.
2: 16 ತನಕ

0: ಹದಿನಾರಲ್ಲ ಅಲ್ಲಿವರೆಗೆ ವೇಟ್ ಮಾಡಬಾರ್ದು, ಒಂದು 10 ರಿಂದ 10 ವರ್ಷದವರೆಗೆ ನೋಡಬಹುದು. ಇನ್ಫೆಕ್ಷನ್ ಆಗೋದು ಏನಿಲ್ಲ, ಬಟ್ ಅದೇ ಅದು ಬೇರೆ ಅದು ಅವನಿಗೆ ಬ್ಲಾಡರ್ ಎಷ್ಟಿದೆ, ಕಂಟ್ರೋಲ್ ಎಷ್ಟಿದೆ, ಅವೆಲ್ಲ ನೋಡಬೇಕಾಗುತ್ತೆ. ಇವಾಗ ಒಂದು ಮೂತ್ರ ಚೀಲ ಅವನಿಗೆ 300 ml ತಡಿತಾ ಇದೆಯಾ, 400 ml ತಡಿತಾ ಇದೆಯಾ, ಅವನಿಗೆ ಯಾಕೆ ಕಂಟ್ರೋಲ್ ಇಷ್ಟು ಆದರೂ ಬಂದಿಲ್ಲ. ಯೂಶಲಿ 8 ರಿಂದ 10 ವರ್ಷದಲ್ಲಿ ಕಂಟ್ರೋಲಿಗೆ ಬರುತ್ತೆ. ಏಜ್ ಕ್ರಾಸ್ ಆದ್ರೂ ಅವನಿಗೆ ಬರ್ತಾ ಇಲ್ಲ ಅಂದರೆ ನಾವು ಬೇರೆ ಬೇರೆ ಲಕ್ಷಣಗಳು ನೋಡ್ತೀವಿ, ನೋಡಿ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಇದೆಯಾ ಅಥವಾ ಇದು ಬಿಹೇವಿಯರ್ ಇಶ್ಯೂನ, ಇವನಿಗೆ ಬರೀ ನಾವು ಒಂದು ಸ್ವಲ್ಪ ಅವ್ನು ಕಂಟ್ರೋಲ್ ಮಾಡೋದಕ್ಕೆ ಗೊತ್ತಿರಲ್ಲ, ಅವಾಗ ಅದನ್ನ ಹೇಳ್ಕೊಡ್ತೀವಿ. ಆ ಥರ ಆಗುತ್ತೆ.
1: ಡಾಕ್ಟರ್, ಈ ರೀತಿಯಾಗಿ ಅದು ಬರೀ ಫಿಸಿಕಲ್ ಮಾತ್ರನ ಅಥವಾ ಮೆಂಟಲಿ ಏನಾದ್ರೂ ಇದಕ್ಕೆ ಕಾರಣಗಳಾಗುತ್ತಾ ಡಾಕ್ಟರ್?
0: ಅವ್ರಿಗೆ ಪಾಪ ಮಾನಸಿಕ ಒತ್ತಡ ಆಗುತ್ತೆ, ಖಿನ್ನತೆ ಹೋಗ್ತಾರೆ, ಅದಕ್ಕೆ ಒಂದ್ ಸ್ವಲ್ಪ ನಾವು ಹೇಳಬೇಕಾಗುತ್ತೆ. ನಾವು ಅದನ್ನ ತುಂಬಾ ಬೈಯೋದು, ಇದರಿಂದ ಮಾಡಕ್ ಹೋಗ್ಬಾರ್ದು. ಅಭಿಚಲ್ಲು ಬಿಡಪ್ಪ, ರಿವಾರ್ಡ್ ಟೆಕ್ನಿಕ್ ತುಂಬಾ ಅವರಿಗೆ ಹೆಲ್ಪ್ ಆಗುತ್ತೆ. ಇಂಥ ಟೈಮಲ್ಲಿ ನಾವು ಅವರಿಗೆ ಸ್ಟಾರ್ ಕೊಡೋದು, ಏನಾದ್ರು ಸಿಂಪಲ್ ಆಗಿ
1: ಇದನ್ನ
0: ಅಪ್ರಿಶಿಯೇಟ್ ಮಾಡೋದು, ಅವೆಲ್ಲ ಅವ್ರಿಗೆ ತುಂಬಾನೇ ಇದಾಗುತ್ತೆ. ಮಾಡ್ಕಂಡೆ ಅಂತ ಬೈಯಕ್ಕಿಂತ ಮಾಡ್ಲಿಲ್ಲ ಅಂತ ಹೊಗಳದಿರುತ್ತಲ್ಲ, ಅದು ಅವ್ರ ಮೈಂಡಿಗೆ ರಿಜಿಸ್ಟರ್ ಆಗುತ್ತೆ.
1: ಮಾಡದೇ ಇರೋ ದಿವಸ ಒಂದಿಷ್ಟು ಖುಷಿ ಪಡೋ ಹಾಗೆ ವ್ಯಕ್ತಪಡಿಸಿದ್ರೆ ಒಳ್ಳೇದು. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇನ್ನೊಂದು ಪ್ರಶ್ನೆ ಬಂದಿದೆ, ನಾನು ಆಗ್ಲೇ ಅದು ಅವ್ರಿಗೆ ಉತ್ತರ ಹೇಳಲಿಲ್ಲ, ನೀವು ನಾವು ಕರೆ ಬಂತು
0: ಅಂತ. ಅದೇ ಕೆಲವೊಂದ್ಸಲ ಪ್ರೊಲಾಂಗ್ ಯು ಆರ್ ಅಂತ ಹೇಳ್ತೀವಿ, ಕಾಯಿಲೆ ವಾಸಿ ಆಗಿರುತ್ತೆ ಬಟ್ ಕೆಮ್ಮ ಮಾತ್ರ ಉಳ್ಕೊಳುತ್ತೆ. ಸ್ವಲ್ಪ ಅಲರ್ಜಿಕ್ ಇರೋರಿಗೆ, ಆಸ್ತಮ್ಯಾಟಿಕ್ ಇರೋರಿಗೆ ಒಂದು ಸ್ವಲ್ಪ ಈ ಥರ ಪ್ರೊಲಾಂಗ್ ಆಗ್ಬೋದು. ಕೆಮ್ಮಿಗೆ ಇದೇ ಥರ ಮೆಡಿಸಿನ್ಸ್ ಇಲ್ಲ. ಕೆಮ್ಮು ಅನ್ನೋದು ಕೂಡ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್, ಗಂಟ್ಲದ್ದು ಕಫ ಕ್ಲಿಯರ್ ಮಾಡೋಕ್ಕೆ ಅದು ದೇಹ ಮಾಡ್ತಿರೋ ಪ್ರೊಟೆಕ್ಟಿವ್ ಕೆಲಸ. ನಾವು ಕೆಮ್ಮನ್ನ ಕಡಿಮೆ ಮಾಡೋಕ್ಕಿಂತ ಅದಕ್ಕೆ ಕಾರಣ ನೋಡಬೇಕಾಗುತ್ತೆ. ಇದು ಇರಿಟೇಷನ್ ಕಫ, ಇದು ಕಫ ತೆಗಿಯಕ್ ಮಾಡ್ತಾರೆ ಕೆಮ್ಮ, ಅದು ನೋಡ್ಕೊಂಡು ಕೆಮ್ಮಿಗೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಬಟ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ಗಿಂತ ಕಾಯಿಲೆ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡೋದು ಉತ್ತಮ. ಸುಮ್ಮನೆ ಕೆಮ್ಮಿನ ಸಿರಪ್ ಆಗ್ತಾನೆ ಇರೋದು, ಒಂದ್ಸಲ ಕೆಮ್ಮಂಗಿಲ್ಲ ಓ ಏನು ಪಾಪಗ್ ಕಾಯಿಲೆ ಬಂದಿದೆ ಅನ್ನೋದು ಆ ಥರ ಮಾಡಕ್ಕೆ ಹೋಗ್ಬಾರ್ದು. ನಾರ್ಮಲ್ ಆಗಿ ಒಂದು 10 ರಿಂದ 12 ದಿನಕ್ಕೆ ಕೆಮ್ಮದು ನಾರ್ಮಲ್ ಇರುತ್ತೆ. ನಾವು ಎಲ್ಲಾ ಕೆಮ್ಮಗಳನ್ನು ಕಾಯಿಲೆ ಕೆಮ್ಮು ಅಂತ ನೋಡಬಾರ್ದು.
1: ಹಾಗೆ ಒಂದು ಕಾಯಿಲೆ ಲಕ್ಷಣ ಕೂಡ ಕೆಮ್ಮಾಗಿ ಏನೋ ದೇಹದಲ್ಲಿ ಸಾಮಾನ್ಯವಾಗಿ ಲಂಗ್ಸ್ ಗೆ ಸಂಬಂಧಪಟ್ಟ ಹಾಗೆ ಕೆಮ್ಮು ಬರುವಂತದ್ದು, ತೊಂದರೆ ಆದ್ರೆ ಕೆಮ್ಮು ಬರಬಹುದು ಅಂತ ಕೂಡ ಹೇಳ್ತೀರಿ ಡಾಕ್ಟರ್. ಓಕೆ, ಥ್ಯಾಂಕ್ ಯು. ಹಾಗೆ ಬ್ರಹ್ಮಾನಂದ ಅನ್ನುವಂಥವ್ರು ಕಾಮನಬಾವಿ ಬಡಾವಣೆಯಿಂದ ಚಿತ್ರದುರ್ಗದಿಂದ ಕಳುಹಿಸಿದ್ದಾರೆ. ಸರ್, ನನ್ನ ಮಗಳಿಗೆ ಈಗ 18 ವರ್ಷ, ಅವಳಿಗೆ ತುಂಬಾ ವರ್ಷದಿಂದ ಶೀತ ಇದೆ. ಸ್ವಲ್ಪ ಗಾಳಿಗೆ ಹೋದ್ರೆ, ತಣ್ಣೀರ್ ಮುಟ್ಟಿದ್ರೆ ಧೂಳಿಂದ ಶೀತ ಆಗುತ್ತೆ, ಮತ್ತೆ ಯಾವಾಗ್ಲೂ ಸೀನು ಬರ್ತಾ ಇರುತ್ತೆ. ಯಾವಾಗ್ಲೂ ಬಿಸಿನೀರ್ ಕುಡಿತಾರೆ, ಆದ್ರೆ ಕೆಲವೊಂದ್ಸಾರಿ ಗಂಟ್ಲು ಕಡಿತ ಬರುತ್ತೆ. ಎಷ್ಟು ತೋರಿಸಿದ್ರು ಶೀತ ಕಮ್ಮಿ ಆಗ್ತಾ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ ಬ್ರಹ್ಮಾನಂದ ಅವರು.
0: ಅದು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ, ಅದು ಒಂದ್ ಸ್ವಲ್ಪ ಇನ್ಫೆಕ್ಷನ್ ಇಂದ ಬಂದಿರಲ್ಲ, ದೇಹ ಒಂದ್ ಸ್ವಲ್ಪ ಒಂದೊಂದು ಇದೊಂದು ಡಸ್ಟ್ ಇದನ್ನು ಅದು ವೈರಾಣು ತರ ನೋಡಿ ಪ್ರೊಟೆಕ್ಟಿವ್ ಆಗಿ ಸೆಕ್ರೀಷನ್ ಜಾಸ್ತಿ ಆಗಿ ಸೀನ್ ಬರೋದು ಗೊಣ್ಣೆ ಆಗೋದು ಆಗ್ತಾ ಇರುತ್ತೆ. ಇದು ಅಂತ ಮೆಡಿಸಿನ್ಸ್ಗಳಿಗೆ ಹೆಲ್ಪ್ ಆಗಲ್ಲ. ನಾವೇನಿದ್ರು ನೀವು ಪ್ರಿವೆನ್ಷನ್ ತಗೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಧೂಳು ಡಸ್ಟ್ ಹೋದ ಆಗುತ್ತೆ ಅಂದ್ರೆ ಆ ಟೈಮಲ್ಲಿ ಫೇಸ್ ಮಾಸ್ಕ್ ಹಾಕೊಳೋದು, ಮತ್ತೆ ರಿಕರೆಂಟ್ ಆಗಿ ಹ್ಯಾಂಡ್ ವಾಶ್ ಮಾಡ್ಕೊಳೋದು, ಮತ್ತೆ ನಿದ್ದೆ ಊಟ ಇವೆರಡೂ ಸಂಪೂರ್ಣವಾಗಿ ಇದ್ರದ್ದು ಇಮ್ಯುನಿಟಿ, ಇವೆಲ್ಲ ಇಮ್ಯುನಿಟಿ ರಿಲೇಟೆಡ್ ಇರುತ್ತೆ. ಮೆಡಿಸಿನ್ಸ್ ಗಿಂತ ಜಾಸ್ತಿ ಪ್ರಿವೆನ್ಷನ್ ಟೆಕ್ನಿಕ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದ್ರ ಬಗ್ಗೆ ಗಮನ ಕೊಡಬೇಕಾಗುತ್ತೆ.
1: ಥ್ಯಾಂಕ್ ಯು ಡಾಕ್ಟ್ರೆ. ಹಾಗೆ ಜಗದೀಶ್ ಗೋಪನಹಳ್ಳಿಯವರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ರಾಸಾಯನಿಕ ಕೃಷಿಯಿಂದ ಬೆಳೆ ಬೆಳೀತಾ ಇದ್ದಾರೆ, ರಾಸಾಯನಿಕ ಕೃಷಿಯಿಂದ ಬೆಳೆದಂತ ಆಹಾರ ಸೇವನೆ ಮಾಡೋದ್ರಿಂದ ಮಕ್ಕಳಿಗೆ ಹಾಗೆ ದೊಡ್ಡವರಿಗೆ ಯಾವ ರೀತಿ ತೊಂದರೆ ಆಗುತ್ತೆ? ಬೇಕರಿ ತಿನಿಸುಗಳನ್ನ ಹೆಚ್ಚಾಗಿ ತಿನ್ನೋದು ಮತ್ತೆ ಫಾಸ್ಟ್ ಫುಡ್ ತಿನ್ನೋದು ಮಕ್ಕಳಿಗೆ ಎಷ್ಟೊಂದು ಹಾನಿಕರ? ಮತ್ತೆ ನಮ್ಮ ಅಣ್ಣನ ಮಗ ತುಂಬಾ ಸಣ್ಣಗಿದ್ದಾನೆ, ದಪ್ಪ ಆಗೋದಕ್ಕೆ ಯಾವ ಔಷಧಿ ಸಿರಪ್ ಹೇಳ್ತೀರಾ ಅಂತ ಕೂಡ ಕೇಳಿದ್ದಾರೆ. ಓಕೆ,
0: ಇವಾಗ ದಪ್ಪ ಆಗೋದಕ್ಕೆ ನಂದು ಯಾವ್ದು ಸ್ಪೆಸಿಫಿಕ್ ಔಷಧಿ ಬರಲ್ಲ, ಎಲ್ಲಾರು ಕೊಟ್ಟಿ ಮಾಡಿಸ್ಬಿಟ್ಟಿರೋದು. ಏನಂದ್ರೆ ಬ್ಯಾಲೆನ್ಸ್ಡ್ ಊಟ, ಊಟ ಅದರಲ್ಲಿ

0: ನಮಗೆ ಒಂದು 20% ವೆಜಿಟೇಬಲ್ಸ್, 20% ಫ್ರೂಟ್ಸ್, 40% ಕಾರ್ಬೋಹೈಡ್ರೇಟ್ ರೈಸ್ ಇಲ್ಲ ಮುದ್ದೆನೋ ಚಪಾತಿ ಮತ್ತೊಂದು 40% ಪ್ರೋಟೀನ್ ಅಂತ ಹೇಳ್ತೀವಿ. ಸೊ ಈ ತರ ಬ್ಯಾಲೆನ್ಸ್ ಆಗಿ ಇರಬೇಕು ಪ್ರೋಟೀನ್ ಕಾಳುಗಳು. ಸೊ ಎಷ್ಟು ಕಲರ್ಫುಲ್ ಆಗಿರುತ್ತೆ, ದೈಲಿ ಸೊಪ್ಪು, ಸೌತೆಕಾಯಿ, ಕ್ಯಾರೆಟ್, ಊಟ ನೋಡಿದಾಗ ಕಲರ್ ಕಲರ್ ಆಗಿ ಇರ್ಬೇಕು, ಕಾಣಿಸ್ಬೇಕು. ಹಂಗಂತ ಬೇಕ್ರಿ ಊಟ ಇವು ಅವಾಯ್ಡ್ ಮಾಡ್ಬೇಕು. ಈ ತರ ಊಟ ತಿನ್ನೋದ್ರಿಂದ ದೇಹಕ್ಕೆ ಏನೇನ್ ಬೇಕು ಆರೋಗ್ಯಕರವಾಗಿ ಎಲ್ಲ ಬೆಳವಣಿಗೆ ಆಗ್ತವೆ. ಇವು ಜಂಕ್ ಫುಡ್ ಇವು ಎಷ್ಟು ತಿಂದಷ್ಟು ಅವು ಪಾಪ ಬೆಳವಣಿಗೆಗೂ ತಪ್ಪಾಗುತ್ತೆ. ಆಮೇಲೆ ಮೆಟಬಾಲಿಕ್ ಡಿಸೀಸಸ್ ಅಂತ ಹೇಳ್ತೀವಿ, ದೊಡ್ಡವರಾದ ಮೇಲೆ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ, ಅಂತದೆಲ್ಲ ಚಾನ್ಸಸ್ ಮಕ್ಕಳಲ್ಲೇ. ನಾವು ಈ ಮಕ್ಕಳಲ್ಲೇ ನೀವು ಊಟ ತಿಂಡಿದು ಬ್ರೇಕ್ರಿ ಐಟಮ್ ಜಂಕ್ ಫುಡ್ ಇದು ಅವಾಯ್ಡ್ ಮಾಡೋದು ಕಳ್ಸಿದ್ರೆ ಅವ್ರಿಗೆ ದೊಡ್ಡವರಾದ ಮೇಲೆ ಬಿ ಪಿ, ಹೈಪರ್ ಟೆನ್ಷನ್ ಇಂಥದಕ್ಕೆ ಆಗ್ಲಿಂದನೇ ನೀವು ಮದ್ದು ಮಾಡ್ಕೊಂಡಂಗ ಆಗ್ಬಿಡುತ್ತೆ, ಪೋಷಿಸ್ಕೊಂಡ ಬರುತ್ತೆ. ಸೊ ಊಟನೇ ಮೇನ್, ಊಟ ಒಂದ್ ಸ್ವಲ್ಪ ನೀವು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವ, ಅದನ್ನ ಅಷ್ಟು ಮಕ್ಳುಗಳು ಹೋದ್ರೆ ಇಲ್ಲ ನಮ್ಮ ಮಗು ಊಟ ಮಾಡಲ್ಲ ಚಾಕ್ಲೇಟ್ ಕೊಟ್ಟು ಬಿಡ್ತೀವಿ ಬಿಸ್ಕೆಟ್ ಕೊಟ್ಟು ಬಿಡೋದು ಆಲೂ ಬಿಸ್ಕೆಟ್ ಬೆಳಗ್ಗೆ ಎದ್ದ ತಕ್ಷಣ ಏನ್ ತಿಂತಾನಪ್ಪ ಅಂದ್ರೆ ಟೀ ಮತ್ತೆ ಬಿಸ್ಕೆಟ್ ಅಂತಾರೆ. ಇಂಥದ್ನೆಲ್ಲ ಅಭ್ಯಾಸಗಳನ್ನ ಈ ಅಭ್ಯಾಸಗಳನ್ನ ನಿಲ್ಸಿ ಫ್ರೂಟ್ಸ್ ವೆಜಿಟೇಬಲ್ಸ್ ಅಂತದ್ದು ಮಕ್ಕಳಿಗೆ ಇಮ್ಯುನಿಟಿನೂ ಇಂಪ್ರೂವ್ ಆಗುತ್ತೆ, ಡಾಕ್ಟರ್ ನೋಡೋ ಸಮಸ್ಯೆನೂ ಬರಲ್ಲ. ಅದೇ ಹೇಳ್ತಾರ ಆಪಲ್ ಎ ಡೇ ಕೀಪ್ಸ್
1: ಡಾಕ್ಟರ್. ಸ್ನೇಹಿತರೆ ನೀವು ಕೇಳ್ತಾ ಇದ್ರಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಮಳೆಗಾಲದಲ್ಲಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತಹ ಆರೋಗ್ಯ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದೀವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ ಜಿ ವೇದಾಂತ ಆಸ್ಪತ್ರೆ ಮದಕರಿ ಸರ್ಕಲ್ ಚಿತ್ರದುರ್ಗ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕಿರಣ್ ಹೆಚ್ ಡಿ ಅವರು, ಮಕ್ಕಳ ತಜ್ಞರು.
2: ಆರೋಗ್ಯ ಸೇವೆಯಲ್ಲಿ ವಿಶ್ವಾಸದ ಹೆಸರು ಸರ್ ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಅನುಭವಿ ತಜ್ಞ ವೈದ್ಯರು, ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯಗಳು ಹಾಗೂ ದಿನದ 24 ಗಂಟೆಯೂ ಓಪಿಡಿ ಸೇವೆಯೊಂದಿಗೆ ನಿಮ್ಮ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿಯಾಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ಐಸಿಯು, ಎನ್ಐಸಿಯು, ಮಕ್ಕಳ ವಿಭಾಗ, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ, ಮೂಳೆ ಮತ್ತು ಕೀಲು ಚಿಕಿತ್ಸಾ ವಿಭಾಗ, ಮೂತ್ರರೋಗ ವಿಭಾಗ, ಜನರಲ್ ಮೆಡಿಸಿನ್ ಹಾಗೂ ಜನರಲ್ ಸರ್ಜರಿ ಸೇರಿದಂತೆ ವಿವಿಧ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿವೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆ, ಸುಸಜ್ಜಿತ ಚಿಕಿತ್ಸಾ ವ್ಯವಸ್ಥೆ ಹಾಗೂ ಕಾಳಜಿಯ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಲು ನಾವು ಸದಾ ಸಿದ್ಧರಾಗಿದ್ದೇವೆ. ಸರ್ ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಸಂಪರ್ಕಿಸಿ 8152848445.
1: ಸ್ನೇಹಿತರೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಒಂದು ಕರೆ ಬಂದಿದೆ ತಗೊಳ್ಳೋಣ. ಹಲೋ ನಮಸ್ತೆ. ನಮಸ್ತೆ, ಮಾತಾಡಿ, ನಿಮ್ಮ ಹೆಸರು ಹೇಳಿ.
3: ಮಂಜುನಾಥ್ ಅಂತ ಹೇಳಿ ಬಸವನ ಬಾಗೇವಾಡಿಯಿಂದ ಮಾತಾಡೋಣ.
1: ಕೇಳಿ ಮಂಜುನಾಥ್, ಪ್ರಶ್ನೆ ಬಸವನ ಬಾಗೇವಾಡಿನ.
3: ಒಂದು 13 ವರ್ಷ ಇದೆ, 7th ಕಲಿತಾರೆ. ಅವಳು ಜಾಸ್ತಿ ಅಳಾಕತ್ಲಾರ ತಲಿ ಬೇನೆ ಅಂತ ಹೇಳ್ತಾಳೆ, ತಲಿ ಹಿಂದ್ಗಡೆ ಬೇನೆ ಹಾಕತ್ತೆ
0: ಕೇಳ್ತಾಳೆ. ತಲೆನೋವು ಒಂದ್ ಸ್ವಲ್ಪ ಹೇಳ್ತಾಳೆ. ಫಸ್ಟ್ ಅದೇ ಕಣ್ಣಿಂದ ಒಂಚೂರು ನೋಡ್ಬೇಕಾಗುತ್ತೆ, ಮಕ್ಕಳಿಗೆ ಏನಾದ್ರು ದೃಷ್ಟಿದ ಏನಾದ್ರು ಸಮಸ್ಯೆ ಇದೆ ಅಂತ ಕಣ್ಣಿಂದ ಏನಾದ್ರು ಪರೀಕ್ಷೆ ಮಾಡಿಸ್ಬೇಕು. ಕನ್ನಡಕ ಏನಾದ್ರು ಬೇಕಾಗುತ್ತೆ ಅವಳಿಗೆ ಏನು ಅನ್ನೋದು. ಅದು ಬಿಟ್ಟು ಬೇರೆ ಏನಾದ್ರು ಸಿಂಪ್ಟಮ್ಸ್ ಇದಾವ ಕಣ್ಣಿಂದ ದೃಷ್ಟಿ ಪ್ರಾಬ್ಲಮ್ ಇದ್ರೂ, ದೂರದಕ್ಷರಗಳು ಸರಿ ಕಾಣಿಸ್ತಾ ಇದ್ದಾಗ್ಲೂ ಅವರಿಗೆ ಕಣ್ಣಿಗೆ ಸ್ಟ್ರೈನ್ ಆಗಿ ತಲೆನೋವು ಪದೇ ಪದೇ ಅಂತ ಹೇಳ್ತಾರೆ ಅವರು. ಅದು ಬಿಟ್ಟರೆ ಬೇರೆ ಕಾರಣಗಳು ತುಂಬಾ ಇರ್ತವೆ, ಮೈಗ್ರೇನ್ ಹೆಡ್ಡೆಕ್ ಇರ್ಬೋದು, ಇಲ್ಲ ಅವರು ನೀರು ಸರಿಯಾಗಿ ಕುಡಿದಾ ಇರ್ಬೋದು, ಜಸ್ಟ್ ಬೆಳವಣಿಗೆದು ಇರ್ಬೋದು. ಅದನ್ನ ಒಂದ್ಸಲ ನೀಟಾಗಿ ತಲೆನೋವು ಒಂದ್ ಸ್ವಲ್ಪ ನೋಡ್ಬೇಕಾಗುತ್ತೆ. ಬಿ ಪಿ ವ್ಯತ್ಯಾಸ ಏನಾದ್ರು ಇದೆ, ಏನಾದ್ರು ತುಂಬಾ ಕಾರಣಗಳಿಂದ ಬರ್ತವೆ. ಮುಖ್ಯವಾಗಿ ದೃಷ್ಟಿದೊಂದು ಫಸ್ಟ್ ಚೆಕ್ ಮಾಡಿಸ್ಕೊಂಡು ಅದೇನು ಸಮಸ್ಯೆ ಇಲ್ಲ ಅಂದಾಗ ಮಕ್ಕಳು ಡಾಕ್ಟರ್ ತೋರಿಸಿ ಬೇರೆ ಏನಾದ್ರು ವ್ಯತ್ಯಾಸಗಳಿದಾವ ಅಂತ ಚೆಕ್ ಮಾಡಿಸ್ಬೇಕಾಗುತ್ತೆ.
1: ಈ ಹಿಂದೆ ಎಲ್ಲೂ ತೋರಿಸಿಲ್ವಾ ಮಂಜುನಾಥ್ ಅವರೇ?
3: ಅತ್ತಾಗ
0: ತಲೆನೋವು ಬರುತ್ತೆ ಅಂತ ಹೇಳ್ತಾಳೆ. ಅತ್ತಾಗೆಲ್ಲ ತಲೆನೋವು ಅದು ಕಾಮನ್ ಎನ್ನೆ ಏನ್ ಅಂತ ತಲೆ ಕೆಡಿಸ್ಕೊಳೋದು ಬೇಕಾಗಲ್ಲ. ಬಟ್ ಪದೇ ಪದೇ ಅವಳಿಗೆ ತಲೆನೋವು ಹೇಳ್ತಾ ಇದ್ರೆ ಒಂದ್ಸಲ ಬೇರೆದು ಕಾರಣಗಳಿದಾವ ಅಂತ ಒಂಚೂರು ನೋಡ್ಬೇಕಾಗುತ್ತೆ. ಅದನ್ನ ಓಕೆ ತೋರಿಸ್ಬೇಕಾಗತ್ತಪ್ಪ.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಅವರು ಇನ್ನೊಂದು ಪ್ರಶ್ನೆ ಕೇಳಿದ್ರು ಜಗದೀಶ್ ಅವರು, ರಾಸಾಯನಿಕ

0: ಬಳಸಿ ಬೆಳಿತಾರಂತ ಬೆಳೆ ಇದಕ್ಕೆ ಬಹುಶಃ ಇದೊಂದು ರೀತಿಯ ಎಲ್ಲರಿಗೂ ಇರುವಂತ ಸಮಸ್ಯೆ ಇದು.
1: ಅದೇ ಆದಷ್ಟು ನಾವು ಹೇಳ್ತೀವಿ ಫ್ರೂಟ್ಸ್ ತಿನ್ನಿ ವೆಜಿಟೇಬಲ್ಸ್ ತಿನ್ನಿ ಅಂತ, ಬಟ್ ಅದೇ ಕೆಮಿಕಲ್ಸ್ ಜಾಸ್ತಿ ಆಗಿ ಅದರಲ್ಲಿ ಕೆಲವೊಬ್ರು ಹೇಳ್ತಾರೆ ನಮ್ಗೆ ಫ್ರೂಟ್ ತಿಂದ ಮೇಲೆ ಗಂಟ್ಲು ನೋವು ಬಂದ್ಬಿಡ್ತು ಸರ್ ಇದು ಅಂತ. ನಾವು ಸ್ವಚ್ಛ ಫ್ರೂಟ್ ಫ್ರೆಶ್ ಆಗಿರೋಂಥದ್ದು ಸಿಪ್ಪೆ ಎರದಿ ಬಿಸಿನೀರ ಉಪ್ಪಿನೀರಲ್ಲಿ ಇಟ್ಟು ತೊಳ್ಕೊಂಡು ತೊಳೆದು ತಿನ್ಬೇಕು ಅಂತ ಹೇಳ್ತೀವಿ. ಅದೇ ಅದು ಬಿಟ್ಟರೆ ಬೇರೆ ಅಷ್ಟೊಂದು
0: ಆಯ್ಕೆಗಳಿಲ್ಲ ಅಂತ
1: ಹೇಳ್ಬೋದು. ಆಯ್ಕೆಗಳಿಲ್ಲ.
0: ಓಕೆ, ಹಲೋ, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಓಕೆ ಡಾಕ್ಟ್ರೆ, ಮಳೆಗಾಲದಲ್ಲಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತ ಒಂದು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದೀವಿ. ಸಮಯ ಇನ್ನೊಂದು 5 ನಿಮಿಷ ಮಾತ್ರ ಬಾಕಿ ಇದೆ. ಹಾಗಾದ್ರೆ ಏನ್ ಮಾಡ್ಬೇಕು ನಾವು ಅಂತ, ಮಕ್ಕಳನ್ನ ಅನಾರೋಗ್ಯಕ್ಕೆ ಒಳಗಾಗದೇ ಇರೋ ಹಾಗೆ ಹೇಗೆ ಕಾಪಾಡ್ಕೊಳ್ಬೇಕು
1: ಮಕ್ಕಳಿಗೆ? ಅದೇ ಒಂದೇನು ಅಂದ್ರೆ ಮಕ್ಕಳಿಗೆ ಗಮನ ಕೊಡ್ಬೇಕು ನಾವು, ನಾವು ಟೈಮ್ ಕೊಡ್ಬೇಕು, ಅವರಲ್ಲಿ ಏನೇನು ಆಗ್ತಾ ಇದೆ ಅರ್ಥ ಮಾಡ್ಕೋಬೇಕು. ಏನ ಜ್ವರ ಬಂತು, ಜ್ವರಕ್ಕೆ ಜ್ವರ ಬಂದಾಗ ಸಿಂಪಲ್ ಪಾಪುಗೆ ಅಂತ ದಪ್ಪದ ಇದುಗಳನ್ನ ಹಾಕದಂಗೆ ಸಿರಪ್ ಪ್ಯಾರಾಸಿಟಮಲ್ ಡೋಸೇಜ್ ಡಾಕ್ಟರ್ ಕೇಳಿ ಅಷ್ಟು ಡೋಸೇಜಿನ ಸಿರಪ್ ಹಾಕಿ ತಣ್ಣೀರ್ ಬಟ್ಟೆಯಿಂದ ಒರೆಸಿ ಇದು ಮಾಡಿ ಈಸಿಲಿ ಡೈಜೆಸ್ಟ್ ಆಗೋಂಥ ಸಾಫ್ಟ್ ಫುಡ್ಗಳು, ಗಂಜಿ, ಈ ಬಾರ್ಲಿ ರೈಸು, ನೀರಿನಂಶ ಜಾಸ್ತಿ ಇರೋಂಥದ್ದು ಕೊಡೋದು, ವೈಟಮಿನ್ ಸಿ ಯುಕ್ತ ಫ್ರೂಟ್ಸ್ ಕೊಡೋದು ಇವುಗಳು, ಮತ್ತು ಪಾಪುಗೆ ರೆಸ್ಟ್ ಕೊಡೋದು, ಇವೆಲ್ಲ ಅದು ಇಮ್ಯುನಿಟಿ 90% ಇವಾಗ ಒಂದು ಕಾಯಿಲೆ ಡೆಂಗ್ಯೂ ಕಾಯಿಲೆ ಅಂದರೆ ಬರೀ ಜ್ವರ ಬಂದು ವಾಸಿ ಆಗೋಗುತ್ತೆ, ಕೆಲವೊಬ್ಬರಿಗೆ ತುಂಬ ಸಿವಿಯರ್ ಆಗಿ ICU ಅಡ್ಮಿಷನ್ ಮಾಡೋಷ್ಟು ಆಗ್ತಾರೆ. ಸೊ ವೈರಲ್ ಜ್ವರಗಳಿಗೆ ಅಂಥ ಟ್ರೀಟ್ಮೆಂಟ್ಗಳು ಇರಲ್ಲ, ಅವ್ರ ಇಮ್ಯುನಿಟಿ ಮೇಲೆ ಇರುತ್ತೆ. ಸೊ ನಾವು ಅವ್ರಿಗೆ ಆ ಟೈಮ್ ಕೊಡೋಂಥ ಗಮನ ಇದೆಯಲ್ಲ ಅದು ತುಂಬ ಮುಖ್ಯ ಆಗುತ್ತೆ. ಸೊ ನಾವು ಏನೇ ಮೆಡಿಸಿನಿಂದ ಕಾಯಿಲೆ ವಾಸಿ ಮಾಡೋಕ್ಕಿಂತ ಅವ್ರಿಗೆ ಊಟ ಆ ಟೈಮಲ್ಲಿ ಏನಾದರೂ ನ್ಯೂಟ್ರಿಷಸ್ ಡಯಟ್ ಹೋಗಬೇಕು, ನೀರಿನಂಶ ಕೊಡಬೇಕು, ಜ್ವರದ್ದು ಸಿಂಪಲ್ ಸಿಂಪ್ಟಮ್ಯಾಟಿಕ್ ಮ್ಯಾನೇಜ್ಮೆಂಟ್ ಮಾಡಿಕೊಡ್ಬೇಕು, ಈ ಥರ ಎಲ್ಲ ಮಾಡ್ಕೊಂಡು ಅದ್ರ ಜೊತೆಗೆ ಮೆಡಿಸಿನ್ಗಳು ಬಿ ಪಿ ಸಪೋರ್ಟ್ ಮಾಡೋಕ್ಕೆ ಫ್ಲೂಯಿಡ್ಸ್ ಬೇಕಾಗುತ್ತಾ ಅಂಥದ್ದೆಲ್ಲ ಚೆಕ್ ಮಾಡಿಸ್ಬೇಕಾಗತ್ತೆ.
0: ಡಾಕ್ಟ್ರಿ, ಒಂದು ಸಂದೇಶ ಬಂದಿದೆ. GS ಚಂದನ್ ಅವರು ತರಳಬಾಳು ನಗರ ಚಿತ್ರದುರ್ಗದಿಂದ ಕಳಿಸಿರುವಂತದ್ದು. ಅವರ ಮಗನಿಗೆ ತಲೆಗೆ ಸ್ನಾನ ಮಾಡಿಸಿದಾಗೆಲ್ಲ ತುಂಬಾ ಸೀನ್ ಬರುತ್ತೆ ಅಂತ ಹೇಳ್ತಾರೆ, ಇದರಿಂದ ಏನಾದ್ರೂ ತೊಂದರೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ.
1: ಇಲ್ಲ, ಸ್ನಾನ ಮಾಡಿಸೋದು ಮುಖ್ಯ. ಅದೇ ಅವ್ರ ನೀರು ಸ್ವಚ್ಛವಾಗಿರಲಿ, ಉಗುರು ಬೆಚ್ಚ ನೀರಲ್ಲಿರಲಿ, ಸೋಪು ಇದು ಲೆಸ್ ಇದಂತ ಸೋಪ್ಗಳು ಬೇಬಿ ಫ್ರೆಂಡ್ಲಿ ಸೋಪ್ಸ್ ಅಂಥದ್ದು ಯೂಸ್ ಮಾಡಿ ಮಾಡಿಸ್ಲಿ. ಅದು ಬಿಟ್ಟರೆ ಏನಿಲ್ಲ. ಅದು ಕೆಲವೊಬ್ರಿಗೆ ಸೋಪ್ ಇಂದ ಇದರಿಂದನೇ ಅಲರ್ಜಿ ಆಗಿರುತ್ತೆ,
0: ಕೆಲವರು ಸ್ಮೆಲ್ ಏನಿದೆ ಫ್ರಾಗ್ರೆನ್ಸ್ ಅನ್ನುವಂಥದ್ದು
1: ಅಲರ್ಜಿ ಆಗಿರುತ್ತೆ. ಸೊ ಆಗ ನಾವು ಅದರಿಂದ ಏನಾದ್ರೂ ಅಕ್ಷಿ ಆಗ್ತೀವಿ, ಸೋಪ್ ಚೇಂಜ್ ಮಾಡ್ಬೋದು, ಆಮೇಲೆ ಆ ಥರ ಎಲ್ಲ ಟ್ರೈ ಮಾಡ್ಬೋದು.
0: ಓಕೆ, ಥ್ಯಾಂಕ್ ಯು ಚಂದನ. ನನ್ನ ಮಗಳಿಗೆ ಈಗ 10 ವರ್ಷ, ತೂಕ 18 kg ಇದ್ದಾಳೆ, ಮತ್ತೆ ಬೆಳವಣಿಗೆಯೂ ಸಹ ಬೆಳೆದಿಲ್ಲ ಅಂತ ಹೇಳಿ ಸಣ್ಣ ಬೋರಯ್ಯ ಅವರು ಬಚ್ಚಬೋರನ ಹಟ್ಟಿಯಿಂದ ಕಳಿಸಿರುವಂತದ್ದು ಸಂದೇಶ ಡಾಕ್ಟರ್ ಇದು.
1: ಅದೇ 10 ವರ್ಷದ ಯೂಶಲಿ ಮಕ್ಕಳು ನಾವು 25-40 kg ವರ್ಗೆ ನಾವು ಕೇಳ್ತೀವಿ.
0: 18 kg
1: ಇದೆ, ಅದೇ ತೂಕ ಬರ್ಬೇಕಿದೆ. ಅದು ಬರೀ ಊಟ ತಿಂಡಿ ಕಾರಣದಿಂದ ತೂಕ ಬಂದಿಲ್ವಾ ಅಥವಾ ಬೇರೆ ಏನಾದ್ರೂ ಕಾರಣ ಇದಾವಾ ಅದು ಒಂದು ಸ್ವಲ್ಪ ನೋಡ್ಬೇಕಾಗತ್ತೆ ನಾವು.
0: ಡಾಕ್ಟರ್ ಭೇಟಿ ಆಗೋದೇ ಒಳ್ಳೇದು ಅಂತ
1: ಹೇಳ್ತೀರಲ್ವಾ?
0: ಓಕೆ ಡಾಕ್ಟ್ರೆ, ಕಾರ್ಯಕ್ರಮನ ಮುಗಿಸೋಣ. ಒಂದು ನಮ್ಮ ಕೇಳುಗರಿಗೆ ಕಿವಿ ಮಾತು ಹೇಳೋದಾದ್ರೆ ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ,
1: ಅದೇ ಮಳೆಗಾಲದಲ್ಲಿ ಅದೇ ಏನಿಲ್ಲ, ಸೆಲ್ಫ್ ಪ್ರೊಟೆಕ್ಷನ್ ಪ್ರಿವೆನ್ಷನ್ ಆಸ್ ದ ಮೇನ್. ನಾವು ಟ್ರೀಟ್ಮೆಂಟ್ಗಿಂತ ಕಾಯಿಲೆ ಬರದಂಗೆ ನೋಡ್ಕೊಳೋದು ಉತ್ತಮ. ಕಾಯಿಲೆ ಬಂದಾಗ ಸಪೋರ್ಟಿವ್ ಕೇರ್, ನೀರು ಕುಡಿಸೋದು, ಸಿಂಪಲ್ ಜ್ವರ ಮ್ಯಾನೇಜ್ ಮಾಡೋದು. 80% ಕಾಯಿಲೆಗಳು ಎಲ್ಲ ಇದರಲ್ಲೇ ವಾಸಿ ಆಗುತ್ತೆ, ಕೇವಲ 20% ಕಾಯಿಲೆಗಳಿಗೆ ಡಾಕ್ಟ್ರ್ಗಳ ಅವಶ್ಯಕತೆ ಇರುತ್ತೆ. ಸೊ ಅದು ನಾವು ಅದು ಕರೆಕ್ಟ್ ಟೈಮಿಗೆ ನೀವು ಕರೆಕ್ಟ್ ಅಡ್ವೈಸಸ್ ತಗೊಂಡ್ರೆ ನಿಮ್ಮ ಉತ್ತಮ.
0: ಡಾಕ್ಟರ್ನ ಯಾವಾಗ ಭೇಟಿ ಆಗ್ಬೇಕು ಅಂತೀರಿ ಹಾಗಾದ್ರೆ?
1: 24 ಗಂಟೆ ಜ್ವರ, ನಿಮಗೆ ಜ್ವರ ಮ್ಯಾನೇಜ್ಮೆಂಟ್ ನೀಟಾಗಿ ತಿಳ್ಕೊಂಡಿದ್ರೆ ಏನು ತೊಂದರೆ ಇಲ್ಲ. ಒಂದು 24 ಗಂಟೆ ದಿನಕ್ಕೆ 2-4 ಸಲ ಜ್ವರದ ಸಿರಪ್ ಹಾಕಿ ಅಂದ್ರೂ ಜ್ವರ ಬಿಡ್ತಾ ಇಲ್ಲ ಅಂದಾಗ ಭೇಟಿಯಾಗೋದು ಉತ್ತಮ,
0: ಡಾಕ್ಟರ್ನ ಭೇಟಿಯಾಗುವಂಥದ್ದು ಒಳ್ಳೇದು.
1: ಎರಡರಿಂದ ನಾಲ್ಕನೇ ದಿನ ಜ್ವರ ಬಂದು ಎರಡರಿಂದ ನಾಲ್ಕನೇ ದಿನದ ಮಧ್ಯ ಭೇಟಿಯಾಗೋದು ಉತ್ತಮ.
0: ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ. ಸಾಕಷ್ಟು ಮಾಹಿತಿ ಏನು ಈ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಕಾಣಿಸಿಕೊಂಡಂಥ ಆರೋಗ್ಯದ ಸಮಸ್ಯೆ ಅಂತ ತಗೊಂಡ್ವಿ, ಆದರೆ ನಮ್ಮ ಕೇಳುಗರು ಬೇರೆ ಬೇರೆ ಪ್ರಶ್ನೆಗಳನ್ನು ಕೂಡ ಕೇಳಿದರು, ನೀವು ಅದಕ್ಕೆಲ್ಲ ಸಮರ್ಥವಾಗಿ ಉತ್ತರವನ್ನು ಹೇಳ್ತಾ ಬಂದ್ರಿ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಕೊಟ್ಟದ್ದಕ್ಕಾಗಿ.
1: ಥ್ಯಾಂಕ್ ಯು.
0: ಓಕೆ ಸ್ನೇಹಿತರೆ, ಇದುವರೆಗೂ ಆರೋಗ್ಯದ ಅರಿವು. ಹಲೋ ಡಾಕ್ಟರ್, ಆರೋಗ್ಯದ ಅರಿವು ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಜ್ವರ, ಕಾರಣಗಳು, ಮುನ್ನೆಚ್ಚರಿಕೆ ಹಾಗೆ ಆರೈಕೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡಿದವರು ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಹಿರಿಯ ಮಕ್ಕಳ ತಜ್ಞರಾದ ಡಾಕ್ಟರ್ ಕಿರಣ್ ಹೆಚ್ ಡಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ರಂಗಯ್ಯನ ಬಾಗಿಲು ಬಳಿ, ಚಿತ್ರದುರ್ಗ.
2: ಆರೋಗ್ಯ ಸೇವೆಯಲ್ಲಿ ವಿಶ್ವಾಸದ ಹೆಸರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಅನುಭವಿ ತಜ್ಞ ವೈದ್ಯರು, ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯಗಳು ಹಾಗೂ ದಿನದ 24 ಗಂಟೆಯೂ ಓಪಿಡಿ ಸೇವೆಯೊಂದಿಗೆ ನಿಮ್ಮ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿಯಾಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ಐಸಿಯು, ಎನ್ಐಸಿಯು, ಮಕ್ಕಳ ವಿಭಾಗ, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ, ಮೂಳೆ ಮತ್ತು ಕೀಲು ಚಿಕಿತ್ಸಾ ವಿಭಾಗ, ಮೂತ್ರರೋಗ ವಿಭಾಗ, ಜನರಲ್ ಮೆಡಿಸಿನ್ ಹಾಗೂ ಜನರಲ್ ಸರ್ಜರಿ ಸೇರಿದಂತೆ ವಿವಿಧ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿವೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆ, ಸುಸಜ್ಜಿತ ಚಿಕಿತ್ಸಾ ವ್ಯವಸ್ಥೆ ಹಾಗೂ ಕಾಳಜಿಯ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಲು ನಾವು ಸದಾ ಸಿದ್ಧರಾಗಿದ್ದೇವೆ. ಸರ್ಜಿ ವೇದ

0: ದಾಖಲಾತಿಯಾಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ಐಸಿಯು, ಎನ್ಐಸಿಯು, ಮಕ್ಕಳ ವಿಭಾಗ, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ, ಮೂಳೆ ಮತ್ತು ಕೀಲು ಚಿಕಿತ್ಸಾ ವಿಭಾಗ, ಮೂತ್ರರೋಗ ವಿಭಾಗ, ಜನರಲ್ ಮೆಡಿಸಿನ್ ಹಾಗೂ ಜನರಲ್ ಸರ್ಜರಿ ಸೇರಿದಂತೆ ವಿವಿಧ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿವೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆ, ಸುಸಜ್ಜಿತ ಚಿಕಿತ್ಸಾ ವ್ಯವಸ್ಥೆ ಹಾಗೂ ಕಾಳಜಿಯ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಲು ನಾವು ಸದಾ ಸಿದ್ಧರಾಗಿದ್ದೇವೆ. ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಸಂಪರ್ಕಿಸಿ 8152848445 8152848445.
1: ಹಲೋ ಡಾಕ್ಟರ್, ಆರೋಗ್ಯದ ಅರಿವು ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ತಾಂತ್ರಿಕ ಸಹಕಾರ ಪ್ರಶಾಂತ್ ಮತ್ತು ಮಿಲಿಂದ್ ಗುತ್ತಿ. ಕಾರ್ಯಕ್ರಮ ನಡೆಸಿಕೊಟ್ಟದ್ದು ನಾನು ದ್ಯಾಮಲಾಂಬಿಕಾ ಎಂಎಸ್. ಸ್ನೇಹಿತರ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ, ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಸ್ನೇಹಿತರೆ, ಹೌದು, ನೀವೆಲ್ಲ ಅಂದ್ಕೊಂಡಿದ್ದೀರಿ ಹಿಂದಿ ಚಿತ್ರಗೀತೆಗಳು ಪ್ರಾರಂಭ ಆಯ್ತು, ಎಲ್ಲಿ ನಮ್ಮ ಮೆಸೇಜ್ಗಳು ಬರಲಿಲ್ವಾ ಅಂತಂದು. ಖಂಡಿತ ನಿಮ್ಮ ಮೆಸೇಜ್ಗಳು ಬಂದಿದೆ, ಅವುಗಳನ್ನು ಕೂಡ ತಗೊಳ್ತಾ ಹೋಗ್ತೇನೆ. ಈಗ ಮೊದಲಿಗೆ ನೋಡೋಣ ಯಾರು ಕಳುಹಿಸಿದ್ದು ಅಂತ ಅನ್ನೋದನ್ನ. ಈ ಒಂದು ಸಂದೇಶ ಬಂದಿದೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ. ಶ್ರೀಶೈಲತೆಯಲ್ಲಿ ಆದಿತ್ಯ ಶಿವಲ್ ಇಲ್ಲತೆಯಲ್ಲಿ ಮತ್ತೆ ಮನೆಯವರು ಆತ್ಮೀಯ ನಿರೂಪಕರಾದ ದ್ಯಾಮಲಾಂಬಿಕ ಅವರಿಗೆ ಶುಭ ಮುಂಜಾನೆ ನಮಸ್ಕಾರಗಳು. ಬೆಳಗಿನ ಭಕ್ತಿ ಹಾಡುಗಳ ಜೊತೆ ದೇವಾಲಯದ ದರ್ಶನ, ಪ್ರಶ್ನೋತ್ತರ ಕಾರ್ಯಕ್ರಮ, ಆರೋಗ್ಯ ಕುರಿತಾದ ಡಾಕ್ಟರ್ ಕಾರ್ಯಕ್ರಮ, ಬೆಳಗಿನಿಂದ ಬಂದಂಥ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳ್ತಾ ಇದ್ದೀವಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಖಂಡಿತ ಹೀಗೆ ಕೇಳ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು ಸಂದೇಶವನ್ನು ಕಳುಹಿಸಿದ್ದಕ್ಕಾಗಿ. ಇನ್ನೊಂದು ಸಂದೇಶ ಬಂದಿದೆ, ನೀರಿನಲ್ಲಿ ಮುಳುಗುವುದು ತಲೆಯ ಮೇಲೆ ಹೊತ್ತುಕೊಂಡ ಭಾರದಿಂದ ಅಲ್ಲ, ತಲೆಯಲ್ಲಿ ಅನಾವಶ್ಯಕವಾಗಿ ತುಂಬಿದ ದ್ವೇಷ, ವಂಚನೆ, ಅಸೂಯೆ, ಮೋಸ ಯೋಚನೆಗಳನ್ನು ಮನಸ್ಸಿಂದ ಹೊರಹಾಕಿದರೆ ಮಾತ್ರ ಜೀವನ ಪಾವನ ಆಗುತ್ತೆ ಎನ್ನುವಂಥ ಬೆಳಗಿನ ಸ್ಫೂರ್ತಿದಾಯಕ ಶುಭ ನುಡಿ ನಮ್ಮ ಮನಸ್ಪಂದಿಸಿತು ಮೇಡಮ್. ಜೊತೆಗೆ ಇಂದಿನ ಅನೇಕ ವಿಶೇಷ ಪುಣ್ಯಕ್ಷೇತ್ರಗಳ ಮಾಹಿತಿ ಮತ್ತು ಭಕ್ತಿ ಸಾರ ತುಂಬಿದ ಭಕ್ತಿ ಗೀತೆಗಳು, ಹಾಗೆ ಪ್ರತಿದಿನ ಜ್ಞಾನಮಟ್ಟ ಹೆಚ್ಚಿಸುವ ನಿಮ್ಮ ಕಳಕಳಿಯ ಪ್ರಶ್ನೆ ಉತ್ತರಗಳು, ಮತ್ತು ಸಾಮಾನ್ಯವಾಗಿ ನಮ್ಮ ಎಲ್ಲ ರೀತಿಯ ಜನಸಾಮಾನ್ಯರ ಆರೋಗ್ಯ ದೃಷ್ಟಿಯಿಂದ ನೇರವಾಗಿ ಡಾಕ್ಟರ್ಗೆ ಕೇಳುಗರಿಗೆ ಮಾತನಾಡಿಸಿ ಅವರಿಂದ ಉತ್ತರ ಕೊಡಿಸುವಂತಹ ಆಕಾಶವಾಣಿಯ ಕಳಕಳಿ ಕಾರ್ಯಕ್ರಮಗಳಿಗೆ, ಮತ್ತು ನೀವು ಕಳಕಳಿಯಿಂದ, ಪ್ರೀತಿಯಿಂದ, ನೈಜ ಧ್ವನಿಯಿಂದ ಕಾರ್ಯಕ್ರಮ ನಿರೂಪಣೆ ಮಾಡುವ ಶೈಲಿಯ ಕರ್ಣ ಇಂದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರವು ಸಾವಿರಾರು ಹೊಸ ಕೇಳುಗರಿಗೆ ತನ್ನತ್ತ ಸೆಳೆದುಕೊಂಡಿದೆ ಎನ್ನಬಹುದು. ಶುಭ ಮುಂಜಾನೆ ಅಂತ ಹೇಳಿ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಕಳುಹಿಸಿದ್ದಾರೆ. ಓಕೆ, ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ ಅಂತ ಗೊತ್ತಾಯಿತು. ಧನ್ಯವಾದಗಳು ನಿಮ್ಮ ಒಂದು ಮೆಚ್ಚುಗೆಯ ಸಂದೇಶಕ್ಕೆ ಅಂತ ಹೇಳ್ತಾ, ಓಕೆ, ಹೀಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಥ್ಯಾಂಕ್ ಯು. ಮತ್ತೊಂದು ಸಂದೇಶ ತಗೊಳ್ಳೋಣ. ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ ಕಳುಹಿಸಿದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ದಿನದಲ್ಲಿ ಬಹುತೇಕ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಹಾಗೂ ಇನ್ನಿತರ ವಿಷಯ ಕುರಿತು ಅರ್ಥಗರ್ಭಿತವಾಗಿ ತಿಳಿಸಿ ಮಧುರ ಸುಮಧುರ ಗೀತೆಗಳ ಮೂಲಕ ತಿಳಿಸುತ್ತಿರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಶುಭ ದಿನ ಅಂತ ಕೂಡ ಹೇಳಿದ್ದೀರಿ. ಓಕೆ, ಥ್ಯಾಂಕ್ ಯು. ನಿಮಗೂ ಕೂಡ ಶುಭ ದಿನ, ಎಲ್ರಿಗೂ ಕೂಡ ಶುಭ ದಿನ ಇರಲಿ ಇವತ್ತು ಅಂತ ಹೇಳ್ತಾ, ಪ್ರತಿದಿನವೂ ಶುಭ ದಿನವೇ ಆಗಿರಲಿ. ಹಾಗೆ ಮತ್ತೊಂದು ಹಾಡನ್ನು ಕೇಳೋಣ, ನಂತರ ಇನ್ನೊಂದಷ್ಟು ಸಂದೇಶಗಳ ಜೊತೆ ಸಾಗೋಣ. ಈ ಗೀತೆ ಕೇಳೋಣ.

ಸ್ನೇಹಿತರೆ, ಮುಂದಿನ ಸಂದೇಶ. ನಮಸ್ತೆ ಮೇಡಮ್, ಶೋಭಾ ಯೋಗ ಶಿಕ್ಷಕಿ ಅಂತ ಹೇಳ್ತಾ ಇದಾರೆ, ಜೆಸಿಆರ್ ಬಡಾವಣೆ ಚಿತ್ರದುರ್ಗದಿಂದ. ಬೆಳಗಿನ ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದವು, ಕನ್ನಡ ಚಿತ್ರಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಓಕೆ, ಹಿಂದಿ ಚಿತ್ರಗೀತೆ ಬರ್ತಾ ಇದೆ ಈಗ. ಹಾಗೆ ಸರ್ಜಿ ವೇದಾಂತ ಹಾಸ್ಪಿಟಲ್ ಮಕ್ಕಳ ತಜ್ಞರಾದ ಕಿರಣ್ ಸರ್ ಮಕ್ಕಳಿಗೆ ಲಸಿಕೆ ಹಾಕೋದ್ರ ಬಗ್ಗೆ ಮತ್ತೆ ಜ್ವರದ ಬಗ್ಗೆ ಮಕ್ಕಳ ಆರೋಗ್ಯದ ಬಗ್ಗೆ ಸಲಹೆ ಮಾಹಿತಿ ಚೆನ್ನಾಗಿ ತಿಳಿಸಿಕೊಟ್ರು. ಬೆಳಗಿನ ಶುಭೋದಯ, ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದಾರೆ. ನಿಮಗೂ ಕೂಡ ನಮಸ್ತೆ ಶೋಭಾ, ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ ದ್ಯಾಮಲಂಬಿಕಾ ಮೇಡಮ್ ಅವರಿಗೆ ಬೆಳಗಿನ ಶುಭೋದಯ. ಹೇಗಿದ್ದೀರಿ ಅಂತಿದ್ದೀರಿ? ನಾನು ಖಂಡಿತ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ ಬೆಳಗಿನ ಪ್ರಶ್ನೆ ಜಿಗಣೆ ಬಗ್ಗೆ ತುಂಬಾ ಚೆನ್ನಾಗಿತ್ತು, ಜೊತೆಗೆ ಚಿತ್ರಗೀತೆಗಳು ಹಾಗೆ ನಿಮ್ಮ ಸುಮಧುರ ನಿರೂಪಣೆ ಇವೆಲ್ಲ ನಮ್ಮ ಮನಸ್ಸಿಗೆ ಖುಷಿ ಕೊಟ್ಟು ಮೇಡಮ್ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಅಂತ ಹೇಳಿ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ನಿಮಗೂ ಕೂಡ ಧನ್ಯವಾದಗಳು ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ. ಇನ್ನು ನಾವು ವಿಜಯನಗರದ ಪೈಪ್ ಲೈನ್ನಲ್ಲಿ ವಾಸ ಮಾಡ್ತಾ ಇದ್ದೇವೆ. ಓಕೆ, ನಮಗೆ ಓಡಾಡೋದಕ್ಕೆ ಬಸ್ಸೇ ಇಲ್ಲ.

ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರತಿದಿನ 1.5 ಕಿಲೋಮೀಟರ್ ನಡೆದೆ ಹೋಗ್ತೇವೆ, ನಡೆದು ಬರ್ತೀವಿ. ದಯವಿಟ್ಟು ಸಹಾಯ ಮಾಡಿ, ಪೈಪ್ ಲೈನ್ಗೆ ಒಂದೇ ಒಂದು ಬಸ್ಸು 87 ಮಾತ್ರ ಇದೆ, ಬೇರೆ ಬಸ್ಗಳು ನಮ್ಮ ರೋಡ್ಗೆ ಬರ್ತಾ ಇಲ್ಲ, ಕೇಳಿದ್ದಕ್ಕೆ ಲೆಟರ್ ಕೊಡಿ, 100 ಜನ ಕರ್ಕೊಂಡು ಬನ್ನಿ, ಈ ಥರ ನಮಗೆ ತುಂಬ ನೋವುಂಟು ಮಾಡ್ತಾ ಇದೆ, ದಯವಿಟ್ಟು ನಮ್ಮನ್ನು ಕಾಪಾಡಿ ಅಂತ ಹೇಳಿ. ಓಕೆ, ಇದು ವಿಜಯನಗರದಿಂದ ಬಂದಿರುವಂಥದ್ದು ಸಂದೇಶ. ಸಮಸ್ಯೆ ಅಲ್ಲಿದೆ, ಇದು ಸಮಸ್ಯೆಗೆ ಉತ್ತರ ಹೇಳೋದು ನಾವು ಕಷ್ಟ ಆಗುತ್ತೆ, ಆದರೆ ನಿಮ್ಮ ಸಮಸ್ಯೆ ಏನು ಅಂತ ಗೊತ್ತಾಗಿದೆ. ಹೌದು, ಬಗೆಹರಿಲಿ ಅನ್ನುವಂಥದ್ದನ್ನು ನಾವು ಆಶಿಸ್ತೇವೆ. ಯಾರನ್ನು ನೋಡಬೇಕು, ಎಲ್ಲಿ ತಲುಪಬೇಕು ಆ ಒಂದು ಸಮಸ್ಯೆ ಅನ್ನುವಂಥದ್ದನ್ನು ನೀವು ಇನ್ನೂ ಒಂದಷ್ಟು ಗಮನ ಹರಿಸಿ ಅದ್ರ ಬಗ್ಗೆ ಅಂತ ಹೇಳ್ತಾ, ಆದಷ್ಟು ಬೇಗ ನಿಮಗೆ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರುವಂಥ ಎಲ್ಲ ಅನುಕೂಲಗಳು ಆಗಲಿ ಅಂತ ಕೂಡ ನಾವು ಆಶಿಸ್ತೇವೆ. ಧನ್ಯವಾದಗಳು. ಇನ್ನು ನಮಸ್ತೆ ಮೇಡಮ್, ಬೆಳಿಗ್ಗೆ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳು ನಮ್ಮನ್ನು ಭಕ್ತಿಗೀತೆ ಭಾವಗೀತೆ ಡಾಕ್ಟರ್ ಸಲಹೆ ತುಂಬ ಬಹಳ ಚೆನ್ನಾಗಿ ತಿಳಿಸಿಕೊಟ್ರಿ, ಧನ್ಯವಾದ ಅಂತ ಹೇಳ್ತಾ ಇರೋದು ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್, ಸರೋಜ, ಸಂಜಯ್, ಧನ್ಯ, ಮುದಿ ಮಲ್ಲಪ್ಪ, ಕಸ್ತೂರಮ್ಮ ಇವರೆಲ್ಲರೂ ಸೇರಿ ಕಳುಹಿಸಿದ್ದಾರೆ. ಓಕೆ, ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಶೋಭಾ, ಓಕೆ, ಶುಭೋದಯ ಮೇಡಮ್ ಅಂತ ಹೇಳ್ತಾ ಈ ಒಂದು ಸಂದೇಶ ಬರ್ತಾ ಇದೆ. ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ, ನಮ್ಮನ್ನ ಭಕ್ತಿಗೀತೆಗಳು ಚೆನ್ನಾಗಿದ್ವು, ಭಾವಗೀತೆಗಳು ಸಹ. ಹಾಗೆ ಜಿಗಣೆಗೆ ಅಷ್ಟೊಂದು ಕಣ್ಣು ಮೆದುಳು ಇದ್ದದ್ದು ಗೊತ್ತಿರಲಿಲ್ಲ, ತಿಳಿಸಿದ್ದಕ್ಕೆ ಧನ್ಯವಾದಗಳು. ಇನ್ನು ಮಳೆಗಾಲದಲ್ಲಿ ಮಕ್ಕಳಿಗೆ ಬರುವ ಜ್ವರದ ಬಗ್ಗೆ ವೈದ್ಯರು ಒಳ್ಳೆ ಮಾಹಿತಿ ನೀಡಿದ್ರು, ಅವ್ರಿಗೂ ವಂದನೆಗಳು ಅಂತ ಹೇಳಿ ತಿಳಿಸ್ತಾ ಒಂದು ಗಾದೆ ಮಾತು ಅಂತ ಹೇಳ್ತಾ ಇದ್ದಾರೆ. 100 ರೋಗಿಗಳನ್ನು ಕೊಂದ ಒಬ್ಬ ವೈದ್ಯ ಆದಂತೆ, ಇದೇನು ಹೇಳಿದರು ಗೊತ್ತಾಗಲಿಲ್ಲ ನನಗೆ. ಇನ್ನು ಕನ್ನಡದ ವಿಚಾರ ಅಂತ ಹೇಳಿ, ದರಾ ಬೇಂದ್ರೆಯವರು ವಿರಚಿತ ಕವನ. ನಲ್ಲ ನಲ್ಲೆ ಕೂಡಿದಲ್ಲೆ, ಹಿಗ್ಗಿಗುಂಟೆ ಮೇರೆ ಎಲ್ಲೆ ಅನ್ನುವಂಥದ್ದು. ಶುಭ ದಿನ ಎಲ್ರಿಗೂ ಅಂತ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸಂದೇಶಕ್ಕೆ. ಸ್ನೇಹಿತರೆ, ಮತ್ತೊಂದು ಹಾಡನ್ನು ಕೇಳ್ಕೊಂಡು ಬರೋಣ.

ರೂಪಾ ಪರಮೇಶ್, ರಶ್ಮಿತಾ ಧನ್ಯ, ಪಿಎಸ್ಎನ್ ಲೇಔಟ್ ಚಿತ್ರದುರ್ಗ ಇಲ್ಲಿಂದ ಸಂದೇಶ ಕಳುಹಿಸಿದ್ದಾರೆ. ಚಿತ್ರದುರ್ಗ ಶುಭೋದಯ ಅಂಬಿಕಾ ಮೇಡಮ್, ಹೇಗಿದ್ದೀರಿ ಅಂತಿದ್ದಾರೆ. ಖಂಡಿತ ತುಂಬ ಚೆನ್ನಾಗಿದ್ದೀರಿ, ನೀವು ಹೇಗಿದ್ದೀರಿ ಅಂತ ಹೇಳಿ. ಎಲ್ಲ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ. ಚಿತ್ರಗೀತೆಗಳು, ಹಿಂದಿ ಚಿತ್ರಗೀತೆ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಚಮ್ಮಕ್ ಚಲ್ಲೋ ಗೀತೆ ಸೂಪರ್ ಮೇಡಮ್, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಪ್ರಸಾರ ಮಾಡಿದ್ದಕ್ಕೆ. ಹಾಗೆ ಟಿಫನ್ ಮಾಡೋಣ ಬನ್ನಿ ಅಂತ ಬೇರೆ ಹೇಳಿದ್ದೀರಿ. ಓಕೆ, ಹಾಗೆ ಒಂದು ಮಾನಸ ಅಂತೀವಲ್ಲ ಆ ರೀತಿ ಅದೊಂದು ಟಿಫನ್ ಆಗಿಬಿಡ್ಲಿ ಅಂತ. ಓಕೆ, ಇನ್ನು ಧನ್ಯವಾದಗಳು ರೂಪಾ ಅವ್ರಿಗೆ. ಇನ್ನು ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳಿ, ಈ ದಿನದ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿದ್ದವು. ಚಿತ್ರದುರ್ಗ ಆಕಾಶವಾಣಿಯು ಹರಿಹರಕ್ಕೆ ರೇಡಿಯೋದಲ್ಲಿ ರೀಚ್ ಆಗ್ತಾ ಇದೆ, ತುಂಬ ಖುಷಿಯಾದ ವಿಷಯ ಅಂತ ಹೇಳಿದ್ದಾರೆ. ಓಕೆ, ನಮಗೂ ಖುಷಿ ಆಯಿತು ರೇಡಿಯೋದಲ್ಲಿ ಕೇಳ್ತಾ ಇದ್ದೀರಿ ಅನ್ನುವಂಥದ್ದು. ಥ್ಯಾಂಕ್ ಯು ಸುರೇಶ್ ಬಿಣಿಯವರೇ, ಹೀಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಅಂತ ಹೇಳ್ತಾ. ಮೀರಾ ನಾಡಿಗ್ ಅವರು ಉಪನ್ಯಾಸಕ್ಕೆ ಚಿತ್ರದುರ್ಗದಿಂದ ಕಳುಹಿಸಿರುವಂಥದ್ದು. ಓಕೆ, ನಿರೂಪಕರಿಗೆ ಹಾಗೆ ಕೇಳುಗರಿಗೆ ಶುಭ ದಿನ. ಇದು ದುರ್ಗದ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಚಿಂತನ ಹಾಗೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆಯ ಭಾವಗೀತೆಗಳು ಸುಂದರವಾಗಿತ್ತು. ಇನ್ನು ಮಳೆಗಾಲದಲ್ಲಿ ಮಕ್ಕಳ ಆರೋಗ್ಯ ಕುರಿತಾಗಿ ಮಾಹಿತಿ, ಹಾಗೆ ಡಾಕ್ಟರ್ ಜೊತೆಗೆ ನೇರ ಮಾತುಕತೆ. ಹಿಂದಿ ಚಿತ್ರಗೀತೆ ಕೇಳ್ತಾ ಇದ್ದೀವಿ, ಧನ್ಯವಾದ ಮೇಡಮ್ ಅಂತ ಹೇಳಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು, ಖಂಡಿತ ಹೀಗೆ ಪ್ರೀತಿಯಿಂದ ಸಂದೇಶ ಬಂದು ಕಳುಹಿಸಿದ್ದೀರಿ, ಅದಕ್ಕಾಗಿ ಕೇಳ್ತಾ ಇರಿ ಅಂತ ಹೇಳ್ತಾ. ಇನ್ನು ಐತಿಹಾಸಿಕ ಕೋಟೆನಾಡು ಗಂಡುಗಲ್ಲಿ ಮದಕರಿ ನಾಯಕರ ಆಳಿದ ಚಿತ್ರದುರ್ಗದಿಂದ ಅಂತ ಹೇಳಿ, ಹೊಸದುರ್ಗದ ದಯಾನಂದ ಅವರು, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ ವಿವಿಕೆ ಸ್ಲೇಟ್ ಇಲ್ಲಿಂದ ಕಳುಹಿಸಿರುವಂಥದ್ದು. ಶುಭೋದಯದ ಅಮಲಂಬಿಕಾ ಎಂ ಎಸ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ನಾಗಲಾಪುರದ ಹೊಯ್ಸಳರ ಕಾಲದ ಐತಿಹಾಸಿಕ ಕೇದಾರೇಶ್ವರ ಹಾಗೂ ಕೇಶವ ದೇವಸ್ಥಾನದ ಬಗ್ಗೆ ನೀವು ನೀಡಿದ ವಿವರ, ಪೌರಾಣಿಕ ಮಹತ್ವ ಹಾಗೆ ಮಾಹಿತಿ ಹಿನ್ನೆಲೆ ತುಂಬ ವಿವರವಾಗಿ ಮತ್ತು ಅರ್ಥಗರ್ಭಿತವಾಗಿ ಮೂಡಿಬಂತು. ಹಾಗೆ ಭಕ್ತಿಗೀತೆಗಳು ಮತ್ತು ಚಿತ್ರಗೀತೆಗಳು, 7:45 ಚಿತ್ರಗೀತೆ ಮಧುರವಾಗಿ ಮೂಡಿಬಂದವು. 8:30 ಮಕ್ಕಳ ತಜ್ಞ ವೈದ್ಯರೊಂದಿಗೆ ನೀವು ನಡೆಸಿದ ಸಂದರ್ಶನ ಹಾಗೂ ಓಕೆ ಏನಾಯಿತು, ಇಲ್ಲೆಲ್ಲೋ ಹೋಯಿತು, ಹೀಗಾಗ್ಬಿಡುತ್ತೆ ಒಂದೊಂದು ಸರಿ, ಮೌಸ್ ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೆ ಮೆಸೇಜಲ್ಲಿ ಇಲ್ಲಿ ಹೋಗ್ಬಿಡುತ್ತೆ, ಸ್ವಲ್ಪ ಸಮಯ ತೊಗೊಂಡ್ಬಿಡುತ್ತೆ. ಓಕೆ, ಇವರ ಸಂದೇಶವನ್ನು ಮುಂದುವರಿಸ್ತಾ, ಇದು ಸಂದರ್ಶನ ಹಾಗೆ ವೈದ್ಯರು ನೀಡಿದ ಸಲಹೆಗಳು ತುಂಬ ಉಪಯುಕ್ತವಾಗಿದ್ದು ಅದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು ಸಂದೇಶವನ್ನು ಕಳುಹಿಸಿದ್ದಕ್ಕಾಗಿ ಅಂತ ಹೇಳ್ತಾ ಮತ್ತೊಂದು ಹಾಡನ್ನು ಕೇಳೋಣ ನಂತರ. ಓಕೆ, ಮತ್ತೊಂದು ಮೆಸೇಜ್ ಬಂತು. ಶುಭ ಮುಂಜಾನೆ ಮೇಡಮ್, ಬೆಳಗಿನ ಚಿತ್ರಗೀತೆಗಳು ಅದ್ಭುತ ರೀತಿಯಲ್ಲಿ ಬಂತು ಹಾಗೆ ಅಂತ ಹೇಳಿ ಮಂಜುಳಾ ಪಿಟಿ ಮಹಾಂತೇಶ್ ಎಂ ಆರ್ ನಗರ MK ಹಟ್ಟಿ ಇಲ್ಲಿಂದ ಬಂದು ಕಳಿಸಿರುವಂಥ ಸಂದೇಶ ಇದು ಚಿತ್ರದುರ್ಗದಿಂದ. ಥ್ಯಾಂಕ್ ಯು. ಓಕೆ, ಕೇಳೋಣ ಮತ್ತೊಂದು ಗೀತೆಯನ್ನು.

ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳಿದೆ. ಇದು ಬೆಳಗ್ಗೆನೆ ಬಂದಿರುವಂತ ಸಂದೇಶಗಳಿದೆ ಇಲ್ಲಿ ಒಂದೆರಡು. ಚೆನ್ನುಡಿ ಅಂತ ಹೇಳಿ, ಧರ್ಮ ಮಾರ್ಗಾನುಯಾಯಿಗಳು ನಿಯಮಬದ್ಧರಾಗಿದ್ದು ಕಷ್ಟ ಬಂದರೂ ಸನ್ಮಾರ್ಗದಿಂದ ವಿಮುಖರಾಗುವುದಿಲ್ಲ. ಇದರಿಂದ ಅವರ ಮೌಲ್ಯ ಹೆಚ್ಚುತ್ತೆ. ಸ್ವಲ್ಪ ತಡವಾಗಿಯಾದರೂ ಸುಖವು ಸಿಗುತ್ತೆ ಅಲ್ವೇ ಅಂತ ಹೇಳ್ತಾ ಇದ್ದಾರೆ. ಹೌದು, ಖಂಡಿತ. ಶುಭ ಮುಂಜಾನೆ, ಶುಭ ತರಲಿ ಅಂಥೇಳಿ ಹೊನ್ನೂರಲ್ಲಿ ಅವರು ಕಳುಹಿಸಿರುವಂಥದ್ದು ಹನುಮಂತಾಪುರದಿಂದ. ಥ್ಯಾಂಕ್ ಯು. ಇನ್ನು ಪ್ರೀತಿ ಆಕಾಶವಾಣಿಗೆ ಮುಂಜಾನೆ ಶುಭೋದಯ, ನಮಸ್ಕಾರಗಳು ಎಲ್ರಿಗೂ ಅಂಥೇಳಿ ಗಂಗಾವತಿ ಈರಣ್ಣ ಅವರು ಕಿಷ್ಕಿಂಧ ನಗರದಿಂದ ಈ ಸಂದೇಶ ಕಳುಹಿಸಿದ್ದಾರೆ. ಓಕೆ. ಹಾಗೆ ಬೋಪ ವೆಂಕಟೇಶ್ ಅವರು ಏನು ಜೂನ್ 25 ತುರ್ತು ಪರಿಸ್ಥಿತಿ ಹೇರಿದಂಥ ದಿನದ ಒಂದು ಸಂದರ್ಭ ಅಂತ ಹೇಳಿಬಿಟ್ಟು ಒಂದಷ್ಟು ಏನೇನು ಬೇರೆ ಎಲ್ಲ ಕಳುಹಿಸಿದರೆ, ನಾನು ಅಷ್ಟು ಮಾತ್ರ ನಮ್ಮ ಹಕ್ಕುಗಳ ರಕ್ಷಣೆಗಾಗಿ ನಾವು ಜಾಗೃತರಾಗಿರೋಣ ಅನ್ನುವಂಥ ಈ ಒಂದು ಸಾಲುಗಳನ್ನು ಮಾತ್ರ ತಗೊಂಡಿದ್ದೀನಿ ಅಂತ ಹೇಳ್ತಾ. ಓಕೆ, ಎಲ್ರಿಗೂ ಕೂಡ ಧನ್ಯವಾದಗಳು, ಸಂದೇಶವನ್ನು ಕಳುಹಿಸಿದ್ದೀರಿ. ಓಕೆ, ಇನ್ನು ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಹಾಗೆ ಇನ್ನೊಂದು ಸಂದೇಶ ಬಂದಿದೆ. ಶುಭೋದಯ ಆಕಾಶವಾಣಿ, ಶುಭ ಮುಂಜಾನೆ ಎಲ್ರಿಗೂ. ಈ ದಿನದ ಭಾವಗೀತೆ ಚಿತ್ರಗೀತೆ ತುಂಬ ಮನೋಜ್ಞವಾಗಿ ಮೂಡಿ ಬಂದವು. ಹಾಗೆ ಮಳೆಗಾಲದಲ್ಲಿ ಮಕ್ಕಳ ಆರೋಗ್ಯ ರಕ್ಷಣೆ ಕುರಿತು ವೈದ್ಯರು ನಡೆಸಿದ ಸಂದರ್ಶನ ತುಂಬ ಉಪಯುಕ್ತವಾಗಿತ್ತು. ನಿರೂಪಣೆ ಮಾಡಿದ ಅಂಬಿಕಾ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂಥೇಳಿ ರಾಗಿತೆನೆ ಗಿರೀಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ ಕಳುಹಿಸಿರುವಂಥ ಸಂದೇಶ ಇದು. ಓಕೆ, ಥ್ಯಾಂಕ್ ಯು ಗಿರೀಶ್. ಹೀಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಅಂತ ಹೇಳ್ತಾ. ಸ್ನೇಹಿತರೆ, ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ, ನಿಮಗೆ ಯಾವ್ಯಾವ ಹಾಡುಗಳು ಪ್ರಸಾರ ಆಗೋದು ಯಾವ ಚಿತ್ರದಿಂದ ಅನ್ನುವಂಥದ್ದು ಗೊತ್ತಾಗ್ಲಿಲ್ಲವಲ್ವಾ? ಇನ್ನು ನಾನು ಮರ್ತೆ ಅಂದ್ಕೊಂಡ್ರ? ಇಲ್ಲ, ಖಂಡಿತ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳೋಣ ಎಲ್ಲ ಹೆಸರುಗಳನ್ನು ಅಂಥೇಳಿ. ಓಕೆ, ಕ್ರಮವಾಗಿ ನೀವು ರಬ್ನೆ ಬನಾದಿ ಜೋಡಿ ಚಿತ್ರದ ಗೀತೆ, ಹಾಗೆ ಅಜಬ್ ಪ್ರೇಮ್ ಕಿ ಗಜಬ್ ಕಹಾನಿ, ಹಾಗೆ ರಾವನ್ ಮೈ ನೇಮ್ ಈಸ್ ಖಾನ್ ಈ ಚಿತ್ರದ ಗೀತೆಗಳನ್ನು ನೀವು ಇದುವರೆಗೂ ಕೇಳಿದ್ದು. ಓಕೆ, ಇಲ್ಲಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೂಡ ಮುಗಿತಾ ಇದೆ.

ಸಮಗ್ರ ಕೃಷಿಯ ಅನುಭವಗಳನ್ನು ಕುರಿತು ಮೊಳಕಾಲ್ಮೂರು ತಾಲೂಕು ಪೂಜಾರ ಹಟ್ಟಿಯ ಕೃಷಿಕರಾದ ಮರುಳ ಸಿದ್ದೇಶ್ವರ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಹಾಗೆ ರೈತರಿಗೆ ಸಲಹೆ ಜನಪದ ಗೀತೆಗಳು ಸಹ ಮೂಡಿಬರಲಿವೆ. ಕೇಳಿ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಹಾಗೆ ನೀವು ಗಮನಿಸಿ, ಈ ಸಂಜೆ 6:50 ಪ್ರಸಾರವಾಗುವಂತಹ ಕಾರ್ಯಕ್ರಮಗಳು, ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳೇನಿದೆ ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಮಾತ್ರ ಲಭ್ಯ ಇರುತ್ತೆ. ಹಾಗಾಗಿ ನೀವು ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ಕೇಳಬಹುದು.

0: ನಿಲಯದ ಕಾರ್ಯಕ್ರಮಗಳನ್ನ 102.6 ಮೆಗಾಹರ್ಟ್ಸ್ಗಳಲ್ಲಿ ದುರ್ಗದಯ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ ಇದೀಗ ಕೆಲವು ಪ್ರಕಟಣೆಗಳು.
1: ಮಂಗಲ ಭವನ ಮಂಗಲ ಹಾರಿ ದ್ರವಹು ಸುದರ್ಶನ.
2: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿಗೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
3: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
4: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
5: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করবেন.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಇದುವರೆಗೂ ಕೆಲವು ಪ್ರಕಟಣೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ ಭಾಗ್ಯವಂತರು ಚಿತ್ರದ ಗೀತೆಯನ್ನು.

ಸ್ನೇಹಿತರೆ, ದೇಶಾದ್ಯಂತ ಇದೇ ಜೂನ್ 26ರಂದು ಪೋಲಿಯೋ ಬೂತ್ಗಳಲ್ಲಿ ಪೋಲಿಯೋ ಲಸಿಕೆಯನ್ನು ಹಾಕಲಾಗ್ತಾ ಇದೆ ರಾಷ್ಟ್ರೀಯ ಲಸಿಕಾ ದಿನದ ಸಂದರ್ಭದಲ್ಲಿ. ಇದಾದ ನಂತರ ಮೂರು ದಿನ ಅಂದರೆ ದಿನಾಂಕ 29, 30 ಹಾಗೆ ಜುಲೈ 1ರಂದು ಮನೆ ಮನೆ ಭೇಟಿ ನೀಡಿ ಬೂತ್ಗಳಲ್ಲಿ ಲಸಿಕೆ ಪಡೆಯದೇ ಇರುವ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ನೀಡಲಾಗುತ್ತೆ. ಹಾಗಾಗಿ 5 ವರ್ಷದೊಳಗಿನ ಮಕ್ಕಳಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ರು ಸಹ ಮತ್ತೊಮ್ಮೆ ಪೋಲಿಯೋ ಲಸಿಕೆಯನ್ನು ಹಾಕಿಸಬೇಕಾಗುತ್ತೆ. ಈಗ ಕೇಳೋಣ ಶುಭ ಮಿಲನ ಚಿತ್ರದ ಗೀತೆಯನ್ನು.

ಸ್ನೇಹಿತರೆ, ಇಂದು ಸಂಜೆ 5:30 ಕ್ವಶನ್ ಬಾಕ್ಸ್ ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಭಾಗವಹಿಸಿ ನಿಮ್ಮ ಬುದ್ಧಿಮತ್ತೆಯನ್ನುವರೆಗೆ ಹಚ್ಚಿ ಕೇಳಿ ಕ್ವಶನ್ ಬಾಕ್ಸ್ ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ ಇಂದು ಸಂಜೆ 5:30 102.6 FM ಕಂಪನಾಂಕಗಳಲ್ಲಿ. ಇದೀಗ ಕ್ರೇಜಿ ಬಾಯ್ ಚಿತ್ರದ ಗೀತೆ.

0: ನಲುಗದ ಹೂ ನೀನಾಗ್ತೀಯ. ಓಕೆ, ರಿಯಾಲಿಟಿ ಇನ್ ದ ಇಮ್ಯಾಜಿನೇಷನ್.
1: ರೈಟ್
2: ರೈಟ್
0: ಜೂಟ್
2: ಜೂಟ್.

0: ಹೂವು ಹಣ್ಣು ಚಿತ್ರದ ಗೀತೆಯನ್ನ ಕೇಳಿದ್ರೆ ಸ್ನೇಹಿತರೆ, ಇದೀಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಗೀತೆಯನ್ನ ಮೂಡಿ ಬರ್ತಾ ಇದೆ. ಹಾಗೆ ಇನ್ನು ಸ್ಟುಡಿಯೋದಿಂದ ನಾನು ಹೊರಡ್ತಾ ಇದ್ದೀನಿ. ಇನ್ನು ಮುಂದೆ ನಿಮಗೆ ಜೊತೆ ಆಗ್ತಾರೆ ರಜನಿ ಅವರು. ಅಂದಹಾಗೆ ಕೇಳ್ತಾ ಇರಿ, ಇದು 102.6 FM. ನಾನು ದ್ಯಾಮಲಾಂಬಿಕಾ MS.
1: ಕಿತ್ತೂರ ಗೆದ್ದು ಉದ್ದ ಬೀಳುವೆ ತಾಯಿ, ಇಲ್ಲದಿದ್ದರೆ ರಣದಾಗ ಬಿದ್ದು ಹೋಗುವೆ. ಇದು ಕದ್ದ ಮಾತಲ್ಲ ಎಂದು ಶಪಥಗೈದ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ.

ಕೇಳುಗರಿಗೆಲ್ಲ 102.6 ಮೆಗಾ ಹರ್ಟ್ಸ್ನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀನಿ ನಾನು. ಇನ್ನು ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಸ್ಟುಡಿಯೋದಲ್ಲಿರ್ತೀನಿ. ನಿಮ್ಮ ರೇಡಿಯೋ ಗೆಳತಿ ರಜನಿ ಜಿ ಆರ್. ಕೇಳ್ತಾ ಇದ್ದೀರಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಇನ್ನೀಗ ಕೇಳೋಣ ಮೃಗಾಲಯ ಚಿತ್ರದ ಗೀತೆಯನ್ನು.

ಸಿದ್ದಮ್ಮ ಎಂಬ 30 ವರ್ಷದ ಮಹಿಳೆ ದಿನಾಂಕ 2024 ಮೇ 23ರಿಂದ ಕಾಣೆಯಾಗಿರುತ್ತಾರೆ. ತೆಳುವಾದ ಮೈಕಟ್ಟು, ಗೋಧಿ ಮೈಬಣ್ಣ, ಕೋಲು ಮುಖ ಇರುತ್ತದೆ. ಕನ್ನಡ ಭಾಷೆ ಬಲ್ಲವರಾಗಿದ್ದಾರೆ. ಕಾಣೆಯಾದಾಗ ಹಸಿರು ಬಣ್ಣದ ಸೀರೆ ಮತ್ತು ಕುಪ್ಪುಸ ತೊಟ್ಟಿರುತ್ತಾರೆ. ಇವರ ಬಗ್ಗೆ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ.

ತಿಮ್ಮಪ್ಪ ಎಂಬ 45 ವರ್ಷದ ವ್ಯಕ್ತಿ ಏಪ್ರಿಲ್ 29, 2026 ಕಾಣೆಯಾಗಿರುತ್ತಾರೆ. ಸುಮಾರು 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಹುಟ್ಟಿನಿಂದಲೇ ಮಾತು ಹಾಗೂ ಕಿವಿ ಕೇಳುವುದಿಲ್ಲ. ಕೋಲು ಮುಖ, ಎಣ್ಣೆಗೆಂಪು ಮೈಬಣ್ಣ, ತಲೆಯಲ್ಲಿ ಬಿಳಿ ಕೂದಲು ಹೊಂದಿದ್ದಾರೆ. ಇವರ ಬಗ್ಗೆ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಕರಿಯಪ್ಪ ಎಂಬ 65 ವರ್ಷದ ವ್ಯಕ್ತಿ ಮೇ 3, 2026 ಕಾಣೆಯಾಗಿರುತ್ತಾರೆ. ಸುಮಾರು 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಕನ್ನಡ ಭಾಷೆ ಬಲ್ಲವರಾಗಿರುತ್ತಾರೆ. ಕೋಲು ಮುಖ, ಎಣ್ಣೆಗೆಂಪು ಮೈಬಣ್ಣ, ಕಾಣೆಯಾದಾಗ ಕೆಂಪು ಬಣ್ಣದ ಪಂಚೆ, ನೀಲಿ ಟವಲ್, ಕೆಂಪು ಅಂಗಿ ಧರಿಸಿರುತ್ತಾರೆ. ಇವರ ಬಗ್ಗೆ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ.

0: ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.
1: ದಿವಂಗತ ಬಬ್ಲಿಬಾಯಿ ಹಂಜಾರಿ ಮಲ್ಜಿ ಚಿತ್ರದುರ್ಗ ಇವರ ಸ್ಮರಣಾರ್ಥ ಶ್ರೀ ಜೈನ ಸಂಘ ಚಿತ್ರದುರ್ಗ ಮತ್ತು ರೋಟರಿ ಬೆಂಗಳೂರು ಇಂದಿರಾನಗರ ಇವರ ಸಹಯೋಗದಲ್ಲಿ ಉಚಿತ ಮೆಗಾ ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಇದೇ ಜೂನ್ 27ರಂದು ಶನಿವಾರ ಚಿತ್ರದುರ್ಗದ ಶ್ರೀ ಬಸವೇಶ್ವರ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿದೆ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಯುವ ಶಿಬಿರವನ್ನು ಬೆಂಗಳೂರಿನ ಪ್ರಾಜೆಕ್ಟ್ ದೃಷ್ಟಿ ತಂಡವು ನಡೆಸಿಕೊಡುತ್ತದೆ. ಆಯ್ಕೆಯಾದವರಿಗೆ ಬೆಂಗಳೂರಿನ ಡಾ ಸೋಲಂಕಿ ಕಣ್ಣಿನ ಆಸ್ಪತ್ರೆ ಮತ್ತು ಚಿಕ್ಕಬಳ್ಳಾಪುರದ ಜೈನ್ ಮಿಷನ್ ಆಸ್ಪತ್ರೆಯವರು ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಿಕೊಡುತ್ತಾರೆ. ಶಿಬಿರಕ್ಕೆ ಸಹಕರಿಸುತ್ತಾರೆ ಬಾಂಬೆ ಗ್ಲಾಸ್ ಹೌಸ್, ಲಕ್ಷ್ಮೀ ಬಜಾರ್ ಚಿತ್ರದುರ್ಗ ಮತ್ತು ಶಾ ಸೈಕಲ್ ಇಂಪೋರ್ಟಿಂಗ್ ಕಂಪನಿ ಎಸ್ಕೆಪಿ ಬ್ಯಾಂಕ್ ಚಿತ್ರದುರ್ಗ. ನೋಂದಣಿಗೆ ಪಾರಸ್ ಜೈನ್ ಅವರ ಸಂಖ್ಯೆ 9844450000.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 11:30:34. ಇನ್ನೀಗ ಕೇಳೋಣ ಮಾಹಿತಿ ಕಣಜ. ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಪುಸ್ತಕಗಳ ಪರಿಚಯ.

102.6 ಮೆಗಾಹೆರ್ಟ್ಸ್ನ ಎಲ್ಲ ಕೇಳುಗರಿಗೂ ಇಂದಿನ ಮಾಹಿತಿ ಕಣಜ ಪುಸ್ತಕಗಳ ಪರಿಚಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ಯಾವ ಪುಸ್ತಕವನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅಂತ ಕುತೂಹಲದಿಂದ

102.6 ಮೆಗಾಹೆರ್ಟ್ಸ್ನ ಎಲ್ಲ ಕೇಳುಗರಿಗೂ ಇಂದಿನ ಮಾಹಿತಿ ಕಣಜ ಪುಸ್ತಕಗಳ ಪರಿಚಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ಯಾವ ಪುಸ್ತಕವನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅಂತ ಭಾವಿಸ್ತೀನಿ. ಪುಸ್ತಕದ ಹೆಸರು ಅಪ್ಪ ಅಂದ್ರೆ ಆಕಾಶ. ಮೊನ್ನೆ ತಾನೇ ನಾವು ಅಪ್ಪಂದಿರ ದಿನಾಚರಣೆಯನ್ನ ಆಚರಣೆ ಮಾಡಿದ್ದೀವಿ. ಹೀಗಾಗಿ ಅಪ್ಪನ ಬಗ್ಗೆ ಇರುವಂತಹ ಒಂದು ಪುಸ್ತಕವನ್ನೇ ಪರಿಚಯ ಮಾಡಿಕೊಡೋಣ ಅಂತ ಅನ್ನಿಸ್ತು. ಹೀಗಾಗಿ ಅಪ್ಪ ಅಂದ್ರೆ ಆಕಾಶ ಅನ್ನುವ ಪುಸ್ತಕದ ಶೀರ್ಷಿಕೆಯಡಿಯಲ್ಲಿ ಎ.ಆರ್. ಮಣಿಕಾಂತ್ ಅವರು ಬರೆದಿರುವಂತಹ ಪುಸ್ತಕ ಇದು. 95,000 ಪ್ರತಿಗಳ ದಾಖಲೆ ಮಾರಾಟ ಆಗಿದೆ ಈ ಪುಸ್ತಕ. ಹೀಗಾಗಿ ಏನಿದೆ ಈ ಪುಸ್ತಕದೊಳಗೆ ಅಂತ ಕುತೂಹಲದಿಂದ ನೀವು ಕೂಡ ಕಾಯ್ತಾ ಇದ್ದೀರಿ ಅಂತ ಭಾವಿಸ್ತೀನಿ. ಸಾಕಷ್ಟು ವಿಷಯಗಳನ್ನು ಒಳಗೊಂಡಂತಹ ಪುಸ್ತಕವಿದು. ಅಪ್ಪ ಅಂದ್ರೆ ಆಕಾಶ ಅಂತ ಬರೆದಿದ್ದಾರೆ, ಬರೀ ಅಪ್ಪನ ಬಗ್ಗೆ ಇದೆಯಾ? ಇಲ್ಲ, ಸಾಕಷ್ಟು ಕಥೆಗಳಿವೆ. ಅಪ್ಪನ ಬಗ್ಗೆ ಕೂಡ ಕುತೂಹಲಕಾರಿಯಾದಂತಹ ಕಥೆಗಳಿವೆ, ಹಾಗೆ ಇನ್ನೂ ಕೆಲವೊಂದಷ್ಟು ಸ್ಫೂರ್ತಿದಾಯಕ ಕಥೆಗಳು ಕೂಡ ಇವೆ. ಸಣ್ಣ ಸಣ್ಣ ಕಥೆಗಳಾದಂತಹ 30 ಕಥೆಗಳನ್ನೊಳಗೊಂಡಂತಹ ಅಪ್ಪ ಅಂದ್ರೆ ಆಕಾಶ ಅನ್ನುವ ಪುಸ್ತಕ ಇದು. ಮುಖಪುಟದಲ್ಲಿ ಅಪ್ಪನ ಹೆಗಲೇರಿರುವಂತಹ ಒಬ್ಬ ಪುಟ್ಟ ಹುಡುಗನ ಚಿತ್ರಣವಿದೆ. ತುಂಬ ಚೆನ್ನಾಗಿದೆ ಪುಸ್ತಕ, ಒಮ್ಮೆ ಓದಿ ನೋಡಿ ಅಂತ ಕೂಡ ಹೇಳಬಹುದು ನಾನು. ಸಣ್ಣ ಸಣ್ಣ 30 ಕಥೆಗಳನ್ನೊಳಗೊಂಡಂತಹ ಪುಸ್ತಕ ಅಂತ ಹೇಳಿದೆ ಅಲ್ವಾ? ಹಾಗಾದ್ರೆ ಆ 30 ಕಥೆಗಳ ಶೀರ್ಷಿಕೆ ಏನು ಅನ್ನೋದಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೆಯ ಕಥೆ ಪ್ರಾರ್ಥನೆ. ಎಂಎ ಕಾಯುತ್ತಿದ್ದ ಹುಡುಗ ಎಂಎ ಮಾಡಿದವರನ್ನೂ ಮೀರಿಸಿದ. ಅಮ್ಮ ಮತ್ತು 1 ರೂಪಾಯಿ. 3 ಮಕ್ಕಳನ್ನು ಕಳೆದುಕೊಂಡವರು 30 ಮಕ್ಕಳ ಪೋಷಕರಾದರು. 1 ಮಾವಿನ ಮರ, 1 ಹುಡುಗ ಮತ್ತು ನಾವು ನೀವು. ಅಪ್ಪನಿಂದ ಅನಿಷ್ಟ ಅನಿಸಿಕೊಂಡವಳು ಮಿಸ್ ಇಂಡಿಯಾ ಆದಳು. ವೀರಮಣಿ ಕಥಾ. ಈ ಡಿಸಿಗೆ ವರ್ಗವಾದರೆ ಜನ ಬೀದಿಗಿಳಿದು ಪ್ರತಿಭಟಿಸುತ್ತಾರೆ. ಅಪ್ಪ ಅಂದ್ರೆ ಆಕಾಶ, ಆ ಯೋಧ ಡಿಕ್ಟೇಷನ್ ಕೊಟ್ಟ, ಅಮೆರಿಕದ ಅಧ್ಯಕ್ಷರು ಬರೆದುಕೊಂಡರು. ಟ್ಯೂಷನ್ ಮಾಡಿ ಕೋಟಿ ದುಡಿದ. ನೆನಪಿಲ್ಲ ಎಂದವಳನ್ನು ನೆಪ ಹೇಳದೆ ಮದುವೆಯಾದ. ಬೆಂಕಿಯಲ್ಲಿ ಕ್ಲೀನರ್, ಬೇಕರಿಯಲ್ಲಿ ಕ್ಲೀನರ್ ಆಗಿದ್ದ ಹುಡುಗ ಬಾನೆತ್ತರ ಬೆಳೆದ. ಅವನು ಮಾತಿಗೆ ತಪ್ಪಿದರೆ ಆತ ಒಂದೇ ಬೆರಳಲ್ಲಿ ಪರೀಕ್ಷೆ ಬರೆದು ಡಿಸ್ಟಿಂಕ್ಷನ್ ಪಡೆದ. 1 ಲೋಟ ಹಾಲಿನ ರೂಪದಲ್ಲಿ ಹಣ ಸಂದಾಯವಾಗಿದೆ. ಕರುಣಾಳು ದೇವರು, ಕೆಲವೊಮ್ಮೆ ಕ್ರೂರಿಯಾಗುವುದೇಕೆ? ಮಗನ ಪ್ರಶ್ನೆ ಕೇಳಿ ಅಪ್ಪ ಮುತ್ತಿಡುತ್ತಿದ್ದ. ಹಾಡಿನ ಮೂಲಕ 500 ಮಕ್ಕಳ ಜೀವ ಉಳಿಸಿದ್ದಾಳೆ ಪಲಕ್. ಶಿಷ್ಯನಿಗೆ ಸಲಹೆ ನೀಡುತ್ತಾ ಶಿಕ್ಷಕಿಯೂ ಪಾಠ ಕಲಿತಳು. ವೇದಿಕೆ ಹತ್ತಿದಾಕ್ಷಣ ಕಾಲಿಲ್ಲ ಎಂಬುದೇ ಮರೆತು ಹೋಗುತ್ತಿತ್ತು. ಅನಾಥ ಶವಗಳಿಗೆ ವೆಂಕಟರಮಣನೇ ಆಪ್ತ ಬಂಧು. ಆ ಹುಡುಗ 16 ವರ್ಷಕ್ಕೆ ಹೆಡ್ ಮಾಸ್ಟರ್ ಆದ. ಅಧಿಕಾರದ ಮದದಲ್ಲಿ ತೇಲಬೇಡ. ಅವಳಿಗೆಂದೇ 6,000 ಮೆಟ್ಟಿಲು ಕೆತ್ತಿದ. ಕ್ಲಿಂಟನ್ ಇರಲಿ, ಗೇಟ್ಸ್ ಬರಲಿ, ಓಡಾಡುವುದು ಇವರ ಕಾರಲ್ಲೇ. ಅವಳಿಗೆ ಮುಖ ಇಲ್ಲದವನು ಮುದ್ದಾಗಿ ಕಂಡ. ಸಿಮ್ ಕಾರ್ಡ್ ಮಾರಿದ ಹಣದಿಂದಲೇ ಅವರು ಸಂಸ್ಥೆ ಕಟ್ಟಿದರು. ಭಿಕ್ಷುಕರಲ್ಲಿಯೇ ಭಗವಂತನನ್ನ ಕಾಣುವ ಆಟೋ ರಾಜ. ಅಪ್ಪ, ಯು ಆರ್ ಗ್ರೇಟ್. ಹೀಗೆ 30 ಶೀರ್ಷಿಕೆಯಡಿಯಲ್ಲಿ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಂತಹ ಪುಸ್ತಕ ಇದು. ಸಾಕಷ್ಟು ವಿಷಯಗಳನ್ನು ಒಳಗೊಂಡಿದೆ. ನಾನು ಈ ಮೊದಲು ಎ.ಆರ್. ಮಣಿಕಾಂತ್ ಅವರ ಮತ್ತೊಂದು ಪುಸ್ತಕ ಅಮ್ಮ ಹೇಳಿದ 108 ಸುಳ್ಳುಗಳು ಅನ್ನೋದು ಪುಸ್ತಕವನ್ನು ಕೂಡ ಪರಿಚಯ ಮಾಡಿಕೊಟ್ಟಿದ್ದೆ. ಅದು ಕೂಡ ಹೀಗೇನೆ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಂತಹ, ಸ್ಫೂರ್ತಿದಾಯಕ ಕಥೆಗಳನ್ನು ಒಳಗೊಂಡಂತಹ ಪುಸ್ತಕವಾಗಿತ್ತು. ಎ.ಆರ್. ಮಣಿಕಾಂತ್ ಅವರ ಲೇಖನಿಯಲ್ಲಿ ಮೂಡಿಬಂದಂತಹ ಪುಸ್ತಕ ಇದು. ನೀಲಿಮಾ ಪ್ರಕಾಶನದ ಅಡಿಯಲ್ಲಿ ಪ್ರಕಟಗೊಂಡಿದೆ ಈ ಪುಸ್ತಕ. ಸಾಧ್ಯವಾದರೆ ಒಮ್ಮೆ ಕೊಂಡು ಓದಿ ಅಂತ ಕೂಡ ಹೇಳ್ತಾ ಇದ್ದೀನಿ. ಈಗ ಈ ಸಣ್ಣ ಸಣ್ಣ ಕಥೆಗಳಲ್ಲಿ ಒಂದು ಕಥೆಯನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಮಗನ ಪ್ರಶ್ನೆ ಕೇಳಿ ಅಪ್ಪ ಮುತ್ತಿಡುತ್ತಿದ್ದ ಅನ್ನೋ ಶೀರ್ಷಿಕೆಯಡಿಯಲ್ಲಿ ಇರುವಂತಹ ಕಥೆ. ಒಂದೇ ಪ್ರಶ್ನೆಗೆ ಅಪ್ಪ 25 ಬಾರಿ ಉತ್ತರಿಸಿದ ನಂತರವೂ ಮಗ ಅದೇ ಹಳೆಯ ಪ್ರಶ್ನೆ ಕೇಳಿದ. ಆಗಲೂ ತಂದೆಯ ಮುಖದಲ್ಲಿ ಬೇಸರವಾಗಲಿ ಸಿಡಿಮಿಡಿಯಾಗಲಿ ಕಾಣಿಸಿಕೊಳ್ಳಲಿಲ್ಲ. ಮಗನ ಕುತೂಹಲದ ಪ್ರಶ್ನೆಗೆ ಆತ ಪ್ರತಿ ಬಾರಿಯೂ ಸಂಯಮದಿಂದಲೇ ಉತ್ತರಿಸಿದ ಅಂತ ಸಂಕ್ಷಿಪ್ತವಾಗಿ ಬರೆದಿದ್ದಾರೆ. ಅದೊಂದು ಮಧ್ಯಮ ವರ್ಗದ ಕುಟುಂಬ. ಆ ಕುಟುಂಬದಲ್ಲಿ

ಐದೇ ಜನ, ಅಪ್ಪ, ಅಮ್ಮ, ಮಗ, ಸೊಸೆ ಮತ್ತು ಒಂದು ಮುದ್ದು ಕಂದ. ಅಪ್ಪನಿಗೆ ಆಗಲೇ 70 ವರ್ಷ ವಯಸ್ಸಾಗಿತ್ತು. ಮಗ ನೌಕರಿಗೆ ಹೋಗುತ್ತಿದ್ದ. ಅತ್ತೆ ಸೊಸೆ ಹೊಂದ್ಕೊಂಡು ಮನೆಯಲ್ಲಿ ಬದುಕು ಸಾಗಿಸ್ತಾ ಇದ್ರು. ಆ ಮನೆಯಲ್ಲಿ ಒಂದು ಮುದ್ದು ಕಂದ ಇತ್ತಲ್ಲ, ಅದೇ ಕಾರಣದಿಂದ ಯಾವ ಕಷ್ಟವೂ ಅವರಿಗೆ ಗೋಚರವಾಗ್ತಾ ಇರಲಿಲ್ಲ. ಒಂದು ಭಾನುವಾರದ ಸಂಜೆ ನೌಕರಿಗೆ ರಜೆ ಇದ್ದ ಕಾರಣ ಮಗ ಮನೆಯಲ್ಲೇ ಇದ್ದ. ವರಾಂಡದ ಸೋಫಾದಲ್ಲಿ ಅಪ್ಪ ಮಗ ಇಬ್ರು ಕೂತಿದ್ರು. ಮಗ ಕಿವಿಗೆ ವಾಕ್ಮ್ಯಾನ್ ಹಾಕ್ಕೊಂಡು ಏನೋ ಹಾಡು ಕೇಳ್ತಾ ಇದ್ದ. ವಯಸ್ಸಾದ ತಂದೆ ಪೇಪರ್ ಓದ್ತಾ ಕೂತಿದ್ರು. ಅದೇ ಸಮಯಕ್ಕೆ ಒಂದು ಪಕ್ಷಿ ಹಾರಿ ಬಂದು ಕಿಟಕಿ ಗೂಡಲ್ಲಿ ಕೂತ್ಕೋತು. ಕಂದ, ಅದೇನಪ್ಪ ಸದ್ದು, ಹಕ್ಕಿ ಕೂಗ್ತಾ ಇರೋದು, ಆ ಯಾವ ಪಕ್ಷಿ ಅದು? ತಂದೆ ಕೇಳಿದ್ರು. ಆಗ ಮಗ, ಅದೇ ಕಣಪ್ಪ, ಕಾಗೆ ಅಂತ ತಾತ್ಸಾರದಿಂದ ಹೇಳ್ದ. ಒಂದೆರಡು ನಿಮಿಷಗಳ ನಂತರ ಆ ಪಕ್ಷಿ ಮತ್ತೆ ಕೂಗಿತು. ತಂದೆ ಮತ್ತೆ ಕೇಳಿದ್ರು, ಕಂದ, ಪಕ್ಷಿ ಕೂಗು ಯಾವುದು? ಅದೇ ಕಣಪ್ಪ, ಅದು ಕಾಗೆ. ಕೇಳಿಸಿದ ತಕ್ಷಣ ನಿಂಗೆ ಅರ್ಥ ಆಗಲ್ವಾ ಹೇಳಿದ ತಕ್ಷಣ ಅಂತ ಹೇಳ್ದ ತಾತ್ಸಾರದಿಂದ. 5 ನಿಮಿಷ ಆಯ್ತು, ಮತ್ತೆ ಪಕ್ಷಿ ಕೂಗ್ತು. ಆಗ ಕಿಟಕಿಯಿಂದ ಆಚೆ ನೋಡಿದ ತಂದೆ ಮತ್ತೆ ಅದೇ ಪ್ರಶ್ನೆ ಕೇಳಿದ್ರು, ಆ ಪಕ್ಷಿ ಯಾವುದು ಅಂತ. ಆಗ ಮತ್ತೆ ಸಿಡಿಮಿಡಿಗೊಂಡಂತಹ ಮಗ ಮುಖ ಸಿಂಡ್ರಿಸಿಕೊಂಡು, ಕಾಗೆ ಕಾಗೆ ಎಷ್ಟು ಬಾರಿ ಹೇಳಬೇಕು ನಿನಗೆ ಅಂತ ಜೋರು ಮಾಡ್ದ. ತಂದೆ ಅಷ್ಟೇ ಶಾಂತ ಸ್ವರದಲ್ಲಿ ಮತ್ತೆ ಕೇಳಿದ್ರು, ಕಂದ, ಈ ಧ್ವನಿ ಯಾವ ಪಕ್ಷಿದು? ಈ ಪ್ರಶ್ನೆ ಕೇಳಿ ಮಗನಿಗೆ ನಖಶಿಕಾಂತ ಕೋಪ ಬಂತು. ಆತ ಧಡಾರನೆ ಸೋಫಾ ಮೇಲೆ ಕೂತಿದ್ದವನು ಸೋಫಾವನ್ನ ಝಾಡಿಸಿ ಒದ್ದು ಕಿವಿಯಲ್ಲಿದ್ದ ಆ ವಾಕ್ಮ್ಯಾನ್ ಹಿಯರ್ ಫೋನ್ ಅನ್ನು ತೆಗೆದು ಎಸೆದು, ಅದು ಕಾಗೆ ಕಾಗೆ ಎಷ್ಟು ಸಲ ಹೇಳಬೇಕು ನಿನಗೆ? ಎಷ್ಟು ಸಲ ಹೇಳಿದ್ರು ಗೊತ್ತಾಗೋದಿಲ್ವಾ? ನಿನಗೇನಾರು ಬುದ್ಧಿಗಿದ್ದಿ ಇದೆಯಾ ಅಂತ ಬೈದು ಹೋದ. ಹೀಗೆಲ್ಲ ಕೂಗಾಡಿದ ಮಗ ಬಾಯಿಗೆ ಬಂದಂತೆ ಬೈದ. ನಂತರ ಮತ್ತೆ ಸೋಫಾದಲ್ಲಿ ಕೂತ. ಈ ತಂದೆ ಏನೂ ಮಾತಾಡಲಿಲ್ಲ. ಮೌನವಾಗಿ ಎದ್ದು ತಮ್ಮ ಕೋಣೆಗೆ ಹೋದ್ರು. ಒಂದೆರಡು ನಿಮಿಷಗಳ ನಂತರ ಮತ್ತೆ ಬಂದ್ರು. ಅವ್ರ ಕೈಯಲ್ಲಿ ಒಂದು ಡೈರಿ ಇತ್ತು. ಅದರಲ್ಲಿ ಗುರುತು ಮಾಡಿದ ಒಂದು ದಿನಾಂಕದ ಹಾಳೆಯನ್ನ ತೆಗೆದು ಮಗನ ಮುಂದೆ ಇಟ್ರು. ಅದು ಅಪ್ಪನ ಡೈರಿ ಅಲ್ವಾ, ಹೀಗಾಗಿ ಮಗಂಗೂ ಕುತೂಹಲ, ಏನಿದೆಯೋ ಅದರಲ್ಲಿ ಅಂತ ಓದೋಣ ಅಂತ ತೆಗೆದು ನೋಡ್ದ. ಅದರಲ್ಲಿ ಹೀಗ್ ಬರೆದಿತ್ತು: ಇವತ್ತು 3 ವರ್ಷದ ನನ್ನ ಮಗನೊಂದಿಗೆ ಸೋಫಾದಲ್ಲಿ ಕೂತಿದ್ದೆ. ಅದೇ ವೇಳೆಗೆ ಕಾಗೆಯೊಂದು ಹಾರಿ ಬಂದು ಕಿಟಕಿಯ ಬಳಿ ಕೂತಿತು. ಮಗ ಕುತೂಹಲದಿಂದ, ಅಪ್ಪ ಅದೇನು ಅಂತ ಕೇಳ್ದ. ಅದು ಕಾಗೆ, ಕಂದ ಅಂತ ಉತ್ತರ ಕೊಟ್ಟೆ. ಆ ನಂತರವೂ ಸತತ 25 ಬಾರಿ ಅಪ್ಪ ಅದೇನು ಎಂದು ನನ್ನ ಮಗ ಮುದ್ದು ಮಾತಿನಿಂದ ಕೇಳ್ತಾ ಇದ್ದ. ನಾನು ಒಂದೇ ಒಂದು ಬಾರಿಯೂ ಬೇಸರಿಸದೆ ಉತ್ತರ ಹೇಳಿದೆ. ಅಷ್ಟೇ ಅಲ್ಲ, ಒಂದೊಂದು ಬಾರಿ ಪ್ರಶ್ನೆ ಕೇಳಿದಾಗಲೂ ಮಗನನ್ನ ತಬ್ಬಿಕೊಂಡು ಮುದ್ದು ಕೊಟ್ಟೆ. ಅವನ ಕುತೂಹಲ ಮತ್ತು ಮುಗ್ಧ ಪ್ರಶ್ನೆಗೆ ನನಗೆ ತುಂಬಾ ಇಷ್ಟವಾಯಿತು ಅಂತ ಬರೆದಿತ್ತು. ಇದೆಲ್ಲವನ್ನ ಓದಿದಂತಹ ಮಗನಿಗೆ ತನ್ನ ವರ್ತನೆ ಕುರಿತು ನಾಚಿಕೆ ಆಯಿತು. ಅಪ್ಪ ಬಾಲ್ಯದಲ್ಲಿ ತನ್ನನ್ನು ಅದೆಷ್ಟು ಪ್ರೀತಿಯಿಂದ ನೋಡಿಕೊಂಡಿದ್ದ ಎಂಬುದನ್ನ ನೆನೆದು ಹೆಮ್ಮೆಯಾಯಿತು. ಡೈರಿಯನ್ನ ಆತ ಇನ್ನಿಲ್ಲದ ಆಸೆಯಿಂದ ತಬ್ಬಿಕೊಂಡು ಗದ್ಗತನಾಗಿ ಕೇಳಿದ, ನನ್ನನ್ನು ಕ್ಷಮಿಸ್ತೀರಾ ಅಪ್ಪ ಅಂತ. ಇದು ಒಂದು ಸಣ್ಣ ಕಥೆ ಇದೆ. ಇನ್ನೊಂದಷ್ಟು ಕಥೆಗಳಿವೆ ಇದರಲ್ಲಿ. ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಈ ಗೀತೆಯ ನಂತರ.

ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಮಾಹಿತಿ ಕಣಜ ಪುಸ್ತಕಗಳ ಪರಿಚಯ ಕಾರ್ಯಕ್ರಮವನ್ನ. ಅಪ್ಪ ಅಂದ್ರೆ ಆಕಾಶ ಅನ್ನುವ ಪುಸ್ತಕವನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ಪುಸ್ತಕದಲ್ಲಿ ಸಾಕಷ್ಟು ಕಥೆಗಳಿವೆ ಅಂತ ಹೇಳಿದೆ ಅಲ್ವಾ, ಹಾಗೆ ಈಗ ಮತ್ತೊಂದು ಕಥೆ. ಆತ ಒಂದೇ ಬೆರಳಲ್ಲೇ ಪರೀಕ್ಷೆ ಬರೆದು ಡಿಸ್ಟಿಂಕ್ಷನ್ ಪಡೆದ ಅನ್ನೋದು ಶೀರ್ಷಿಕೆ. ಒಂದೇ ಬೆರಳಲ್ಲಿ ಪರೀಕ್ಷೆ ಬರೆದು ನಾನು MBA ಪಾಸ್ ಮಾಡಿರುವುದು ಖಂಡಿತ ಪವಾಡವಲ್ಲ, 95% ಭಾಗ ಸುಟ್ಟು ಹೋಗಿ 54 ಆಪರೇಷನ್ ಆದ ನಂತರವೂ ಬದುಕಿದ್ದೀನಲ್ಲ, ಇದೇ ನಿಜವಾದ ಪವಾಡ ಅಂತ ಹೇಳ್ತಾರೆ. ಯಾರೀ ಮಾತನ್ನ ಹೇಳ್ತಾ ಇರೋದು ಅಂದರೆ ಮನೋಜ್ ರಾಣಾ. ಉತ್ತರ ಪ್ರದೇಶ ರಾಜ್ಯದವನಾದ ಮನೋಜ್ ರಾಣಾ ವಿದ್ಯಾಭ್ಯಾಸಕ್ಕೆ ಅಮೆರಿಕಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಅಗ್ನಿ ದುರಂತದಲ್ಲಿ 95% ಸುಟ್ಟು ಹೋಗಿ ಮುಂದೆ ಒಂದಲ್ಲ ಎರಡಲ್ಲ 54 ಆಪರೇಷನ್ಗಳನ್ನು ಮಾಡಿಸ್ಕೊಂಡು ಇಂಜೆಕ್ಷನ್ಗಳನ್ನು ಚುಚ್ಚಿಸ್ಕೊಂಡು ಪದೇ ಪದೇ ಔಷಧಿಗಳನ್ನು ಸೇವಿಸಿಕೊಂಡು ಕೂಡ ಪರೀಕ್ಷೆ ಬರೆದು 95% ಅಂಕಗಳಿಂದ ತುಂಬ ಸಾಧನೆಯನ್ನು ಮಾಡ್ತಾರೆ. ಅವ್ರ ಮಾತಿನಲ್ಲೇ ಕೇಳೋಣ ಅಂತ ಹೇಳಿ ಬರೀತಾ ಹೋಗ್ತಾರೆ. ಉತ್ತರ ಪ್ರದೇಶದ ನೋಯ್ಡಾ ನನ್ನ ಹುಟ್ಟೂರು. 19 ಸೋದರ ಸಂಬಂಧಿಗಳಿರುವ ಅವಿಭಕ್ತ ಕುಟುಂಬ ನಮ್ಮದು. ನಮ್ಮ ತಂದೆಗೆ ಸರ್ಕಾರಿ ನೌಕರಿ ಇತ್ತು, ಅಮ್ಮ ಹೌಸ್ ವೈಫ್, ಒಬ್ಬ ಅಣ್ಣ, ಒಬ್ಬಳು ತಂಗಿ ನನ್ನ ಜೊತೆಗಾರರು. ಬಾಲ್ಯದಿಂದಲೂ ಓದಿನಲ್ಲಿ ಮುಂದಿದ್ದೆ. ಪ್ರತಿ ವರ್ಷವೂ ತರಗತಿಗೆ ಟಾಪರ್ ಆಗಿರುತ್ತಿದ್ದೆ. ಅದನ್ನು ಗಮನಿಸಿದ ಸೋದರ ಸಂಬಂಧಿಗಳೆಲ್ಲ ಮುಂದೆ ನೀನು ಡಾಕ್ಟರ್ ಆಗಬೇಕು ಅನ್ನುತ್ತಿದ್ದರು. ನನ್ನ ಆಯ್ಕೆಯೂ ಅದೇ ಆಗಿತ್ತು. ಹಾಗಾಗಿ ಶ್ರದ್ಧೆಯಿಂದ ಓದಿದೆ. PUCಯಲ್ಲಿ ತಾಲೂಕಿನಲ್ಲಿಯೇ ಹೆಚ್ಚು ಅಂಕ ಪಡೆದವ ಅನಿಸಿಕೊಂಡೆ. ಸಂಭ್ರಮದಿಂದಲೇ MBBS ಪ್ರವೇಶ ಪರೀಕ್ಷೆ ಬರೆದೆ. ಡಾಕ್ಟರ್ ಆಗುವ ಹುಮ್ಮಸ್ಸಿನಲ್ಲಿ ನಾನಿದ್ದಾಗಲೇ ಅಪ್ಪ ಅಸಹಾಯಕ ದನಿಯಲ್ಲಿ ಹೇಳಿದ್ರು, ಮನೋಜ್ ನಿಂಗೆ ಗೊತ್ತಿರುವಂತೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ, ಹಾಗಾಗಿ ಖರ್ಚು ಜಾಸ್ತಿ ಇರುತ್ತೆ, ಜೊತೆಗೆ ನಿಮ್ಮ ಅಣ್ಣ ಹಾಗೂ ತಂಗಿಯನ್ನೂ ಕೂಡ ಓದಿಸ್ಬೇಕು, ಪರಿಸ್ಥಿತಿ ಹೀಗಿರೋದ್ರಿಂದ ನಿನ್ನನ್ನು ಮೆಡಿಕಲ್ ಓದಿಸ್ಲಿಕ್ಕೆ ಆಗ್ತಾ ಇಲ್ಲ, ರಿಯಲಿ ಸಾರಿ ಅಂತ ಮನೋಜ್ನ ಬಳಿ ಬಂದು ಅವ್ರ ತಂದೆ ಹೇಳ್ತಾರೆ. ಅಪ್ಪನ ಸಂಕಟ ಎಂಥದ್ದೆಂದು ನನಗೂ ಅರ್ಥವಾಯಿತು. ಡಾಕ್ಟರ್ ಆಗಬೇಕು ಎಂಬ ಆಸೆಯನ್ನು ಆಗಲೇ ಕೈಬಿಟ್ಟೆ. ನೋಯ್ಡಾದಲ್ಲಿದ್ದಾಗಲೇ ಗೆಲ್ಹೋಟಿಯಾ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಭಾಗಕ್ಕೆ ಸೇರಿಕೊಂಡೆ. ನೋಡ ನೋಡುತ್ತಲೇ 3 ಕಳೆದು ಹೋಯಿತು. ಖುಷಿಯ ವಿಚಾರವೆಂದರೆ ಪದವಿಯಲ್ಲೂ ಕೂಡ ನಾನೇ ಟಾಪರ್ ಆದೆ. ಇಂಜಿನಿಯರಿಂಗ್ ಶಿಕ್ಷಣದಲ್ಲಿ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಒಂದು ಯೋಜನೆ ಇದೆ. ಯೋಜನೆಯ ಪ್ರಕಾರ ಮೊದಲ 3 ವರ್ಷಗಳನ್ನು ಭಾರತದ ಕಾಲೇಜಿನಲ್ಲಿ

ಓದಿ ಕಡೆಯ ವರ್ಷವನ್ನ ಅಮೆರಿಕದ ಕಾಲೇಜಿನಲ್ಲಿ ಮುಗಿಸಬಹುದು. ಮೊದಲಿಗೆ ವಿದ್ಯಾರ್ಥಿಯ ಕೌಟುಂಬಿಕ ಮತ್ತು ಶೈಕ್ಷಣಿಕ ಹಿನ್ನೆಲೆ, ದೈಹಿಕ ಕ್ಷಮತೆ ಗಮನಿಸಿ ನಂತರ ಲಿಖಿತ ಪರೀಕ್ಷೆ ನಡೆಸಲಾಗುತ್ತೆ. ಅನಂತರ ಒಂದು ಸಂದರ್ಶನವೂ ನಡೆಯುತ್ತೆ. ಇದರಲ್ಲಿ ಪಾಸ್ ಆದರೆ ಮಾತ್ರ ಅಮೆರಿಕದಲ್ಲಿ ಓದೋದಕ್ಕೆ ಅವಕಾಶ. ಇದರಿಂದ ಆಗುವ ಅನುಕೂಲ ಒಂದೆರಡಲ್ಲ, ನೂರಾರು. ಮುಖ್ಯವಾಗಿ ಭಿನ್ನವಾದಂತಹ ಸಂಸ್ಕೃತಿ, ಔದ್ಯಮಿಕ ಕ್ಷೇತ್ರದ ಪರಿಚಯವಾಗುತ್ತೆ. ವಿದೇಶಿ ವಿದ್ಯಾರ್ಥಿಗಳೊಂದಿಗೆ ಕಲಿಯುವುದರ ಜೊತೆಗೆ ಗೆಹ್ಲೋಟಿಯಾ ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಾಪಕರು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಇದೆಲ್ಲದರಿಂದ ಎಕ್ಸ್ಚೇಂಜ್ ಪ್ರೋಗ್ರಾಂ ಮೂಲಕ ಅಮೆರಿಕಕ್ಕೆ ಹೋಗಲು ಟ್ರೈ ಮಾಡು ಅಂತ ಹುರಿದುಂಬಿಸ್ತಾರೆ ಮನೆಯವರೆಲ್ಲ. ಹೀಗಿದ್ದಾಗಲೇ ಅಧ್ಯಾಪಕರು ಹೇಳಿದಂತೆ ಮಾಡ್ತಾನೆ ಮನೋಜ್, ಅಮೆರಿಕಕ್ಕೂ ಹೋಗ್ತಾನೆ, ಇಂಜಿನಿಯರಿಂಗ್ ಸೇರ್ಕೊಳ್ತಾನೆ. ಕಾಲ್ಮೆಟ್ ನಗರದಲ್ಲಿರುವಂತಹ ಪರ್ಡ್ಯೂ ಯೂನಿವರ್ಸಿಟಿಯಲ್ಲಿ ಕಡೆಯ ವರ್ಷದ ಇಂಜಿನಿಯರಿಂಗ್ಗೆ ಸೇರ್ಕೊಳ್ತಾನೆ. ಒಂದು ಅಪಾರ್ಟ್ಮೆಂಟಲ್ಲಿ ಒಂದರಲ್ಲಿ ಆಶ್ರಯ ಪಡಿತಾನೆ. ಅಲ್ಲಿ ಪ್ರಭಾತ್ ಸಿಂಘಾಲ್ ಎಂಬ ರೂಮ್ಮೇಟ್ ಕೂಡ ಸಿಗ್ತಾನೆ. ಇಬ್ಬರದು ಸಮಾನ ಮನಸ್ಕರಾಗಿದ್ದರಿಂದ ಚಂದದ ಹೊಣೆದಾಣಿಕೆ ಇರುತ್ತೆ. ವೀಕೆಂಡ್ ದಿನಗಳಲ್ಲಿ ಮೂರನೇ ಮಹಡಿಯಲ್ಲಿದ್ದ ಮನೆಯ ವರಾಂಡದಲ್ಲಿ ಕುಳಿತು ಆತ ಹಾಡ್ತಾ ಇರ್ತಾನೆ, ನಾನು ತಾಳ ಹಾಕ್ತಾ ಇರ್ತೀನಿ ಅಂತ ಮನೋಜ್ ಬರೀತಾರೆ. ಹೀಗೆ ಅದೇ ಅಪಾರ್ಟ್ಮೆಂಟ್ನ ಮೊದಲ ಮಹಡಿಯಲ್ಲಿ ಸ್ಟೀವನ್ ಅಲೆನ್ ಕ್ರಿಸ್ಟಿ ಎಂಬ ದಂಪತಿಗಳಿರ್ತಾರೆ. ಅವ್ರಿಗೊಂದು ಮಗು ಇರುತ್ತೆ. ಈ ದಂಪತಿ ಮೇಲಿಂದ ಮೇಲೆ ಜಗಳ ಆಡ್ತಾನೆ ಇರ್ತಾರೆ. ಅವರಿಗೆ ಬುದ್ಧಿ ಹೇಳಲು ಹೋದರೆ ಅಧಿಕ ಪ್ರಸಂಗ ಆಗಬಹುದು ಅಂತ ಹೇಳಿ ಇವರಿಬ್ಬರು ಹುಡುಗರು ಸುಮ್ಮನಾಗ್ತಾರೆ. ಹಾಗೆ ಹೀಗೆ ಸಾಕ್ತಾ ಇರುತ್ತೆ. ಒಂದು ದಿನ ಪ್ರಭಾತ್ ಮತ್ತು ನಾನು ಪಾರ್ಟಿಗೆ ಹೋಗ್ತೀವಿ, ವಾಪಸ್ ಬರ್ತೀವಿ ಬೆಳಗಿನ ಜಾವ 2 ಗಂಟೆ. ಅವತ್ತು ಜುಲೈ 2, 2005 ಶನಿವಾರ. ಈ ನಡುರಾತ್ರಿಯಲ್ಲಿಯೇ ಮೊದಲ ಮಹಡಿಯಲ್ಲಿದ್ದ ಇಬ್ಬರು ದಂಪತಿಗಳು ಜಗಳ ಆರಂಭಿಸ್ತಾರೆ. ಒಮ್ಮೆ ಅವರ ಮಾತುಗಳನ್ನು ಕೇಳಿಕೊಂಡು ಮತ್ತೆ ಹಾಗೆ ನಿದ್ರೆಗೆ ಜಾರ್ತಾರೆ. ಹೀಗೆ ಜಗಳ ಸಾಕ್ತಾ ಇರುತ್ತೆ, ಇವರು ನಿದ್ದೆ ಮಾಡ್ತಾರೆ. ಹೀಗೆ 1-2 ಗಂಟೆ ಕಳೆದಿತ್ತೇನೋ, ಆಗಲೇ ಗೆಳೆಯ ಪ್ರಭಾತ್ ಜೋರಾಗಿ ಚೀರುತ್ತಾ ನನ್ನನ್ನು ಎಬ್ಬಿಸ್ತಾನೆ. ಬೆಂಕಿ ಬೆಂಕಿ, ಬೇಗ ಎದ್ದೇಳು, ಫೈರ್ ಸ್ಟೇಷನ್ಗೆ ಫೋನ್ ಮಾಡು, ಓಡಿ ಹೋಗಲು ದಾರಿ ಎಲ್ಲಿದೆಯೋ ನೋಡು ಅಂತ ಚೀರುತ್ತಿದ್ದ. ಟೈಮ್ ನೋಡಿಕೊಂಡೆ, ಆಗಷ್ಟೇ ಬೆಳಗಿನ ಜಾವ 4 ಗಂಟೆಯಾಗಿತ್ತು. ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು, ಹೆಂಡತಿಯೊಂದಿಗೆ ಜಗಳ ಆಡುತ್ತಿದ್ದಂತಹ ಸ್ಟೀವನ್ ಅಲೆನ್ ತಾಳ್ಮೆ ಕಳೆದುಕೊಂಡು ಹೆಂಡತಿ ಮಗುಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೆಲವೇ ನಿಮಿಷಗಳಲ್ಲಿ ಓಡಿ ಹೋಗಿದ್ದಾನೆ. ಆ ಬೆಂಕಿಯ ಕೆನ್ನಾಲಿಗೆ 2ನೇ ಹಾಗೂ 3ನೇ ಮಹಡಿಗೆ ಕೂಡ ವ್ಯಾಪಿಸಿಬಿಟ್ಟಿದೆ. ಗಾಬರಿಯಿಂದಲೇ ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿದೆ. ನಂತರ ಬೇಗ ಹೊರಗೆ ಓಡಿ ಹೋಗೋಣ ಅಂದುಕೊಂಡಾಗಲೇ ಗೆಳೆಯನನ್ನ ಕೂಗಿದೆ. ಆತ ಓಡಿ ಬಂದವನು ಸುತ್ತಲೂ ಕಾಣಿಸಿಕೊಂಡ ಬೆಂಕಿಯ ಜ್ವಾಲೆಯನ್ನು ಕಂಡು ಶಾಕ್ ಆಗಿ ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದುಬಿಟ್ಟ. ಅವನನ್ನು ಹೊತ್ತೊಯ್ಯುವಷ್ಟು ಶಕ್ತಿ ನನಗಿರಲಿಲ್ಲ. ಹೀಗಾಗಿ ನಾನು ಕೂಡ ಓಡಿ ಬಂದೆ. ಮಹಡಿ ತಲುಪುವ ವೇಳೆಗೆ ತಲೆ ಸುತ್ತಿ ಬಂತು. ಅಮ್ಮ ಎಂದು ಚೀರುತ್ತಾ ಅಲ್ಲಿಯೇ ಬಿದ್ದುಬಿಟ್ಟೆ. ನಾನು ಕಣ್ಬಿಟ್ಟಾಗ ಆಸ್ಪತ್ರೆ ಬೆಡ್ ಮೇಲಿದ್ದೆ ಅಂತ ಬರೀತಾರೆ ಮನೋಜ್. ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಮಾತಾಡ್ಕೊಳ್ತಾ ಇರ್ತಾರೆ. 95% ಸುಟ್ಟು ಹೋಗಿರುವಂತಹ ಇವನ ದೇಹ, ಈ ವ್ಯಕ್ತಿ ಬದುಕುಲಾರ ಅಂತ. ಆಗ ಅದನ್ನು ಕೇಳಿಸ್ಕೊಂಡಂತಹ ಮನೋಜ್ ತುಂಬಾನೇ ಗಾಬರಿ ಪಡ್ತಾನೆ. ಮತ್ತೆ ಕಣ್ತೆರೆದಾಗ್ಲೂ ಆಸ್ಪತ್ರೆಯಲ್ಲೇ ಇದ್ದೀನಲ್ಲ ಅಂತ ಗಾಬರಿ ಆಗುತ್ತೆ. ಅಲ್ಲೇ ಇದ್ದಂತಹ ಕ್ಯಾಲೆಂಡರ್ನ ನೋಡಿದಾಗ 18 ನವೆಂಬರ್ 2005 ಅಂತ ತೋರಿಸ್ತಿರುತ್ತೆ. ಅವತ್ತು ಬೆಂಕಿ ಬಿದ್ದಾಗ ಜುಲೈ 2, 2005. ಹಾಗಾದ್ರೆ 4 ತಿಂಗಳಿಂದ ನನಗೆ ಪ್ರಜ್ಞೆನೇ ಇಲ್ಲ, ನಾನು ಆಸ್ಪತ್ರೆಯಲ್ಲಿಯೇ ಇದ್ದೀನಾ ಅಂತ ರಿಯಲೈಸ್ ಆಗೋ ಹೊತ್ತಿಗೆ ಮತ್ತೆ ಮಂಪರು ಕವಿಯುತ್ತೆ. ಮತ್ತೆ ನಿದ್ದೆಗೆ ಜಾರ್ತಾನೆ ಮನೋಜ್. ಅಷ್ಟೊತ್ತಿಗಾಗಲೇ ಮತ್ತೆ ಕಣ್ಬಿಟ್ಟಾಗ ಅಮ್ಮ ಕಣ್ಮುಂದೆ ಇರ್ತಾಳೆ. ಅಮ್ಮ ಹೇಳ್ತಾರೆ, ಧೈರ್ಯವಾಗಿರು, ನಿನಗೆ ಈಗಾಗಲೇ ಸಾಕಷ್ಟು ಆಪರೇಷನ್ಗಳಾಗಿವೆ, ಹೀಗಾಗಿ ಧೈರ್ಯವಾಗಿರು, ಏನೂ ಆಗೋದಿಲ್ಲ ಅಂತ ಧೈರ್ಯ ತುಂಬುತ್ತಾರೆ ಮನೋಜ್ನಿಗೆ. ಈ ಮಧ್ಯೆ ಇಂಜಿನಿಯರಿಂಗ್ ಪದವಿ ಸರ್ಟಿಫಿಕೇಟ್ ಲಭಿಸುತ್ತೆ. ಅದಕ್ಕಿಂತ ಹೆಚ್ಚಾಗಿ ಸುಟ್ಟು ಹೋಗಿದ್ದ ನನ್ನ ದೇಹಕ್ಕೆ 1 ಅಲ್ಲ 2 ಅಲ್ಲ 54 ಆಪರೇಷನ್ಗಳು ಮಾಡಲಾಗುತ್ತೆ. ಸತ್ತು ಹೋಗುವ ಸ್ಥಿತಿಯಲ್ಲಿರೋನ್ಗೆ 54 ಆಪರೇಷನ್ ಯಾಕೆ? ಯಾಕಾರು ಮನುಷ್ಯನಾಗಿ ನಾನು ಬದುಕಬೇಕು? ಇಷ್ಟೆಲ್ಲ ನಾನು ಚಟುವಟಿಕೆಯಿಂದ ಓಡಾಡಿಕೊಂಡು ಚೆನ್ನಾಗಿದ್ದೋನು, ಇಷ್ಟೊಂದು ಸುಟ್ಟು ಹೋಗಿದೆ ನನ್ನ ದೇಹ, ಚರ್ಮವೆಲ್ಲ ಸುಟ್ಟು ಹೋಗಿದೆ, ವಿಕಾರವಾಗಿದ್ದೀನಿ, ಯಾಕಾರು ಬದುಕಬೇಕು ಅಂತ ಹೇಳಿ ದಯಾಮರಣಕ್ಕೆ ಕೋರ್ಕೊಳ್ತಾನೆ. ಆದರೆ ಸತ್ತು ಏನು ಸಾಧಿಸ್ತೀಯಾ, ಬದುಕಿ ಏನಾದರೂ ಸಾಧನೆ ಮಾಡು ಅಂತ ಎಲ್ಲರೂ ಹೇಳ್ತಾರೆ. ದಯಾಮರಣದ ಅರ್ಜಿ ಕೂಡ ತಿರಸ್ಕೃತವಾಗುತ್ತೆ.
ಅಷ್ಟೇ ಇದರಲ್ಲಿ ನನ್ನ ಕೈಬೆರಳುಗಳಲ್ಲಿ ಪೈಕಿ ಬಲಗೈನ ತೋರು ಬೆರಳು ಮಾತ್ರ ಪರವಾಗಿಲ್ಲ.

ಎಂಬಂತೆ ಇತ್ತು ಅಂತ ಬರೀತಾರೆ ಮನೋಜ್. ಬಲಗೈನ ತೋರು ಬೆರಳು ಬಿಟ್ಟರೆ ಬೇರೆ ಯಾವ ಬೆರಳುಗಳು ಸ್ವಾಧೀನ ಇರೋದಿಲ್ಲ ಅವ್ರಿಗೆ. ಹೀಗಾಗಿ ಕಂಪ್ಯೂಟರ್ ಸೈನ್ಸ್ ಓದೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಮುಂದುವರಿಸೋದು ಓದ್ನ ಅಂತ ಹೇಳಿ MBA ಪ್ರವೇಶಕ್ಕೆ ಅರ್ಜಿ ಕೋರ್ಕೋತಾರೆ. ಆ MBA ಪದವಿಗೆ ಅರ್ಜಿ ಕೋರಿದಾಗ ಅಡ್ರೆಸ್ ಬರೀಬೇಕಲ್ಲ, ಅವರೆಲ್ಲೂ ಇರೋದು ಹೀಗಾಗಿ ಕೇರ್ ಆಫ್ ಅಡ್ರೆಸ್ನ ಆಸ್ಪತ್ರೆ ಅಂತಲೇ ಅಡ್ರೆಸ್ ಕೊಡ್ತಾರೆ. ಆಗ ನೋಡು ಮಗು, ನಾವೇ ತುಂಬ ಕಷ್ಟದಲ್ಲಿದ್ದೀವಿ ಅಂದ್ಕೋತೀವಿ, ಆದರೆ ನಮಗಿಂತ ಸಂಕಟದಲ್ಲಿ ಮುಳುಗಿರುವ ಜನ ಇದ್ದಾರೆ ಅನ್ನೋದನ್ನು ಮರೆತಿರ್ತೀವಿ ಅಂತ ತಂದೆ ಎಚ್ಚರಿಸ್ತಾರೆ. ಒಮ್ಮೆ ಅದನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಂಡೇ ಓದಿದೆ. ನನ್ನ ಅಸಹಾಯಕ ಸ್ಥಿತಿ ಗಮನಿಸಿದ ಯೂನಿವರ್ಸಿಟಿ ಕಂಪ್ಯೂಟರ್ನಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ನೀಡಿತು. ಒಂದು ಬೆರಳಲ್ಲಿ ಟೈಪ್ ಮಾಡುತ್ತಲೇ MBA ಪರೀಕ್ಷೆ ಬರದೆ ಪುಣ್ಯವಶಾತ್ ನೋವಿಂದಲೇ ಕೈಬೆರಳುಗಳು ಊದಿಕೊಳ್ಳಲಿಲ್ಲ. ಫಲಿತಾಂಶ ಬಂದಾಗ ನರ್ಸಿಂಗ್ ಹೋಮ್ನ ಎಲ್ಲ ವೈದ್ಯರು ಬೆಕ್ಕಸ ಬೆರಗಾಗದ್ರಂತೆ. ಯಾಕೆ ಗೊತ್ತಾ? ಒಂದೇ ಬೆರಳಲ್ಲಿ ಟೈಪ್ ಮಾಡಿದ ಅಂತಹ ಈ ಮನೋಜ್ 4 ಜನರ ಪೈಕಿ ಅತಿ ಹೆಚ್ಚು ಅಂಕವನ್ನ ಪಡೆದಂತಹ ವ್ಯಕ್ತಿಯಾಗಿರ್ತಾನೆ ಇವನು. ಇಲ್ಲಿ ಮತ್ತೊಂದು ಮಾತು ಹೇಳಲೇಬೇಕು. ಸುಟ್ಟಗಾಯದಿಂದ ಆಸ್ಪತ್ರೆಗೆ ದಾಖಲಾದಂತಹ ಸಂದರ್ಭದಲ್ಲಿ ನಮ್ಮ ತಾಯಿಗೆ ಸಿಕ್ಕಿದ್ದು 6 ತಿಂಗಳ ಕಾಲಾವಧಿ. ಅಲ್ಪಾವಧಿ ಕಾಲದಲ್ಲೇ ವೀಸಾ ಅವಧಿ ಮುಗಿತಿದ್ದಂತೆ ಅವರು ಅನಿವಾರ್ಯವಾಗಿ ಭಾರತಕ್ಕೆ ಹೋಗಿಬಿಟ್ರು. ಅನಂತರದ ದಿನಗಳಲ್ಲಿ ಆಸ್ಪತ್ರೆಯಲ್ಲಿರುವ ವೈದ್ಯರು ನರ್ಸ್ಗಳೇ ನನ್ನ ಪಾಲಿಗೆ ಗೆಳೆಯರಾದರು, ಬಂಧುಗಳಾದರು. ಈ ಮಧ್ಯೆ ನನ್ನ ಗೆಳೆಯ ಪ್ರಭಾತ್ ಸಿಂಗಾಲ್ ಸೇರಿದಂತೆ 3 ಮಂದಿಯ ಸಾವಿಗೆ ಕಾರಣನಾದ ಸ್ಟೀವನ್ ಅಲೆನ್ ಅಮೆರಿಕದ ನ್ಯಾಯಾಲಯದಲ್ಲಿ 2220 ವರ್ಷಗಳ ಸುದೀರ್ಘ ಅವಧಿಯವರೆಗೆ ಜೈಲು ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿತು. ಹೀಗೆ ಒಂದೊಂದೇ ದಿನ ಕಳೆಯುತ್ತಿರುವಾಗಲೇ MBA ಪದವಿ ಪ್ರಧಾನ ಸಮಾರಂಭದ ದಿನಾಂಕವು ಘೋಷಣೆಯಾಯಿತು. ಅವತ್ತು 2012 May 13 ಭಾನುವಾರ, ವಿಶ್ವ ಅಮ್ಮಂದಿರ ದಿನ. ನಾನು ಪದವಿ ಪಡೆದ ಕ್ಷಣವನ್ನು ಕಣ್ತುಂಬಿಕೊಳ್ಳಲೆಂದೇ ತಂದೆ ತಾಯಿ ನೋಯ್ಡಾದಿಂದ ಬಂದಿದ್ರು. ನನ್ನ ಡಿಗ್ರಿ ಸರ್ಟಿಫಿಕೇಟ್ ಅನ್ನು ಅಮ್ಮನಿಗೆ ಅರ್ಪಿಸಿದೆ. ನಂತರ ಎಲ್ಲರನ್ನ ದಿಟ್ಟಿಸಿದಾಗ ಎಲ್ಲರ ಕಂಗಳಲ್ಲೂ ಅಮ್ಮನೇ ಕಾಣಿಸಿದಳು ಅಂತ ಬರೀತಾರೆ. ಈಗಲೂ ಅಮೆರಿಕದಲ್ಲಿಯೇ ಇದ್ದಾನೆ ಮನೋಜ್ ರಾಣಾ. ಭಾರತದಲ್ಲಿ ವಿಪರೀತ ಬಿಸಿಲು ಇರುವುದರಿಂದ ಈ ಹವಾಮಾನಕ್ಕೆ ಆತನ ದೇಹ ಹೊಂದಿಕೊಳ್ಳುವುದಿಲ್ಲ. ವಿಪರೀತ ಶಾಖ ಇದ್ದರೆ ಸುಟ್ಟಿರುವ ಭಾಗದಲ್ಲಿ ಗಾಯವಾಗಿ ಕೀವು ಸೇರಿಕೊಂಡು ಇನ್ಫೆಕ್ಷನ್ ಆಗಿ ಪ್ರಾಣಕ್ಕೆ ಸಂಚಕಾರ ಇರಬಹುದು ಅಂತ ಹೇಳಿ ಮನೋಜ್ ರಾಣಾ ಅಮೆರಿಕದಲ್ಲಿ ಉಳಿದಿದ್ದಾರೆ ಈಗಲೂ ಕೂಡ. ಎಂತಹ ಸಂದಿಗ್ಧ ಪರಿಸ್ಥಿತಿ, ಎಂತಹ ಸುಟ್ಟ ಗಾಯಗಳಿಂದ ತನ್ನನ್ನು ತಾನು ಸತ್ತೇ ಹೋಗ್ತೀನಿ ಅಂದ್ಕೊಂಡಾಗಲೂ ಕೂಡ ಇಂತಹ ದೊಡ್ಡ ಸಾಧನೆ ಮಾಡಿದಂತಹ ಮನೋಜ್ ರಾಣಾ ನಮ್ಮ ಇಂದಿನ ಯುವ ಪೀಳಿಗೆಗೆ ಸ್ಫೂರ್ತಿ ಅಂತ ಅಂದ್ಕೊಳ್ಬಹುದು ಇದನ್ನು ಓದಿದಾಗ. ಇನ್ನೊಂದಷ್ಟು ಹೇಳ್ತಾ ಹೋಗ್ತೀನಿ ಈ ಪುಸ್ತಕದ ಬಗ್ಗೆ. ಈಗೊಂದು ಗೀತೆಯನ್ನು ಕೇಳಿ ಬರೋಣ.

ಕೇಳುಗರೆ, ಮಾಹಿತಿ ಕಣಜ ಪುಸ್ತಕಗಳ ಪರಿಚಯದಲ್ಲಿ ಅಪ್ಪ ಅಂದರೆ ಆಕಾಶ ಅನ್ನುವ ಪುಸ್ತಕವನ್ನ ಪರಿಚಯ ಮಾಡಿಕೊಡ್ತಾ ಇದ್ದೆ. ಇದರಲ್ಲಿ ಸಾಕಷ್ಟು ಸಣ್ಣ ಸಣ್ಣ 30 ಕಥೆಗಳಿವೆ. ಒಂದೊಂದಕ್ಕೂ ಒಂದೊಂದು ಶೀರ್ಷಿಕೆ ಇದೆ ಅಂತ. ಮೊದಲನೆಯ ಶೀರ್ಷಿಕೆ ಪ್ರಾರ್ಥನೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಮನೆಯಲ್ಲಿ ಟಿವಿಗೆ ಸಿಗುವಷ್ಟು ಪ್ರಾಮುಖ್ಯತೆ ನನಗೆ ಸಿಗುತ್ತಿಲ್ಲ. ಅಪ್ಪ ಅಮ್ಮ ಇಬ್ಬರೂ ನನಗಿಂತ ಹೆಚ್ಚಿನ ಪ್ರೀತಿಯನ್ನ ಟಿವಿ ಮೇಲೆ ತೋರಿಸ್ತಾರೆ. ಹಾಗಾಗಿ ನನ್ನನ್ನು ಒಂದು ಟಿವಿಯನ್ನಾಗಿ ಮಾಡಿಬಿಡು ದೇವರೇ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಂತೆ ಒಂದು ಮಗು. ಇದನ್ನೇ ಒಂದು ಕಥೆಯಾಗಿ ಸುದೀರ್ಘವಾಗಿ ಬರೀತಾ ಹೋಗಿದ್ದಾರೆ. ಸಾಕಷ್ಟು ವಿಷಯಗಳಿವೆ ಪುಸ್ತಕದ ಹಿಂಭಾಗದಲ್ಲಿ. ಒಂದು ಈ ಪುಸ್ತಕದ ಬಗ್ಗೆ ಹಾಗೂ ಎ.ಆರ್. ಮಣಿಕಾಂತ್ ಅವರ ಬಗ್ಗೆ ಬರೆದಿದ್ದಾರೆ ಕೆ.ಎಸ್. ನಿಸಾರ್ ಅಹಮದ್ ಅವರು. ಪ್ರೊಫೆಸರ್ ಕೆ.ಎಸ್. ನಿಸಾರ್ ಅಹಮದ್ ಅವರು ಈ ಪುಸ್ತಕದ ಬಗ್ಗೆ ಹಾಗೆ ಎ.ಆರ್. ಮಣಿಕಾಂತ್ ಅವರ ಬಗ್ಗೆ ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ ಈ ಪುಸ್ತಕ. ಸಾಕಷ್ಟು ವಿಷಯಗಳಿವೆ. ಅರ್ಧ ಗಂಟೆಯಲ್ಲಿ ಸಾಕಷ್ಟು ವಿಷಯಗಳನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ಮತ್ತೆ ಇದೇ ಪುಸ್ತಕವನ್ನು ಪರಿಚಯಿಸುವ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಸಾಧ್ಯ ಆದರೆ ನೀವು ಕೂಡ ಈ ಪುಸ್ತಕವನ್ನು ಕೊಂಡು ಓದಿರಿ. ಚೆನ್ನಾಗಿದೆ ಈ ಪುಸ್ತಕ, ಅಪ್ಪ ಅಂದರೆ ಆಕಾಶ. ನಿಮಗೆಲ್ಲ ಈ ಪುಸ್ತಕದ ಪರಿಚಯ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಸಮಯ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಹಾವೇರಿ ಜಿಲ್ಲೆಯಲ್ಲಿ 29ನೇ ತಾರೀಕು ಸೋಮವಾರದಿಂದ ದೋಷರಹಿತ ಮತದಾರರ ಪಟ್ಟಿ ತಯಾರಿಸಲು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಲಿದೆ. 30ನೇ ತಾರೀಕಿನಿಂದ ಬೂತ್ ಮಟ್ಟದ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮನವರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ಕರ್ನಾಟಕದಲ್ಲಿ ವಿಶೇಷವಾಗಿ ಮಹಾವೇರಿಯಲ್ಲಿ ಸಹ ಜೂನ್ 29ನೇ ತಾರೀಕಿಂದ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಾರಂಭವಾಗುತ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ಜಿಲ್ಲಾ ಹಂತದಲ್ಲಿ ರಾಜಕೀಯ ಪಕ್ಷಗಳಿಗೆ ಪ್ರಕ್ರಿಯೆ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದೇವೆ. ಜಿಲ್ಲಾ

0: ಚುನಾವಣಾಧಿಕಾರಿ ಇರಬಹುದು ಮತ್ತು ಮತ ನೋಂದಣಾಧಿಕಾರಿಗಳೇನಿದ್ದಾರೆ ಅವರಿಗೂ ಸಹ ಈಗಾಗಲೇ ತರಬೇತಿಯಾಗಿದೆ ಮತ್ತು ವಿಶೇಷವಾಗಿ ಇವತ್ತಿಂದಲೇ ಎಲ್ಲ ಮತಗಟ್ಟೆ ಅಧಿಕಾರಿಗಳಿಗೆ ಬೂತ್ ಲೆವೆಲ್ ಏಜೆಂಟ್ಸ್ ಮತ್ತು ನಮ್ಮ ಸೂಪರ್ವೈಸರ್ಸ್ ಇದ್ದಾರೆ ಅವರಿಗೂ ಸಹ ವಿಧಾನಸಭಾ ಹಂತವಾರು ತರಬೇತಿ ಕೊಡುವಂತಹ ಕೆಲಸ ನಾವು ಮಾಡಿದ್ದೇವೆ ಜಿಲ್ಲೆಯಲ್ಲಿ ಸುಮಾರು 13,25,000 ಮತದಾರಿದ್ದಾರೆ ಅವರೆಲ್ಲರನ್ನೂ ಸಹ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆ ಏನಿಡುತ್ತೆ ಪಟ್ಟಿಗೆ ಒಳಪಡ್ತಾರೆ ಈಗಾಗಲೇ ನಾವು ಪೂರ್ವಭಾವಿಯಾಗಿ 2002 ಮತದಾರ ಪಟ್ಟಿ ಜೊತೆಗೆ ಮ್ಯಾಪಿಂಗ್ ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಹಿನ್ನೆಲೆ ಚಾಮರಾಜನಗರದಲ್ಲಿ ಮೊಬೈಲ್ ಟಾರ್ಚ್ ಲೈಟ್ ಮೆರವಣಿಗೆಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾ ರೋತ್ ಚಾಲನೆ ನೀಡಿದರು ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಆವರಣದಲ್ಲಿ ಮೊಬೈಲ್ ಟಾರ್ಚ್ ಲೈಟ್ ಮೂಲಕ ಎಸ್ಐಆರ್ ಆಕಾರದಲ್ಲಿ ನಿಂತು ಚಿತ್ತಾರ ಮೂಡಿಸಿ ಮತದಾರ ಜಾಗೃತಿಯ ಸಂದೇಶವನ್ನು ಸಾರ್ವಜನಿಕರು ಸಾರಿದರು ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಜಲಾಶಯ ನಿರ್ಮಾಣ 1953 ಪೂರ್ಣಗೊಂಡು ಅದೇ ವರ್ಷ ಕ್ರೆಸ್ಟ್ ಗೇಟ್ ಸ್ಟೀಲ್ ವೇ ಗೇಟ್ ಅಳವಡಿಕೆ ಕಾರ್ಯ ಆರಂಭವಾಗಿತ್ತು ಕಳೆದ ವರ್ಷದ ಆಗಸ್ಟ್ನಲ್ಲಿ ಜಲಾಶಯದ 19ನೇ ಗೇಟ್ ಕಳಚಿತ್ತು 73 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಎಲ್ಲ 33 ಕ್ರೆಸ್ಟ್ ಗೇಟ್ಗಳನ್ನು ಬದಲಿಸಲಾಗಿದೆ ತುಂಗಭದ್ರಾ ಅಣೆಕಟ್ಟೆ 132 ಟಿಎಂಸಿ ಅಡಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದೆ ರಾಜ್ಯದ ಕೊಪ್ಪಳ ರಾಯಚೂರು ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಗಳ ಕಾಲುವೆ ಅಂಚಿನ ಭತ್ತ ಬೆಳೆಯುವ ಪ್ರದೇಶವೇ ಹೆಚ್ಚಿರುವ ಈ ಜಿಲ್ಲೆಗಳಲ್ಲಿ ಹಾಗೂ 3 ರಾಜ್ಯಗಳ 13 ಲಕ್ಷ ಎಕರೆ ಕೃಷಿ ಭೂಮಿಗೆ ಈ ಜಲಾಶಯದ ನೀರು ಆಧಾರವಾಗಿದೆ ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಸೇರಿದಂತೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ತುಂಗಭದ್ರಾ ಅಣೆಕಟ್ಟೆ 33 ಕ್ರೆಸ್ಟ್ ಗೇಟ್ಗಳ ಇಂದಿನ ಲೋಕಾರ್ಪಣೆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಪಾಲ್ಗೊಂಡು ಈಗ ಉದ್ಘಾಟಿಸಲಿದ್ದಾರೆ ಕೊಪ್ಪಳ ತಾಲೂಕು ಮುನಿರಾಬಾದ್ನ ಪ್ರೌಢಶಾಲಾ ಮೈದಾನದಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಕಾರ್ಯಕ್ರಮ ಆರಂಭವಾಗಲಿದೆ ನಂತರ ಭಾರತೀಯ ಮೀಸಲು ಪೊಲೀಸ್ ಪಡೆ ಐಆರ್ಬಿ ಸಭಾಭವನದಲ್ಲಿ ಕನಕಗಿರಿ ತಾಲೂಕಿನ ನವಲಿಯಲ್ಲಿ ಪ್ರಸ್ತಾವಿತ ಸಮಾನಾಂತರ ಜಲಾಶಯ ಅಂತಾರಾಜ್ಯ ನೀರಾವರಿ ಯೋಜನೆಗಳು ಹಾಗೂ ತುಂಗಭದ್ರಾ ಒಡಲಿನ 31 ಟಿಎಂಸಿ ಅಡಿ ಹೂಳಿನ ಬಗ್ಗೆ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಚರ್ಚಿಸಲಿದ್ದಾರೆ ಹೆಚ್ಚಿನ ಆರ್ಥಿಕ ಹೊರೆ ನಡುವೆಯೂ ಗ್ರಾಮೀಣ ಭಾಗದ ಬಡವರ ಹಿತದೃಷ್ಟಿಯಿಂದ ಜುಲೈ 1 ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯನ್ನು ರಾಜ್ಯದಲ್ಲಿ ಜಾರಿಗೊಳಿಸಲಾಗುವುದು ಎಂದು ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತಿರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ನಾಡಿದ್ದು 27 ಅಖಂಡ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ಚಿಂತನಾ ಸಮಾವೇಶ ಆಯೋಜಿಸಿದೆ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಅವರು ಮಾಹಿತಿ ನೀಡಿ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಅಧ್ಯಕ್ಷ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಎಂ ಗೋವಿಂದರಾವ್ ವರದಿ ಆಧರಿಸಿ ಈ ಚಿಂತನಾ ಸಮಾವೇಶ ನಡೆಯಲಿದೆ ರಾಜ್ಯದ ವಿಶ್ರಾಂತ ಮುಖ್ಯ ಕಾರ್ಯದರ್ಶಿ ಎಸ್ಎಂ ಜಾಮ್ದಾರ್ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಎಂದರು ನಶಾ ಮುಕ್ತ ಭಾರತ್ ಅಭಿಯಾನ್ ವಿಕಸಿತ್ ಭಾರತ್ ಕಿ ಪೆಹಚಾನ್ ಧ್ಯೇಯದೊಂದಿಗೆ ನಾಳೆ ಅಂತಾರಾಷ್ಟೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನದ ಹಿನ್ನೆಲೆ ಪೂರ್ವಭಾವಿಯಾಗಿ ಜನಜಾಗೃತಿ ಜಾಥಾಗಳು ರಾಜ್ಯಾದ್ಯಂತ ಜರುಗಿದವು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಲೈ ಮಹದೇಶ್ವರ ವನ್ಯಜೀವಿ ಧಾಮ ವ್ಯಾಪ್ತಿಯ ಪಿಜಿಪಾಳ್ಯ ಅರಣ್ಯ ಪ್ರದೇಶದಲ್ಲಿ ಕೆಂಪು ತಲೆಯ ರಣಹದ್ದು ಬಿಳಿ ಬೆನ್ನಿನ ರಣಹದ್ದು ಭಾರತೀಯ ಹಾಗೂ ಈಜಿಪ್ಷಿಯನ್ ರಣಹದ್ದುಗಳು ಕಂಡುಬಂದಿವೆ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಮನಮನೆ ಗ್ರಾಮದ 35 ವರ್ಷದ ಮಹಿಳೆಯೋರ್ವರಲ್ಲಿ ಮಂಗನ ಕಾಯಿಲೆ ಕಂಡುಬಂದಿದ್ದು ಸಾಗರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾ ಲಕ್ಷ್ಮೀಕಾಂತ್ ನಾಯಕ್ ಮಾಹಿತಿ ನೀಡಿದ್ದಾರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಹಬ್ಬಕ್ಕೆ ನಾಡಿನಾದ್ಯಂತ ಸಿದ್ಧತೆಗಳು ಭರದಿಂದ ಸಾಗಿವೆ ನಾಳೆ ಶುಕ್ರವಾರ ಶ್ರದ್ಧಾಭಕ್ತಿಯಿಂದ ಮೊಹರಂ ಅಂತಿಮ ದಿನದ ಆಚರಣೆಗಳು ನಡೆಯಲಿವೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ ಆಕಾಶವಾಣಿ ವನಿತಾ ವಿಹಾರ

0: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ವನಿತಾ ವಿಹಾರದಲ್ಲಿ ಕೇಳಿ, ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ.
1: ಆತ್ಮೀಯ ರೇಡಿಯೋ ಕೇಳುಗರಿಗೆಲ್ಲ ನನ್ನ ಆದರದ ಸ್ವಾಗತ. ಭಗವಂತನ ಸಂರಕ್ಷಣೆ ಸದಾ ನಮ್ಮೆಲ್ಲರ ಮೇಲಿರಲಿ. ಇಂದು ನಿಮ್ಮೆಲ್ಲರೊಂದಿಗೆ ಇಸ್ಲಾಮಿಕ್ ಕ್ಯಾಲೆಂಡರಿನ ಮೊದಲ ತಿಂಗಳಾದ ಮೊಹರಂ ಮತ್ತು ಅದರ ಐತಿಹಾಸಿಕ ಮಹತ್ವದ ಕುರಿತು ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇವೆ. ಇಡೀ ಜಗತ್ತಿಗೆ ಜನವರಿ 1ರಂದು ಹೊಸ ವರ್ಷವಾದರೂ ಆಯಾ ಧರ್ಮದವರು ತಮ್ಮದೇ ಆದ ಹೊಸ ವರ್ಷಗಳನ್ನು ಆಚರಿಸುತ್ತಾರೆ. ಹಿಂದೂ ಬಾಂಧವರಿಗೆ ಯುಗಾದಿಯಿಂದ ಹೊಸ ವರ್ಷ ಆರಂಭವಾದರೆ ಮುಸಲ್ಮಾನರಿಗೆ ಮೊಹರಂನಿಂದ ಹೊಸ ವರ್ಷ ಆರಂಭವಾಗುತ್ತದೆ. ಅಲ್ಲಾಹನು ಈ ಹೊಸ ವರ್ಷದಲ್ಲಿ ಸಮಸ್ತ ಜನರಿಗೂ ಶಾಂತಿ ಸಮಾಧಾನವನ್ನು ನೀಡಲಿ. ಮೊಹರಂ ಪದದ ಅರ್ಥ ಶ್ರೇಷ್ಠ ಅಥವಾ ಪವಿತ್ರ ಎಂದಾಗಿದೆ. ಐತಿಹಾಸಿಕವಾಗಿ ಹೇಳುವುದಾದರೆ ಈ ತಿಂಗಳು ಮುಸಲ್ಮಾನರ ಪಾಲಿಗೆ ಹೃದಯವನ್ನು ಕರಗಿಸುವ ಎರಡು ದುಃಖದಾಯಕ ಘಟನೆಗಳು ನಡೆದ ಮಾಸವಾಗಿದೆ. ಮೊಹರಂ ಮೊದಲ ದಿನದಂದು ಇಸ್ಲಾಮಿನ ಎರಡನೇ ಖಲೀಫರಾದ ಹಜ್ರತ್ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹುರವರು ಹುತಾತ್ಮರಾದರು. ಅದಾದ ಕೆಲವು ವರ್ಷಗಳ ನಂತರ ಇದೇ ಮೊಹರಂ ತಿಂಗಳ 10ರಂದು ಹಜ್ರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಅವರ ಅಚ್ಚುಮೆಚ್ಚಿನ ಮೊಮ್ಮಗ ಹಜ್ರತ್ ಅಲಿ ರಲಿಯಲ್ಲಾಹು ಅನ್ಹು ಮತ್ತು ಹಜ್ರತ್ ಫಾತಿಮಾ ರಲಿಯಲ್ಲಾಹು ಅನ್ಹಾರವರ ಪುತ್ರರಾದ ಹಜ್ರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರನ್ನು, ಅವರ ಕುಟುಂಬದ ಸದಸ್ಯರನ್ನು ಹಾಗೂ 72 ಮಂದಿ ಅನುಯಾಯಿಗಳನ್ನು ಕ್ರೂರವಾಗಿ ಹುತಾತ್ಮರನ್ನಾಗಿಸಲಾಯಿತು. ಈ ದಿನವನ್ನು ಜಗತ್ತಿನಾದ್ಯಂತ ಮುಸಲ್ಮಾನರೆಲ್ಲರೂ ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿ ನೆನಪಿಸಿಕೊಳ್ಳುತ್ತಾರೆ. ಇಂದಿನ ಈ ಸಂವಾದದಲ್ಲಿ ಭಾಗವಹಿಸುವವರು ತಹಸೀನಾ ಶರೀಫ್, ರಶೀದಾ ಜಾಹಿರ್ ಹಾಗೂ ನಾನು ಮುಬಶ್ಶಿರ ಅಯ್ಯು. ಈಗ ಮೊದಲನೇದಾಗಿ ತಹಸೀನಾರವರೇ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಈ ಇಬ್ಬರು ಮೊಮ್ಮಕ್ಕಳಾದ ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ ರವರ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಹೇಳ್ತೀರಾ?
2: ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾನ್ ಅವರು ಹಿಜರಿ 4ನೇ ವರ್ಷ ಅಂದರೆ ಕ್ರಿಸ್ತ ಶಕ 626 ಜನವರಿ 8ನೇ ತಾರೀಕು ಸೋಮವಾರ ಹಜರತ್ ಅಲಿ ರಲಿಯಲ್ಲಾ ಅನ್ಹು ಮತ್ತು ಹಜರತ್ ಫಾತಿಮಾ ರಲಿಯಲ್ಲಾ ಅನ್ಹ ಅವರ ಮಗನಾಗಿ ಜನಿಸಿದರು. ಈ ಮಗು ನೋಡುವುದಕ್ಕೆ ಬಹುತೇಕ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹು ಸಲ್ಲಂರನ್ನೇ ಹೋಲುತ್ತಿತ್ತು. ಪ್ರವಾದಿಯವರು ತಮ್ಮ ಇಬ್ಬರು ಮೊಮ್ಮಕ್ಕಳಾದ ಹಸನ್ ಮತ್ತು ಹುಸೇನ್ ರವರನ್ನು ಅತೀವವಾಗಿ ಪ್ರೀತಿಸುತ್ತಿದ್ದರು. ಅಂತೆಯೇ ಆ ಮಕ್ಕಳಿಗೂ ಪ್ರವಾದಿಯವರೆಂದರೆ ಅಪಾರ ಗೌರವ ಮತ್ತು ಪ್ರೀತಿ. ಅವರನ್ನು ಬಹಳ ಪ್ರೀತಿಸುತ್ತಾ ಅವರ ಅನುಸರಣೆ ಮಾಡುತ್ತಿದ್ದರು. ಅವರಿಗೆ 7 ಅಥವಾ 8 ವರ್ಷವಾದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಹಲೋಕ ತ್ಯಜಿಸಿದರು. ಹಿರಿಯರನ್ನು ನೋಡಿ ಕಲಿ ಕೇಳಿ ಕಲಿ ಎಂಬಂತೆ ಹಜರತ್ ಹುಸೇನ್ ರಲಿಯಲ್ಲಾನ್ಹುರವರು ಬಾಲ್ಯದಿಂದಲೇ ಆರಾಧನೆಯಲ್ಲಿ ತಲ್ಲೀನರಾಗಿರುತ್ತಿದ್ದರು. ಕೇವಲ ರಂಜಾನ್ ತಿಂಗಳು ಮಾತ್ರವಲ್ಲದೆ ವರ್ಷದ ಬೇರೆ ಬೇರೆ ದಿನಗಳಲ್ಲೂ ಉಪವಾಸ ವ್ರತ ಅನುಷ್ಠಿಸುತ್ತಿದ್ದರು. ಹಾಗೆಯೇ ಅತಿಥಿ ಸತ್ಕಾರ ದಾನ ಧರ್ಮಗಳನ್ನು ಮಾಡುತ್ತಿದ್ದರು. ಹಜ್ನ ಸಮಯದಲ್ಲಿ ಹಜ್ ನಿರ್ವಹಿಸುತ್ತಿದ್ದರು. ನಯ ಮತ್ತು ವಿನಯ ಅವರ ಜೀವನದ ಅವಿಭಾಜ್ಯ ಅಂಗವಾಗಿತ್ತು.
1: ಹಜರತ್ ಪೈಗಂಬರರ ನಡವಳಿಕೆಯ ಬಗ್ಗೆ ಹೇಳಿದ್ರೆ, ಪ್ರವಾದಿಯವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನಸೀಮಾ ವಸೀಂ ರವರು ನುಡಿಮುತ್ತುಗಳನ್ನು ಓದಿ ಹೇಳಲಿದ್ದಾರೆ.
3: ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹು ಅವರ ನಡುವಿನ ಅಪಾರವಾದ ಆತ್ಮೀಯತೆ ಮತ್ತು ಪ್ರೀತಿಯನ್ನು ತೋರಿಸುವ ಒಂದು ನುಡಿಮುತ್ತು ಈ ರೀತಿ ಇದೆ. ಹುಸೇನ್ ನನ್ನವನು, ನಾನು ಹುಸೇನನಾಗಿದ್ದೇನೆ. ಹುಸೇನ

0: ನನ್ನು ಪ್ರೀತಿಸಿದವರನ್ನು ಅಲ್ಲಾಹನು ಪ್ರೀತಿಸುತ್ತಾನೆ. ಹಜರತ್ ಇಮಾಮ್ ಹಸನ್ ರಲಿಯಲ್ಲಾವು ಅನ್ಹು ಮತ್ತು ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾವು ಅನ್ಹು ಅವರಿಗೆ ಪರಲೋಕದಲ್ಲಿ ಸಿಗಲಿರುವ ಅತ್ಯುನ್ನತ ಸ್ಥಾನಮಾನದ ಕುರಿತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ರೀತಿ ಹೇಳಿದರು. ಹಸನ್ ಮತ್ತು ಹುಸೇನ್ ಸ್ವರ್ಗದ ಯುವಕರ ನಾಯಕರಾಗಿದ್ದಾರೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇವರಿಬ್ಬರು ಅಂದರೆ ಹಸನ್ ಮತ್ತು ಹುಸೇನ್ ನನಗೆ ಈ ಲೋಕದಲ್ಲಿ ಲಭಿಸಿದ ಪರಿಮಳ ಬೀರುವ ಎರಡು ಸುಗಂಧ ಪುಷ್ಪಗಳಾಗಿದ್ದಾರೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾರು ಹಸನ್ ಮತ್ತು ಹುಸೇನ್ ಇವರಿಬ್ಬರನ್ನು ಪ್ರೀತಿಸುತ್ತಾರೋ ಅವರು ನನ್ನನ್ನು ಪ್ರೀತಿಸಿದಂತೆ, ಯಾರು ಇವರನ್ನು ದ್ವೇಷಿಸುತ್ತಾರೋ ಅವರು ನನ್ನನ್ನು ದ್ವೇಷಿಸಿದಂತೆ. ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಕುಟುಂಬದವರೊಂದಿಗೆ ಅತೀವ ಸ್ನೇಹ ಮತ್ತು ಪ್ರೀತಿಯನ್ನು ತೋರುತ್ತಿದ್ದರು. ಅದರಲ್ಲೂ ಇಮಾಮ್ ಹಸನ್ ಮತ್ತು ಇಮಾಮ್ ಹುಸೇನ್ರೊಂದಿಗೆ ಈ ಪ್ರೀತಿ ಅಪಾರವಾಗಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಕಿರಿಯರ ಮೇಲೆ ಕರುಣೆ ತೋರದವನು ಮತ್ತು ಹಿರಿಯರನ್ನು ಗೌರವಿಸದವನು ನಮ್ಮೊಂದಿಗೆ ಸೇರಿದವನಲ್ಲ. ಸೃಷ್ಟಿಗಳೆಲ್ಲವೂ ಅಲ್ಲಾಹನ ಕುಟುಂಬದವರಾಗಿದ್ದಾರೆ. ತನ್ನ ಕುಟುಂಬದವರೊಂದಿಗೆ ಒಳ್ಳೆಯ ರೀತಿ ವರ್ತಿಸಿ ಅವರ ಅವಶ್ಯಕತೆಗಳನ್ನು ಈಡೇರಿಸುವ ಬಗ್ಗೆ ಲಕ್ಷ್ಯ ನೀಡುವವನನ್ನು ಅಲ್ಲಾಹನು ಬಹಳ ಇಷ್ಟಪಡುತ್ತಾನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಸನ್ ಮತ್ತು ಹುಸೇನ್ ರಲಿಯಲ್ಲಾಹು ಅನ್ಹುರನ್ನು ಮಡಿಲಲ್ಲಿ ಕುಳ್ಳಿರಿಸಿ ಈ ರೀತಿ ಹೇಳಿದರು, ಇವರು ನನ್ನ ಪುತ್ರರು ಮತ್ತು ನನ್ನ ಮಗಳ ಪುತ್ರರಾಗಿದ್ದಾರೆ. ಓ ಅಲ್ಲಾ, ನಾನು ಇವರನ್ನು ಪ್ರೀತಿಸುತ್ತೇನೆ. ಆದುದರಿಂದ ನೀನು ಇವರನ್ನು ಪ್ರೀತಿಸು ಮತ್ತು ಇವರನ್ನು ಪ್ರೀತಿಸುವವರನ್ನು ಪ್ರೀತಿಸು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ, ನಿಮ್ಮ ಕುಟುಂಬದವರಲ್ಲಿ ನಿಮಗೆ ಯಾರು ಅತ್ಯಂತ ಪ್ರಿಯರು ಎಂದು ಕೇಳಲಾಯಿತು. ಅದಕ್ಕೆ ಅವರು ಹಸನ್ ಮತ್ತು ಹುಸೇನ್ ಎಂದು ಹೇಳಿದರು. ಹಾಗೂ ಅವರನ್ನು ಆಗಾಗ್ಗೆ ತಮ್ಮ ಮಗಳಾದ ಫಾತಿಮಾ ರಲಿಯಲ್ಲಾಹು ಅನ್ಹರೊಡನೆ, ನನ್ನ ಇಬ್ಬರು ಪುತ್ರರನ್ನು ನನ್ನ ಬಳಿ ಕರೆತನ್ನಿರಿ ಎಂದು ಹೇಳುತ್ತಿದ್ದರು ಮತ್ತು ಅವರನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಿದ್ದರು. ರಂಜಾನ್ ತಿಂಗಳ ನಂತರದ ಅತ್ಯುತ್ತಮ ಉಪವಾಸವು ಅಲ್ಲಾಹನ ತಿಂಗಳಾದ ಮೊಹರಂ ತಿಂಗಳ ಉಪವಾಸವಾಗಿದೆ.
1: ನಾವೀಗ ನಮ್ಮ ಸಂವಾದನ ಮುಂದುವರಿಸೋಣ. ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ರ ಬಗ್ಗೆ ನಾವೀಗಾಗಲೇ ತಿಳಿದುಕೊಂಡ್ವಿ. ಈಗ ಹಜರತ್ ಅಲಿ ಅಂದ್ರೆ ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ರವರ ತಂದೆಯ ನಿಧನದ ನಂತರದ ಆಡಳಿತದ ಬಗ್ಗೆ ಸ್ವಲ್ಪ ವಿವರಣೆ ನೀಡ್ತೀರಾ ರಶೀದರ್ ಅವರೇ?
2: ಇಸ್ಲಾಮಿನ ನಾಲ್ಕನೇ ಖಲೀಫರಾದ ಹಜರತ್ ಅಲಿ ರಲಿಯಲ್ಲಾಹು ಅನ್ಹುರ್ ಅವರ ನಿಧನದ ನಂತರ ಅವರ ಮಗನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮೊಮ್ಮಗನೂ ಆದ ಹಸನ್ ರಲಿಯಲ್ಲಾಹು ಅನ್ಹುರ್ ಅವರು 6 ತಿಂಗಳ ಕಾಲವಷ್ಟೇ ಆಡಳಿತ ನಡೆಸಿ ಇಸ್ಲಾಮಿಕ್ ಸಾಮ್ರಾಜ್ಯದಲ್ಲಿ ಆಂತರಿಕ ಕಲಹ ಮತ್ತು ರಕ್ತಪಾತವನ್ನು ತಪ್ಪಿಸುವ ಉದ್ದೇಶದಿಂದ ಶಾಂತಿ ಮತ್ತು ಸಮಾಧಾನವನ್ನು ಬಯಸಿ ತಮ್ಮ ಅಧಿಕಾರವನ್ನು ಮುವಾವಿಯಾ ಅವರಿಗೆ ಬಿಟ್ಟುಕೊಟ್ಟರು. ಆದರೆ ದುರಾದೃಷ್ಟವಶಾತ್ ಮುಂದಿನ ದಿನಗಳಲ್ಲಿ ಹಜರತ್ ಇಮಾಮ್ ಹಸನ್ ರಲಿಯಲ್ಲಾಹು ಅನ್ಹುರ್ ಅವರು ವಿಷ ಪ್ರಾಶನದಿಂದ ಕೊಲ್ಲಲ್ಪಟ್ಟರು. ಇಮಾಮ್ ಹಸನ್ ಶಾಂತಿ ಸ್ವರೂಪಿಯಾಗಿದ್ದರೆ ಇಮಾಮ್ ಹುಸೇನ್ರವರು ಬಹಳ ಧೀರರು ಸಾಹಸಿಯೂ ಆಗಿದ್ದರು. ಅವರು ಎಂದಿಗೂ ಅನೈತಿಕ ಮತ್ತು ದುಷ್ಕರ್ಮಗಳನ್ನು ಸಹಿಸುತ್ತಿರಲಿಲ್ಲ. ಅವರು ತನ್ನ ತಂದೆ ಹಜರತ್ ಅಲಿ ರಲಿಯಲ್ಲಾಹು ಅನ್ಹುರ್ ಅವರೊಂದಿಗೆ ಕೂಡಿ ಇಸ್ಲಾಮಿಗಾಗಿ ಹಲವು ಯುದ್ಧಗಳಲ್ಲಿ ಭಾಗಿಯಾಗಿದ್ದರು. ಅವರು ನಂತರದ ದಿನಗಳಲ್ಲಿಯೂ ಹಲವು ಯುದ್ಧಗಳಲ್ಲಿ ಭಾಗಿಯಾಗಿದ್ದರು.
3: ಹಾಗಾದ್ರೆ ಮುಬಶಿರ ಅವರೇ, ಯಜೀದ್ನ ಬೈಯತ್ ಅಂದರೆ ನಿಷ್ಠೆಯ ಪ್ರತಿಜ್ಞೆಯನ್ನು ಇಮಾಮ್ ಹುಸೇನ್ ರವರು ನಿರಾಕರಿಸಿದರು, ಇದರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ?
1: ಹಿಜ್ರಾ 56ನೇ ವರ್ಷದಲ್ಲಿ ಆಡಳಿತಗಾರರಾಗಿದ್ದ ಮುವಾವಿಯಾ ಅವರು ವೃದ್ಧಾಪ್ಯ ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಅವರ ಬಳಿ ಬಂದ ಮುಗೀರಾ ಬಿನ್ ಶಾಬಾ ಎಂಬಾತ, ನಿಮ್ಮ ನಂತರ ಆಡಳಿತ ಸುಗಮವಾಗಿ ಮುಂದುವರಿಬೇಕಾದ್ರೆ ನಿಮ್ಮ ಮಗ ಯಜೀದ್ನನ್ನು ಉತ್ತರಾಧಿಕಾರಿಯಾಗಿ ನೇಮಿಸುವುದು ಉತ್ತಮ ಅಂತ ಸಲಹೆ ನೀಡ್ತಾರೆ. ಅದರಂತೆ ಮುವಾವಿಯಾ ತನ್ನ ಮಗ ಯಜೀದ್ನನ್ನು ಉತ್ತರಾಧಿಕಾರಿಯನ್ನಾಗಿ ಘೋಷಣೆ ಮಾಡ್ತಾರೆ. ಆದರೆ ಈ ಯಜೀದ್ ಇಸ್ಲಾಮಿನ ಮೌಲ್ಯಗಳಿಗೆ ತದ್ವಿರುದ್ಧವಾದ ವ್ಯಕ್ತಿತ್ವವನ್ನ ಹೊಂದಿರ್ತಾನೆ. ಆತ ಸುಖಲೋಲುಪನು, ಭೋಗಾಸಕ್ತಿಯುಳ್ಳವನು ಮತ್ತು ದುರಹಂಕಾರಿಯೂ ಆಗಿರ್ತಾನೆ. ಅಸಭ್ಯತೆಯ ಕೂಪದಲ್ಲಿ ಮುಳುಗಿದ್ದ ಯಜೀದ್ನ ಆಡಳಿತವನ್ನು ಒಪ್ಪಿಕೊಂಡು ಅವನಿಗೆ ನಿಷ್ಠೆಯ ಪ್ರತಿಜ್ಞೆ ಅಥವಾ ಬಯತ್ ಮಾಡಲು ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ಮತ್ತು ಮದೀನದ ಕೆಲವರು ನಿರಾಕರಿಸ್ತಾರೆ. ಇದನ್ನರಿತ ಯಜೀದ್

0: ಹಜರತ್ ಹುಸೇನ್ ರವರಿಂದ ಹೇಗಾದರೂ ನಿಷ್ಠೆಯ ಪ್ರತಿಜ್ಞೆ ಪಡೆಯಲೇಬೇಕುಂತ ಮದೀನದ ಗವರ್ನರ್ ಆಗಿದ್ದ ವಲೀದ್ ಬಿನ್ ಉತ್ಬಾಗೆ ಆದೇಶ ಕಳಿಸ್ತಾನೆ. ಅನ್ಯಾಯದ ಮುಂದೆ ತಲೆಬಾಗಲು ಒಪ್ಪದ ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹೂರವರು ತಕ್ಷಣವೇ ತಮ್ಮ ಕುಟುಂಬ ಸಮೇತ ರಾತ್ರೋರಾತ್ರಿ ಮದೀನಾ ಬಿಟ್ಟು ಮಕ್ಕಾದ ಕಡೆಗೆ ಹೊರಟು ಹೋಗ್ತಾರೆ. ಹಜರತ್ ಇಮಾಮ್ ಹುಸೇನ್ ರವರು ಪುನಃ ಕೂಫಾಗೆ ಮರಳಿ ಬಂದ್ರಲ್ಲ, ಆ ಘಟನೆಯನ್ನ ಸ್ವಲ್ಪ ವಿವರಿಸ್ತೀರಾ ರಶೀದರವರೇ?
1: ಇಮಾಮ್ ಹುಸೇನ್ ರವರು ಮಕ್ಕಾ ತಲುಪಿದ ನಂತರ ಅದೇ ಸಮಯದಲ್ಲಿ ಕೂಫಾ ನಗರದ ಜನರಿಂದ ಸಾವಿರಾರು ಪತ್ರಗಳು ಇಮಾಮ್ ಹುಸೇನ್ ರವರಿಗೆ ಬಂದವು. ನೀವು ಕೂಫಾಗೆ ಮರಳಿ ಬನ್ನಿ, ನಾವೆಲ್ಲರೂ ನಿಮಗೆ ಬೆಂಬಲ ನೀಡುತ್ತೇವೆ ಎಂದು ಆ ಪತ್ರಗಳಲ್ಲಿ ಬರೆಯಲಾಗಿತ್ತು. ಇದರ ಸತ್ಯತೆಯನ್ನು ಅರಿಯಲು ಇಮಾಮ್ ಹುಸೇನ್ ರವರು ತಮ್ಮ ಸೋದರ ಸಂಬಂಧಿಯಾದ ಮುಸ್ಲಿಂ ಬಿನ್ ಅಕೀಲ್ರನ್ನು ಕೂಫಾಗೆ ಕಳುಹಿಸಿದರು. ಅಲ್ಲಿನ ಜನರು ಮುಸ್ಲಿಂ ಬಿನ್ ಅಕೀಲ್ರನ್ನು ಆದರದಿಂದ ಬರಮಾಡಿಕೊಂಡರು. ಈ ಸಕಾರಾತ್ಮಕ ಬೆಂಬಲವನ್ನು ಕಂಡು ಹಜರತ್ ಇಮಾಮ್ ಹುಸೇನ್ ರವರು ಕೂಫಾಗೆ ಪ್ರಯಾಣ ಬೆಳೆಸಲು ತೀರ್ಮಾನಿಸಿದರು. ಹಜರತ್ ಅಬ್ದುಲ್ಲಾ ಬಿನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹುರವರಂತಹ ಅನೇಕ ಹಿರಿಯರು ಮಕ್ಕಾ ಬಿಟ್ಟು ಹೋಗದಂತೆ ಮನವಿ ಮಾಡಿಕೊಂಡರು. ಆದರೆ ಹುಸೇನ್ ರವರು ಅಲ್ಲಾಹನ ಮೇಲೆ ಭರವಸೆ ಇಟ್ಟು ತಮ್ಮ ತೀರ್ಮಾನವನ್ನು ಬದಲಿಸಲಿಲ್ಲ. ಇತ್ತ ಕೂಫಾದಿಂದ ಮುಸ್ಲಿಂ ಬಿನ್ ಅಕೀಲ್ ಇಮಾಮ್ ಹುಸೇನ್ ರವರಿಗೆ ಪುನಃ ಪತ್ರ ಬರೆದರು. ಕೂಫಾದ ಜನರು ವಿಶ್ವಾಸಘಾತ ಮಾಡಿದ್ದಾರೆ, ಆದುದರಿಂದ ತಾವು ಇತ್ತ ಬರಬೇಡಿ ಎಂದು ಎಚ್ಚರಿಸಿದರು. ಆದರೆ ಆ ಪತ್ರ ಹುಸೇನ್ ರವರಿಗೆ ತಲುಪಲೇ ಇಲ್ಲ. ಹಜರತ್ ಇಮಾಮ್ ಹುಸೇನ್ ರವರು ತಮ್ಮ ಕುಟುಂಬ ಸಮೇತ ಕೂಫಾಗೆ ಪ್ರಯಾಣ ಬೆಳೆಸಿದರು. ಹುಸೇನ್ ರವರು ಮರಳಿ ಬರುತ್ತಿರುವ ವಿಷಯ ತಿಳಿದ ಯಜೀದ್ನ ಗವರ್ನರ್ ಉಬೈದುಲ್ಲಾ ಬಿನ್ ಜಿಯಾದ್ ತನ್ನ ಸೇನಾಧಿಪತಿಗಳೊಂದಿಗೆ ಬೃಹತ್ ಸೈನ್ಯವನ್ನು ಕಳುಹಿಸಿ ಅವರನ್ನು ತಡೆದನು. ಅವರು ಕರ್ಬಲಾ ಎಂಬ ಮರುಭೂಮಿಯನ್ನು ತಲುಪಿದರು. ಕರ್ಬಲಾ ಎಂಬ ಅರಬಿ ಪದದ ಅರ್ಥವೇ ಕ್ಲೇಶ, ದುಃಖ, ಆಪತ್ತು ಎಂದಾಗಿದೆ.
0: ಈಗ ನಾವು ಅಲ್ಲಾಹನ ಸ್ತುತಿಯನ್ನು ಸ್ತುತಿಸುವ ಒಂದು ಗೀತೆಯನ್ನು ಕೇಳೋಣ. ಧ್ವನಿ ಸಾನಿಯಾ ಇಬ್ರಾಹಿಂ, ರಚನೆ ನಬೀಸಾ ಕೆಎಂ.

0: ನಮ್ಮ ಸಂವಾದವನ್ನ ಮುಂದುವರಿಸೋಣ. ಹಜರತ್ ಹುಸೇನ್ ರವರು ಕೂಫಾಗೆ ಪ್ರಯಾಣ ಬೆಳೆಸಿದ ಬಗ್ಗೆ ರಶೀದರವರು ತಿಳಿಸಿಕೊಟ್ರು. ಈಗ ಕರ್ಬಲಾ ಯುದ್ಧ ನಡೆಯುವ ಮೊದಲು ಇಮಾಮ್ ಹುಸೇನ್ ರವರು ಶತ್ರುಗಳ ಮುಂದೆ ಕೆಲವು ಬೇಡಿಕೆಗಳನ್ನು ಹಾಗೂ ಭಾವನಾತ್ಮಕ ಮಾತುಗಳನ್ನಾಡಿದ್ರು. ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ತಹಸೀನರವರೇ?
1: ಕರ್ಬಲ ತಲುಪಿದಾಗ ಇಮಾಮ್ ಹುಸೇನ್ ರಲಿಯಲ್ಲಾನ್ಹು ಅವರು ಮೂರು ಆಯ್ಕೆಗಳನ್ನು ಶತ್ರುಗಳ ಮುಂದಿಟ್ರು. ಒಂದು, ನನ್ನನ್ನು ಮಕ್ಕಾ ಅಥವಾ ಮದೀನಕ್ಕೆ ಹಿಂದಿರುಗಲು ಬಿಡಿ, ಇಲ್ಲವೇ ಯಜೀದ್ನ ಬಳಿಗೆ ಕರೆದುಕೊಂಡು ಹೋಗಿ, ಅಥವಾ ಗಡಿ ಭಾಗಕ್ಕೆ ಹೋಗಲು ಅನುಮತಿ ನೀಡಿ. ಆದರೆ ಆ ಕ್ರೂರಿಗಳು ಯಾವುದಕ್ಕೂ ಒಪ್ಪಲಿಲ್ಲ. ಅಷ್ಟೇ ಅಲ್ಲ, ಅವರಿಗೆ ಹತ್ತಿರದಲ್ಲಿ ಹರಿಯುತ್ತಿದ್ದ ಯೂಪ್ರಟಿಸ್ ನದಿಯ ನೀರನ್ನು ಕುಡಿಯಲು ಬಿಡಲಿಲ್ಲ. ಆ ಸುಡುಬಿಸಿಲಿನ ಮರುಭೂಮಿಯಲ್ಲಿ ಪ್ರವಾದಿ ಕುಟುಂಬದ ಮಹಿಳೆಯರು ಮತ್ತು ಪುಟ್ಟ ಪುಟ್ಟ ಮಕ್ಕಳು ಒಂದು ಹನಿ ನೀರಿಲ್ಲದೆ ಜೀವನ್ ಮರಣದ ಹೋರಾಟಕ್ಕೆ ಸಿಲುಕಿದರು. ಮೊಹರಂ 10 ಇಸ್ಲಾಮಿಕ್ ಚರಿತ್ರೆಯ ಅತ್ಯಂತ ಕರಾಳ ಮತ್ತು ದುಃಖದ ದಿನ. ಸೂರ್ಯೋದಯದೊಂದಿಗೆ ಯುದ್ಧದ ವಾತಾವರಣ ನಿರ್ಮಾಣವಾಯಿತು. ಅದಕ್ಕೂ ಮೊದಲು ಇಮಾಮ್ ಹುಸೇನ್ ರಲಿಯಲ್ಲಾನ್ಹು ಅವರು ವಿರೋಧಿಗಳ ಮುಂದೆ ನಿಂತು ಅತ್ಯಂತ ಭಾವನಾತ್ಮಕವಾದ ಭಾಷಣವನ್ನು ಮಾಡಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂಬಂಧದಿಂದ ತಮಗೆ ಸಿಕ್ಕಿರುವ ಸ್ಥಾನಮಾನಗಳ ಕುರಿತು ವಿವರಿಸುತ್ತಾ ಅವರು ಹೇಳಿದರು, ನಾನು ಮತ್ತು ನನ್ನ ಸಹೋದರ ಸ್ವರ್ಗದಲ್ಲಿ ಯುವಕರ ನಾಯಕರಾಗಿರುವೆವು, ನಾವು ಸ್ವರ್ಗವಾಸಿಗಳ ಕಣ್ಮಣಿಗಳಾಗಿರುವೆವು ಎಂದು ಅಲ್ಲಾಹನ ಪ್ರವಾದಿಯವರು ಹೇಳಿರುವುದು ನಿಮಗೆ ಗೊತ್ತಿಲ್ಲವೇ? ಸಂಶಯವಿದ್ದಲ್ಲಿ ಪ್ರವಾದಿಯವರಿಂದಲೇ ನೇರವಾಗಿ ಕೇಳಿಸಿಕೊಂಡವರು ಈಗಲೂ ನಿಮ್ಮೊಂದಿಗೆ ಇರುವರಲ್ಲವೇ? ನಂತರ ಕೆಲವರ ಹೆಸರು ಕರೆಯುತ್ತಾ ಹೇಳಿದರು, ನನಗೆ ಪತ್ರ ಬರೆದು ಕೂಫಾಗೆ ಆಮಂತ್ರಿಸಿದ್ದು ನೀವೇ ಅಲ್ಲವೇ? ನೀವು ನನಗೆ ಸಹಕಾರ ನೀಡುತ್ತೀರೆಂದು ಕರೆದ ಕಾರಣವಲ್ಲವೇ ನಾನಿಲ್ಲಿಗೆ ಬಂದಿರುವುದು? ಇನ್ನಾದರೂ ನನಗೆ ಬೇರೆ ಕಡೆಗೆ ಹೋಗಲು ಬಿಡಿ ಎಂದು ಹೇಳುತ್ತಾರೆ.
0: ಹಾಗಾದ್ರೆ ಇಷ್ಟೆಲ್ಲ ಹೇಳುವಾಗ ವಿರೋಧಿಗಳ ಪ್ರತಿಕ್ರಿಯೆ ಏನಾಗಿತ್ತು ಅಂತ ಹೇಳ್ತೀರಾ ರಶೀದರವರೇ?
2: ಇದೆಲ್ಲವನ್ನು ಕೇಳಿದರೂ ಅಧಿಕಾರ ದಾಹ ಮತ್ತು ಅಹಂಕಾರದಿಂದ ಕುರುಡಾಗಿದ್ದ ಆ ಸೇನೆಗೆ ಇದು ಯಾವುದೂ ಅರ್ಥವಾಗಲಿಲ್ಲ. ವಿರೋಧಿಗಳು ಯುದ್ಧ ಪ್ರಾರಂಭಿಸುತ್ತಾರೆ. ಹಜರತ್ ಇಮಾಮ್ ಹುಸೇನ್ ರವರು ಅವರ ಕಣ್ಮುಂದೆಯೇ ಅವರ ಅತ್ಯಂತ ನಿಷ್ಠಾವಂತ ಸಹಚರರು, ಪ್ರೀತಿಯ ಮಕ್ಕಳು ಮತ್ತು ಕುಟುಂಬಸ್ಥರು ಒಬ್ಬೊಬ್ಬರಾಗಿ ರಕ್ತದೋಕುಳಿಯಲ್ಲಿ ಹುತಾತ್ಮರಾದರು. ಕೊನೆಯದಾಗಿ ಇಮಾಮ್ ಹುಸೇನ್ ರವರು ಮಾತ್ರ ಪುರುಷರಲ್ಲಿ ಬಾಕಿ ಉಳಿದರು. ಸಿಂಹದಂತೆ ಕಾದಾಡಿದ ಆ ಧೀರನ ಮೈಯೆಲ್ಲ ಖಡ್ಗ ಮತ್ತು ಬಾಣಗಳಿಂದ ಗಾಯಗೊಂಡು ರಕ್ತ ಸುರಿಯುತ್ತಿತ್ತು. ಆ ಹೃದಯ ವಿದ್ರಾವಕ ದೃಶ್ಯವನ್ನು ನೋಡುತ್ತಿದ್ದ ಅವರ ಕೇವಲ 2.5 ವರ್ಷದ ಪುಟ್ಟ ಮಗು ಅಲಿ ಅಸ್ಗರ್ ಓಡಿ ಬಂದು ತಂದೆಯನ್ನು ಅಪ್ಪಿಕೊಂಡಿತು. ಆಗ ಆ ಕಲ್ಲು ಹೃದಯದ ಓರ್ವ ಶತ್ರು ಆ ಪುಟ್ಟ ಮಗುವಿನ ಕುತ್ತಿಗೆಗೆ ಬಾಣವೆಸೆದನು. ಆ ಮಗು ತಂದೆಯ ಮಡಿಲಲ್ಲೇ ಪ್ರಾಣ ಬಿಟ್ಟಿತು. ಬಾಯಾರಿಕೆಯಿಂದ ಕಂಗೆಟ್ಟಿದ್ದ ಇಮಾಮ್ ಹುಸೇನ್ ರವರು ನೀರು ಕುಡಿಯಲು ಮುಂದಾದಾಗ ಅವರ ಕೆನ್ನೆಗೆ ಒಂದು ಬಾಣ ತಾಗಿತು. ನಂತರ ತಲೆಗೆ ಖಡ್ಗದಿಂದ ಇರಿದರು. ಕ್ಷೀಣರಾಗಿದ್ದ ಅವರ ಕುತ್ತಿಗೆಗೆ ಬಾಣದಿಂದ ಘಾಸಿಗೊಳಿಸಿದರು. ಶತ್ರುಗಳು 4 ಕಡೆಯಿಂದ ಖಡ್ಗ, ಈಟಿ, ಬಾಣಗಳಿಂದ ಕಠಿಣ ಆಕ್ರಮಣ ನಡೆಸಿದರು. ರಾಕ್ಷಸ ಪ್ರವೃತ್ತಿಯ ವ್ಯಕ್ತಿಯೊಬ್ಬ ಈಟಿಯಿಂದ ತಿವಿದು ಆ ಮಹಾಚೇತನದ ಶಿರಛೇದ ಮಾಡಿದನು. ಅದರೊಂದಿಗೆ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ವಾತ್ಸಲ್ಯ ನಿಧಿಯಾದ ಪ್ರೀತಿಯ ಮೊಮ್ಮಗ ಇಮಾಮ್ ಹುಸೇನ್ ರವರು ಹುತಾತ್ಮರಾದರು. ಇನ್ನಲಿಲ್ಲಾಹಿ ವ ಇನ್ನ ಇಲೈಹಿ ರಾಜಿಊನ್. ಅವರ ಪವಿತ್ರ ಶರೀರದಲ್ಲಿ ಖಡ್ಗದಿಂದ 47 ಆಳವಾದ ಗಾಯಗಳು, ಈಟಿಯಿಂದ ತಿವಿದ 33 ಗಾಯಗಳು ಹಾಗೂ ತಲೆ, ಮುಖ, ಕುತ್ತಿಗೆ, ಎದೆಯಲ್ಲಿ 45 ಬಾಣಗಳಿಂದಾದ ಗಾಯಗಳಿದ್ದವು. ಇಷ್ಟಾಗಿಯೂ ಆ ಪಾಪಿಗಳ ದ್ವೇಷ ತಣಿದಿರಲಿಲ್ಲ. ತಮ್ಮ ಕುದುರೆಗಳ ಗೊರಸಿನಿಂದ ಅವರ ಮೃತ ಶರೀರವನ್ನು ತುಳಿದು ಪಕ್ಕೆಲುಬು ಬೆನ್ನೆಲುಬು ಮುರಿಯುವಂತೆ ಮಾಡಿದರು.
1: ನೀವು ಹೇಳಿದಂತೆ ಮೊಹರಂ ಒಂದು ದುಃಖದಾಯಕವಾದ ದಿನ ಅಲ್ವಾ? ಹಾಗಾದರೆ ಈ ದಿನವನ್ನು ಹೇಗೆ ಆಚರಿಸಬೇಕು ಎಂದು ಹೇಳುತ್ತೀರಾ ಮುಬಶರ ಅವರೇ?
0: ಹೌದು, ಮೊಹರಂ ಅನ್ನೋದು ಒಂದು ದುಃಖದಾಯಕವಾದ ದಿನವಾಗಿದೆ. ಕರ್ಬಲಾದಲ್ಲಿ ಸತ್ಯ ಸೋಲಲಿಲ್ಲ.

0: ಯಜೀದ್ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು ಹುಸೇನ್ ರವರನ್ನು ಕೊಂದೆ ಎಂದು ಬೀಗಿರಬಹುದು. ಆದರೆ ಇತಿಹಾಸದಲ್ಲಿ ಯಜೀದ್ ಶಾಶ್ವತವಾಗಿ ಕಳಂಕಿತನಾದ. ಹಜರತ್ ಇಮಾಮ್ ಹುಸೇನ್ ರವರ ತ್ಯಾಗದ ಮೂಲಕ ಶಾಶ್ವತವಾಗಿ ಅಮರರಾದರು. ಮುಹರ್ರಂ ಹಬ್ಬ ಎಂದು ಜನಜನಿತವಾಗಿದೆ, ಆದರೆ ವಾಸ್ತವಿಕವಾಗಿ ಹಜರತ್ ಇಮಾನ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ಹುತಾತ್ಮರಾದ ದಿನ. ಈ ದಿನವನ್ನು ತ್ಯಾಗ ಬಲಿದಾನದ ದಿನವೆಂದು ಸ್ಮರಿಸುತ್ತೇವೆ. ಈ ದಿನವನ್ನು ಹೇಗೆ ಆಚರಿಸಬೇಕು ಅಂತ ಹೇಳೋದಾದ್ರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಡವಳಿಕೆಯ ಆಧಾರದ ಮೇಲೆ ಮುಹರ್ರಂ 9 ಮತ್ತು 10 ಉಪವಾಸವನ್ನ ಆಚರಿಸುವುದು ಅತ್ಯಂತ ಶ್ರೇಷ್ಠವಾಗಿದೆ. ನಾವು ಕೇವಲ ಕಣ್ಣೀರು ಸುರಿಸಿದ್ರೆ ಸಾಲದು. ಅಶೂರ ದಿನದಂದು ಹಜರತ್ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಕುಟುಂಬದವರ ಮೇಲೆ ಹೆಚ್ಚಾಗಿ ದುರೂದ್ ಅಂದ್ರೆ ಶಾಂತಿ ಮತ್ತು ಕರುಣೆಯ ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮೊಳಗಿನ ಅಹಂಕಾರ ಮತ್ತು ದುಷ್ಟತನವೆಂಬ ಯಜೀದ್ನನ್ನು ನಾವು ಮೊದಲು ಸಂಹರಿಸಬೇಕು. ಇಮಾಮ್ ಹುಸೇನ್ ರವರ ಈ ತ್ಯಾಗ ಕೇವಲ ಇಸ್ಲಾಂ ಧರ್ಮಕ್ಕೆ ಮಾತ್ರ ಸೀಮಿತವಲ್ಲ, ಇದು ಇಡೀ ಮಾನವ ಕುಲಕ್ಕೆ ಒಂದು ಪಾಠ. ಅದಕ್ಕಾಗಿಯೇ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದರು, ಶೋಷಣೆಗೆ ಒಳಗಾಗಿಯೂ ಜಯವನ್ನು ಹೇಗೆ ಸಾಧಿಸುವುದು ಎಂಬುದನ್ನು ನಾನು ಇಮಾಮ್ ಹುಸೇನರಿಂದ ಕಲಿತೆ. ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳಿದರು, ಇಮಾಮ್ ಹುಸೇನ್ ರವರ ತ್ಯಾಗ ಎಲ್ಲಾ ಪಂಗಡ ಮತ್ತು ಸಮುದಾಯದವರಿಗೆ ಒಂದು ಸನ್ಮಾರ್ಗದ ಉದಾಹರಣೆ. ಹಾಗೆಯೇ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹೇಳುವಂತೆ, ಇಮಾಮ್ ಹುಸೇನ್ರ ತ್ಯಾಗ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಲ್ಲ, ಅದು ಇಡೀ ಮಾನವ ಕುಲವನ್ನು ಬೆಸೆಯುವ ಬಾಂಧವ್ಯವಾಗಿದೆ. ಕೊನೆಯದಾಗಿ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ಮತ್ತು ಅವರ ಕುಟುಂಬದವರು ತೋರಿಸಿಕೊಟ್ಟ ಸತ್ಯ, ಧರ್ಮನಿಷ್ಠೆ ಮತ್ತು ತ್ಯಾಗದ ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ಪರಮ ಕೃಪಾಳುವಾದ ದೇವನು ನಮ್ಮೆಲ್ಲರಿಗೂ ಕರುಣಿಸಲಿ. ಎಲ್ಲಿಯೇ ಅನ್ಯಾಯ ನಡೆದರೂ ಅದನ್ನು ವಿರೋಧಿಸುವ ಮತ್ತು ಸದಾ ಸತ್ಯದ ಪರವಾಗಿ ನಿಲ್ಲುವಂತಹ ಹುಸೇನಿಯದ್ ಗುಣವನ್ನು ನಮ್ಮೆಲ್ಲರಲ್ಲೂ ಬೆಳೆಸಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ತಾಳ್ಮೆಯಿಂದ ಆಲಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸಾನಿಯಾ ಇಬ್ರಾಹಿಂ, ರಶೀದಾ ಜಾಹಿರ್, ನಸೀಮಾ ವಸೀಂ, ತಹಸೀನಾ ಶರೀಫ್ ಮತ್ತು ನಾನು ಮುಬಶ್ಶಿರಾ ಅಯ್ಯೂಬ್. ನಮಸ್ಕಾರ.
1: ಶ್ರೋತೃಗಳೇ, ಇದುವರೆಗೆ ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಆಲಿಸಿದಿರಿ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ.
1: ಎಸ್ಜೆಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಊಟ ವಸತಿ ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 701943434366.
2: ನಿಮ್ಮ

0: ನೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
5: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
6: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00

0: ಆರಾಧಿಸುವೆ.
1: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40ಕ್ಕೆ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
2: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
1: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
3: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
4: ಓಯ್ ಬಸಣ್ಣ, ಬಿಲ್ಲು ಅಲ್ಲೇನೆ, ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
3: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
5: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
4: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
3: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
6: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
1: ಕೇಳುಗರೇ ಗಮನಿಸಿ, ದಿನಾಂಕ 27/6/2026, ಅಂದರೆ ಶನಿವಾರ ಬೆಳಿಗ್ಗೆ 10:00 to 11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಕನ್ನಡ ಚಲನಚಿತ್ರೋದ್ಯಮ ಮತ್ತು ಸುಗಮ ಸಂಗೀತದಲ್ಲಿ ಸಕ್ರಿಯರಾಗಿ ಮ್ಯಾಂಡೋಲಿನ್ ವಾದಕ ಹಾಗೂ ಸಂಗೀತ ಸಂಯೋಜಕರು ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರೂ ಆದ ಎನ್ಎಸ್ ಪ್ರಸಾದ್ ಅವರೊಂದಿಗೆ ಮಾತುಕತೆ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳುಗರು ಅಂದು ವಾಟ್ಸಪ್ ಮೂಲಕ ಸಂದೇಶಗಳನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9448640273. ಆಕಾಶವಾಣಿ ಚಿತ್ರದುರ್ಗ, ಸಮಯ 12:35 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ.
7: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ, ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿಜೆ ಇವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಶಿಲ್ಪಾ ಹೆಚ್.ಎಂ.
8: ಆತ್ಮೀಯ ಶ್ರೋತೃಗಳ ನಮಸ್ಕಾರ. ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಗುವಿನ ದೈಹಿಕ ಮಾನಸಿಕ ಕ್ರಿಯಾತ್ಮಕವಾದ ಬೆಳವಣಿಗೆ ಬಗ್ಗೆ ಮಾಹಿತಿ ತಿಳಿಯೋಣ. ಈಗ ಕತ್ತು ನಿಲ್ತಾ ಇಲ್ಲ, ಕೆಲವು ಮಕ್ಕಳಲ್ಲಿ ಮಗು ಕೂರ್ತಾ ಇಲ್ಲ ಸರಿಯಾಗಿ, ನಿಲ್ತಾ ಇಲ್ಲ, ನಡೀತಾ ಇಲ್ಲ, ಹಾಗೆ ಸಮಯಕ್ಕೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಈ ಎಲ್ಲ ಒಂದು ಕಳವಳ ಪೋಷಕರಲ್ಲಿ ಇರುತ್ತೆ. ಹಾಗೆಯೇ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ತಪ್ಪು ಕಲ್ಪನೆಗಳು ಕೂಡ ಇರುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಈ ಕುರಿತಂತೆ ನಮಗೆ ಸರಿಯಾದ ಮಾಹಿತಿ ತಿಳಿಸಲು ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಕಾರುಣ್ಯ ಜೆಜಿ. ಇವರು ಆಯುರ್ವೇದ ಮಕ್ಕಳ ತಜ್ಞ ವೈದ್ಯೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
9: ನಮಸ್ಕಾರ ಮೇಡಮ್.
8: ಡಾಕ್ಟರ್, ಮೊದಲಿಗೆ ಈಗ ಮಗುವಿನ ದೈಹಿಕ ಮಾನಸಿಕ ಸರಿಯಾದ ಅಭಿವೃದ್ಧಿ ಅಥವಾ ಬೆಳವಣಿಗೆ ಅಂದ್ರೆ ಏನು ವೈದ್ಯಕೀಯವಾಗಿ ಅಂತ ಹೇಳ್ತೀರಿ?
9: ಅಂದ್ರೆ ಒಂದ್ ಮಗುವಿನ ಬೆಳವಣಿಗೆ ಅಂದ್ರೆ ತಾಯಿ ಗರ್ಭದಲ್ಲಿ ಇರುವಾಗಿನಿಂದ ಒಂದು 18-20 ವರ್ಷ, ಅಂದ್ರೆ ಒಂದು ವಯಸ್ಕರ ಅವಸ್ಥೆ ಅಂತ ಏನ್ ಹೇಳ್ತೀವಿ, ಅಡಾಲಸೆಂಟ್ ಅಥವಾ ಅಡಲ್ಟ್ಹುಡ್ ಅಂತ ಏನ್ ಹೇಳ್ತೀವಿ, ಅಲ್ಲಿವರೆಗೆ ಒಂದು ಗರ್ಭದಿಂದ ಒಂದು ಅಡಲ್ಟ್ಹುಡ್ ಒಂದು ವಯಸ್ಕರ ಸ್ಟೇಜ್ ಬರೋ ತನಕನು ಬೆಳವಣಿಗೆ ಅನ್ನೋದು ನಿರಂತರವಾಗಿರುತ್ತೆ. ಸೊ ಈ ಬೆಳವಣಿಗೆಯನ್ನ ನಾವು 2 ವಿಭಾಗವಾಗಿ ಹೇಳ್ತೀವಿ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತ. ನಿಮ್ಗೆ ಕೇಳಲಿಕ್ಕೆ 2 ಒಂದೇ ಅರ್ಥ ಇರುವಂತ ಪದಗಳು ಅಂತ ಅನ್ಸುತ್ತೆ, ಗ್ರೋತ್ ಡೆವಲಪ್ಮೆಂಟ್ ಬೆಳವಣಿಗೆ ಎರಡರದು ಅಂತ. ಅಂದ್ರೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಒಂದೇ ಬೆಳವಣಿಗೆ ಅಂತ ನಾವು ತಗೊಂಡ್ರು ಕೂಡ ಮಕ್ಕಳಲ್ಲಿ 2 ವಿಭಾಗವಾಗಿ ನೋಡ್ತೀವಿ. ಗ್ರೋತ್ ಅಂದ್ರೆ ಶಾರೀರಿಕ ಅಥವಾ ದೈಹಿಕ ಬೆಳವಣಿಗೆ ಆಗಿಯೂ, ಡೆವಲಪ್ಮೆಂಟ್ ಅಂತ ಅಂದ್ರೆ ಮಾನಸಿಕ ಅಥವಾ ಕ್ರಿಯಾತ್ಮಕವಾದ ಬೆಳವಣಿಗೆ ಆಗಿಯೂ ನೋಡ್ತೀವಿ. ಉದಾಹರಣೆ

0: ಉದಾಹರಣೆಗೆ ಈಗ ಮಗುವಿನ ತೂಕ, ಎತ್ತರ, ತಲೆ ಸುತ್ತಳತೆ, ಎದೆ ಸುತ್ತಳತೆ, ಇದೆಲ್ಲದು ಶಾರೀರಿಕ ಬೆಳವಣಿಗೆಯಲ್ಲಿ ಬರುತ್ತೆ. ಅದೇ ಮಗುವಿನ ಕತ್ತಿ ನಿಲ್ಲುವಿಕೆ ಅಥವಾ ಕೂರುವಿಕೆ, ನಡೆಯುವುದು ಅಥವಾ ಓಡುವುದು, ಇದೆಲ್ಲ ಏನಾಗುತ್ತೆ, ಕ್ರಿಯಾತ್ಮಕವಾದ ಬೆಳವಣಿಗೆ. ಸೊ ಮಗು ಈಗ ರೆಸ್ಪಾಂಡ್ ಮಾಡುವಂತದ್ದು, ನಾವೇನೇ ಹೇಳಿದ್ರು ನಗುವಂತದ್ದು, ಅದೆಲ್ಲ ಏನಿರುತ್ತೆ, ಅದು ಮಾನಸಿಕ ಮತ್ತೆ ಕ್ರಿಯಾತ್ಮಕವಾದ ಬೆಳವಣಿಗೆ ಆಗಿರುತ್ತೆ.
1: ಹಾಗಾದ್ರೆ ಎರಡು ವಿಭಾಗದಲ್ಲಿ ಇದನ್ನ ನೋಡಬಹುದು ಅಂತ ಹೇಳ್ತೀರಿ. ಅದರಲ್ಲಿ ಈಗ ಶಾರೀರಿಕವಾಗಿ ಅಂತ ಹೇಳಿದ್ರೆ ಇದನ್ನ ವಿವರವಾಗಿ ತಿಳಿಸಿ ಡಾಕ್ಟರ್.
0: ಇವಾಗ ಮಕ್ಕಳ ವೈದ್ಯರ ಹತ್ರ ಯಾರೇ ಬಂದ್ರು ಮೊದಲು ಹೇಳೋ ಮಾತು, ಮಗು ಬೆಳಿತಾನೆ ಇಲ್ಲ, ತೂಕ ಬರ್ತಾನೆ ಇಲ್ಲ, ನಮ್ಮ ಮಗು ತುಂಬಾ ಡುಮ್ಡುಮ್ಮಗಿಲ್ಲ, ಏನಾದ್ರೂ ಕೊಡಿ, ಔಷಧಿ ಕೊಡಿ, ಅಥವಾ ಏನಾದ್ರೂ ಸಿರಪ್ ಇದ್ರೆ ಕೊಡಿ, ಮಗು ದಪ್ಪ ಆಗ್ಬೇಕು, ನಮ್ಮ ಮಗು ದಪ್ಪ ಕಾಣ್ಬೇಕು ಅಂತ. ಸೊ ಮೊದಲನೇದಾಗಿ ನಾವು ನೋಡೋದು ತೂಕನೆ, ಬೆಳವಣಿಗೆ ಅಂತ ಬಂದಾಗ ಶಾರೀರಿಕ ಬೆಳವಣಿಗೆಯಲ್ಲಿ ತೂಕನೆ ಮೊದಲನೇ ಇಂಪಾರ್ಟೆಂಟ್ ಆಗಿ ನೋಡುವಂತದ್ದು. ಇದು ಎಲ್ಲಾ ಮಕ್ಕಳಲ್ಲೂ ಒಂದೇ ತರ ಇರೋದಿಲ್ಲ. ಮೊದಲನೇದಾಗಿ ಮಗುವಿನ ತೂಕ ಹುಟ್ಟೋ ಸಂದರ್ಭದಲ್ಲಿ ಎಷ್ಟಿರುತ್ತೆ ಅದನ್ನ ನೋಡ್ಬೇಕಾಗತ್ತೆ. ನಮ್ಮ ದೇಶದಲ್ಲಿ ಸ್ಟ್ಯಾಂಡರ್ಡ್ 2.5 to 3.5 ಅಂದ್ರೆ 2.5 kg to 3.5 kg ವರೆಗೆ ಇರುವಂತ ತೂಕ ನಾರ್ಮಲ್ ಅಂತ ಹೇಳ್ತೀವಿ. ಹೆಲ್ದಿ ಬೇಬಿ ನಾರ್ಮಲ್ ವೇಟ್ ಅಂತ ಹೇಳ್ತೀವಿ. 2.5 ಕಮ್ಮಿ ಇದ್ರೆ ಅದು ಸಣ್ಣ ಮಗು ಅಂತಾನು, 3.5 ಜಾಸ್ತಿ ಇತ್ತು ಅಂತಂದ್ರೆ ಮಗುವಿನ ತೂಕ ಸ್ವಲ್ಪ ಹೆಚ್ಚಿದೆ ಅಂತಾನು ನಾವು ವಿಂಗಡಣೆ ಮಾಡ್ಕೋತೀವಿ. ಸೊ ಇದ್ರಲ್ಲಿ ಮೊದಲನೇದಾಗಿ ಮಗುವಿನ ಜನನ ತೂಕ ಏನಿದೆ ಅಲ್ಲ, ಅದಕ್ಕೆನೆ ತುಂಬಾ ವಿಷಯಗಳು ಕಾಂಟ್ರಿಬ್ಯೂಟ್ ಆಗತ್ತೆ. ಈಗ ತಾಯಿಯ ಆರೋಗ್ಯ ಇರ್ಬೋದು, ತಾಯಿಯ ಒಂದು ಊಟ ಆಹಾರ ವಿಹಾರ ಹೇಗಿತ್ತು ಗರ್ಭಾವಸ್ಥೆಯಲ್ಲಿ, ಸೊ ನ್ಯೂಟ್ರಿಷನ್ ಅಥವಾ ಪೋಷಕಾಂಶ ಎಷ್ಟರ ಮಟ್ಟಿಗೆ ಹೋಗಿತ್ತು, ಬೇರೆ ಏನಾದ್ರೂ ತೊಂದರೆಗಳಿತ್ತ ತಾಯಿಯಲ್ಲಿ ಗರ್ಭಧಾರಣೆ ಸಮಯದಲ್ಲಿ ಅಥವಾ ಥ್ರೂ ಔಟ್ ಪ್ರೆಗ್ನೆನ್ಸಿ, ಈ ತರ ಬಿಪಿ ಇರ್ಬೋದು ಅಥವಾ ಶುಗರ್ ಆಗುವಂತದ್ದು ಇರ್ಬೋದು ಎಲ್ಲ ಕೇಳಿರ್ತೀವಿ ಗರ್ಭಾವಸ್ಥೆಯಲ್ಲಿ. ಸೊ ಆ ತರ ಅಥವಾ ಇನ್ಫೆಕ್ಷಿಯಸ್ ಡಿಸೀಸಸ್, ಈಗ ಟಾರ್ಚ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅಥವಾ ಬೇರೆ ಬೇರೆ ರೋಗಗಳಿದ್ದಿರ್ಬೋದು ಗರ್ಭಾವಸ್ಥೆಯಲ್ಲಿ, ಅದೆಲ್ಲದೂ ಕೂಡ ಮಗುವಿನ ತೂಕ ಅಥವಾ ಬೆಳವಣಿಗೆ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಸೊ ಅದೆಲ್ಲದನ್ನು ನೋಡಿಕೊಂಡು ಒಂದು ನಾರ್ಮಲ್ ಆಗಿ ಹುಟ್ಟಿರೋ ಮಗು ಅಂತ ನಾವು ತಗೊಂಡ್ರು ಕೂಡ ತೂಕ 2.5 to 3.5 kg ಇರಬೇಕು. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಏನು ತೂಕ ಹೇಳ್ತೀವಲ್ಲ, ಮಗು ಚೆನ್ನಾಗಿದ್ಯಾ, ತೂಕ ಕರೆಕ್ಟ್ ಬೆಳೀತಿದೆಯೋ ಇಲ್ವೋ, ಅದಕ್ಕೆ ಮೊದಲ ಬುನಾದಿ ಹುಟ್ಟಿದ ತೂಕ ಆಗಿರುತ್ತೆ. ಅಲ್ಲಿಂದ ಲೆಕ್ಕ ಹಾಕ್ಲಿಕ್ಕೆ ಶುರು ಮಾಡ್ತೀವಿ. ಸೊ ಹುಟ್ಟಿ ಮೊದಲು 10 ಮಗುವಿನ ತೂಕದ 10-15 ಭಾಗದಷ್ಟು ತೂಕ ಇಳಿಕೆ ಆಗತ್ತೆ ಪ್ರತಿ ಮಗುದು ಅಷ್ಟೆ. ಈಗ ಹುಟ್ಟಿದ ತಕ್ಷಣ ಈಗ ನಮ್ಮ ಮಗು ICU ಇಟ್ಟಿದ್ವಿ ಅದಕ್ಕೆ ತೂಕ ಕಮ್ಮಿ ಆಯ್ತು ಅಥವಾ ಹಾಸ್ಪಿಟಲ್ ಇರ್ಬೇಕಾದ್ರೆ ಬತ್ತೋಯ್ತು, ತುಂಬಾ ಜನ ಹೇಳದ್ ಕೇಳಿರ್ತೀವಿ. ಆದ್ರೆ ಇದು ಎಲ್ಲಾ ಮಗುಗೂ ಒಂದು ನಾರ್ಮಲ್ ರೂಲ್ ಅಂತಾನೆ ಹೇಳ್ತೀವಿ. ಹುಟ್ಟಿ ಮೊದಲನೇ 10 to 15%. ಈಗ ಉದಾಹರಣೆಗೆ ಒಂದ್ ಮಗು 3 kg ಇತ್ತು ಅಂತಂದ್ರೆ ಮೊದಲು 10 ಒಂದು 300 ತನಕ ತೂಕ ಇಳಿಬಹುದು, 300-400 ತನಕ, ಇದು ನಾರ್ಮಲ್. ಅದ್ರ ನಂತರ ಪ್ರತಿದಿನ 20-30 ಅಷ್ಟು ತೂಕ ಬರ್ತಾ ಹೋಗುತ್ತೆ,
1: ಹೆಚ್ಚಾಗ್ತಾ
0: ಹೋಗುತ್ತೆ. ಸೊ ಇದರಲ್ಲಿ ಪ್ರತಿ ತಿಂಗಳು ನಾವು ನೋಡುವಾಗ ಒಂದು ಅಂದಾಜಲ್ಲಿ 500-700 ಅಷ್ಟು ತೂಕ ಬರಬೇಕು ಮಗು ಪ್ರತಿ ತಿಂಗಳು ಮೊದಲ 5-6 ತನಕ. ತದನಂತರ 400-500 ಬರುತ್ತೆ ಮೊದಲ ವರ್ಷ ಮುಗಿಯೋದ್ರೊಳಗೆ. 3 kg ಇರೋ ಮಗು 5 ಅಥವಾ 6 ತುಂಬೋದ್ರಲ್ಲಿ 6 kg ಆಗತ್ತೆ, 1 ತುಂಬೋದ್ರಲ್ಲಿ 9 kg ಆಗತ್ತೆ, 2 ತುಂಬೋ ತನಕ ಹುಟ್ಟಿದ ತೂಕ 4 ಅಲ್ಲಿಗೆ 12 kg ಬರುತ್ತೆ. ಸೊ ಹಾಗೆ 3 ತುಂಬೋದ್ರಲ್ಲಿ ಅದು 4 ಈ ತರ ಪಟ್ಟು ಆಗ್ತಾ ಹೋಗುತ್ತೆ.
1: ಅಂದ್ರೆ ಇಲ್ಲಿ ಹುಟ್ಟಿದ ತೂಕ ಅದ ಮೇಲೆ
0: ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ.
1: ಹಾಗೆ ಏನಾದ್ರು ದೈಹಿಕ ಸಮಸ್ಯೆಗಳಿರುತ್ತ ಇದಲ್ದೆ ಸಹಜವಾಗಿ ಆಗುವಂತ?
0: ಹೌದು, ಖಂಡಿತವಾಗಿ. ಇವಾಗ ಹಾಲು ಸಾಕಾಗ್ತಿಲ್ಲ ಮಗುಗೆ ಅಂತ ಆದ್ರೆ, ಅಥವಾ ಮಗು ಪದೇ ಪದೇ ಹುಷಾರ್ ತಪ್ಪಿದೆ ಅಂತ ಆದ್ರೆ, ಈ ಬೆಳವಣಿಗೆ ಪೇಸ್ ನ ನಾವು ನೋಡೋದಿಲ್ಲ. ಯಾಕಂದ್ರೆ ಹಾಲು ಸಾಕಾಗ್ತಿಲ್ಲ ಅಂದ್ರೆ ಪ್ರತಿದಿನ 20-30 ತೂಕ ಆಗೋದಿಲ್ಲ, ಅಲ್ಲಿ ಬೆಳವಣಿಗೆ ಕುಂಠಿತ ಆಗೇ ಆಗತ್ತೆ. ಪದೇ ಪದೇ ಹುಷಾರ್ ತಪ್ಪತಿರೋ ಮಗು ಅಲ್ಲಿ ನಾವು ಕೊಡ್ತಿರೋ ಫೀಡ್ ಅಥವಾ ಆಹಾರ ಏನಿರುತ್ತೆ ಅಥವಾ ಹಾಲು ಏನಿರುತ್ತೆ ಅದು ಆ ಕಾಯಿಲೆ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಹೋಗ್ತಾ ಇರತ್ತೆ, ಅಲ್ಲಿ ತೂಕ ಬರೋದಿಲ್ಲ. ಸೊ ಆ ತರ ಸಮಸ್ಯೆಗಳು ಇರತ್ತೆ, ಇರಲ್ಲ ಅಂತ ಅಲ್ಲ. ಬಟ್ ಈಗ ಜನರಲ್ ಆಗಿ ನಾವೇನ್ ಹೇಳ್ತೀವಿ, ಈ ತರ ಪ್ರತಿ ತಿಂಗಳಿಗೆ ತೂಕ ಬರ್ತಿದ್ಯಾ, ನೀವೀಗ ಇಂಜೆಕ್ಷನ್ಸ್ ಇರುತ್ತೆ 1.5-2.5-3 ಇಂಜೆಕ್ಷನ್ ಹಾಕ್ಸ್ಲಿಕ್ಕೆ ಹೋಗ್ತಿರ್ತಾರೆ, ಸೊ ಆ ಸಮಯದಲ್ಲಿ ತೂಕನ ಚೆಕ್ ಮಾಡ್ಕೊಳ್ಳೋ ಅಂತದ್ದು. ತಿಂಗಳಲ್ಲಿ ಇಷ್ಟು ತೂಕ ಬರ್ತಿದೆ ಅಂತ ನಿಮಗೆ ಅನ್ಸಿದ್ರೆ ಮಗುವಿನ ಬೆಳವಣಿಗೆ ಚೆನ್ನಾಗಿದೆ ಆ ತಿಂಗಳಿಗೆ. ಅಥವಾ ಮಕ್ಕಳಿಗೆ ಇವಾಗ ಕಂಜನೈಟಲ್ ಡಯಾಬಿಟಿಸ್ ಅಂತಾನು ಹೇಳ್ತೀವಿ, ಅಥವಾ ವೇರಿಯೇಷನ್ ಇರ್ಬೋದು, ಆತರ ಏನೇ ಸಮಸ್ಯೆಗಳಿರ್ಬೋದು, ಆ ತರ ಇದ್ದಾಗ ಇದು ತೂಕ ಅನ್ನೋದು ಒಂದು ಮೇನ್ ಫ್ಯಾಕ್ಟರ್ ಆಗುತ್ತೆ. ಯಾಕೆ ತೂಕ ಬರ್ತಿಲ್ಲ ಅಂತ ನೋಡುವಾಗ ರೂಲ್ ಔಟ್ ಮಾಡ್ಲಿಕ್ಕೆ ಆಗುತ್ತೆ.
1: ಆ ಒಂದು ಅನುಮಾನ ಬಂದಾಗ ವೈದ್ಯರ ಬಳಿ ಸಂಪರ್ಕ ಮಾಡಿದಾಗ ಅವರು ಸಮಸ್ಯೆ
0: ಕಂಡುಹಿಡಿತಾರೆ.
1: ಹಾಗೇನೆ ಡಾಕ್ಟರ್, ಈಗ ಶಾರೀರಿಕ ಬೆಳವಣಿಗೆಯಲ್ಲಿ ತೂಕ ಮಾತ್ರ ಅಲ್ಲದೆ ಬೆಳವಣಿಗೆ ಕೂಡ ಇರುತ್ತೆ ಅಲ್ವಾ, ಎತ್ತರ ಬೆಳೆಯುವಂತದ್ದು, ಕೆಲವು ಮಕ್ಕಳು ಹೆಚ್ಚು ಬೇಗ ಎತ್ತರ ಆಗೋದಿಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ?
0: ಎತ್ತರ ಅನ್ನೋದೇನಾಗುತ್ತೆ, ಅದು ಇನ್ಹೆರಿಟೆನ್ಸ್ ಅಥವಾ ಪೋಷಕರ ಎತ್ತರದ ಮೇಲೆ ಹೋಗುತ್ತೆ, ತಂದೆ ತಾಯಿ ಎತ್ತರ ಹೇಗಿದೆ ಹಾಗೆ. ಯೂಶ್ವಲಿ ಹುಟ್ಟಿದ ಮಕ್ಕಳು ಆವರೇಜ್ 45-50 cm ಉದ್ದ ಇರುತ್ತೆ ಅಂತ ನಾವು ಪರಿಗಣಿಸುವಂತದ್ದು. ಸೊ ಆ ತರದ್ರಲ್ಲಿ ಏನಾಗುತ್ತೆ,

0: ಪ್ರತಿ ತಿಂಗಳು, ಈಗ ಒಂದ್ ಮಗು 50 cm ಉದ್ದ ಇತ್ತು ಹುಟ್ಟುವಾಗ್ಲೆ ಅಂತ ಆದ್ರೆ ನಿಮ್ಗೆ 3 ತಿಂಗಳು ತುಂಬೋ ತನಕ 60 cm ಆಗುತ್ತೆ, 6 ತಿಂಗಳು ತುಂಬೋ ತನಕ 65, ಒಂದು ವರ್ಷಕ್ಕೆ ಬರುವಾಗ 75 cm ಆಗುತ್ತೆ. ಆಯ್ತಾ? ಸೊ ಇದೇ ರೀತಿ 2ನೇ ವರ್ಷಕ್ಕೆ 90 cm, 4ನೇ ವರ್ಷಕ್ಕೆ 100 cm ಆಗಿ ಪ್ರತಿ ವರ್ಷಕ್ಕೂ 5-6 cm ಬೆಳೀತಾ ಹೋಗುತ್ತೆ 12 ವರ್ಷದ ತನಕ. ಈ ರೂಲ್ ಎಲ್ಲಾ ಮಕ್ಳಿಗೂ ಹಿಂಗೇನಾ, ಈಗ 1 ವರ್ಷದ ಮಗು 75 cm ಇರ್ಬೇಕಾ? ಹುಟ್ಟಿದಾಗ ಎಲ್ಲಾ ಮಕ್ಕಳು 50 cm ಇರೋದಿಲ್ಲ. ಸೊ ಒಂದ್ ಮಗು 45 ಇರ್ಬೋದು, 46 ಇರ್ಬೋದು. ಈಗ ತಂದೆ ತಾಯಿ ಎತ್ತರ ಇರೋ ಪಕ್ಷದಲ್ಲಿ ಸ್ವಲ್ಪ ಉದ್ದ ಮಕ್ಕಳು ಇರ್ಬೋದು, ಅವರ ಎತ್ತರ ಹಾಗೇನೆ ಉದ್ದನೂ ಹೋಗ್ತಿರ್ಬೋದು ಏಜ್ಗಿಂತನು. ಇದು ಒಂದು ಸ್ಟ್ಯಾಂಡರ್ಡ್ ಕಂಪ್ಯಾರಿಸನ್ ಆಗಿರುತ್ತೆ, ಅದನ್ನ ನೋಡ್ಬೇಕಾಗತ್ತೆ. ಅದಲ್ದಲೇನೆ ಮಗುವಿನ ತಲೆ ಸುತ್ತಳತೆ, ತಲೆ ಬೆಳವಣಿಗೆ ಹೇಗಿದೆ ಅದನ್ನು ನೋಡ್ಬೇಕಾಗತ್ತೆ, ಎದೆ ಸುತ್ತಳತೆ ಹೇಗಿದೆ ನೋಡ್ಬೇಕಾಗತ್ತೆ. ಹುಟ್ಟಿದ ಮಗು ತಲೆ ಒಂದು 33-35 cm ಅಷ್ಟು ಇರುತ್ತೆ. ಅದು ನಮಗೆ 1 ವರ್ಷಕ್ಕೆ ಬರೋ ತನಕ ಒಂದು 40-45 cm ಈ ತರ ಆಗೋ ತರ ಇರುತ್ತೆ. ಇದೆಲ್ಲದೂ ಮಗುವಿನ ಬೆಳವಣಿಗೆ ಹೇಗಾಗ್ತಿದೆ ಅನ್ನೋದನ್ನ ನಮ್ಗೆ ಹೇಳುತ್ತೆ. ಎದೆ ಸುತ್ತಳತೆ ಕೂಡ ಅಷ್ಟೆ, ಹುಟ್ಟಿದಾಗ ತಲೆಗಿಂತ ಒಂದು 2-3 cm ಎದೆ ಸುತ್ತಳತೆ ಕಡಿಮೆನೆ ಇರುತ್ತೆ. 1 ವರ್ಷ ದಾಟುವಾಗ ಎದೆ ಮತ್ತೆ ತಲೆ ಒಂದೇ ನೇರಕ್ಕೆ ಅಥವಾ ಒಂದೇ ಸುತ್ತಳತೆಗೆ ಬಂದು ನಿಲ್ಲುತ್ತೆ. ಇದು ತೋರಿಸುತ್ತೆ ಮಗುವಿನ ಬೆಳವಣಿಗೆ 1 ವರ್ಷಕ್ಕೆ ಸರಿಯಾಗಿ ಆಗಿದೆ ಅಂತ. ಇದೆಲ್ಲ ಯಾಕೆ ನಾವು ಹೇಳ್ತಾ ಇದೀವಿ ಅಂದ್ರೆ, ಒಂದ್ ಮಗು ಬೆಳವಣಿಗೆ ಅಂದ್ಕೂಡ ಎಲ್ಲರೂ ತೂಕ ದಪ್ಪ ಹೇಗಿದೆ ಅದ್ರ ಮೇಲೇನೆ ಮಗುವಿನ ಬೆಳವಣಿಗೆನ ತುಂಬಾ ನಿರ್ಧಾರ. ಮಗು ದಪ್ಪ ಇಲ್ಲ ಅಂದ್ಕೂಡೆ ಬೆಳೀತಾ ಇಲ್ಲ, ಬೆಳಿಲಿಕ್ಕೆ ಏನಾದ್ರೂ ಸಿರಪ್ ಕೊಡಿ, ಏನಾದ್ರೂ ಪೌಡರ್ ಕೊಡಿ, ಆ ತರ ಕೇಳುವಂತದ್ ಬರುತ್ತೆ. ಸೊ ಆ ತರ ಇರುವಾಗ ನಾವು ಇದನ್ನೆಲ್ಲ ಗಮನಿಸ್ಬೇಕಾಗುತ್ತೆ. ಇದೆಲ್ಲ ಬೆಳವಣಿಗೆ ಚೆನ್ನಾಗ್ ಆಗ್ತಾ ಇದೆ ಅಂದ್ರೆ ಆ ಮಗುವಿಗೆ ಮತ್ತೇನೋ ಎಕ್ಸ್ಟ್ರಾ ಸಪ್ಲಿಮೆಂಟ್ ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ತಾಯಿ ಹಾಲು ಅಥವಾ ನೀವು ಮನೆಯಲ್ಲಿ ಏನ್ ಆಹಾರ ಕೊಡ್ತಾ ಇದೀರಾ ಪೌಷ್ಟಿಕ ಆಹಾರ, ಅದು ಸಾಕಾಗ್ತಿದೆ ಅಂತ ಹೇಳ್ಬೋದು.
1: ಅಂದ್ರೆ ಇಲ್ಲಿ ಹೋಲಿಕೆ ಮಾಡ್ಕೋಬಾರ್ದು.
0: ಹೌದು,
1: ಅವ್ರಿಗೇನೆ ಅನುಮಾನ ಬಂದ್ರು ವೈದ್ಯರನ್ನ ಸಂಪರ್ಕ ಮಾಡಿದಾಗ ಸರಿಯಾದ ಮಾಹಿತಿ ಅವ್ರಿಗೆ ತಿಳಿಯುತ್ತೆ. ಆದಷ್ಟು ಗಾಬರಿ ಪಡೋದ್ ಬೇಡ ಅಂತ ಹೇಳ್ತೀರಲ್ವಾ. ಹಾಗೇನೆ ಇನ್ನೊಂದು ಹೇಳಿದ್ರಿ ಇದರಲ್ಲಿ, ಈಗ ಮಾನಸಿಕ ಮತ್ತೆ ಕ್ರಿಯಾತ್ಮಕ ಬೆಳವಣಿಗೆ ಬಗ್ಗೆ ಇದರಲ್ಲಿ ಏನೇನ್ ಬರುತ್ತೆ ಡಾಕ್ಟ್ರೆ?
0: ಮಾನಸಿಕ ಕ್ರಿಯಾತ್ಮಕ ಬೆಳವಣಿಗೆನ ನಾವು 4 ಡಿವಿಷನ್ ಆಗಿ ಮಾಡ್ಕೋತೀವಿ. ಅಂದ್ರೆ ಈಗ ಡೆವಲಪ್ಮೆಂಟ್ ಅಂತ ಬಂದಾಗ ಅದರಲ್ಲಿ ಗ್ರಾಸ್ ಮೋಟಾರ್ ಡೆವಲಪ್ಮೆಂಟ್, ಫೈನ್ ಮೋಟಾರ್ ಡೆವಲಪ್ಮೆಂಟ್, ಸೋಷಿಯೋ ಬಿಹೇವಿಯರಲ್ ಮತ್ತೆ ಲಿಂಗ್ವೆಲ್ ಅಂತ ಹೇಳ್ತೀವಿ. ಗ್ರಾಸ್ ಮೋಟಾರ್ ಅಂತಂದ್ರೆ ಈಗ ನಮ್ಮಲ್ಲಿ ನಾವು ಸಾಧಾರಣವಾಗಿ ನೋಡುವಾಗ ಬೆಳವಣಿಗೆ ಅಂದ್ರೆ ನಮ್ಗೆ ಏನೇನು ಬರುತ್ತೆ, ಮಗು ಕತ್ ನಿಲ್ಲುವಂಥದ್ದು ಇರ್ಬೋದು ಅಥವಾ ಕೂರುವಂಥದ್ದು, ನಡೆಯುವಂಥದ್ದು, ನಿಲ್ಲುವಂಥದ್ದು, ಈ ತರ ಕಣ್ಣಿಗೆ ಕಾಣುವಂತ ಚೇಂಜಸ್ ಅಂದ್ರೆ ಕಂಡು ಕೂಡಲೇ ಕಾಣುವಂತ ಚೇಂಜಸ್ ಗಳೇನಿದೆ ಅದು ಗ್ರಾಸ್ ಮೋಟಾರ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಏನೇನ್ ಬರುತ್ತೆ, ಫಸ್ಟ್ ಕತ್ತು ನಿಲ್ಲುವಂಥದ್ದು. ಕತ್ತು ನಿಲ್ಲೋದು ಶುರುವಾಗೋದು 3ನೇ ತಿಂಗಳಿಗೆ, 3ರಿಂದ 5ನೇ ತಿಂಗಳಿಗೆ ಅದು ಕಂಪ್ಲೀಟ್ ಆಗಿ ಕತ್ ನಿಲ್ಲುವಂಥದ್ದು. ನೆಕ್ಸ್ಟ್ ಬರುವಂತದ್ದು ತಿರುಗೋದು, ಮಗುಚ್ಕೊಳ್ಳೋದು ಅಂತ ಹೇಳ್ತೀವಿ. ಸೊ ಮಗುಚ್ಕೊಳ್ಳೋದು ಏನಿದೆ ಅದು 5ನೇ ತಿಂಗಳಲ್ಲಿ ಸಾಧಾರಣವಾಗಿ ನೋಡುವಂಥದ್ದು. ನೆಕ್ಸ್ಟ್ ಬರೋದು ಕೂರೋದು, ಮಗು ಅದು ತನ್ನದೇ ಸಪೋರ್ಟ್ ಅಲ್ಲಿ ಕೂರೋದು, ಹಿಂಗೆ ಒರಗಿಸಿ ಕೂರೋದು ಅಂತಲ್ಲ, ಎರಡು ಕೈನು ಮುಂದೆ ಊರಿಸಿದಾಗ ಟ್ರೈಪಾಡ್ ಶೇಪ್ ಅಂತ ಹೇಳ್ತೀವಿ. ತನ್ನ ಎರಡು ಕೈ ಸಪೋರ್ಟ್ ಇಂದ ಕೂರಕ್ ಆಗ್ತಿದೆ ಅಂದ್ರೆ ಸಿಟ್ಟಿಂಗ್ ವಿತ್ ಸಪೋರ್ಟ್ ಅಂತ ಹೇಳ್ತೀವಿ. ಅದು 6ನೇ ತಿಂಗಳು, 6ರಿಂದ 8 ತಿಂಗಳ ತನಕ ಟೈಮ್ ಇದೆ. ಸಿಟ್ಟಿಂಗ್ ವಿತೌಟ್ ಸಪೋರ್ಟ್ ಅಂದ್ರೆ ಯಾವುದೇ ಒಂದು ಸಪೋರ್ಟ್ ಇಲ್ಲದೆ ಕೂರುವಂತದ್ದು 8ನೇ ತಿಂಗಳಿಗೆ ಬರುತ್ತೆ, ಸಿಟ್ಟಿಂಗ್ ವಿತೌಟ್ ಸಪೋರ್ಟ್. ನೆಕ್ಸ್ಟ್ ಅಂಬೆಗಾಲ್ ಹಾಕ್ಬೇಕಲ್ವಾ, ಅಂಬೆಗಾಲ್ ಹಾಕೋದು 9ನೇ ತಿಂಗಳಿಂದ 12ನೇ ತಿಂಗಳ ತನಕ ನಮಗೆ ಟೈಮ್ ಇದೆ ಅಂಬೆಗಾಲ್ ಹಾಕ್ಲಿಕ್ಕೆ. ಅದ್ರ ನಂತರ ನಿಲ್ಲೋದು ವಿತ್ ಸಪೋರ್ಟ್, ಇವಾಗ ಮನೇಲಿ ಮಂಚ ಇರ್ಬೋದು, ಚೇರು, ಏನೋ ಒಂದು ಸಪೋರ್ಟ್ ಇಟ್ಕೊಂಡು ಮಗು ನಿಲ್ಲದ್ನ ಕಲಿಯತ್ತೆ, ಅದು 10ರಿಂದ 12ನೇ ತಿಂಗಳ ತನಕ. ಅದರ ನಂತರ ಸ್ಟ್ಯಾಂಡಿಂಗ್ ವಿತೌಟ್ ಸಪೋರ್ಟ್ ಅಂದ್ರೆ ಏನೋ ಸಪೋರ್ಟ್ ಇಲ್ದಲೆ ನಿಲ್ಲುವಂಥದ್ದು, ಮತ್ತೆ ಕೆಲವೊಂದು 1 ಅಥವಾ 2 ಹೆಜ್ಜೆ ಹಾಕುವಂಥದ್ದು ಸಪೋರ್ಟ್ ಇಲ್ದಲೆ, 12ರಿಂದ 14 ತಿಂಗಳ ತನಕ ನಮಗೆ ಟೈಮ್ ಇರುತ್ತೆ. ಅದಕ್ಕೋಸ್ಕರ ಆಮೇಲೆ ನಡಿಲಿಕ್ಕೆ ಶುರು ಆಗುತ್ತೆ 14ನೇ ತಿಂಗಳಿಂದ. 14ರಿಂದ ಮತ್ತೆ 16-18 ತಿಂಗಳಿಗೆ ಬರುವಾಗ ಮಗು ಈಗ ಮೆಟ್ಲು ಹತ್ತುವಂಥದ್ದು, ಸಪೋರ್ಟ್ ಇಟ್ಕೊಂಡು ಹತ್ತುವಂಥದ್ದು. 2ನೇ ವರ್ಷಕ್ಕೆ ಬರುವಾಗ ಒಂದೇ ಕಾಲು, ಈಗ ಒಂದ್ ಬಲಗಾಲ ಅಂದ್ರೆ ಬಲಗಾಲೇ ಇಟ್ಕೊಂಡು ಸಪೋರ್ಟ್ ಹತ್ತುವಂಥದ್ದು. 3ನೇ ವರ್ಷಕ್ಕೆ ಬರುವಾಗ ಆಲ್ಟರ್ನೇಟಿವ್ ಒಂದೊಂದು ಕಾಲು, ಬಲಗಾಲ ಒಂದ್ಸರಿ, ಎಡಗಾಲ ಒಂದ್ಸರಿ ಇಟ್ಕೊಂಡು ಹತ್ತುವಂಥದ್ದು. ಮತ್ತೆ ಟ್ರೈ ಸೈಕ್ಲಿಂಗ್ ಅಂತ ಹೇಳ್ತೀವಿ, 3 ಚಕ್ರದ ಸೈಕಲ್ ನೋಡಿರ್ತೀರ ಅದನ್ನ ತುಳಿಯುವಂಥದ್ದು, ಇದೆಲ್ಲ ಗ್ರಾಸ್ ಮೋಟಾರ್ ಅಂತ ಹೇಳ್ತೀವಿ.
1: ಕಣ್ಣಿಗೆ
0: ಕಾಣುವಂತಹ ಕ್ರಿಯಾತ್ಮಕವಾದ ಬೆಳವಣಿಗೆ ಮಕ್ಕಳದ್ದು.
1: ಇದರಲ್ಲಿ ಈಗ ನೀವು ಹೇಳಿದ್ರಿ ಇಷ್ಟು ತಿಂಗಳಿಂದ ಇಷ್ಟು ತಿಂಗಳವರೆಗೆ ಈ ಒಂದು ಕ್ರಿಯೆ ಆಗುತ್ತೆ ಮಗುವಿಂದು ಅಂತ, ಇದರಲ್ಲಿ ಏನಾದ್ರು ವ್ಯತ್ಯಾಸ ಆದಾಗ ಇದು ಸಮಯ ಹೆಚ್ಚು ತಗೊಂಡಾಗ ವೈದ್ಯರನ್ನು ಕಾಣಬೇಕು ಅಂತೀರ, ಏನ್ ಹೇಳ್ತೀರಿ ಡಾಕ್ಟರ್?
0: ಪ್ರತಿಯೊಂದು ಬೆಳವಣಿಗೆಗೂ ತಕ್ಷಣ, ಈಗ ನಾವು 3ರಿಂದ 5 ತಿಂಗಳು ಅಂದ್ಕೊಂಡ್ಲೆ ಎಲ್ಲಾ ಮಕ್ಕಳಿಗೂ ಆಗ್ಲೇ ಆಗ್ಬೇಕಂತ ಇರೋದಿಲ್ಲ ಕತ್ತ ನಿಲ್ಲುವಿಕೆ. ಕೂರೋದು 6ರಿಂದ 8 ತಿಂಗಳು, ಯಾವುದೇ ಬೆಳವಣಿಗೆಗೂ ಒಂದು ರೇಂಜ್ ಅಂತ ಇದೆ. 6ನೇ ತಿಂಗಳಿಗೆ ಆಗ್ಬೇಕು, 5ನೇ ತಿಂಗಳಿಗೆ ಆಗ್ಬೇಕು ಅನ್ನೋ ತರ ಇಲ್ಲ. ±2 months ಅಂತ ಹೇಳ್ತೀವಿ. ಇನ್ನೊಂದು 1 ಅಥವಾ 2 ತಿಂಗಳವರೆಗೆ ನಾವು ಕಾಯ್ಬಹುದು. ಹೌದು ಹೌದು, 5 ತಿಂಗಳ ತನಕನು ಕೂತಿಲ್ಲ ಕತ್ತು, 6ನೇ ತಿಂಗಳು 7 ತಿಂಗಳ ತನಕ ನೋಡ್ಬೋದು. ಕೂರೋದು 6ರಿಂದ 8 ತಿಂಗಳು ಅಂತ ಹೇಳ್ತೀವಿ.

0: ಸಪೋರ್ಟ್. ಬಟ್ 10 ತಿಂಗಳ ತನಕನು ನೀವು ವೇಟ್ ಮಾಡಬಹುದು ಮಗು ಕೂರ್ತಿಲ್ಲ ಅಂತ. ನಡೆಯೋದು ಅಷ್ಟೇ, 1-12 ತಿಂಗಳಿಂದ 14 ತಿಂಗಳು ಅಂತ ಹೇಳಿದ್ರು, 16 ಅಥವಾ 18 ವರೆಗೂ ಇಂಡಿಪೆಂಡೆಂಟ್ ಆಗಿ ನಡಿಲಿಕ್ಕೆ ವೇಟ್ ಮಾಡಬಹುದು. ಆದ್ರೆ ಯಾವಾಗ 18 ತಿಂಗಳು ಅಂದ್ರೆ 1.5 ವರ್ಷ ಆಯ್ತು, ಮಗು ಒಂದು ಸಪೋರ್ಟ್ ಕೂಡ ಇಟ್ಕೊಂಡು ನಡೀತಾ ಇಲ್ಲ, ನಿಲ್ತಾ ಇಲ್ಲ ಅನ್ನುವಾಗ ನೀವು ತಕ್ಷಣ ಬರ್ಬೇಕಾಗತ್ತೆ ವೈದ್ಯರನ್ನ ಕಾಣಲಿಕ್ಕೆ.
1: ಹಾಗೆ ಇನ್ನೊಂದು ಹೇಳಿದ್ರೆ ಫೈನ್ ಮೋಟಾರ್ ಅಂತ. ಹೌದು, ಅಂದ್ರೆ
0: ಫೈನ್ ಮೋಟಾರ್ ಏನಾಗುತ್ತೆ ಅಂದ್ರೆ, ಇವಾಗ ಇದು ಬೆಳವಣಿಗೆನೆ, ನಮ್ಮ ಕೈ ಕಾಲು ಯೂಸ್ ಮಾಡಿ ಆಗುವಂತ ಕ್ರಿಯಾತ್ಮಕವಾದ ಬೆಳವಣಿಗೆ ಅಂದ್ರೆ ಮೈನ್ಯೂಟ್ ಅಲ್ಲಿ. ಅಂದ್ರೆ ಉದಾಹರಣೆಗೆ ಮಗು ಒಂದು, ನೀವ್ ಏನೇ ಒಂದು ವಸ್ತು ಕೊಟ್ರಿ ಅಥವಾ ಒಂದು ಬಾಲ್ ಕೊಟ್ರಿ, ಮೊದಲಿಗೆ ಎರಡು ಕೈಯಿಂದ ಹಾಕಿ ಇಟ್ಕೊಳಕ್ ಹೋಗುತ್ತೆ, ಒಂದೇ ಕೈಯಲ್ಲಿ ಸಿಗೋದಿಲ್ಲ, ಅದನ್ನ ಬೈಡೆಸ್ಟ್ರಿಕ್ಸ್ ಗ್ರಾಸ್ಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದಾಗೋದು ನಿಮಗೆ 4ನೇ ತಿಂಗಳಲ್ಲಿ. 6ನೇ ತಿಂಗಳಿಗೆ ಬರುವಾಗ ನೀವ್ ಏನಾದ್ರೂ ಒಂದು ವಸ್ತು ಕೊಡುವಾಗ ಒಂದೇ ಕೈಯಲ್ಲಿ ಹಿಡಿಲಿಕ್ಕೆ ಟ್ರೈ ಮಾಡುತ್ತೆ ಮಗು. ಅದು ಯೂನಿಡೆಸ್ಟ್ರಿಕ್ಸ್ ಅಂತ ಹೇಳ್ತೀವಿ, ಅದು ಒಂದೇ ಕೈಯಲ್ಲಿ ಹಿಡುವಂತದ್ದು. ನೆಕ್ಸ್ಟ್ 7-8 ತಿಂಗಳು ಬರುವಾಗ ಒಂದು ಕೈಯಲ್ಲಿ ಹಿಡಿದು ಇನ್ನೊಂದು ಕೈಗೆ ಚೇಂಜ್ ಮಾಡುವಂತದ್ದು, ಟ್ರಾನ್ಸ್ಫರಿಂಗ್ ದ ಆಬ್ಜೆಕ್ಟ್ ಅಂತ ಹೇಳ್ತೀವಿ, ಒಂದ್ ಕೈಯಿಂದ ಇನ್ನೊಂದು ಕೈಗೆ ಅದ್ಲು ಬದಲು ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಬರುವಂತದ್ದು, ನೀವ್ ಏನೇ ಪೆನ್ ಕೊಟ್ರು ನೀವು ಕೈಯಲ್ಲಿ ಮುಷ್ಟಿ ಹಿಡ್ಕೋತೀವಲ್ಲ ಆ ತರ ಹಿಡಿಯತ್ತೆ, ಅದನ್ನ ಪಾಲ್ಮರ್ ಗ್ರಾಸ್ಪ್ ಅಂತ ಹೇಳ್ತೀವಿ. ಈಗ ಪೆನ್ ಕೊಟ್ರೆ ಹಿಂಗೆ ಕೈಯಲ್ಲಿ ಮುಷ್ಟಿಯಲ್ಲಿ ಹಿಡುವಂತದ್ದು ಪಾಲ್ಮರ್ ಗ್ರಾಸ್ಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ 1 ವರ್ಷ ಅಥವಾ ವರ್ಷದ ಮೇಲೆ 2 ತಿಂಗಳು ಬರುವಾಗ ನಾವು ಪೆನ್ ಅನ್ನ ಹೇಗೆ 3 ಬೆರಳಲ್ಲಿ ಇಟ್ಕೋತೀವಲ್ಲ ಆ ತರ ಹಿಡಿಲಿಕ್ಕೆ ಮಗು ಟ್ರೈ ಮಾಡ್ತಾ ಇರತ್ತೆ, ಅದನ್ನ ಇಮ್ಮೆಚೂರ್ ಪಿನ್ಸಾರ್ ಗ್ರಾಸ್ಪ್ ಅಂತ ಹೇಳ್ತೀವಿ. 15ನೇ ತಿಂಗಳಿಂದ 18 ತಿಂಗಳು ಬರೋವರೆಗೆ ಮಗು ನಾವು ಪೆನ್, ಈಗ ದೊಡ್ಡವರು ಹೇಗೆ ಪೆನ್ ಪೆನ್ಸಿಲ್ ಹಿಡಿತೀವಿ ಆ ತರ 3 ಬೆರಳ ಸಪೋರ್ಟ್ ಅಲ್ಲಿ ಹಿಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದು ಪ್ರಾಪರ್ ಪಿನ್ಸಾರ್ ಗ್ರಾಸ್ಪ್. ತದನಂತರ 2ನೇ ವರ್ಷದಲ್ಲಿ ಎಲ್ಲ ಬಂದಾಗ ಮಗು ಸ್ಕ್ರಿಬ್ಲಿಂಗ್ ಗೀಚೋದು ಶುರು ಆಗುತ್ತೆ. 2ರಿಂದ 3ನೇ ವರ್ಷದಲ್ಲಿ ಉದ್ದ ಲೈನ್ ಹಾಕೋದಾಗಿರ್ಲಿ ಅಥವಾ ಸುತ್ತು ಸುತ್ತೋದಾಗ್ಲಿ ಅಲ್ಲಿಂದ ಶುರು ಆಗುತ್ತೆ. ಇದೆಲ್ಲ ನಿಮ್ಗೆ ಫೈನ್ ಮೋಟಾರ್ ಡೆವಲಪ್ಮೆಂಟ್ ಅಲ್ಲಿ ಬರುವಂತ
1: ಸೂಕ್ಷ್ಮ ಆಗ್ತಾ ಹೋಗುತ್ತೆ.
0: ಹೌದು, ಸೂಕ್ಷ್ಮ ಆಗ್ತಾ ಹೋಗುತ್ತೆ ಮತ್ತೆ ಸ್ಕಿಲ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ.
1: ಹಾಗೆ ಇನ್ನೊಂದು ಹೇಳಿದ್ರೆ ಸೋಷಿಯಲ್ ಬಿಹೇವಿಯರ್ ಅಂತ, ಇದು ಸಾಮಾಜಿಕವಾಗಿ ಹೇಗೆ ವರ್ತನೆ ಮಾಡಬೇಕು ಅಂತಲ್ಲ.
0: ಹೌದು, ಇವಾಗ ಒಂದ್ ಮಗು ನೋಡಿದ ಕೂಡಲೇ ತಾಯಿನ ನೋಡಿ ಫಸ್ಟ್ ರೆಕಗ್ನೈಸೇಷನ್, ತಾಯಿನ ಫಸ್ಟ್ ಕಂಡುಹಿಡಿಬೇಕು, ಐ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ, ತಾಯಿನ ನೋಡೋದು ಕಣ್ಣಲ್ಲಿ ಕಣ್ಣಿಟ್ಟು ಮತ್ತೆ ನಗೋದು, ತಾಯಿಗೆ ಸ್ಮೈಲ್ ಮಾಡೋದು, ಸೋಷಿಯಲ್ ಸ್ಮೈಲ್ ಅಥವಾ ಅಟ್ ಲೀಸ್ಟ್ ತಾಯಿಗಾದ್ರೂ ಸ್ಮೈಲ್ ಮಾಡುವಂತದ್ದು. ಮೊದಲನೇ ಏನ್ ಡೆವಲಪ್ಮೆಂಟ್ ಅಲ್ಲಿ ಕಂಡುಹಿಡಿಯೋದು ಅಥವಾ ಕಂಡು ಬರೋದೇ ಇದು. 2ನೇ ತಿಂಗಳಿಗೆ ಮಗು ತಾಯಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಾಗಿರ್ಲಿ ಸ್ಮೈಲ್ ಮಾಡೋದಾಗ್ಲಿ ಶುರು ಆಗಿರುತ್ತೆ, ಇದನ್ನ ಸೋಷಿಯಲ್ ಸ್ಮೈಲ್ ಅಂತ ಹೇಳ್ತೀವಿ. 3 ತಿಂಗಳು ಆಗೋದ್ರಲ್ಲಿ ಮಗುಗೆ ಗೊತ್ತಾಗುತ್ತೆ ತನ್ನ ತಾಯಿ ಯಾರು. 6ನೇ ತಿಂಗಳಿಗೆ ಬರುವಾಗ ಮಗುಗೆ ತನ್ನ ಮನೆಯವ್ರು ಯಾರು, ಹೊರಗಡೆ ಅವ್ರು ಯಾರು ಅನ್ನೋದು ಗೊತ್ತಾಗುತ್ತೆ, ಅದನ್ನ ಸ್ಟ್ರೇಂಜರ್ ಆಂಗ್ಸೈಟಿ ಅಂತೀವಿ. ನಾವು ಗಮನಿಸಿರ್ಬೋದು ಈಗ 6 ತಿಂಗಳು ಮೇಲಿನ ಮಕ್ಳಿಗೆ 6, 8, 9 ತಿಂಗಳು ನೀವು ಎತ್ಕೊಳಕ್ ಹೋಗಿ ಯಾವ್ದೇ ಫಂಕ್ಷನ್ ಅಲ್ಲಿ ಹೋಗಲ್ಲ, ಅಳಕ್ ಶುರು ಮಾಡುತ್ತೆ ಅಂದ್ರೆ ಸ್ಟ್ರೇಂಜರ್ ಆಂಗ್ಸೈಟಿ, ಅದು ಯಾರೋ ಬೇರೆಯವರು ನನ್ಗೇನೋ ಮಾಡ್ಬಿಡ್ತಾರೆ ಅನ್ನೋ ಒಂದು ಆಂಗ್ಸೈಟಿ ಇರುತ್ತೆ
1: ಮಕ್ಕಳಲ್ಲಿ,
0: ಗೊತ್ತಾಗುತ್ತೆ, ಅದನ್ನ ಸ್ಟ್ರೇಂಜರ್ ಆಂಗ್ಸೈಟಿ ಅಂತೀವಿ. ಅದು 6 ತಿಂಗಳು ಮೇಲ್ಪಟ್ಟು ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ 9ರಿಂದ 10ನೇ ತಿಂಗಳು ಬರುವಾಗ ಟಾಟಾ ಮಾಡೋದು, ಬಾಯಿ ಮಾಡೋದು, ಕೈ ಆಡಿಸೋದು, ಚಪ್ಪಾಳೆ ತಟ್ಟುವಂತದ್ದು ಇದೆಲ್ಲ ಶುರು ಆಗುತ್ತೆ 9ರಿಂದ 10 ತಿಂಗಳಲ್ಲಿ. 12ನೇ ತಿಂಗಳು ಅಥವಾ 1 ವರ್ಷ ಬರುವಾಗ ಸಣ್ಣ ಬಾಲ್ ಗೇಮ್, ಈಗ ಅದರದ್ದೇ ವಯಸ್ಸಿನ ಅಥವಾ ಅಣ್ಣ ಅಕ್ಕ ಮನೇಲಿ ಯಾರಾದ್ರೂ ಇದ್ರೆ ಬೇರೆ ಅಕ್ಕ ಪಕ್ಕದ ಮಕ್ಳ ಜೊತೆ ಹಿಂಗ್ ಬಾಲ್ ಹಾಕಿದ್ರೆ ಅದನ್ನ ವಾಪಸ್ ಹಾಕುವಂತದ್ದು, ಬಾಲ್ ಪ್ಲೇ ಸಿಂಪಲ್ ಆಟ ಏನಿರುತ್ತೆ ಆತರ ಆಡ್ಲಿಕ್ಕೆ ಶುರು ಆಗಿರುತ್ತೆ. ನೆಕ್ಸ್ಟ್ 2ನೇ ವರ್ಷಕ್ಕೆ ಬರುವಾಗ ಮಗುಗೆ ಈಗ ಹಸುವಾದ್ರೆ ತಿಳಿಸುವಂತದ್ದು, ನಂಗೆ ಮತ್ತೇನಾದ್ರು ಅವಶ್ಯಕತೆಗಳನ್ನ ತೋರಿಸುವಂತದ್ದು, ಈಗ ಯೂರಿನ್ ಮೋಷನ್ ಬರುವಾಗ ಇಂಡಿಕೇಟ್ ಹೇಳುವಂತದ್ದು ನಂಗೆ ಬರ್ತಾ ಇದೆ ಅಂತ, ಯಾವ್ದಾದ್ರು ಮೂಲಕ ಬಾಯಿ ಬಿಟ್ಟೆ ಹೇಳ್ಬೇಕು ಅಂತಲ್ಲ, ಸನ್ನೆ ಮಾಡಿ ಹೇಳುವಂತದ್ದು ಅಂದ್ರೆ ಗೊತ್ತಾಗುವಂತದ್ದು. ನೆಕ್ಸ್ಟ್ ಮನೆಯ ಕೆಲಸಗಳಲ್ಲಿ ಇಮಿಟೇಷನ್ ಮಾಡುವಂತದ್ದು ತಾಯಿಗೆ, ಅದು 1.5 ವರ್ಷಕ್ಕೆ ಬರುತ್ತೆ. ಈಗ ತಾಯಿ ಕಸ ಗುಡಿಸ್ತಾ ಇದ್ರ ತಾನು ಕಸ ಗುಡ್ಸಕ್ ಹೋಗೋದು, ಅಡಿಗೆ ಮನೇಲಿ ಏನೋ ಕೆಲಸ ಮಾಡ್ತಿದ್ರು ಮಾಡೋದು, ಈಗ ತಂದೆ ಏನೋ ವಾಶ್ ಮಾಡ್ತಿದ್ರು, ಬೈಕ್ ತೊಳಿತಾ ಇದ್ರು ಅಥವಾ ಕಾರ್ ತೊಳಿತಾ ಇದ್ರು ತಾನು ಹೋಗೋದು ಹೆಲ್ಪ್ ಮಾಡ್ಲಿಕ್ಕೆ, ಇಮಿಟೇಷನ್ ಮಾಡೋದು ಮತ್ತೆ ಮನೆ ಕೆಲಸಗಳಲ್ಲಿ ಇನ್ವಾಲ್ವ್ ಆಗ್ತಾ ಹೋಗಕ್ ಶುರು ಆಗೋದು, ಇದೆಲ್ಲ ನಿಮ್ಗೆ ಸೋಷಿಯಲ್ ಬಿಹೇವಿಯರ್ ಅಲ್ಲಿ ಬರುತ್ತೆ.
1: ಇದರಲ್ಲಿ ಸಮಸ್ಯೆ ಆಗಿದೆ ಅನ್ನೋದನ್ನ ಹೇಗೆ ಕಂಡಿಡ್ಕೋಬೇಕು ಡಾಕ್ಟರ್?
0: ಮೊದಲನೇ ಪಾಯಿಂಟ್ ಬರುತ್ತೆ ಮೇಡಮ್, ಐ ಕಾಂಟ್ಯಾಕ್ಟ್ ಇಲ್ದೇ ಇರುವಂತದ್ದು. ಮೊದಲು ಶುರು ಆಗೋದೇ ಅದು, ಗೊತ್ತಾಗೋದು ಅದು ಐ ಕಾಂಟ್ಯಾಕ್ಟ್, ಕರೆದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರುವಂತದ್ದು, ಈಗ ತನ್ನವರು ಬೇರೆಯವರು ಗೊತ್ತಾಗದೆ ಇರುವಂತದ್ದು. ತಾಯಿ ಅಂದ್ರೆ ಒಂದು ವಿಶೇಷವಾದ ಅಕ್ಕರೆ ಇರುತ್ತೆ, ಈಗ ಅಳುವ ಮಗುಗೆ ಫಸ್ಟ್ ಹುಡ್ಕೋದೆ ತಾಯಿನ, ಆ ಮಗುಗೆ ತಾಯಿ ಯಾರು ಬೇರೆಯವ್ರು ಯಾರು ಅನ್ನೋದು ರೆಕಗ್ನೈಸೇಷನ್ ಇಲ್ಲದೆ ಇರುವಂತದ್ದು ಇರ್ಬೋದು, ಅಥವಾ ಬೇರೆ ಮಕ್ಳ ಜೊತೆ ಬೇರೆದೇ ಇರುವಂತದ್ದು, ಇದೆಲ್ಲದನ್ನು ನೋಡ್ಬೇಕಾಗತ್ತೆ. ಈಗ 2-3ನೇ ವರ್ಷಕ್ಕೆ ನಾವು ಗ್ರೂಪ್ ಪ್ಲೇ ಅಂತ ಹೇಳ್ತೀವಿ, ಈಗ 2-3 ಮಕ್ಳ ಜೊತೆ ಬಾಲ್ ಕ್ಯಾಚ್ ಆಡುವಂತದ್ದು. 3 ವರ್ಷದ ಮೇಲ್ಪಟ್ಟಿದ ಮಕ್ಕಳಲ್ಲಿ ಇಮ್ಯಾಜಿನೇಷನ್ ಪ್ಲೇ ಅಂತ ಹೇಳ್ತೀವಿ, ಅಂದ್ರೆ ಈಗ ಮಕ್ಳು ಈಗ ಡಾಕ್ಟರ್ ಹತ್ರ ಬಂದ್ರೆ ಮನೆಗೆ ಹೋಗಿ ಅವ್ರ ತರಾನೇ ಬಿಹೇವ್ ಮಾಡ್ತಾರೆ, ನಾನೀಗ ಡಾಕ್ಟರ್ ಅಮ್ಮ ಕುತ್ಕೊಂಡು ನಾನು ಚೆಕ್ ಮಾಡ್ತೀನಿ ಅಂತ ಹೇಳುವಂತದ್ದು, ಅಥವಾ ಸ್ಕೂಲಿಗೆ ಹೋಗ್ತಿದ್ರೆ ನಾನು ಟೀಚರ್ ಈಗ ನೀವೆಲ್ಲ ಕುತ್ಕೊಳ್ಳಿ, ಇದನ್ನ ಇಮ್ಯಾಜಿನೇಷನ್ ಪ್ಲೇ ಅಥವಾ ರೋಲ್ ಪ್ಲೇ ಅಂತ ಹೇಳ್ತೀವಿ. ಇದೆಲ್ಲ ಇಲ್ದೇ ಇರುವಂತದ್ದು ಈ ತರ ಇದೆ ಅಂತಂದ್ರೆ ನೀವು ತಕ್ಷಣ ಮಕ್ಕಳ ಡಾಕ್ಟರ್ಗೆ ತೋರಿಸ್

0: ಬರ್ಬೇಕು ಆಗತ್ತೆ.
1: ಹಾಗೇನೆ ಡಾಕ್ಟರ್ ಇನ್ನೊಂದ್ ಹೇಳಿದ್ರಿ ನೀವು, ಲ್ಯಾಂಗ್ವೇಜ್ ಸೆನ್ಸರಿ ಅಂತ ಹೇಳಿ, ಅಂದ್ರೆ ಇಲ್ಲಿ ಭಾಷೆ ಮಾತಾಡೋದು ಯಾವಾಗ ಬಂತು? ಇದು ಕೆಲವು ಮಕ್ಕಳಲ್ಲಿ ಹೇಳ್ತಾರೆ, ನನ್ನ ಮಗು ಮಾತಾಡ್ಲಿಲ್ಲ ಅಂತ ಹೇಳಿ ಆತಂಕ ಪಡ್ತಾ ಇರ್ತಾರೆ ಅಲ್ವಾ. ಇದಕ್ಕೆ ಯಾವ ವಯಸ್ಸಿಗೆ ಆರಂಭ ಆಗ್ಬೇಕು, ಇದ್ರ ಬಗ್ಗೆ ಏನಿದೆ ವೈದ್ಯಕೀಯವಾಗಿ ಏನ್ ಹೇಳ್ತಾರೆ?
0: ಮೇಡಮ್, ಒಂದ್ ಮಗು ಹುಟ್ಟಿದಾಗಿಂದಾನೆ ಸೌಂಡಿಗೆ ಅಲರ್ಟ್ ಹಾಕಕ್ಕೆ ಶುರು ಆಗಿರುತ್ತೆ. ಶಬ್ದಗಳಿಗೆ ಒಂದು ರೆಸ್ಪಾನ್ಸ್ ಅನ್ನೋದು ಇರುತ್ತೆ. ಎರಡು ಅಥವಾ ಮೂರು, ಎರಡು ತುಂಬಿ ಮೂರನೇ ತಿಂಗಳ ಅಥವಾ ಮೂರನೇ ತಿಂಗಳ ನಂತರ ಶಬ್ದಗಳನ್ನ ಮಾಡ್ಲಿಕ್ಕೆ ಶುರು ಆಗುತ್ತೆ. ನಾವು ನೋಡ್ಬೋದು ಆ ಊ ಅಂತ ಎಲ್ಲ ಶಬ್ದಗಳು, ಅದನ್ನ ಕುಯಿಂಗ್ ಅಂತ ಹೇಳ್ತೀವಿ. ಸುಮ್ನೆ ಶಬ್ದಗಳು, ಈಗ ನಾವು ಮಾತಾಡ್ಸಿದ್ರೆ ಮಗುಗೆ ನಗಿಸ್ತಾ ಇದ್ರೆ ಅದು ಶಬ್ದ ಮಾಡ್ಲಿಕ್ಕೆ ಶುರು ಆಗುತ್ತೆ, ನಮಗೆ ರೆಸ್ಪಾನ್ಸ್ ಕೊಡೋ ತರ. ಅದು ಮೂರನೇ ತಿಂಗಳಿಂದ ಶುರು ಆಗುವಂತದ್ದು. ನೆಕ್ಸ್ಟ್ ಮಾತಾಡಿಸ್ತಾ ಮಾತಾಡಿಸ್ತಾ ನಾವು ನಗಿಸ್ತಾ ಇದ್ರೆ ಜೋರಾಗಿ ನಗ್ಲಿಕ್ಕೆ ಶುರು ಆಗುತ್ತೆ, ನಮಗೆ ರೆಸ್ಪಾನ್ಸ್ ಆಗಿ, ಅದು ನಾವು ಹೇಳೋ ಮಾತಿಗಾಗ್ಲಿ ಅಥವಾ ನಾವು ಮಾಡ್ತಿರುವಂತ ನಮ್ಮ ಮುಖದ ಭಾವನೆಗಾಗ್ಲಿ ರೆಸ್ಪಾನ್ಸ್ ಆಗಿ ನಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನಾಲ್ಕನೇ ತಿಂಗಳಲ್ಲಿ ನಾವು ನೋಡುವಂತದ್ದು. ಆರನೇ ತಿಂಗಳು ಮೇಲ್ಪಟ್ಟು ಮಗು ಒಂದೊಂದೇ ಪದನ ರಿಪೀಟೆಡ್ ಆಗಿ ಹೇಳಲಿಕ್ಕೆ ಶುರು ಆಗುತ್ತೆ, ಮೋನೋಸಿಲೆಬಲ್ ಅಂತ ಹೇಳ್ತೀವಿ. ಉದಾಹರಣೆಗೆ ತಾತ ತಾತ ತಾ ಹೇಳೋದು, ಪಾಪ ಪಾಪ ಹೇಳೋದು, ಮಾಮ ಹೇಳೋದು, ಒಂದೇ ಅಕ್ಷರನ ರಿಪೀಟೆಡ್ ಆಗಿ ಹೇಳೋದು, ಅದನ್ನ ಮೋನೋಸಿಲೆಬಲ್ ಅಂತ ಹೇಳ್ತೀವಿ. ಆರು ತಿಂಗಳು ಮೇಲ್ಪಟ್ಟು ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಂಟು ಒಂಬತ್ತು ತಿಂಗಳ ನಂತರ ಬೈಸಿಲೆಬಲ್, ಅಪ್ಪ ಅಮ್ಮ ತಾತ ಅಜ್ಜಿ ಹೀಗೆ ಎರಡೆರಡು ಅಕ್ಷರ. ಅದು ಎಂಟೊಂಬತ್ತು ತಿಂಗಳಿಂದ ಹನ್ನೆರಡು ತಿಂಗಳ ತನಕ ನಮಗೆ ಟೈಮ್ ಇದೆ ಎರಡು ಅಕ್ಷರದ ಪದವನ್ನ ಹೇಳಲಿಕ್ಕೆ, ಆಯ್ತಾ. ನೆಕ್ಸ್ಟ್ ಹದಿನೆಂಟು ತಿಂಗಳ ತನಕ ಎರಡು ಅಕ್ಷರದ ಎಂಟರಿಂದ ಹತ್ತು ಪದಗಳು ಹೇಳಿದ್ರೆ ಸಾಕು ನಮ್ಗೆ. ಅಪ್ಪ ಅಮ್ಮ ಅಜ್ಜಿ ತಾತ ನೀರು ಊಟ ಹಣ್ಣು ಏನಾದ್ರು ಈ ತರ ಎಂಟರಿಂದ ಹತ್ತು ಪದ ಬರ್ತಿದ್ಯಾ ಒಂದೂವರೆ ವರ್ಷಕ್ಕೆ ಅಷ್ಟು ಸಾಕಾಗತ್ತೆ. ನೆಕ್ಸ್ಟ್ ಎರಡು ವರ್ಷಕ್ಕೆ ಬರೋವರೆಗೆ ಎರಡರಿಂದ ಮೂರು ಪದಗಳನ್ನ ಜೋಡಿಸಿ ಹೇಳುವಂತದ್ದು. ಅಮ್ಮ ಊಟ ಬೇಕು, ಅಪ್ಪ ನೀರು ಕೊಡಿ ಹೀಗೆ. ಮೂರನೇ ವರ್ಷ ತುಂಬೋ ತನಕ ರೈಮ್ಸ್ ಇರ್ಬೋದು ಅಥವಾ ಕತೆ ಹೇಳುವಂತದ್ದು ಇದೆಲ್ಲ ಕಂಪ್ಲೀಟ್ ಆಗಿ ಬರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದ್ರಲ್ಲಿ ಏನಾಗುತ್ತೆ, ತುಂಬಾ ಜನದ್ದು ಕಂಪ್ಯಾರಿಸನ್ ಆಗತ್ತೆ. ನಮ್ಮ ಮಗು ಎಂಟು ತಿಂಗಳಿಗೆ ಮಾತಾಡಿತ್ತು, ಇವ್ರ ಮಗು ಒಂದ್ ವರ್ಷ ಆದ್ರೂ ಮಾತಾಡ್ತಾ ಇಲ್ಲ. ಈ ಕನ್ಫ್ಯೂಷನ್ಸ್ ಬೇಡ, ಪ್ರತಿ ಮಗುಗೂ ಅದರದ್ದೇ ಆದಂತ ಟೈಮ್ ಪೀರಿಯಡ್ ಇದೆ. ಜೊತೆಗೆ ಇಲ್ಲಿ ಮಾತು ಅಂತ ಬಂದಾಗ ಅಥವಾ ನಡೆಯೋದು ಅಂತ ಬಂದಾಗ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಮಾತಲ್ಲಿ ತುಂಬಾ ನೋಡ್ತೀವಿ, ತಂದೆ ತಾಯಿ ಯಾವ ಏಜ್ ಅಲ್ಲಿ ಮಾತಾಡಿದ್ರು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಒಂದು ಸ್ವಲ್ಪ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಆಗಿರುತ್ತೆ. ಅವರೇ ನಿಧಾನ ಮಾತಾಡಿದ್ರೆ ಈ ಮಗುನು ನಿಧಾನ ಮಾಡಬಹುದು, ಮಾತಾಡೋದು ನಾರ್ಮಲ್ ಇರುತ್ತೆ. ಹಂಗಂತ ನೀವು ವೇಟ್ ಮಾಡಿ ಕಾಯ್ತಾನೆ ಇರಿ, ಮೂರು ವರ್ಷ ಆದ್ರೂ ಒಂದು ಪದನು ಮಾತಾಡದೆ ಇದ್ರು ಮನೇಲಿ ಕಾಯ್ತಾ ಇರಿ ಅಂತ ಅಲ್ಲ. ಒಂದೂವರೆ ವರ್ಷದ ಮಗು ಅಪ್ಪ ಅಮ್ಮ ನೀರು ಹೀಗೆ ಒಂದ್ ಎಂಟರಿಂದ ಹತ್ತು ಪದ ಮಾತಾಡ್ತಿದ್ಯಾ ನೀವು ಕಾಯಬಹುದು, ಅರ್ಜೆಂಟ್ ಮಾಡೋ ಅವಶ್ಯಕತೆ ಇಲ್ಲ, ಮಗು ಮುಂದೆ ಮಾತು ಬರುತ್ತೆ. ಒಂದೂವರೆ ವರ್ಷ ಆದ್ರೂ ಒಂದು ಪದ ಹೇಳ್ತಾ ಇಲ್ಲ ಮಗು, ಬರೀ ಸನ್ನೆಯಲ್ಲೇ ನಿಮ್ಗೆಲ್ಲ ತೋರಿಸ್ತಾ ಇದೆ, ಬರೀ ಶಬ್ದದಲ್ಲಿ ಅಂದ್ರೆ ಬರೀ ಆ ಅಂತಾನೆ ಮಾಡ್ತಾ ಇದೆ. ಸೊ ಅದು ನಿಮ್ಗೆ ಒಂದು ಮೇನ್ ಇಂಡಿಕೇಶನ್ ಆಗತ್ತೆ ವೈದ್ಯರನ್ನ ಕಾಣ್ಬೇಕಂತ.
1: ಏನ್ ಸಮಸ್ಯೆ ಇರುತ್ತೆ ಡಾಕ್ಟರ್ ಈ ರೀತಿ ಮಕ್ಳು ಮಾತು ನಿಧಾನ ಬರೋದ್ರ?
0: ಮೊದಲನೇದಾಗಿ ಮೇಡಮ್, ಕಿವಿ ಕೇಳಿಸ್ತೇ ಇರುವಂತದ್ದು, ಅದು ನಾವು ಹುಟ್ಟಿದಾಗ್ಲೇ ರೂಲ್ ಔಟ್ ಮಾಡಿರಲ್ಲ. ಮಗುಗೇನಾದ್ರೂ ಕಿವಿ ಕೇಳಿಸೋದ್ರಲ್ಲಿ ಸಮಸ್ಯೆ ಇದ್ರೆ ಮಾತು ಖಂಡಿತವಾಗ್ಲೂ ಬರ್ತಾ ಇರೋದಿಲ್ಲ, ಅದನ್ನ ನೋಡ್ಬೇಕಾಗತ್ತೆ. ಸೆಕೆಂಡ್ ಆಗಿ ಮಾತಾಡುವಾಗ ಈಗ ನಾಲ್ಗೆಲ್ ಇರ್ಬೋದು ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ, ವಾಯ್ಸ್ ಬಾಕ್ಸ್ ಅಲ್ಲಿ ಏನಾದ್ರು ಸಮಸ್ಯೆ ಇದೆ, ಅದ್ರ ನಂತರ ಆಗತ್ತೆ. ಇದನ್ ಬಿಟ್ಟು ತುಂಬಾ ಕಾಮನ್ ಆಗಿ ಈಗ ನಾವು ನೋಡ್ತಾ ಇರೋದು ಅಂದ್ರೆ ಫೋನಿನ ಬಳಕೆ.
1: ಈಗ ಫೋನ್ ಬಳಕೆ ಮಾಡೋದ್ರಿಂದ ಅವರು
0: ಡಿಲೇ ಆಗುತ್ತೆ, ಕಾಗ್ನೇಟಿವ್ ಡಿಲೇ ಆಗುತ್ತೆ. ಮಕ್ಕಳಿಗೆ ಕಲೀಲಿಕ್ಕೆ ಒಂದು ಪೂರಕವಾದ ವಾತಾವರಣ ಬೇಕಿರುತ್ತೆ, ಹೌದು, ಮಾತಾಡ್ಸೋರ್ಬೇಕು ಮನೆಯಲ್ಲಾಗ್ಲಿ ಸುತ್ತಮುತ್ತ ಆಗ್ಲಿ. ಸೊ ಮಕ್ಕಳಿಗೆ ಪೂರಕವಾದ ಪ್ರಚೋದನೆ ಬೇಕಾಗಿರುತ್ತೆ. ಇಂಥ ಮಕ್ಕಳಲ್ಲಿ ನೀವು ಫೋನ್ ನ ಹಾಕಿ ಕೊಟ್ಟಾಗ ಒಂದ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ತಾಸುಗಟ್ಲೆ ಫೋನ್ ನ ನೋಡೋ ಮಗು ಕಾಗ್ನೇಟಿವ್ ಇಂಪೇರ್ಮೆಂಟ್ ಅಂತ ಹೇಳ್ತೀವಿ. ನೀವು ಕರೆದ್ರು ಕೇಳಿಸ್ಕೊಳ್ಳೋದಿಲ್ಲ, ಕೇಳೋದಿಲ್ಲ ಅಂತ ಅಲ್ಲ, ಮಗು ಗಮನ ಕೊಡೋದಿಲ್ಲ, ಐ ಕಾಂಟ್ಯಾಕ್ಟ್ ಬರೋದಿಲ್ಲ, ನೋಡೋದಿಲ್ಲ, ನೀವು ಕರೆದ್ರು ತಿರುಗೋದಿಲ್ಲ, ನೋಡೋದಿಲ್ಲ, ನೀವೇನೇ ಹೇಳಿದ್ರು ರೆಸ್ಪಾಂಡ್ ಮಾಡ್ತಾ ಇರಲ್ಲ. ನೋಡ್ತಾ ನೋಡ್ತಾ ಏನಾಗುತ್ತೆ, ಕೇಳಲ್ಲ ಗಮನಿಸಲ್ಲ, ಸೊ ಮಾತಾಡೋದಕ್ಕೆ ಬರೋದಿಲ್ಲ, ಜೊತೆಗೆ ಬೇರೆ ಮಕ್ಳ ಜೊತೆ ಸೇರಿ ಆಟ ಆಡ್ಬೇಕು ಅನ್ನೋದು ಬರೋದಿಲ್ಲ. ತಾನಾಯ್ತು ಅಳತ್ತೆ ಹಠ ಮಾಡತ್ತೆ, ಫೋನ್ ಕೊಡ್ತೀರಿ, ಏನೋ ನೋಡ್ತಾ ಕೂರತ್ತೆ, ಮುಗೀತು. ಅಲ್ಲಿ ತುಂಬಾ ತೊಂದರೆಗಳಾಗತ್ತೆ. ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಜೀರೋ ಸ್ಕ್ರೀನ್ ಟೈಮ್ ಅಂತ
1: ಹೇಳ್ತೀವಿ,
0: ಕೊಡ್ಲೇಬಾರ್ದು. ಯಾಕಂದ್ರೆ ಇದು ಮಕ್ಕಳ ಡೆವಲಪ್ಮೆಂಟ್ ಆಗುವಂತಹ ಪೀಕ್ ಸಮಯ ಅಂತಂದ್ರೆ ತುಂಗತದಲ್ಲ ಆಗತ್ತೆ. ನಾವ್ ಹೇಳ್ತೀವಿ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಮೂರು ವರ್ಷ ತುಂಬೋದ್ರಲ್ಲಿ 90% ಆಗೋಗತ್ತೆ. ಸೊ ಇಷ್ಟರಲ್ಲಿ ಮಕ್ಳು ಎಲ್ಲಾದನ್ನು ನೋಡ್ಬೇಕು, ತಿಳ್ಕೊಬೇಕು, ಅದನ್ನ ಅವರು ಅಳವಡಿಸಿ ಮಾತಾಡೋದನ್ನ ಶುರು ಮಾಡ್ಬೇಕು, ಇದೆಲ್ಲದನ್ನು ಹ್ಯಾಂಪರ್ ಆಗ್ಬಿಡತ್ತೆ.
1: ಪೋಷಕರು ಏನ್ ಮಾಡ್ಬೋದು ಡಾಕ್ಟ್ರೆ? ಹಾಗಾದ್ರೆ ಈಗ ಮಕ್ಳು ಕಲಿಕೆ ಚೆನ್ನಾಗ್ ಆಗ್ಬೇಕು ಅಂತ ನೀವು ಹೇಳಿದ್ರೆ ಯಾವ್ಯಾವ ವಯಸ್ಸಲ್ಲಿ ಮಾತಿಗಾಗ್ಲಿ ಅಥವಾ ಕ್ರಿಯೆಗಾಗ್ಲಿ ದೈಹಿಕವಾಗಿ ಆಗ್ಲಿ ಮಾನಸಿಕವಾಗಿ ಆಗ್ಲಿ ಪೋಷಕರ ಪಾತ್ರ ಏನು, ಮನೇಲಿ ಏನ್ ಮಾಡ್ಬೇಕು ಈ ಬೆಳವಣಿಗೆ ಚೆನ್ನಾಗ್ ಆಗೋ ನಿಟ್ಟಲ್ಲಿ ಅಂತ ಹೇಳ್ತೀರಿ ಡಾಕ್ಟ್ರೆ?
0: ಪೋಷಕರು ಏನ್ ಮಾಡ್ಬೋದು ಅಂದ್ರೆ ಸಮಯಕ್ಕೆ ತಕ್ಕ ಹಾಗೆ ಗಮನಿಸ್ತಾ ಇರಿ, ನಿಮ್ಮ ಮಗುವಲ್ಲಿ ಆಗ್ತಿರುವಂತ ಬೆಳವಣಿಗೆಯನ್ನ ನೀವು ಗಮನಿಸ್ತಾ

0: ಈಗ ಉದಾಹರಣೆಗೆ ಮೂರ್ ತಿಂಗಳ ಕತ್ ನಿಲ್ಬೇಕು, ಮೂರರಿಂದ ಐದು ತಿಂಗಳ ಅಂತ ಹೇಳಿರ್ತೀವಿ. ಇದರಲ್ಲಿ ನಮಗೆ ಸ್ವಲ್ಪ ಎಲ್ಲ ಬೇಗ ಬೇಗ ಆಗೋದನ್ನ ಎಕ್ಸ್ಪೆಕ್ಟ್ ಮಾಡೋದನ್ನ ನೋಡ್ತೀವಿ. ಮನೆಯಲ್ಲಿ ಏನ್ ಮಾಡ್ಬೋದು, ಅರ್ಲಿ ಸ್ಟಿಮ್ಯುಲೇಷನ್ಸ್ ಅಂತ ಹೇಳ್ತೀವಿ, ಅಥವಾ ಪೂರಕವಾದ ಪ್ರಚೋದನೆಗಳನ್ನ. ಉದಾಹರಣೆಗೆ ಕತ್ ನಿಲ್ಲಿಸ್ಬೇಕು, ಟಮ್ಮಿ ಟೈಮ್ ಅಂತ ಹೇಳ್ತೀವಿ. ಅದು ಮಗುವಿನ ಬೇರೆ ಬೇರೆ ಜೀರ್ಣಕ್ರಿಯೆಗಾಗಿರ್ಲಿ, ಗ್ಯಾಸ್ ಪಾಸ್ ಆಗೋದಕ್ಕಾಗಿರ್ಲಿ, ಎಲ್ಲದಕ್ಕೂ ಹೆಲ್ಪ್ ಆಗತ್ತೆ. ಜೊತೆಗೆ ಇದಕ್ಕೂ ಒಂದು ಹೆಲ್ಪ್ ಆಗತ್ತೆ. ನೀವು ಮಗುವಿನ ಉಲ್ಟಾ ಅಥವಾ ಹೊಟ್ಟೆ ಮೇಲೆ ಮಗುಚಿ ಮಲಗಿಸಿದಾಗ ಮಗು ಕತ್ತಿ ಎತ್ತಿ ಎತ್ತಿ ನೋಡ್ಲಿಕ್ಕೆ ಟ್ರೈ ಮಾಡ್ತಾ ಇರತ್ತೆ, ಅಲ್ಲಿ ಸ್ವಲ್ಪ ಮಟ್ಟಿಗೆ ಕತ್ತಿನ ಎಕ್ಸಸೈಸ್ ಆಗತ್ತೆ, ಕತ್ತು ನಿಲ್ಲೋದ್ರಲ್ಲಿ ಸ್ವಲ್ಪ ಪೂರಕ ಆಗತ್ತೆ. ಕೂರ್ಸೋದ್ರಲ್ಲಿ ಈಗ ಆರು ತಿಂಗಳು ತುಂಬಿತು, ಮಗು ಕೂರ್ತಾ ಇಲ್ಲ, ಕಾಯೋ ಅವಶ್ಯಕತೆ ಇಲ್ಲ, ಅದಾಗದೇ ಕೂರ್ಲಿ ಅಂತ ನೀವು ಕೂರ್ಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ದಿನಕ್ಕೆ ಒಂದ್ ಎರಡು ಮೂರು ಸರ್ತಿ, ಒಂದ್ ಮೂರ್ನಾಲ್ಕು ನಿಮಿಷ, ಐದು ನಿಮಿಷ ಇಷ್ಟಾಗತ್ತೆ ಅಷ್ಟು. ನೆಕ್ಸ್ಟ್ ನಡಿಬೇಕು, 10 ರಿಂದ 12 ತಿಂಗಳ ನಂತರ ನಿಲ್ಲಬೇಕು, ನಡಿಬೇಕು, ತಾನಾಗ್ತಾನೆ ನಡಿಲಿ ಅಂತ ಕಾಯ್ಬಿಡಿ. ನಿಮಗೆ ಗೊತ್ತಾಗತ್ತೆ 10 ತಿಂಗಳು ತುಂಬಿದೆ, ಮಗು ಈಗಷ್ಟೇ ಅಂಬೆಗಾಲ್ ಹಾಕಕ್ ಸ್ಟಾರ್ಟ್ ಮಾಡ್ತಾ ಇದೆ, ನೋಡ್ತಾ ಇದೆ, ಈಗ ಮಗುನೇ ತೋರ್ಸತ್ತೆ, ಈಗ ಇಂಟ್ರೆಸ್ಟ್ ತೋರ್ಸತ್ತೆ, ಗೊತ್ತಾಗತ್ತೆ ನಿಮ್ಗೆ, ಹಿಡ್ಕೊಂಡಿಲ್ಲ, ಟ್ರೈ ಮಾಡ್ತಾ ಇದೆ, ನೀವು ಹಿಡಿದು ನಿಲ್ಲಿಸುವಂತದ್ದು. ನೀವು ನಡೆಸ್ತಾ ನಡೆಸ್ತಾ ಮಗು ಕೈ ಬಿಟ್ಟು ನಡೆಯೋದು ಶುರು ಆಗುತ್ತೆ. ಸೊ ಈ ತರದ ಸ್ಟಿಮ್ಯುಲೇಷನ್ ಗಳನ್ನ ನೀವು ಸಮಯಕ್ಕೆ ತಕ್ಕಾಗಿ ಮನೆಯಲ್ಲಿ ಪೋಷಕರೇ ಶುರು ಮಾಡ್ಕೋಬಹುದು. ಮಾತು ಆಗ್ಲಿ, ಈಗ ಮೂರ್ನಾಲ್ಕು ತಿಂಗಳ ಮಗುಗೆ ನೀವು ಮಾತಾಡ್ಸ್ಲಿಕ್ಕೆ ಶುರು ಮಾಡಿದ್ರೆ ನಗುತ್ತೆ, ಎಕ್ಸ್ಪ್ರೆಷನ್ ಕೊಡತ್ತೆ. ಸೊ ಮಾತಾಡ್ತಾ ಆಡ್ತಾ ಮಗು ಹೇಳೋದಕ್ಕೆ ಶುರು ಆಗತ್ತೆ. ಯಾವುದೇ ಕಾರಣಕ್ಕೂ ಮಗು ಈಗ ಶಬ್ದ ಮಾಡ್ತು, ಮಾತಾಡಬೇಕಾದ್ರೆ ಜೋರ್ ಮಾಡೋದು, ಗದರಿಸೋದು ಅಥವಾ ಅದನ್ನ ಸಪ್ರೆಸ್ ಮಾಡುವಂತದ್ದು ಆಗ್ಬಾರ್ದು. ಅಥವಾ ಈಗ ಮನೆಯಲ್ಲಿ ದೇವರ ನಾಮ ಹಾಕೋದಾಗಿರ್ಲಿ ಅಥವಾ ಮ್ಯೂಸಿಕ್ ಹಾಕೋದಾಗಿರ್ಲಿ, ಬ್ಯಾಕ್ ಗ್ರೌಂಡ್ ಇರುತ್ತೆ, ಅದರಿಂದನೂ ಮಕ್ಕಳ ಕೇಳುವಿಕೆ ಮತ್ತೆ ಮಾತಾಡುವಿಕೆ ಇಂಪ್ರೂವ್ ಆಗತ್ತೆ, ಅದನ್ನ ಮಾಡ್ಬೋದು. ಈಗ ಒಂದು ಒಂದೂವರೆ ವರ್ಷದ ಮಗು, ನಾವು ಹೇಳಿದ್ವಿ ಇಮಿಟೇಷನ್ ಬರಬೇಕು ಸೋಷಿಯಲ್ ಅಲ್ಲಿ, ಗ್ರೂಪ್ ಪ್ಲೇ ಬರಬೇಕು ಅಂತ ಅನ್ಬಿಟ್ಟು ಮಗು ಬೆರೀತಾ ಇಲ್ಲ, ಬೇರೆ ಮಕ್ಕಳ ಜೊತೆ ಆಟ ಆಡ್ತಿಲ್ಲ, ನೀವು ಸ್ಟಾರ್ಟ್ ಮಾಡಿ ಮಗುನ, ಸಣ್ಣ ಬಾಲ್ ತಗೊಂಡು ಬಾ ಆಟಾಡೋಣ ಅಂತ ಅನ್ಬಿಟ್ಟು, ಅಥವಾ ಮನೇಲಿ ಬೇರೆ ದೊಡ್ಡ ಮಕ್ಕಳಿದ್ರೆ ಅವ್ರ ಜೊತೆ ಬೆರೆಸಿ ಆಟ ಆಡಿಸುವಂತದ್ದು, ಇದನ್ನ ನೀವೇ ಶುರು ಮಾಡ್ಬೇಕಾಗತ್ತೆ. ನೀವೇ ಕರೆಯೋದು, ಬಾ ಸ್ವಲ್ಪ ಇದನ್ನ ಎತ್ತಿಕೊಡು, ಚಮಚ ಎತ್ತಿಕೊಡು ಅಥವಾ ಬಟ್ಟೆನ ಎತ್ತಿಕೊಡು, ನೀರಿನ ಲೋಟ ತಂದ್ಕೊಡು, ಸಣ್ಣ ಪುಟ್ಟ ಕಮಾಂಡ್ಸ್. ಇದನ್ನ ಹೇಳ್ತಾ ಹೋದಾಗ ನೀವ್ ಹೇಳ್ದ ಹಾಗೆ ಮಗು ಮಾಡ್ಲಿಕ್ಕೆ ಶುರು ಆಗತ್ತೆ, ಅಲ್ಲಿಂದ ಅದರ ಒಂದು ಬೆಳವಣಿಗೆ ಶುರು ಆಗತ್ತೆ. ಸೊ ಇದನ್ನ ಸ್ಟಿಮ್ಯುಲೇಷನ್ಸ್ ಅಂತ ಹೇಳ್ತೀವಿ. ಮನೆಯಲ್ಲಿ ಪೋಷಕರು ಆ ಸಮಯಕ್ಕೆ ಅಥವಾ ಆ ವಯಸ್ಸಿಗೆ ತಕ್ಕಂತೆ ಮನೆಯಲ್ಲಿನೇ ಪೂರಕವಾದ ಪ್ರಚೋದನೆಗಳನ್ನ ಸ್ಟಾರ್ಟ್ ಮಾಡಬಹುದು.
1: ಒಳ್ಳೇದು ಡಾಕ್ಟರ್ ಕಾರುಣ್ಯ ಅವರೇ. ತಾವು ಇದುವರೆಗೂ ಮಗುವಿನ ಬೆಳವಣಿಗೆ ಯಾವ್ಯಾವ ಹಂತದಲ್ಲಿ ಹೇಗೆ ಇರಬೇಕು, ಹಾಗೇನೆ ಯಾವ ಹಂತದಲ್ಲಿ ಏನು ಸಮಸ್ಯೆಗಳು, ಅದು ಯಾವ ಹಂತಕ್ಕೆ ತನಕ ನಾವು ಕಾಯಬಹುದು, ಆ ನಂತರದಲ್ಲಿ ನಾವು ಖಂಡಿತ ವೈದ್ಯರನ್ನ ಕಂಡು ಅವರ ಸಲಹೆಯನ್ನ ತಗೋಬೇಕಾಗತ್ತೆ ಅಂತ ಹೇಳಿದ್ರೆ, ಹಾಗೆ ಪೋಷಕರು ಏನ್ ಮಾಡಬೇಕು ಪ್ರಚೋದಕವಾಗಿ, ಈ ಕುರಿತಂತೂ ವಿಸ್ತೃತ ಮಾಹಿತಿ ತಿಳಿಸಿದ್ರ ತಮಗೆ ಆಕಾಶವಾಣಿಯ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ.
0: ಇದೆಲ್ಲದರ ಬಗ್ಗೆ ಮಾಹಿತಿ ನೀಡಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿಯವರೆಗೂ ನನ್ನ ಕಡೆಯಿಂದ ನಮಸ್ಕಾರಗಳು.
2: ಇದುವರೆಗೂ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿಜೆ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶಿಲ್ಪಾ ಹೆಚ್ಎಂ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವನಿತಾ ರಾಮಚಂದ್ರ ಭಟ್ ಅವರೊಡನೆ ಸಂದರ್ಶನ.
4: ವನಿತಾ ಭಟ್ ಅವರೇ ನಮಸ್ಕಾರ.
5: ನಮಸ್ತೆ.
4: ಗೃಹಿಣಿಯಾಗಿ ಇದ್ದುಕೊಂಡು ಒಂದಿಷ್ಟು ಸ್ವ ಉದ್ಯೋಗವನ್ನು ಮಾಡಬೇಕು ಅಂತ ನಿಮಗೆ ಹೇಗೆ ಆಸಕ್ತಿ ಬಂತು?
5: ಗೃಹಿಣಿ ಜೊತೆಗೆ ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಅಂಗನವಾಡಿ ಕಾರ್ಯಕರ್ತರ ಗೌರವಧನ ಜೀವನ ಮಟ್ಟ ನಡೆಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ಒಂದು ವಿಷಯದಲ್ಲಿ ಬೇರೆ ಏನಾದ್ರು ಒಂದು ಮಾಡಬೇಕು ಅನ್ನೋಂತ ಒಂದು ಆಸಕ್ತಿ ಹುಟ್ಟಿತು. ಮನೆಯವರು ಮೊದಲು ಹನಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು. ಅವಾಗ ನನ್ಗನ್ಸಿದ್ದು ಏನಂತಂದ್ರೆ, ನಾವೇ ಯಾಕೆ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡಬಹುದು, ಬ್ರ್ಯಾಂಡ್ ಮಾಡೋರಿಗೆ ನಾವು ರಾ ಹನಿಯನ್ನ ಕೊಡ್ತೀವಲ್ಲ, ಅದೇ ರೀತಿಯಲ್ಲಿ ನಾನು ಯಾಕೆ ಮಾಡಬಾರ್ದು ಅನ್ನಂತ ವಿಚಾರ ಬಂತು. ಒಂದು 2 ವರ್ಷ ಗುದ್ದಾಡಿ ನಂತರದಲ್ಲಿ ಶುರು ಮಾಡಿದೆ ನಾನು. ನಂತರದಲ್ಲಿ ಮನೆಯವರು ಕೂಡ ತುಂಬಾನೇ ಪ್ರೋತ್ಸಾಹ ಕೊಟ್ರು.
4: ಈಗ ಒಂದು ಹೊಸ ಒಂದು ಉದ್ಯಮವನ್ನ ಪ್ರಾರಂಭ ಮಾಡುವ ಹಂತದಲ್ಲಿ ಏನೇನು ಸವಾಲುಗಳನ್ನ ಎದುರಿಸಬೇಕಾಗ್ತದೆ?
5: ಮೊದಲನೇದಾಗಿ ಅಂತಂದ್ರೆ ನಮ್ಗೆ ಮಾರುಕಟ್ಟೆ ಸಮಸ್ಯೆಗಳು. ಯಾಕಂತಂದ್ರೆ ಮೊದಲು ರಾ ಮಟೀರಿಯಲ್ ನ ಖರೀದಿ ಮಾಡಬೇಕು ಹೇಗೆ ಅನ್ನುವಂತ ಒಂದು ಮಾಹಿತಿ ಕೂಡ ಇರಲ್ಲ. ಒಂದು ವಿಷಯ ಅಂತಂದ್ರೆ ಇಲ್ಲಿ ಯಾವುದೇ ಟ್ರೈನಿಂಗಿಗೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ಏನೇ ಹೋಗ್ಲಿ, ನಾವು ಏನ್ ಮಾಡ್ಬೇಕು ಅದನ್ನ ಅವ್ರು ಕಲ್ಸ್ಕೊಡಲ್ಲ. ಪುಸ್ತಕದ ರೀತಿಯಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಬಿಟ್ರೆ ನಮಗೇನ್ ಬೇಕು ಅದು ಸಿಗೋದಿಲ್ಲ. ಯಾವ ತರ ಮಾಡ್ಬೇಕು ಅನ್ನೋದನ್ನ ನಾನು ಕಲ್ತ್ಕೊಂಡೆ. ಯಾಕಂದ್ರೆ ಮನೆಯಲ್ಲಿ ಉಪ್ಪಿನಕಾಯಿ ಮಾಡೋದೇ ಬೇರೆ ಆಗಿರುತ್ತೆ, ಇನ್ನು ಫ್ಯಾಕ್ಟ್ರಿಗಳಲ್ಲಿ ಮಾಡುವಂತ ಸಿಸ್ಟಮ್ಗಳೇ ಬೇರೆ ಆಗಿರುತ್ತೆ. ಅದೇ ತರ ಒಂದು 10-6 ಫ್ಯಾಕ್ಟ್ರಿಗಳಿಗೆ ವಿಸಿಟ್ ಮಾಡಿ ತಿಳ್ಕೊಂಡೆ. ಮುಂಡಗೋಡದಲ್ಲಿ ಒಂದು ಕಡೆ ಹೋದಾಗ ಅಲ್ಲಿ ಒಬ್ರು

0: ಆರ್ ಕೆ ಮಾಮ ಅಂತಿದ್ರು. ಅವ್ರೇನ್ ಮಾಡಿದ್ರು, ನೀವ್ ಯಾಕೆ ಪಿಕಲ್ ಬಿಸ್ನೆಸ್ ಅನ್ನ ಶುರು ಮಾಡಬಾರ್ದು, ನಾನ್ ಗೈಡ್ಲೈನ್ಸ್ ಮಾಡ್ತೀನಿ ಅಂತ ಹೇಳಿ ಅವರು ಪ್ರಾಡಕ್ಟ್ ಅನ್ನ ನನ್ಗೆ ಹೇಗೆ ಮಾಡುದು ನನ್ನ ಕಲಿಸ್ಕೊಟ್ರು. ಅದರಂತೆ ನಾನು ಫಸ್ಟ್ ಶುರು ಮಾಡಿದ ಅಪ್ಪೆ ಮಿಡಿ, ಅಲ್ಲಿಂದ ಇಲ್ಲಿವರೆಗೆ ಒಂದು 20 ಪ್ರಾಡಕ್ಟ್ ಅನ್ನ ನಾನು ಮಾಡ್ತಾ ಇದ್ದೀನಿ ಪಿಕಲ್ ವೆರೈಟಿ.
1: ಈ ಅಪ್ಪೆ ಮಿಡಿಯ ಒಂದು ವಿಶೇಷತೆ ಏನು, ಇದರ ಒಂದು ಉಪ್ಪಿನಕಾಯಿ ಮಾಡುದ್ರಲ್ಲಿ ಮತ್ತೆ ಅದರಲ್ಲಿ ಒಂದು ವೈವಿಧ್ಯತೆಯನ್ನ ತರುವಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯ ಆಗ್ತದೆ
0: ಅಂದ್ರೆ, ಅಪ್ಪೆ ಮಿಡಿ ಈಗಾಗಲೇ ಜನಪ್ರಿಯವಾಗಿದೆ, GI ಟ್ಯಾಗ್ ಕೂಡ ಸಿಕ್ಕಿದೆ ಅದಕ್ಕೆ. ಈಗ ಈ ಅಪ್ಪೆ ಮಿಡಿ ಅನ್ನುವಂಥ ಉತ್ತರ ಕನ್ನಡ ಮತ್ತು ಬೆಳಗಾವಿ ಡಿಸ್ಟಿಕ್ ಅಪ್ಪೆ ಮಿಡಿ ಮಾತ್ರ ವೆರಿ ಫೇಮಸ್. ರುಚಿ ಪರಿಮಳ ಬೇರೆ ಕಡೆ ಇಲ್ಲಿ ಹೋಲಿಸಿದ್ರೆ ಕಮ್ಮಿ ಇದೆ ಅಂತ. ಅಪ್ಪೆ ಮಿಡಿ ಅಂದ್ರೆ ತುಂಬಾನೇ ಕಾಸ್ಟ್ಲಿ ಇರುತ್ತೆ, ಅದರಲ್ಲಿ ನಾವು ಉಪ್ಪಿಗೆ ಹಾಕಿದಾಗ ಕೊಳತ್ ಹೋಗುದು ಅಥವಾ ಖರೀದಿ ಮಾಡುವಲ್ಲಿ ಸೈಜ್ ಅನ್ನು ನೋಡ್ಬೇಕಾಗತ್ತೆ, ಜಾತಿಯನ್ನು ನೋಡ್ಬೇಕಾಗತ್ತೆ, ಇಂತ ಸವಾಲುಗಳು ಇದಾವೆ. ಅದು ಕೇವಲ ಅನುಭವದಿಂದ ಬರತಕ್ಕಂಥದ್ದು. ಅದೇ ರೀತಿಯಲ್ಲಿ ನಾನು ಅದು ಅನುಭವದಿಂದನೇ ಯಾವ ತರ ಮಾಡಬೇಕು ಏನು ಅನ್ನೋದನ್ನ ಕಲ್ತ್ಕೊಂಡಿದ್ದೀನಿ.
1: ಈಗ ಮೂಲವಾಗಿ ನಿಮಗೆ ಅಪ್ಪೆ ಮಿಡಿಯ ಒಂದು ಸಂಗ್ರಹ ಬೇಕಾಗ್ತದೆ, ಇದನ್ನ ಸಂಗ್ರಹಿಸುವಲ್ಲಿ ಏನೇನು ಮಾನದಂಡಗಳು ಬೇಕಾಗ್ತವೆ?
0: ಅಪ್ಪೆ ಮಿಡಿ ಸಂಗ್ರಹಿಸುವಲ್ಲಿ ಮೇನ್ ಅಂತಂದ್ರೆ ಜಾತಿಯನ್ನ ನೋಡ್ಬೇಕು. ಯಾಕಂತಂದ್ರೆ ಅಪ್ಪೆ ಮಿಡಿನಲ್ಲೇ ಸಾಕಷ್ಟು ವೆರೈಟಿಗಳು ಇದಾವೆ, ಸುಮಾರು 40 ವೆರೈಟಿಗಳು ಇದಾವೆ. ಅದರಲ್ಲಿ ನಾವು ಮೇನ್ ಆಗಿ ಅಂದ್ರೆ ಅದ್ರ ಸ್ಮೆಲ್ಲು, ಪರಿಮಳ ಮತ್ತು ಸಣ್ಣ ಅಂದ್ರೆ ತೀರಾ ಚಿಕ್ಕದಲ್ಲ, ಅದ್ರ ಸೈಜ್ ಅನ್ನ ನೋಡುವಲ್ಲಿ ಪ್ರಮುಖವಾಗಿ ಗುರುತಿಸಬೇಕು. ಅದರಲ್ಲೇ ಮತ್ತೆ ಮಾವಿನ ಮಿಡಿ, ಅಪ್ಪೆ ಮಿಡಿ ಅದರಲ್ಲೂ ಕೂಡ ವ್ಯತ್ಯಾಸಗಳಿರ್ತವೆ. ಅದೇ ರೀತಿಯಲ್ಲಿ ಅದನ್ನೆಲ್ಲನೂ ಗುರುತಿಸಿಕೊಳ್ಬೇಕಾಗ್ತದೆ.
1: ಈಗ ಸಂಗ್ರಹಿಸಿ ಇಟ್ಟಿರುವಂತಹ ಮಾವಿನ ಮಿಡಿಯನ್ನ ವರ್ಷ ಪೂರ್ತಿ ಪೂರೈಕೆ ಮಾಡುವ ಹಾಗೆ ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬಹುದು?
0: ವರ್ಷ ಪೂರ್ತಿ ಸಂಗ್ರಹ ಅಂದ್ರೆ ನಾನು 500 ಸಿಂಟೆಕ್ಸ್ ಅಲ್ಲಿ ಸಂಗ್ರಹ ಮಾಡಿ ಇಟ್ಟಿದೀವಿ. ಉಪ್ಪಲ್ಲೇ ಹಾಕಿ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ನಮ್ಮ ಒಂದು ಮಾನದಂಡಕ್ಕೆ ತಕ್ಕಂತೆ ಉಪ್ಪನ್ನ ಹಾಕಿ ಸರಿಯಾಗಿ ಪ್ರಿಜರೇಟಿವ್ ಮಾಡಿ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ಅದರಿಂದ ವರ್ಷ ಅಲ್ಲ 2 ಆದ್ರೂ ಕೂಡ ಹಾಳಾಗದೇ ಇಲ್ಲ ಅದು.
1: ವಾರ್ಷಿಕವಾಗಿ ಎಷ್ಟು ಸಂಗ್ರಹ ಇರ್ತದೆ?
0: ಹೆಚ್ಚು ಕಮ್ಮಿ ನನ್ನ ಹತ್ರ ಒಂದು 10 ಅಪ್ಪೆ ಮಿಡಿ ಸಂಗ್ರಹ ಇರ್ತದೆ.
1: ಈಗ ಅಪ್ಪೆ ಮಿಡಿ ಮಾವಿನಕಾಯಿಯಲ್ಲಿಯೂ ಕೂಡ ಸುಮಾರು ಒಂದು 20 ವೈವಿಧ್ಯತೆಯನ್ನ ನೀವು ತಂದಿದ್ದೀರಿ, ಈ ವಿವಿಧತೆ ಹೇಗೆ ಸಾಧಿಸುವುದಕ್ಕೆ ಸಾಧ್ಯ ಆಯ್ತು?
0: ಮೊದಲು ಮಾಡಿದ್ದು ಜೇನುತುಪ್ಪ. ಜೇನುತುಪ್ಪ ಜೊತೆಗೆ ಒಂದ್ ಅಂಗಡಿಗಳಿಗೆ ಹೋದಾಗ ನಾವು ಅವ್ರೇನ್ ಕೇಳ್ತಾರೆ, ಓನ್ಲಿ ಜೇನುತುಪ್ಪಕ್ಕೆ ಅಥವಾ ಓನ್ಲಿ ಅಪ್ಪೆ ಮಿಡಿಗೆ ಅಂದ್ರೆ ಒಂದ್ 2 ಪ್ರಾಡಕ್ಟ್ ತಗೊಂಡು ನಾವು ಅಂಗಡಿಗೆ ಹೋದ್ರೆ ಅವ್ರು 3 ಹಾಕು 6 ಹಾಕು ಅಂತ ಹೇಳ್ತಾರೆ. ಆ 3 ಹಾಕೋ 6 ಹಾಕೋ ನಾನು ಇಲ್ಲಿಂದ ಎಲ್ಲಿಗೋ ಹೋಗಿ ಕೊಡಕ್ಕಾಗಲ್ಲ. ಅವಾಗ ಏನ್ ಹೇಳ್ತಾರೆ, ನಿಮ್ಮಲ್ಲಿ ಅದಿಲ್ವಾ ಅನ್ನೋಂತ ಒಂದು ಪ್ರಶ್ನೆ ಬರ್ತದೆ. ಅಂದ್ರೆ ಗ್ರಾಹಕರ ಬೇಡಿಕೆಗೆ ಅನುಸಾರವಾಗಿ ಅಂಗಡಿಯವ್ರು ಕೇಳಿರ್ತಾರೆ. ಅವಾಗ ನಾವು ಅವ್ರ ಜೊತೆ ಅಂದ್ರೆ ಯಾವ ಐಟಮ್ ಜಾಸ್ತಿ ಹೋಗ್ತದೆ ಅನ್ನೋಂಥದ್ದನ್ನೆಲ್ಲ ತಿಳ್ಕೊಂಡಾಗ ಇದೊಂದು ಮಾಡಬಹುದು ಇದೊಂದು ಮಾಡಬಹುದು ಅಂತ ಒಂದೊಂದಾಗಿ ಆಡ್ ಆಗಿ ಇವತ್ತು 20 ವೆರೈಟಿಗೆ ಬಂದು ಮುಟ್ಟಿದೀವಿ.
1: ಈ ಅಪ್ಪೆ ಮಿಡಿಯಲ್ಲಿಯೂ ಕೂಡ ಈಗ 20 ವೈವಿಧ್ಯತೆ ಇದೆ ಅಂತ ಹೇಳಿದ್ರಲ್ಲ, ಏನು ವ್ಯತ್ಯಾಸ ಇದೆ ಅಂತ?
0: ವ್ಯತ್ಯಾಸ ಅಂತಂದ್ರೆ ಅಪ್ಪೆ ಮಿಡಿಲೇ ಉದಾಹರಣೆಗೆ 6 ರೀತಿ ಅಪ್ಪೆ ಮಿಡಿಲೇ ಮಾಡ್ತೇವೆ. ಅಪ್ಪೆ ಮಿಡಿ, ಮಾವಿನ ಮಿಡಿ, ಆಮೇಲೆ ಅಪ್ಪೆ ಮಿಡಿ ಕಟ್ಟಿಂಗು, ಜೀರಿಗೆ ಮಿಡಿ, ಆಮೇಲೆ ನೀರಪ್ಪೆ, ಗುಂಡಪ್ಪೆ, ಈ ರೀತಿಯಲ್ಲಿ 6 ವೆರೈಟಿಯನ್ನ ಮಾಡ್ತೀವಿ. ಅಂದ್ರೆ ಮಾಡೋದ್ರಲ್ಲೇನೆ ಕೂಡ ವ್ಯತ್ಯಾಸ ಇರುತ್ತೆ. ಇದು ಹೆಚ್ಚು ಕಮ್ಮಿ ಎಲ್ಲರೂ 1 ಅಥವಾ 2 ಮಾಡಿರ್ತಾರೆ. ಯಾಕಂದ್ರೆ ಗ್ರಾಹಕರು ಒಬ್ರು ತಂದಿರ್ತಾರೆ. ಅವಾಗ ಏನಾಗ್ತದೆ, ಗ್ರಾಹಕರಿಗೆ ನಾವು ವಾಪಸ್ ಕಳಿಸ್ಲಿಕ್ಕೆ ಆಗೋದಿಲ್ಲ ನಿನ್ ಮಿಡಿ ಸರಿ ಇಲ್ಲ ಅಂತನೋ ಅಥವಾ ಮತ್ತಿನ್ನೇನು ಹೇಳ್ಕೊಂಡು ನಾವು ಕಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರು ಕಷ್ಟಪಟ್ಟು ಮರದಿಂದ ಕಿತ್ಕೊಂಡು ಬಂದಿರ್ತಾರೆ. ಕೂಲಿ ಕಾರ್ಮಿಕರ ಒಂದು ಬೆವರಿನ ಶ್ರಮ ಇದೆ ನೋಡಿ, ಅದಕ್ಕೆ ನಾವು ಬೆಲೆ ಕೊಡ್ಲಿಕ್ಕೆ ಬೇಕಾಗಿರುತ್ತೆ. ಅವಾಗ ವೆರೈಟಿ ವಾರ್ ಅನ್ನೋದು ಹಂಗೆ ಹಿಂಗೆ ಅನ್ಕೊಂಡು ನಾನು ನನ್ನ ಬೇಕಾದಷ್ಟನ್ನೇ ತಗೊಂಡ್ರೆ ಒಂದು ಅವರು ನನ್ನಲ್ಲಿ ಮತ್ತೆ ಬರೋದಿಲ್ಲ. ಅದೇ ರೀತಿಯಲ್ಲಿ ಬೇರೆ ಮಾರುಕಟ್ಟೆನ ಹುಡ್ಕೋತಾರೆ. ಈಗ ಅವರು ನನ್ನಲ್ಲೇ ಬರ್ಬೇಕಂತಂದ್ರೆ ಅದರಲ್ಲೇ ವೈವಿಧ್ಯತೆನ ಏನ್ ಮಾಡಬಹುದು ಅನ್ನೋ ವಿಚಾರ ಮಾಡ್ಬೇಕು ಬಿಟ್ರೆ ನನಗೆ ಇದು ಬೇಡ ಅನ್ನೋ ಪ್ರಶ್ನೆನೇ ಇಲ್ಲ. ಅಲ್ಲಿ
1: ರಾಸಾಯನಿಕ ರಹಿತವಾಗಿಯೂ ಕೂಡ ಇದನ್ನ ದೀರ್ಘಕಾಲ ಕೆಡದ ಹಾಗೆ ಇಟ್ಕೊಳ್ಳೋಕೆ ಸಾಧ್ಯ ಆಗ್ತದ?
0: ಖಂಡಿತ ಆಗತ್ತೆ. ಯಾಕಂದ್ರೆ ರಾಸಾಯನಿಕದ ಅವಶ್ಯಕತೆನೆ ಇಲ್ಲ ಇಲ್ಲಿ ನನ್ನ ಕೇಳಿದ್ರೆ. ಯಾಕಂತಂದ್ರೆ ನಾವು ಉಪ್ಪನ್ನ ಯಾವ ಪ್ರಮಾಣದಲ್ಲಿ ಹಾಕಿರ್ತೀವೋ ಅದನ್ನ ಯಾವ ಪ್ರಮಾಣದಲ್ಲಿ ಶೇಖರಿಸ್ತಿರುವ ಮತ್ತೆ ಶೇಖರಿಸುವ ರೀತಿ ಇದರಲ್ಲೇನೆ ಸಾಕಾಗಿರ್ತದೆ ಬಿಟ್ರೆ ರಾಸಾಯನಿಕದ ಅವಶ್ಯಕತೆ ಇಲ್ಲ.
1: ಉಪ್ಪಿನಕಾಯಿಯನ್ನ ಸುದೀರ್ಘ ಕಾಲ ಕೆಡದ ಹಾಗೆ ಇಟ್ಕೊಳ್ಬೇಕಿದ್ರೆ ಸಂಗ್ರಹದ ಪಾತ್ರ ಹೇಗೆ ಇರಬೇಕು ಅಂತ, ಮೊದ್ಲಿನ ಭರಣಿಯನ್ನೆಲ್ಲ ಉಪಯೋಗಿಸ್ತಾ ಇದ್ರು, ಯಾವ್ದು ಒಳ್ಳೇದು ಯಾವ್ದು ಸೂಕ್ತ?
0: ಸೂಕ್ತ ಭರಣಿನೇ, ಆದ್ರೆ ಅನಿವಾರ್ಯವಾಗಿ ಮಾರುಕಟ್ಟೆಗೆ ಅನುಗುಣವಾಗಿ ನಾವು ಬೆಲೆಯನ್ನು ಕೂಡ ಕಂಡುಕೊಳ್ಬೇಕಾಗಿದ್ರಿಂದ ನಾನು ಭರಣಿಲೇ ಹಾಕ್ತೇನೆ ಅಂತಂದ್ರೆ ನನಗೆ ಒಂದು 10 ಹೆಚ್ಚು ಜಾಸ್ತಿ ಯಾರು ಕೂಡ ಕೊಡಲ್ಲ. ಸಾಗಾಟನು ಕಷ್ಟ, ನನ್ಕಿಂತ ಕಮ್ಮಿ ಅಮೌಂಟ್ ಗೆ ನಾನು ಕೊಡ್ತೀನಿ ಅನ್ನೋಂತ ಒಂದು ಇದು ಬರೋದ್ರಿಂದ ಅನಿವಾರ್ಯವಾಗಿ ನಾವು ಪ್ಲಾಸ್ಟಿಕ್ ಗೆ ಒಗ್ಗಿಕೊಳ್ಳಲೇ ಬೇಕಾಗಿದೆ. ಭರಣಿಲಿ ಇದ್ದಷ್ಟೇ ಶೇಪ್ ನಾವು ಪ್ಲಾಸ್ಟಿಕ್ ಅಲ್ಲಿ ಕೂಡ ಕೊಡ್ತೀವಿ. ಪ್ಲಾಸ್ಟಿಕ್ ಅಂದ್ರೆ ನಾವು ಅಂದ್ರೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅನ್ನೇ ಉಪಯೋಗಿಸ್ತೀವಿ. ಯಾಕಂದ್ರೆ ಅದು ಸರ್ಟಿಫಿಕೇಶನ್ ಆಗಿದ್ದನ್ನೇ ಕೂಡ ಉಪಯೋಗಿಸ್ತೀವಿ, ಇಲ್ಲ ಅಂತಂದ್ರೆ ಅದರ ರಿಫ್ಲೆಕ್ಷನ್ ಗಳು ಕೂಡ ಉಂಟಾಗಬಹುದು ಆ ಕಾರಣದಿಂದ.
1: ಇನ್ನು ಜೇನಿನ ಒಂದು ಸಂಗ್ರಹ ಸಂಸ್ಕರಣೆ ಮತ್ತು ಮಾರುಕಟ್ಟೆ ಬಗ್ಗೆ ಹೇಳಿ.
0: ಮೊದಲನೇದಾಗಿ ಅಂತಂದ್ರೆ ನಾವು ಹೆಜ್ಜೆನನ್ನ ತಂದು ಅದನ್ನ ಪ್ರೊಸೆಸ್ ಮಾಡಿ ಬಾಟ್ಲಿಂಗ್ ಮಾಡಿ ಮಾರಾಟ ಮಾಡ್ತಾ ಇದೀವಿ. ಇದನ್ನ ವಿಎಫ್ಸಿಗಳಿಂದ ಸಂಗ್ರಹ ಮಾಡ್ತೀವಿ, ಗ್ರಾಮಾರಣ್ಯ ಸಮಿತಿ ಇರುತ್ತಲ್ಲ ಅದರ ಮೂಲಕ ಸಂಗ್ರಹವನ್ನ ಮಾಡಿ ನಂತರದಲ್ಲಿ ಸಂಸ್ಕರಣೆ ಮಾಡಿ ಬಾಟ್ಲಿಂಗ್ ಮಾಡಿ ಮಾರಾಟ ಮಾಡ್ತೀವಿ.
1: ಈ ತುಡುವೆ ಜೇನು ಅಥವಾ ಪೆಟ್ಟಿಗೆ ಜೇನಿಗೂ ಈ ಒಂದು ಹೆಜ್ಜೆನಿಗೂ ಗುಣಮಟ್ಟದಲ್ಲಿ ಏನಾದ್ರು ವ್ಯತ್ಯಾಸ ಉಂಟಾ?
0: ಹೆಜ್ಜೆನಿನ ಒಂದು ಟೇಸ್ಟೇ ಬೇರೆ, ತುಡುವೆ ಜೇನಿನ ಒಂದು ಟೇಸ್ಟೇ ಬೇರೆ, ಅದು ಬೆಳೆಯುವಂತ ರೀತಿ ಕೂಡ ಬೇರೆ ಆಗಿರುತ್ತೆ. ಯಾಕಂತಂದ್ರೆ ಹೆಜ್ಜೆನು ಕೊಂಬೆ ಮೇಲೆ ಬೆಳೆಯುತ್ತೆ,

0: ತುಳುವೇಜೇನು ಬಿದ್ದ ಮರದ ಅಡಿಗೆ ಅಥವಾ ಯಾವುದೋ ಒಂದು ಪೊದರುಗಳಲ್ಲಿ ಈ ತರ ಬೆಳೆದಿರುತ್ತೆ. ಅದು ಅದರ ಗುಣಧರ್ಮಗಳು ಕೂಡ ವ್ಯತ್ಯಾಸ ಇದ್ದಿರುತ್ತೆ.
1: ಈಗ ಸಾಕಷ್ಟು ಪ್ರಮಾಣದಲ್ಲಿ ಈ ಹೆಜ್ಜೆನು ಸಿಗ್ತಾ ಇದೆಯಾ ಯಲ್ಲಾಪುರ ಸುತ್ತಮುತ್ತ?
0: ಸ್ವಲ್ಪ ಕಮ್ಮಿ ಆಗಿದೆ ಈಗ. ಈಗ ಏನಾಗಿದೆ ಅಂತ, ಜೇನು ಬೆಳೆದಿರ್ಬೇಕು, ಮರಿಯನ್ನ ಮಾಡಿರ್ಬೇಕು, ಆ ನಂತರದಲ್ಲಿ ಜೇನುತುಪ್ಪವನ್ನ ತೆಗೆದಿರ್ತಾರೆ. ಆದ್ರೆ ಈಗ ಹೇಗೆ ಆಗಿದೆ ಅಂತಂದ್ರೆ, ಅದು ಬಂದು ಕೂತ್ಕೊಂಡು ಸ್ವಲ್ಪ ತುಪ್ಪ ಮಾಡೋಷ್ಟು ತೆಗಿತಾರೆ. ಮರಿಗಳಿಗೆ ಬೆಳಿಲಿಕ್ಕೆ ವ್ಯವಸ್ಥೆ ಇಲ್ಲ ಆ ಒಂದಿದ್ರಲ್ಲಿ. ಮತ್ತೆ ಮೊಬೈಲ್ ಟವರ್ ನಿಂದನು ಕೂಡ ಜೇನು ಹುಳುಗಳ ಸಂತತಿ ನಾಶ ಆಯ್ತು ಅಂತ ಕೇಳ್ಪಟ್ಟಿದ್ದೀನಿ, ಓದಿದ್ದೀನಿ. ಅದೇನೋ ಗೊತ್ತಿಲ್ಲ ಅಂದ್ರೆ, ಒಂದು 10% ಇಳಿದಿದೆ ಈಗ.
1: ಜೇನು ಸಂಗ್ರಹಿಸಿ ಇರುವಂತಹ ಒಂದು ಜೇನನ್ನ ಸಂಸ್ಕರಣೆ ಏನೇನು ಮಾಡ್ತೀವಿ?
0: ಸಂಸ್ಕರಣೆ ಅಂತಂದ್ರೆ ಬಾಯ್ಲಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತೀವಿ. ಇಂಡೈರೆಕ್ಟ್ ಬಾಯ್ಲಿಂಗ್ ಮಾಡಿ ಆಮೇಲೆ ಅದನ್ನ ವ್ಯಾಕ್ಸ್ ಮತ್ತೆ ಮಾಯಿಶ್ಚರ್ ಎಲ್ಲ ಬರುತ್ತೆ, ಅದನ್ನೆಲ್ಲ ತೆಗಿತೀವಿ. ಅದನ್ನೆಲ್ಲ ತೆಗೆದು ಬಾಟ್ಲಿಂಗ್ ಮಾಡ್ತೀವಿ.
1: ಈಗ ಬಾಟ್ಲಿಂಗ್ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಮಾಡುವಂತದ್ದು, ಒಂದು 1 kg 1/2 kg ಅಂತ ಮಾಡ್ತೀರೋ ಅಥವಾ ದೊಡ್ಡ ಪ್ರಮಾಣದ?
0: ಯಾರಿಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಮಾಡ್ಕೊಡ್ತೀವಿ.
1: ಪ್ರಸ್ತುತ ಬೇಡಿಕೆ ಹೇಗಿದೆ ಮತ್ತೆ ಬೆಲೆ ಎಲ್ಲ ಹೇಗಿದೆ?
0: ಈಗ ನನ್ನ ಖರೀದಿ ಒಂದು 300 ಆದ್ರೆ ನಾನು 400 ಮಾರಾಟ ಮಾಡ್ತೀನಿ. ಅಂದ್ರೆ ಒಂದು 20% ಮಾರ್ಜಿನ್ ಅನ್ನ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದೀನಿ. ಗುಣಮಟ್ಟಗಳು ಸಾಕಷ್ಟು ಚೆನ್ನಾಗಿರ್ತದೆ. ನಂತರದಲ್ಲಿ ಅವರವ್ರ ಬೇಡಿಕೆಗೆ ಅನುಸಾರವಾಗಿ ಸಾಕಷ್ಟು ಇದೆ. ಈಗ ಒಂದು 20 ಕ್ವಿಂಟಲ್ ಇಂದ ಹಿಡಿದು 2 kg ಅಥವಾ ದೇವಸ್ಥಾನಗಳಿಗೋ ಔಷಧಿಗಳಿಗೋ ತಗೊಂಡಂತವರು ಕೂಡ ಇದ್ದಾರೆ.
1: ಒಟ್ಟು ಒಂದು ಉತ್ಪನ್ನದ ಒಂದು ಮಾರಾಟದಲ್ಲಿ ಎಷ್ಟರ ಮಟ್ಟಿಗೆ ಖರ್ಚು ಬರ್ತದೆ, ಎಷ್ಟರ ಮಟ್ಟಿಗೆ ಲಾಭದಾಯಕವಾಗಿರ್ತದೆ ಈ ಬಿಸ್ನೆಸ್ ಎನ್ನುವಂತಹದ್ದು?
0: ಹೆಚ್ಚು ಕಮ್ಮಿ 15-20% ಒಂದು ಮಾರ್ಜಿನ್ ಅನ್ನ ಲೆಕ್ಕ ಹಾಕಿ ಆ ರೀತಿಯಲ್ಲಿ ನಾನು ಮಾರ್ಜಿನ್ ಅನ್ನ ಲೆಕ್ಕ ಹಾಕೊಂಡು ಬೆಲೆಯನ್ನ ಫಿಕ್ಸ್ ಮಾಡಿರ್ತೇವೆ, ಏನ್ ಖರ್ಚು ಬಂತು ಅಂತ ನೋಡ್ಕೊಂಡು ಅದೇ ರೀತಿಯಲ್ಲಿ. ಆದ್ರೆ ಈಗ ಗ್ಯಾಸ್ ಇಂದ ಹಿಡಿದು ಪ್ರತಿಯೊಂದು ಐಟಮ್ಗಳು ಕೂಡ ಜಾಸ್ತಿ ಆಗಿದ್ದಾವೆ. ಹಾಗಂತ ನಾವು ಬೆಲೆಯನ್ನ ಜಾಸ್ತಿ ಮಾಡಿದ್ರೆ ಗ್ರಾಹಕರಿಗೆ ಹೊರೆ ಆಗ್ತದೆ ಅಂತ ಒಂದಿದ್ರಲ್ಲಿ ಅದೇ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದೇವೆ. ಮೂಲ ಬೆಲೆಯಲ್ಲಿ ಕೂಡ ಮುಂದೆ ಯಾವ ತರ ಇದು ಬರುತ್ತೆ ಅಂತ ಗೊತ್ತಿಲ್ಲ.
1: ಮಹಿಳಾ ಉದ್ಯಮಿಯಾಗಿ ಹೊಸ ಒಂದು ಉದ್ಯಮವನ್ನ ಪ್ರಾರಂಭ ಮಾಡುವ ಯುವ ಮಹಿಳೆಯರಿಗೆ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಿ?
0: ಪ್ರತಿಯೊಂದು ಪೈಸೆಗೂ ಕೂಡ ನಾವು ಗಂಡನ ಹತ್ರನೇ ಕೈ ಚಾಚಲಿಕ್ಕೆ ಆಗಲ್ಲ. ಇವತ್ತಿನ ಒಂದು ಮಟ್ಟಕ್ಕೆ ಹೋಲಿಸಿದಾದ್ರೆ ಇಬ್ರು ದುಡಿದ್ರು ಕೂಡ ಉತ್ಪನ್ನಗಳು ಸಾಕಾಗ್ತಾ ಇಲ್ಲ. ಆ ಒಂದಿದ್ರಲ್ಲಿ ಪ್ರತಿಯೊಬ್ರು ಕೂಡ ತಮ್ಮ ಕೈಲ ಆದಷ್ಟು ಒಂದು ಇದನ್ನ ಮಾಡ್ಲೇಬೇಕು ಉದ್ಯಮವನ್ನ. ಸರ್ಕಾರ ಕೂಡ ಮಹಿಳಾ ಉದ್ಯಮಗಳಿಗೆ ಬಹಳಷ್ಟು ಸಹಕಾರವನ್ನು ನೀಡ್ತೇವೆ. ಉದಾಹರಣೆಗೆ ಒಂದು ಧರ್ಮಸ್ಥಳ ಸಂಘ ಇರಬಹುದು ಅಥವಾ ಬ್ಯಾಂಕ್ಗಳು, PMFM ಯೋಜನೆ, PMEJP ಯೋಜನೆ, ಇವೆಲ್ಲವೂ ಕೂಡ ಸಬ್ಸಿಡಿಯನ್ನು ಕೊಟ್ಟು ಸರ್ಕಾರ ಕೂಡ ಮನೆ ಬಾಗಿಲಿಗೆ ಬಂದು ನಮ್ಗೆ ಸಹಕಾರವನ್ನು ಕೊಡ್ತಾ ಇದೆ. ಇದನ್ನ ನಾವು ಉಪಯೋಗಿಸ್ಕೊಳ್ಬೇಕು. ಯಾಕಂತಂದ್ರೆ ಗೌರ್ಮೆಂಟ್ ಏನೋ ಮಾಡ್ತೀನಿ ಅಂತ ಹೊರಟ್ರೆ ಆದ್ರೆ ಗೌರ್ಮೆಂಟ್ ಒಂದು ಕಡೆಯಿಂದ ಆಗಲ್ಲ, ನಾವು ಅದಕ್ಕೆ ಕೈ ಜೋಡಿಸಿದಾಗ ಮಾತ್ರ ಇವೆಲ್ಲವೂ ಕೂಡ ಸಹಕಾರ ಆಗ್ತದೆ.
1: ಬಹಳ ಸಂತೋಷ ವನಿತಾ ಭಟ್ ಅವರೇ. ಕೃಷಿ ಉತ್ಪನ್ನಗಳನ್ನ ನೇರವಾಗಿ ಮಾರಾಟ ಮಾಡುವುದರ ಬದಲಿಗೆ ಒಂದಷ್ಟು ಮೌಲ್ಯವರ್ಧನೆ ಮಾಡಿಕೊಂಡು ನೀವು ಮಾರಾಟ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರಿ. ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವನಿತಾ ರಾಮಚಂದ್ರ ಭಟ್ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ಸಮಯ 1:10, ಈಗ ಕನ್ನಡದಲ್ಲಿ ವಾರ್ತೆಗಳು. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ವೆನಿಜುವೆಲಾದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ, ತುರ್ತು ಪರಿಸ್ಥಿತಿ ಘೋಷಣೆ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಕರ್ನಾಟಕದಲ್ಲಿಂದು ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ರಾಮ ಜನ್ಮಭೂಮಿ ಟ್ರಸ್ಟ್ ದೇಣಿಗೆಗಳ ನಿರ್ವಹಣೆ ಕುರಿತು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ಉನ್ನತ ಮಟ್ಟದ ಸಭೆ. ವಾರ್ತೆಗಳ ವಿವರ: ರಿಕ್ಟರ್ ಮಾಪಕದಲ್ಲಿ 7.2 ಮತ್ತು 7.5 ತೀವ್ರತೆಯ ಭೂಕಂಪಗಳಿಂದಾಗಿ ವೆನಿಜುವೆಲಾದ ಕ್ಯಾರಕಾಸ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಂದು ಬೆಳಿಗ್ಗೆ ಹಲವಾರು ಕಟ್ಟಡಗಳು ಕುಸಿದು ಬಿದ್ದ ನಂತರ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಿಸ್ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ರಾಷ್ಟವನ್ನುದ್ದೇಶಿಸಿ ಮಾತನಾಡಿದ ಅವರು, ಮುಂದಿನ ಸೂಚನೆ ಬರುವವರೆಗೆ ವಿದ್ಯಾರ್ಥಿಗಳಿಗೆ ತರಗತಿಗಳು ಮತ್ತು ಅನಿವಾರ್ಯವಲ್ಲದ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸುವುದಾಗಿ ಘೋಷಿಸಿದ್ದಾರೆ. ಹೆಚ್ಚು ಪೀಡಿತ ಪ್ರದೇಶಗಳಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಆರೋಗ್ಯ ಜಾಲವನ್ನು ಸಕ್ರಿಯಗೊಳಿಸಿದ್ದಾರೆ. ಈ ನಡುವೆ ಪ್ರಬಲ ಭೂಕಂಪದ ನಂತರ ಹಲವಾರು ಸ್ಥಳಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗಳು ಪ್ರಗತಿಯಲ್ಲಿವೆ. ಇದಕ್ಕೂ ಮೊದಲು ಇಂದು ಬೆಳಿಗ್ಗೆ ಯಾರಕುಯ್ ರಾಜ್ಯದ ಎಂಆರ್ಎ ಪಟ್ಟಣದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ. ಅಮೆರಿಕ ಭೂವೈಜ್ಞಾನಿಕ ಸಮೀಕ್ಷೆಯ ಪ್ರಕಾರ ಈ

0: ಭೂಕಂಪವು ಎರಡು ಬಾರಿ ಸಂಭವಿಸಿದ ಎರಡನೇ ಘಟನೆಯಾಗಿದೆ. ಇದಕ್ಕೂ ಮೊದಲು 7.2 ತೀವ್ರತೆಯ ಭೂಕಂಪವು ವೆನಿಜುವೆಲಾದ ಸ್ಯಾನ್ ಫೆಲಿಪೆಯನ್ನು ಅಪ್ಪಳಿಸಿತ್ತು. ಇದು ಎರಡು ಬಾರಿ ಸಂಭವಿಸಿದ ಮೊದಲ ಘಟನೆಯಾಗಿದೆ. 7.2 ತೀವ್ರತೆಯ ಈ ಭೂಕಂಪದ ಕೇವಲ 39 ಸೆಕೆಂಡುಗಳ ನಂತರ 7.5 ತೀವ್ರತೆಯ ಮತ್ತೊಂದು ದೊಡ್ಡ ಭೂಕಂಪ ಸಂಭವಿಸಿತು. ವೆನಿಜುವೆಲಾದ ಪ್ರದೇಶದ ಹೆಚ್ಚಿನ ಭಾಗದಲ್ಲಿ ಭೂಕಂಪದ ತೀವ್ರತೆ ಹೆಚ್ಚಾಗಿದ್ದು ದಕ್ಷಿಣ ಅಮೆರಿಕದ ನಾಗರಿಕ ರಕ್ಷಣಾ ವ್ಯವಸ್ಥೆಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ಈ ನಡುವೆ ಸರಣಿ ಪ್ರಬಲ ಭೂಕಂಪಗಳ ಪರಿಣಾಮವಾಗಿ 32 ಜನರು ಸಾವನ್ನಪ್ಪಿದ್ದಾರೆ ಮತ್ತು 700ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಿಸ್ ತಿಳಿಸಿದ್ದಾರೆ. ವೆನಿಜುವೆಲಾದಲ್ಲಿ ಸಂಭವಿಸಿದ ಭೀಕರ ಭೂಕಂಪಗಳಿಂದ ಉಂಟಾದ ಹಾನಿಯ ಬಗ್ಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡವರಿಗೆ ಮತ್ತು ಸಂಕಷ್ಟಕ್ಕೆ ಸಿಲುಕಿರುವ ಅಸಂಖ್ಯಾತ ಕುಟುಂಬಗಳಿಗೆ ಬೆಂಬಲವಿದೆ ಎಂದು ಹೇಳಿದ್ದಾರೆ. ವೆನಿಜುವೆಲಾದ ಜನತೆಗೆ ಸಹಾನುಭೂತಿ ಮತ್ತು ಒಗ್ಗಟ್ಟನ್ನು ವ್ಯಕ್ತಪಡಿಸುವಲ್ಲಿ ತಾವು ಕೈಜೋಡಿಸುವುದಾಗಿ ಉಪರಾಷ್ಟಪತಿಯವರು ತಿಳಿಸಿದ್ದಾರೆ. ವೆನಿಜುವೆಲಾದಲ್ಲಿ ಸಂಭವಿಸಿದ ಭೀಕರ ಭೂಕಂಪದಿಂದ ಉಂಟಾದ ವಿನಾಶದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ವೆನಿಜುವೆಲಾ ಸರ್ಕಾರ ಮತ್ತು ಜನರಿಗೆ, ವಿಶೇಷವಾಗಿ ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಬೇಕೆಂದು ಅವರು ಪ್ರಾರ್ಥಿಸಿದ್ದಾರೆ. ಭಾರತವು ಬಾಧಿತ ಎಲ್ಲರೊಂದಿಗೂ ಒಗ್ಗಟ್ಟಿನಿಂದ ನಿಲ್ಲುತ್ತದೆ ಮತ್ತು ಸಾಧ್ಯವಿರುವ ಎಲ್ಲ ಸಹಾಯವನ್ನು ನೀಡುವುದಾಗಿ ಭರವಸೆ ನೀಡಿದೆ ಎಂದು ಅವರು ಹೇಳಿದರು. ಕರ್ನಾಟಕದ ಕೊಪ್ಪಳ ಜಿಲ್ಲೆ ಇಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ ಸಂಖ್ಯೆ 17, 18, 19 ಮತ್ತು 20ಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಕಾರ್ಯಕ್ರಮ ಜರುಗಿತು. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಿದರು. ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸೇರಿದಂತೆ ರಾಜ್ಯ ಸರ್ಕಾರದ ಸಚಿವರು ಮತ್ತು ಶಾಸಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ರಾಜ್ಯ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ಗೆ ಸಂಬಂಧಿಸಿರುವ ದೇಣಿಗೆಗಳ ನಿರ್ವಹಣೆಯ ಕುರಿತು ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕೆಂದು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ತುರ್ತು ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ. ಆದಾಗ್ಯೂ ಈ ವಿಷಯವನ್ನು ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಪಟ್ಟಿ ಮಾಡಲಾಗುವುದು ಎಂದು ನ್ಯಾಯಾಲಯವು ಅರ್ಜಿದಾರರಿಗೆ ಭರವಸೆ ನೀಡಿದೆ. ಅರ್ಜಿದಾರರಾಗಿ ಸ್ವತಃ ಹಾಜರಾಗಿದ್ದ ವಕೀಲ ನರೇಂದ್ರ ಕುಮಾರ್ ಗೋಸ್ವಾಮಿ ಅವರು ನ್ಯಾಯಮೂರ್ತಿಗಳಾದ ಬಿವಿ ನಾಗರತ್ನ ಮತ್ತು ಜಾಯ್ ಮಲ್ಯ ಬಾಗ್ಚಿ ಅವರ ಪೀಠದ ಮುಂದೆ ಪ್ರಮುಖ ಸಾಕ್ಷಿಗಳ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ತುರ್ತು ವಿಚಾರಣೆಗೆ ಪಟ್ಟಿ ಮಾಡುವುದಷ್ಟೇ ತಮ್ಮ ತಕ್ಷಣದ ಪ್ರಾರ್ಥನೆಯಾಗಿದೆ ಎಂದು ವಾದಿಸಿದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ಬಂದಿರುವ ದೇಣಿಗೆ ಮತ್ತು ಕಾಣಿಕೆಗಳಿಗೆ ಸಂಬಂಧಿಸಿದ ಸಿಸಿಟಿವಿ ದೃಶ್ಯಾವಳಿಗಳು, ಡಿಜಿಟಲ್ ಪಾವತಿ ದಾಖಲೆಗಳು ಮತ್ತು ಇತರ ಸಾಕ್ಷ್ಯಗಳನ್ನು ಸಂರಕ್ಷಿಸಬೇಕೆಂದು ಈ ಅರ್ಜಿಯಲ್ಲಿ ಕೋರಲಾಗಿದೆ. ಅಲ್ಲದೆ ಟ್ರಸ್ಟ್ಗೆ ಬಂದಿರುವ ದೇಣಿಗೆಗಳ ವಿಧಿ ವಿಜ್ಞಾನ ಆಡಿಟ್ ನಡೆಸಬೇಕು ಮತ್ತು ಮಂದಿರದ ನಿಧಿ ನಿರ್ವಹಣೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ತರಬೇಕು ಎಂದು ಇದರಲ್ಲಿ ಒತ್ತಾಯಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಮಾದಕ

ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯು ಇಂದು ನವದೆಹಲಿಯಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಳ್ಳುವ ಕುರಿತು ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಗ್ರಾಮೀಣ ಭಾರತದ ತಳಮಟ್ಟದ ಅಭಿವೃದ್ಧಿ ಅಗತ್ಯಗಳೊಂದಿಗೆ ಅತ್ಯಾಧುನಿಕ ತಾಂತ್ರಿಕ ಆವಿಷ್ಕಾರಗಳನ್ನು ಕಾರ್ಯಗತಗೊಳಿಸಲು ನಡೆಯುವ ಈ ಕಾರ್ಯಕ್ರಮವು ಸಹಯೋಗದ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ತಿಳಿಸಿದೆ. ಕಾರ್ಯಾಗಾರದಿಂದ ಹೊರಹೊಮ್ಮುವ ಸಾಮೂಹಿಕ ಒಳನೋಟಗಳು ಭಾರತದ ಗ್ರಾಮೀಣಾಭಿವೃದ್ಧಿ ಪರಿಸರ ವ್ಯವಸ್ಥೆಯಲ್ಲಿ ಸುರಕ್ಷಿತ, ದೃಢವಾದ ಮತ್ತು ಪ್ರಭಾವಶಾಲಿ ಕೃತಕ ಬುದ್ಧಿಮತ್ತೆಯ ಪರಿಕರಗಳನ್ನು ಸಂಯೋಜಿಸಲು ನೀತಿ ಮಾರ್ಗಸೂಚಿಯನ್ನು ರೂಪಿಸಲು ಕೊಡುಗೆ ನೀಡುವ ನಿರೀಕ್ಷೆ ಇದೆ. ಗ್ರಾಮೀಣಾಭಿವೃದ್ಧಿ ಫಲಿತಾಂಶಗಳನ್ನು ವೇಗಗೊಳಿಸುವಲ್ಲಿ ಕೃತಕ ಬುದ್ಧಿಮತ್ತೆಯ ಪರಿವರ್ತನಾ ಸಾಮರ್ಥ್ಯದ ಕುರಿತು ಚರ್ಚಿಸಲು ನೀತಿ ಆಯೋಗ, ಇಂಡಿಯಾ ಎಐ ಮಿಷನ್, ಪ್ರಮುಖ ಉದ್ಯಮ ಸಲಹಾ ಸಂಸ್ಥೆಗಳು, ತಂತ್ರಜ್ಞಾನ ನವೋದ್ಯಮಗಳು, ಶೈಕ್ಷಣಿಕ ಮತ್ತು ಜ್ಞಾನ ಪಾಲುದಾರರು ಸೇರಿದಂತೆ ಪ್ರಮುಖ ಪಾಲುದಾರರನ್ನು ಕಾರ್ಯಾಗಾರವು ಒಟ್ಟುಗೂಡಿಸುತ್ತದೆ. ಉತ್ತರ ಪ್ರದೇಶದ ವಾರಣಾಸಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮೊದಲ ಈಸಿ ಕನೆಕ್ಟ್ ವಿಮಾನ ಹಾರಾಟಕ್ಕೆ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಇಂದು ಚಾಲನೆ ನೀಡಿದ್ದಾರೆ. ದೆಹಲಿ ಮೂಲಕ ವಾರಣಾಸಿಯನ್ನು ಜಗತ್ತಿಗೆ ಸಂಪರ್ಕಿಸುವ ಮೊದಲ ಹಬ್ ಮತ್ತು ಸ್ಪೋಕ್ ವಿಮಾನವು ಭಾರತವನ್ನು ಜಗತ್ತಿನೊಂದಿಗೆ ಸಂಪರ್ಕಿಸುವ ಗುರಿಯನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಹೊಸ ಹಬ್ ಮತ್ತು ಸ್ಪೋಕ್ ಮಾದರಿಯು ನಾಗರಿಕರು ಹೇಗೆ ಪ್ರಯಾಣದ ಅನುಕೂಲತೆಯನ್ನು ಹೊಂದಲಿದ್ದಾರೆ ಎಂಬುದರಲ್ಲಿ ಮಹತ್ವದ ಬದಲಾವಣೆಗೆ ದಾರಿ ಮಾಡಿಕೊಡುತ್ತದೆ ಎಂದು ಹೇಳಿದರು. ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ಬೆಳಿಗ್ಗೆ ಅಟ್ಲಾಂಟಾದಲ್ಲಿ ನಡೆದ ಗ್ರೂಪ್ ಸಿ ಪಂದ್ಯದಲ್ಲಿ ಮೊರಾಕೋ ಹೈಟಿಯನ್ನು 4-2 ಗೋಲುಗಳಿಂದ ಸೋಲಿಸಿ ನಾಕೌಟ್ ಸುತ್ತಿಗೆ ಪ್ರವೇಶಿಸಿದೆ. ಈ ಸೋಲಿನಿಂದಾಗಿ ಹೈಟಿ ಟೂರ್ನಿಯಿಂದ ನಿರ್ಗಮಿಸಿದೆ. ಮೊರಾಕೋದ ಅಶ್ರಫ್ ಹಕಾಮಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಇಂದು ಮುಂಜಾನೆ ವ್ಯಾಂಕೋವರ್ನಲ್ಲಿ ನಡೆದ ಗ್ರೂಪ್ ಬಿ ಪಂದ್ಯದಲ್ಲಿ ರುಬೆನ್ ವರ್ಗಾಸ್ ಮತ್ತು ಜೋಹನ್ ಮಂಜಾಬಿ ಗೋಲು ಗಳಿಸುವ ಮೂಲಕ ಸ್ವಿಟ್ಜರ್ಲೆಂಡ್ ಕೆನಡಾ ವಿರುದ್ದ 2-1 ಅಂತರದ ಗೆಲುವು ಸಾಧಿಸಿತು. ಈ ಫಲಿತಾಂಶದೊಂದಿಗೆ ಸ್ವಿಟ್ಜರ್ಲೆಂಡ್ 7 ಅಂಕಗಳೊಂದಿಗೆ ಗ್ರೂಪ್ ಬಿಯಲ್ಲಿ ಅಗ್ರಸ್ಥಾನ ಪಡೆದು 32ರ ಸುತ್ತಿಗೆ ತಲುಪಿತು. ಆದರೆ ಕೆನಡಾ 3 ಗೋಲ್ ಪಂದ್ಯಗಳಿಂದ 4 ಅಂಕಗಳೊಂದಿಗೆ ಮೊದಲ ಬಾರಿಗೆ ನಾಕೌಟ್ ಹಂತವನ್ನು ತಲುಪಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನಿಜುವೆಲಾದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ, ತುರ್ತು ಪರಿಸ್ಥಿತಿ ಘೋಷಣೆ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಕರ್ನಾಟಕದಲ್ಲಿಂದು ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ರಾಮ ಜನ್ಮಭೂಮಿ ಟ್ರಸ್ಟ್ ದೇಣಿಗೆಗಳ ನಿರ್ವಹಣೆ ಕುರಿತು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ಉನ್ನತ ಮಟ್ಟದ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 1:40 ಇನ್ನೀಗ ಕೇಳೋಣ ಕಾರ್ಯಕ್ರಮ ಉಲ್ಲಾಸ. ಉಲ್ಲಾಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋ ಮೊದಲು ಇಂದು ಬೆಳಿಗ್ಗೆ 11:00 ಹಾಗೂ 11:30 ಪ್ರಸಾರವಾದಂತಹ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಕೇಳುಗರು ಒಂದಷ್ಟು ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದಾರೆ. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ನಮಸ್ತೆ, ಜನಪದ ಹಾಡುಗಳು ಪುಸ್ತಕದ ಬಗ್ಗೆ ಒಳ್ಳೆಯ ಮಾಹಿತಿ, ಹಾಡುಗಳು ಚೆನ್ನಾಗಿತ್ತು ಅಂತ ಕಳಿಸಿದ್ದಾರೆ ಚಿತ್ರದುರ್ಗದಿಂದ ಅಮೃತ ರಮೇಶ್. ಹಾಗೆ ಮುಂದಿನ ಸಂದೇಶ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲ ತೇಲಿ ಮನೆಯವರು ಕಳಿಸ್ತಾರೆ. ಸೊಗಸಾದ ಜನಪದ ಹಾಡುಗಳ ಜೊತೆ ಮಾಹಿತಿ ಕಣಜ ಮಾಹಿತಿ ಮತ್ತು ಸೊಗಸಾದ ಚಿತ್ರಗೀತೆಗಳನ್ನು ಕೇಳಿ ತುಂಬಾ ಆನಂದ ಆಗ್ತಾ ಇದೆ, ಧನ್ಯವಾದ ಅಂತ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ಸಂದೇಶಕ್ಕಾಗಿ. ಹಾಗೆ ಇಲ್ಲೊಂದು ಸುದೀರ್ಘ ಸಂದೇಶ ಬಂದಿದೆ. ಶಾಂತಾಚಾರ ಬಡಿಗೆ

ಕೊಕ್ಕನೂರು ಹರಿಹರದಿಂದ ಕಳಿಸ್ತಾರೆ. ಚಿತ್ರದುರ್ಗದಲ್ಲಿ ಜನಪದ ಗೀತೆಗಳನ್ನು ಕೇಳುವುದು ಎಂದಿಗೂ ಸಂತಸದ ಅನುಭವ. ಇಂದು ಪ್ರಸಾರವಾದ ಜನಪದ ಗೀತೆಗಳು ಬಹಳ ಮನಮೋಹಕವಾಗಿತ್ತು. ಗ್ರಾಮೀಣ ಸೊಗಡನ್ನು ಸೊಗಸಾಗಿ ಪರಿಚಯಿಸಿದವು. ಇಂತಹ ಸುಮಧುರ ಜನಪದ ಗೀತೆಗಳನ್ನು ಕೇಳುಗರ ಮನಸ್ಸಿಗೆ ನೆಮ್ಮದಿ, ಸಂತಸ ಹಾಗೂ ಹಳೆಯ ಸಿಹಿ ನೆನಪುಗಳನ್ನು ಮೂಡಿಸುತ್ತೆ. ಅದೇ ರೀತಿ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಇಂದು ಅಪ್ಪ ಎಂದರೆ ಆಕಾಶ ಎಂಬ ಪುಸ್ತಕದ ಕುರಿತು ನೀಡಿದ ಮಾಹಿತಿ ಬಹಳ ಉಪಯುಕ್ತವಾಗಿತ್ತು. ಲೇಖಕರಾದ ಎಆರ್ ಮಣಿಕಂಠ ಅಂತ ಬರೆದಿದ್ದಾರೆ, ಮಣಿಕಾಂತ್ ಅವರ ಈ ಕೃತಿ 95,000 ಹೆಚ್ಚು ಪ್ರತಿಗಳು ಮಾರಾಟವಾಗಿರುವುದು ಹೆಮ್ಮೆಯ ಸಂಗತಿ. ತಂದೆ ಮಗನ ಬಾಂಧವ್ಯದ ಕುರಿತು ನೀಡಿದ ವಿವರಗಳು ಮನಸ್ಸಿಗೆ ಹತ್ತಿರವಾದವು. ಮಾಹಿತಿ, ಮನರಂಜನೆ ಮತ್ತು ಜ್ಞಾನವನ್ನು ಒಟ್ಟಾಗಿ ನೀಡಿದ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬಂದಿತು. ಇಂತಹ ಉತ್ತಮ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನೀಡುತ್ತಿರುವ ಎಫ್ಎಂ ಚಿತ್ರದುರ್ಗದ ಸಂಪೂರ್ಣ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಇದೇ ರೀತಿ ಅರ್ಥಪೂರ್ಣ ಕಾರ್ಯಕ್ರಮಗಳು ಇನ್ನಷ್ಟು ಯಶಸ್ವಿಯಾಗಿ ಪ್ರಸಾರವಾಗಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು ಅಂತ ಕಳಿಸ್ಕೊಟ್ಟಿದ್ದಾರೆ. ತಮಗೂ ಕೂಡ ಧನ್ಯವಾದಗಳು ಸಂದೇಶ ಕಳಿಸಿದ್ದಕ್ಕಾಗಿ. ನಮಸ್ತೆ ಮೇಡಮ್, 11 ಪ್ರಸಾರವಾದ ಜನಪದ ಹಾಡುಗಳು, ಮಾಹಿತಿ ಕಣಜ, ಮಾಹಿತಿ ಸೂಪರ್, ನಿಮ್ಮ ಮನ ಮುಟ್ಟುವ ನಿರೂಪಣೆ ಜೊತೆಗೆ ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತಿದ್ದಾರೆ. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು ಬರೀತಾರೆ. ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜದಲ್ಲಿ ಮನೋಜ್ ಅವರ ಜೀವನದ ಕುರಿತು ತಮ್ಮ ಸುಟ್ಟ ಗಾಯದ ತೊಂದರೆಯಿಂದ ಅನುಭವಿಸುತ್ತಿರುವ ಯಾವುದಕ್ಕೂ ಧೃತಿಗೆಡದ ತಮ್ಮ ಶೈಕ್ಷಣಿಕ ಚಟುವಟಿಕೆಗಳನ್ನು ಬಹಳ ಆನಂದದಿಂದ ಮುಂದುವರಿಸಿರುವ ಇವತ್ತಿನ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿರುವ ಇವರ ಬದುಕನ್ನು ತಿಳಿಸುತ್ತಾ ಹಾಗೂ ಸುಮಧುರ ಹಾಡುಗಳನ್ನು ಪ್ರಸಾರ ಮಾಡುತ್ತಿರುವ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಮೇಡಮ್ ಅಂತ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ತಮಗೂ ಕೂಡ. ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಂತೇಶ್, 11 ಪ್ರಸಾರವಾದ ಜನಪದ ಗೀತೆಗಳು ತುಂಬ ಚೆನ್ನಾಗಿ ಮೂಡಿಬಂದವು, ಕೇಳಿ ತುಂಬ ಖುಷಿಯಾಯಿತು. 11:30 ಮಾಹಿತಿ ಕಣಜದಲ್ಲಿ ಪುಸ್ತಕ ಪರಿಚಯದಲ್ಲಿ ಪುಟ್ಟ ಪುಟ್ಟ ಕಥೆಗಳುಳ್ಳ ಅಪ್ಪ ಅಂದರೆ ಆಕಾಶ ಪುಸ್ತಕದಲ್ಲಿನ ಪುಟ್ಟ ಕಥೆಗಳನ್ನು ಹೇಳ್ತಾ ವಿಸ್ತಾರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೊತೆಗೆ ಅಪ್ಪ ಮಗಳ ಬಾಂಧವ್ಯದ ಕುರಿತಾದ ಗೀತೆಗಳು ಕೇಳಿ ತುಂಬ ಖುಷಿಯಾಯಿತು ಮೇಡಮ್ ಅಂತ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ತಮಗೆ ಸಂದೇಶ ಕಳಿಸಿದ್ದಕ್ಕಾಗಿ. ನಿರೂಪಕರಿಗೆ ನಮಸ್ಕಾರಗಳು. ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ನೀಲಾಕಾಶ ಬಣ್ಣದ ಮುಖಪುಟ ಹೊಂದಿರುವ ಮಗುವನ್ನು ಉಪ್ಪು ಮೂಟೆಯಂತೆ ಬೆನ್ನಿನ ಮೇಲೆ ಹೊತ್ತಿರುವ ಅಪ್ಪನ ಚಿತ್ರ ಇರುವ ಎಆರ್ ಮಣಿಕಾಂತ್ ಅವರ ಅಪ್ಪ ಅಂದರೆ ಆಕಾಶ ಪುಸ್ತಕದ ಪರಿಚಯ ಮಾಹಿತಿ ಚಿತ್ರಗೀತೆಗಳು ಚೆನ್ನಾಗಿತ್ತು. ಕಥೆ ಹೇಳುವ ಶೈಲಿ ಇಷ್ಟ ಆಯಿತು. ಈ ಪುಸ್ತಕವನ್ನು ಮತ್ತೊಮ್ಮೆ ಪರಿಚಯಿಸಿಕೊಡಿ. ಅವರದೇ ಇನ್ನೊಂದು ಪುಸ್ತಕ ಅಮ್ಮ ಹೇಳಿದ 8 ಸಣ್ಣ ಕಥೆಗಳ ಪುಸ್ತಕವನ್ನು ನಾನು ಇತ್ತೀಚೆಗೆ ಓದಿದೆ, ತುಂಬ ಚೆನ್ನಾಗಿದೆ, ಪರಿಚಯಿಸಿದ ನಿಮಗೆ ಧನ್ಯವಾದಗಳು ಅಂತಿದ್ದಾರೆ. ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಈ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ತಮಗೆ ಸಂದೇಶ ಕಳಿಸಿದ್ದಕ್ಕಾಗಿ. ಜನಪದ ಗೀತೆಗಳು ಹಾಗೂ ಮಾಹಿತಿ ಕಣಜ ಕಾರ್ಯಕ್ರಮ ಕನ್ನಡ ಚಲನಚಿತ್ರ ಗೀತೆಗಳು ತುಂಬ ಚೆನ್ನಾಗಿ ಮೂಡಿಬಂದವು ಅಂತಿದ್ದಾರೆ ನೇತ್ರಾ ನಟರಾಜ್, ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶ ಕಳಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು ಅಂತ ಹೇಳ್ತಾ ನಾವೀಗ ಉಲ್ಲಾಸ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಉಲ್ಲಾಸ ಕಾರ್ಯಕ್ರಮದಲ್ಲಿ ಎಂದಿನಂತೆ ಪ್ರಶ್ನೆ. ನಾನೊಂದು ಪ್ರಶ್ನೆಯನ್ನು ಕೇಳ್ತೀನಿ, 2 ಭಾವಗೀತೆಗಳ ಕಾಲಾವಕಾಶವನ್ನು ನೀಡ್ತೀನಿ. ಭಾವಗೀತೆಗಳು ಮುಗಿಯುವುದರೊಳಗಾಗಿ ನಿಮ್ಮ ಸಂದೇಶಗಳು ನನ್ನನ್ನು ತಲುಪಬೇಕು. ಎಂದಿನಂತೆ ಇವತ್ತು ಕೂಡ ಒಂದು ಪ್ರಶ್ನೆ ಇದೆ, ಪ್ರಶ್ನೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. 1727 ಇಮ್ಮಡಿ ಸವಾಯಿ ಜೈ ಸಿಂಗ್ ಕಟ್ಟಿಸಿದ ನಗರ ಯಾವುದು? ಪ್ರಶ್ನೆ ಮತ್ತೊಮ್ಮೆ. 1727 ಇಮ್ಮಡಿ ಸವಾಯಿ ಜೈ ಸಿಂಗ್ ಕಟ್ಟಿಸಿದ ನಗರ ಯಾವುದು? ಈ ಪ್ರಶ್ನೆಗೆ ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಯಾದ 944864634023 ಈ ಸಂಖ್ಯೆಗೆ ಕಳಿಸಿಕೊಡಿ.

0: ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿಯಿಂದ ಕಾರ್ಯಕ್ರಮ ಉಲ್ಲಾಸ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಕೇಳುವರೆ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ಪ್ರಶ್ನೆ ಹೀಗಿತ್ತು, 1727 ಇಮ್ಮಡಿ ಸವಾಯಿ ಜೈಸಿಂಗ್ ಕಟ್ಟಿಸಿದ ನಗರ ಯಾವುದು ಅನ್ನೋದು ಪ್ರಶ್ನೆ. ಒಂದು ಭಾವಗೀತೆಯ ಕಾಲಾವಕಾಶ ಮುಗಿದಿದೆ, ಇನ್ನೊಂದು ಭಾವಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ನಿಮ್ಮ ಸಂದೇಶಗಳು ನನ್ನನ್ನು ಈ ಭಾವಗೀತೆ ಮುಗಿಯೋದ್ರೊಳಗಾಗಿ ತಲುಪಬೇಕು. ನೀವು ಕಳಿಸಬೇಕಾದ ಸಂದೇಶದ ವಾಟ್ಸಪ್ ಸಂಖ್ಯೆ 944864423.

ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ ಗಳಲ್ಲಿ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಉಲ್ಲಾಸ ಕಾರ್ಯಕ್ರಮವನ್ನ. ಉಲ್ಲಾಸ ಕಾರ್ಯಕ್ರಮದಲ್ಲಿ ನಾನೊಂದು ಪ್ರಶ್ನೆಯನ್ನ ಕೇಳಿದ್ದೆ. 1727ರಲ್ಲಿ ಇಮ್ಮಡಿ ಸವಾಯಿ ಜೈಸಿಂಗ್ ಕಟ್ಟಿಸಿದ ನಗರ ಯಾವುದು ಅಂತ. ಸಾಕಷ್ಟು ಸಂದೇಶಗಳು ಬಂದಿದೆ. ಯಾರೆಲ್ಲ ಕಳಿಸಿದ್ದಾರೆ, ಎಲ್ಲಿಂದ ಕಳಿಸಿದ್ದಾರೆ ನೋಡೋಣ. ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗ, ವಾಣಿ ಸತೀಶ್ ಚಿತ್ರದುರ್ಗ, ಹರಿಹರದಿಂದ ಸುರೇಶ್ ಬೆಣ್ಣಿ, ಹಾಗೆ ಅನಂತರಾಜು ಗೊರ್ಲಡ್ಕು ಹಿರಿಯೂರು ತಾಲೂಕು, ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕು, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗ, ಎನ್ಜಿ ಬಸವರಾಜ್ ಅಣ್ಣಪೂರ್ಣ ಐಯುಡಿಪಿ ಲೇಔಟ್ ಚಿತ್ರದುರ್ಗ, ಕೆಬಿ ಪಾಲಯ್ಯ ಚಿರತಗೊಂಡು, ಸೋಮನಾಥ್ ಮತ್ತು ಕಲ್ಪಶ್ರೀ ವಡ್ರಹಳ್ಳಿ ಗ್ರಾಮದಿಂದ ಕಳಿಸ್ತಾರೆ. ರಜನಿ ಮೇಡಮ್ ಅವರಿಗೆ ಇಂದು 11 ಗಂಟೆ ನಂತರ ಪ್ರಸಾರವಾಗುತ್ತಿರುವ ಎಲ್ಲ ಕಾರ್ಯಕ್ರಮಗಳು ಮನೋರಂಜನೆ ಮತ್ತು ಮುದ ನೀಡಿದವು. ನಿಮ್ಮ ಕನ್ನಡ ಭಾಷಾ ಉಚ್ಚಾರಣೆ ಮತ್ತು ನಿಮ್ಮ ನಿರೂಪಣೆ ನಮಗೆ ಅಚ್ಚುಮೆಚ್ಚು ಆಗಿರುತ್ತದೆ. ಧನ್ಯವಾದಗಳು, ಶುಭ ದಿನ ಅಂದಿದ್ದಾರೆ. ಓಕೆ, ಧನ್ಯವಾದಗಳು ತಮಗೂ ಕೂಡ. ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಗಂಗಣ್ಣ ಹನ್ನಿಜೇನು ಎಚ್ ಡಿ ಪುರ ನವಲಗುಂದದಿಂದ ಸಂದೇಶ ಬಂದಿದೆ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆಯಿಂದ, ಪಂಡ್ರಹಳ್ಳಿ ರವಿ ಅವರು ಚಿತ್ರದುರ್ಗ ಹೊಳಲ್ಕೆರೆ ರಸ್ತೆ, ಬಿಂದು ಪ್ರಕಾಶ್ ಬೆಂಗಳೂರು, ಅಪ್ಪಾಜಿ ಎ ಮುಸ್ಟೂರು ಸುಧಾರಾಣಿ ಚಂದನ ಸ್ಪಂದನ ಮುಸ್ಟೂರು ಜಗಳೂರು ತಾಲೂಕಿನಿಂದ ಬಂದಿದೆ ಸಂದೇಶ. ಹಾಗೆ ಚಿತ್ರ ಶಿವಕುಮಾರ್ ಹೊಸ್ಮಾನೆ ಭದ್ರಾವತಿಯಿಂದ ಸಂದೇಶ ಕಳಿಸಿದ್ದಾರೆ. ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ, ಸಚಿನ್ ಭಾಸ್ಕರ್ ಜಿ ಎಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಅಮೃತ ರಮೇಶ್ ಚಿತ್ರದುರ್ಗ, ರಾಯಭಾಗ ತಾಲೂಕು ಮುಗಳಕೊಡುವಿನಿಂದ ಶಿವಲಿಂಗಯ್ಯ ಕಲಾವತಿ ಹಿರೇಮಠ್ ಅಭಿಷೇಕಯ್ಯ ಹಿರೇಮಠ್, ಎಂ ಈಶಣ್ಣ ಮುತಿಗಾರಹಳ್ಳಿಯಿಂದ, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಸಿರಿಗೆರೆಯಿಂದ ಸಿದ್ದಲಿಂಗಮೂರ್ತಿ ಅವರು, ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ರಸ್ತೆ ಚಿತ್ರದುರ್ಗ, ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರು, ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತಾಲೂಕು ಹಿರಿಯೂರು ತಾಲೂಕಿನಿಂದ,

0: ಹಾಗೆ ಶ್ರೀಕಂಠಮೂರ್ತಿ, ಸ್ಕಂದನ್, ಭಾಸ್ಕರ್, ಅನಂತಲಕ್ಷ್ಮಿ, ಓಕೆ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗದಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರಿನಿಂದ, ವಿಭಾದೀಪಕ್ ಬೆಂಗಳೂರು, ರತ್ನಾ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿ, ಲತಾ ಸುಹಾಸ್ ಹೊಸಕೋಟೆ, ಶಿಲ್ಪಾ ವಿದ್ಯಾನಗರ ಜೈಪುರ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡ ರಮೇಶ್, ಸಾವಿತ್ರಿ ಸಿದ್ದೇಶ್ ಹಾಗೂ ಕುಲ್ದೀಪ್ ಜಗಳೂರಿನಿಂದ. ಹಾಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸಿಕೊಡುತ್ತಿದ್ದೀರಿ, ಧನ್ಯವಾದಗಳು ಅಂತಿದ್ದಾರೆ ಶಶಿಕಲಾ, ಟೀಚರ್ಸ್ ಕಾಲೋನಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಪ್ರಶ್ನೆಗೆ ಉತ್ತರವನ್ನು ಕಳಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಮುಂದಿನ ಸಂದೇಶ, ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ, ಸಿಟಿ ಚಂದ್ರಶೇಖರ್, ವಸಂತ ಕುಮಾರಿ, ಅತಿ ಚೌಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆಯಿಂದ. ಹಾಗೆ ಕಲ್ಯಾಣ್ ಕುಮಾರ್ ಕೆಎಂ ನಾಯಕನಹಟ್ಟಿಯಿಂದ ಸಂದೇಶ ಕಳಿಸಿದ್ದಾರೆ. ಮಂಜುನಾಥ್ ಶೆಟ್ಟಿ ಗುಮಾಸ್ತ ಕಾಲೋನಿ ಚಿತ್ರದುರ್ಗ, ಪ್ರೇಮಾ ನಟರಾಜ್ ನಾಯಕನಹಟ್ಟಿಯಿಂದ, ವಿಜಯಪುರದ ಸಂಗಮೇಶ್ವರ ಕಾಲೋನಿಯಿಂದ ಪದ್ಮಾವತಿ ನಿಲಯ ಗುರುರಾಜ್ ಕಾವೇರಿ, ಪ್ರವೀಣ್ ಸಮರ್ಥ್ ಕುಲಕರ್ಣಿ ಅವರು ಕಳಿಸಿದ್ದಾರೆ ಸಂದೇಶವನ್ನು. ಉಮಾ ಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸ್ನಿಂದ ಚಿತ್ರದುರ್ಗ, ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕು. ಎಲ್ಲ ಕೇಳುಗರಿಗೂ ಸಂದೇಶ ಕಳಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಪ್ರಶ್ನೆ ಹೀಗಿತ್ತು. 1727 ಇಮ್ಮಡಿ ಸವಾಯಿ ಜೈಸಿಂಗ್ ಕಟ್ಟಿಸಿದ ನಗರ ಯಾವುದು ಅನ್ನೋದು ಪ್ರಶ್ನೆಯಾಗಿತ್ತು. ಈ ಪ್ರಶ್ನೆಗೆ ಉತ್ತರ ಜೈಪುರ್. ಜೈಪುರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಪಿಂಕ್ ಸಿಟಿ ಅಂತ ಕೂಡ ಕರಿತೀವಿ ರಾಜಸ್ಥಾನದ ರಾಜಧಾನಿ ಜೈಪುರ್.
1: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗೆ.
2: ಒಂದೂರಲ್ಲಿ ಒಬ್ಬರು ಗುರುಗಳು ನಿತ್ಯ ಅಧ್ಯಾತ್ಮದ ಕ್ಲಾಸ್ಗಳನ್ನು ಮಾಡ್ತಾ ಇದ್ರು. ಅಧ್ಯಾತ್ಮ ಮಾಡ್ತಾ ಇದ್ರು, ಧ್ಯಾನ ಮಾಡಿಸ್ತಾ ಇದ್ರು, ಯೋಗ ಮಾಡಿಸ್ತಾ ಇದ್ರು. ಅವ್ರು ಎಷ್ಟು ಚಂದ ಮಾತಾಡ್ತಿದ್ರು ಅಂದ್ರೆ ಸಾಕಷ್ಟು ಜನ ಅವ್ರ ಮಾತಿಂದ ಪ್ರಭಾವಿತರಾಗಿ ಅವ್ರನ್ನ ಗುರುಗಳು ಅಂತ ಸ್ವೀಕಾರ ಮಾಡಿಬಿಟ್ಟಿದ್ರು. ಬರೀ ಧ್ಯಾನದ ಮಾತ್ರ ಅಲ್ಲ, ತಮ್ಮ ಜೀವನದಲ್ಲಿ ಬರುವಂತ ಯಾವುದೇ ಸಮಸ್ಯೆ ಇದ್ರೂ ಅದಕ್ಕೆ ಹೋಗಿ ಗುರುಗಳ ಹತ್ರ ಹೇಳ್ಕೊಂಡು ಪರಿಹಾರ ಪಡ್ಕೊಂಡು ಬರ್ತಾ ಇದ್ರಂತೆ. ಒಂದು ದಿನ ಒಬ್ಬ ಮಹಿಳೆ ಪ್ರವಚನ ಬಂದು ಕೂತ್ಕೊಂಡ್ರು. ಆಕೆ ಮುಖದಲ್ಲಿ ತುಂಬಾ ಆತಂಕ ಕಾಣಿಸ್ತಾ ಇತ್ತು. ಪ್ರವಚನ ಮುಗಿದ್ಮೇಲೆ ಎಲ್ಲರೂ ಹೋಗ್ತಾರಲ್ಲ, ಈಕೆ ಉಳ್ಕೊಂಡ್ರು. ಯಾಕಮ್ಮ ಯಾರಿಗಾದ್ರೂ ಕಾಯ್ತಾ ಇದ್ದೀರಾ ಅಂತ ಗುರುಗಳು ಕೇಳಿದ್ರು. ಆಕೆ ಅಂದ್ರು, ಇಲ್ಲ ಸ್ವಾಮಿ, ನನಗೊಂದು ತೊಂದರೆ ಆಗಿದೆ, ತುಂಬಾ ತೊಂದರೆ ಆಗಿದೆ, ಅದಕ್ಕೆ ನಿಮ್ಮ ಹತ್ರ ಪರಿಹಾರ ಕೇಳಬೇಕು ಅಂತ ಬಂದೆ ಅಂದ್ರಂತೆ. ಏನು ಸಮಸ್ಯೆ ಅಮ್ಮ ನಿಂದು ಅಂತ ಕೇಳಿದ್ರು. ಆಗ ಮಹಿಳೆ ಹೇಳಿದ್ರಂತೆ, ನೋಡಿ ಸ್ವಾಮಿ, ನನ್ನಿಂದ ಒಂದು ದೊಡ್ಡ ತಪ್ಪಾಗ್ಬಿಟ್ಟಿದೆ. ನಾ ಯಾರ್ದೋ ಮಾತು ಕೇಳಿಕೊಂಡು ಪಕ್ಕದ ಮನೆ ಮಹಿಳೆ ಬಗ್ಗೆ ಬಹಳ ಹಗುರವಾದ ಮಾತನ್ನು ಆಡಿಬಿಟ್ಟಿದ್ದೇನೆ. ಇನ್ನಷ್ಟು ಮಾತು ಸೇರಿಸಿ ಗಾಳಿ ಮಾತಾಡಿ ಅದೇನೋ ದರಿದ್ರ ಕುತೂಹಲ ಸ್ವಾಮಿ, ಪರಿಚಯದ 4-6 ಮಂದಿ ಹೆಣ್ಮಕ್ಳ ಮುಂದೇನೋ ಹೇಳಿಬಿಟ್ಟಿದ್ದೀನಿ. ಅದು ಬಾಯಿಂದ ಬಾಯಿಗೆ ಹರಡಿ ಎಷ್ಟು ದೊಡ್ಡ ಸುದ್ದಿಯಾಗಿ ಹೋಗಿದೆ ಅಂದರೆ, ನನ್ನ ಪಕ್ಕದ ಮನೆ ಮಹಿಳೆಗೆ ತುಂಬ ನೋವಾಗಿದೆ ಅಂತ ಗೊತ್ತು. ಪಾಪ ಆಕೆ ಮುಖ ಎತ್ಕೊಂಡು ಅಡ್ಡಾಡೋಕ್ಕಾಗ್ತಾ ಇಲ್ಲ. ಆಕೆ ಮಾಡಿದಂಥ ನೋವಿನ ಮಾತೆಲ್ಲ ನಂದೇ ಸ್ವಾಮಿ, ಬಹಳಷ್ಟು ಸತ್ಯಕ್ಕೆ ದೂರವಾದಂಥ ಮಾತುಗಳು. ನಾನೀಗ ಏನು ಮಾಡಲಿ, ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಗಿದೆ, ಆಕೆ ಮನಸ್ಸು ನೋಯಿಸಿದ್ದೀನಿ ಅಂತ ಗೊತ್ತಾಗಿದೆ, ಏನು ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ, ಆಕೆ ಮಹಿಳೆಗಾದಂಥ ಅನ್ಯಾಯ ಸ್ವಲ್ಪ ಆದರೂ ಕಮ್ಮಿ ಮಾಡ್ಬೋದಾ, ನಾನು ಏನು ಮಾಡಬೇಕು ಅಂತ ಅಳೋಕೆ ಶುರು ಮಾಡಿದ್ಲು. ಗುರುಗಳು ಧಡಕ್ಕನೆ ಎದ್ದುಬಿಟ್ರು. ಮಹಿಳೆ ವಿಚಿತ್ರ ಅನಿಸ್ತು, ಏನು ಹೇಳಲಿಲ್ಲ ಇವರು. ಸರ ಮನೆ ಒಳಗೆ ಹೋಗ್ಬಿಟ್ರು. ಒಂದು 10 ನಿಮಿಷ ಆದಮೇಲೆ ಒಂದು ಬಿದಿರಿನ ಬುಟ್ಟಿ ತೊಗೊಂಡ್ಬಂದ್ರು. ಆ ಬಟ್ಟೆ ಮೇಲೆ ಒಂದು ಬಿಳಿ ಬಟ್ಟೆ ಹಾಕಿತ್ತು, ಬುಟ್ಟಿ ಮೇಲೆ ಒಂದು ಬಟ್ಟೆ ಹಾಕಿತ್ತು. ಒಳಗೇನಿತ್ತೋ ಗೊತ್ತಿಲ್ಲ. ಅಮ್ಮ ಈ ಬುಟ್ಟಿ ತೆಗೆದು ನೋಡಬೇಡ ನೀನು, ತಲೆ ಮೇಲೆ ಹೊತ್ಕೊಂಡು ಮನೆಗೆ ಹೋಗು. ಆಕೆ ಇಲ್ಲಂತೆ, ನಾನು ಆಯಿತು, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ, ನಾನು ಹೇಗೆ ಸಹಾಯ ಮಾಡಲಿ ಅಂತ. ಈಗೇನು ಮಾತು ಬೇಡಮ್ಮ, ಬುಟ್ಟಿ ಹೊತ್ಕೊಂಡು ಮನೆಗೆ ಹೋಗು, ನಾಳೆ ಬಂದು ಏನಾಯಿತು ಅಂತ ಹೇಳು ಅಂದರು. ಆಕೆ ಬುಟ್ಟಿ ಹೊತ್ಕೊಂಡು ಹೊರಗೆ ಬಂದಳು. ತಲೆ ಮೇಲೆ ಇಟ್ಕೊಂಡು 4 ಹೆಜ್ಜೆ ಹೋಗೋ ಹೊತ್ತಿಗೆ ಗಾಳಿ ಬಂದಾಗ ಆ ಬುಟ್ಟಿ ಮೇಲೆ ಬಟ್ಟೆ ಹೊಚ್ಚಿದ್ರಲ್ಲ, ಬಟ್ಟೆ ಹಾರೋಯ್ತು. ಏ ಬಟ್ಟೆ ಹೋಯ್ತು, ಬಟ್ಟೆ ಹೋಯ್ತು ಅನ್ನೋದ್ರೊಳಗೆ ಬುಟ್ಟಿ ಒಳಗಿದ್ದಂಥ 100+ ಗರಿಗಳು. ಆಕೆ ಅರ್ಥ ಆಯಿತು, ಓ ಬುಟ್ಟಿ ಒಳಗೆ ಗರಿ ಹಾಕಿದ್ದಾರೆ, ಸಣ್ಣ ಗರಿಗಳು ಎಲ್ಲ ಹಾರಿ ಹಾರಿ ಹೋಗ್ತಾ ಇದ್ದು. ಮನೆ ಮುಟ್ಟೋದ್ರೊಳಗೆ ಒಂದು ಗರಿನೂ ಉಳಿದಿರಲಿಲ್ಲ ಬುಟ್ಟಿಯೊಳಗೆ. ಆಕೆಗೆ ಆಶ್ಚರ್ಯ ಆಯಿತು, ಗಾಬರಿ ಆಯಿತು. ಗುರುಗಳೇನೋ ಕೊಟ್ಟರು ಮನೆಗೆ ತೊಗೊಂಡು ಹೋಗು, ನಾಳೆ ಏನಾಯ್ತು ಹೇಳು ಅಂದರು. ಈಗ ನೋಡಿದ್ರೆ ಒಂದು ಗರಿ ಉಳಿದಿಲ್ಲ, ಮೇಲಿನ ಬಟ್ಟೆ ಕೂಡ ಹೋಗ್ಬಿಟ್ಟಿದೆ, ಏನು ಮಾಡೋದು? ಮರುದಿನ ಹೋಗಿ ಗುರುಗಳಿಗೆ ಹೇಳಿದ್ರಂತೆ, ಹಿಂಗಾಯಿತು, ಏನು ಮಾಡೋದು, ಉಳಿದಿಲ್ಲ ಸ್ವಾಮಿ, ಒಂದು ಗರಿನೂ ಉಳಿಲಿಲ್ಲ ಮನೆ ಹೋಗೋತ್ತಿಗೆ ಅಂತ. ಅವರು ಗುರುಗಳನ್ನ ಕೇಳಿದ್ರಂತೆ, ಅಮ್ಮ ನಿಮ್ಮ ಬುಟ್ಟಿಯಲ್ಲಿದ್ದ ಗರಿಗಳನ್ನೆಲ್ಲ ತಂದು ಕೊಡ್ತೀರಾ ವಾಪಸ್ಸು? ಹಾಗೆ ಅದೇನು ಸಾಧ್ಯ ಸ್ವಾಮಿ, ಅವು

0: ಎಲ್ಲೆಲ್ಲಿ ಹೋಗ್ಬಿಟ್ಟಿದ್ದೋ ಗೊತ್ತಿಲ್ಲ, ಹಾರಿ ಹಾರಿ ಹೋಗ್ಬಿಟ್ಟಿದ್ದಾವೆಲ್ಲನು ಅಂತ. ಆಗ ಕೇಳಿದ್ರಂತೆ, ಅಮ್ಮ ನೀವು ಮಾಡಿದ ಮಾತು ಹಾಗೆ ಆಗಿದೆ, ನೀವೇನು ಮಾಡಿದ್ ಮಾತಾಡಿದಿರಲ್ಲ ಪಕ್ಕದವ್ರ ಬಗ್ಗೆ, ಆ ಮಾತುಗಳು ಕೂಡ ಎಲ್ಲಂದ್ರಲ್ಲ ತೂರು ಹೋಗ್ಬಿಟ್ಟಿದ್ದಾವೆ, ಹಾರಿ ಹೋಗ್ಬಿಟ್ಟಿದ್ದಾವೆ ಗರಿಗಳಾಗೆ. ದಯವಿಟ್ಟು ತಿಳ್ಕೊಳ್ಳಿ, ಮತ್ತೊಬ್ಬರ ಬಗ್ಗೆ ಹಗುರವಾಗಿ ಮಾತಾಡೋದು ತುಂಬ ಸುಲಭ, ಆದರೆ ಆದಂಥ ಅನಾಹುತವನ್ನು ತಪ್ಪಿಸೋದು ಬಹಳ ಕಷ್ಟ. ಒಂದು ತಿದ್ದೋಕ್ಕಾಗೋದಿಲ್ಲ, ಒಂದು ಸಲ ಮಾತು ಹೋದರೆ ಬಾಣ ಬಿಟ್ಟ ಹಾಗೆ ವಾಪಸ್ ಬರಲ್ಲ. ಬಾಣ ಏನೋ ಬಿಡ್ಬೋದು, ಇನ್ನೊಮ್ಮೆ ಮಾತು ಇನ್ನೊಮ್ಮೆ ಬರಲ್ಲ. ಅದರಿಂದ ಬಹಳ ಹುಷಾರಾಗಿರ್ಬೇಕು. ಅದರಲ್ಲೂ ಮತ್ತೊಬ್ಬರ ಬಗ್ಗೆ ಕೆಟ್ಟ ಮಾತಾಡುವಾಗ 10 ಸಲ ವಿಚಾರ ಮಾಡಬೇಕು. ಒಳ್ಳೇದ 100 ಸಲ ಹೇಳಿ ಸ್ವಾಮಿ, ಮತ್ತೊಬ್ಬರಲ್ಲಿರುವಂಥ ಒಳ್ಳೆಯ ಗುಣವನ್ನು 100 ಸಲ ಹಾಡಿ ಹೊಗಳಿ, ಏನೂ ತೊಂದರೆ ಇಲ್ಲ. ಆದರೆ ಮತ್ತೊಬ್ಬರಲ್ಲಿ ದೋಷ ಪರೀಕ್ಷೆ ಮಾಡುವ ಶಕ್ತಿ ನಿಮಗೆ ಯಾರು ಕೊಟ್ಟರು? ಪರ್ಮಿಷನ್ ಯಾರು ಕೊಟ್ಟರು? ಏನು ಸುಪ್ರೀಂ ಕೋರ್ಟ್ ಜಡ್ಜಾ ನಾವು? ಜಡ್ಜ್ ಕೂಡ ಮಾತಾಡಲ್ಲ. ಆದರೆ ನಾವು ಮತ್ತೊಬ್ಬರು ಹಗುರವಾಗಿ ಮಾತಾಡ್ತೀವಲ್ಲ, ನಮ್ಮ ಮಾತು ಯಾವತ್ತಿಗಾದರೂ ತೂಕ ಆಗಿರಬೇಕು, ಹಿತವಾಗಿರಬೇಕು. ಗುರುಗಳು ಹೇಳಿದ್ರಂತೆ, ಒಂದೇ ಒಂದು ಹಾದಿಯಮ್ಮ ಇದಕ್ಕಿರೋದು, ಆಕೆಗಾಗಿರೋ ಅನ್ಯಾಯ ತಪ್ಪಿಸೋಕ್ಕಾಗಲ್ಲ, ಆದರೆ ನಿನ್ನ ಮನಸ್ಸಿನಲ್ಲಿರುವಂಥ ಅಪರಾಧಿ ಭಾವ ಆದರೂ ತೆಗಿಬೋದು. ಹೋಗಿ ಆಕೆ ಕ್ಷಮೆ ಕೇಳು, ತಪ್ಪು ನಂದಾಗಿದೆ ಅಂತ ಹೇಳು, ಇನ್ನೊಮ್ಮಂಥದ್ದು ಮಾಡಬೇಡ, ಅಷ್ಟು ಸಾಕು. ಅದಕ್ಕೆ ಹೇಳ್ತೀನಿ, ನಮ್ಮ ಮಾತು ತುಂಬ ತೂಕದ್ದಾಗಿರಬೇಕು, ಹಿತವಾಗಿರಬೇಕು, ನೋವುಂಟು ಮಾಡದ ಹಾಗೆ ಇರಬೇಕು. ಶರಣರು ಹೇಳಿದಂಗೆ ಲಿಂಗ ಮೆಚ್ಚಿ ಅಹುದಹುದನ್ನಬೇಕು ಅನ್ನುವಂಥ ಮಾತಾಡಿದಾಗ ನಮ್ಮ ಜೀವನನೂ ಹಗರಾಗ್ತದೆ, ಮತ್ತೊಬ್ಬರ ಜೀವನನೂ ಹಗರಾಗ್ತದೆ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर
1: ಕೇಳುಗರೆ ಗಮನಿಸಿ ಇಂದು ಸಂಜೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇವತ್ತು ನಮ್ಮ ನಿಲಯದಿಂದ ಪ್ರಸಾರವಾಗುತ್ತಿರುವ ಗೀತೆಗಳು ಬೆಳ್ಳಿ ಮೋಡಗಳು ಚಿತ್ರದಿಂದ ಹೃದಯವೇ ನಿನ್ನ ಹೆಸರಿಗೆ, ಸಂಖ್ಯಾಬಾಳ್ಯ ಚಿತ್ರದಿಂದ ಎರಳಿ ನೋಟದಂತ ಹೆಣ್ಣ, ಶ್ರೀರಾಮಚಂದ್ರ ಚಿತ್ರದಿಂದ ಗಗನದಲ್ಲಿ ಮಳೆಯ ದಿನ ಗುಡುಗಿನ ಕನನ. ಈ ಎಲ್ಲ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಯಾದ 944864640273 ಈ ಸಂಖ್ಯೆಗೆ ಕಳಿಸಬಹುದು.

0: ಇನ್ನೀಗ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕೇಳೋಣ ಆರೋಗ್ಯ ಬಿಂದು. ಇಂದಿನ ಆರೋಗ್ಯ ಬಿಂದುವಿನಲ್ಲಿ ಮನೋದೈಹಿಕ ವ್ಯಾಧಿಗಳಲ್ಲಿ ಯೋಗದ ಪಾತ್ರ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಪಿ ಲತಾ.
1: ವಿಶ್ವ ಆರೋಗ್ಯ ಸಂಸ್ಥೆಯು ಆರೋಗ್ಯ ವ್ಯಾಖ್ಯೆಯನ್ನು ವಿವರಿಸುವ ಸಂದರ್ಭದಲ್ಲಿ ಆರೋಗ್ಯವೆಂದರೆ ಕೇವಲ ದೈಹಿಕ ಆರೋಗ್ಯವಲ್ಲದೆ ಮಾನಸಿಕ, ನೈತಿಕ, ಆಧ್ಯಾತ್ಮಿಕ ಸಮತೋಲನವನ್ನು ಕಾಯ್ದುಕೊಳ್ಳುವುದೇ ಆರೋಗ್ಯ ಎಂದು ವಿವರಿಸಿದ್ದಾರೆ. ಆಧುನಿಕ ನಾಗರಿಕ ಜೀವನದಲ್ಲಿ 90% ವ್ಯಾಧಿಗಳು ಮನೋದೈಹಿಕ ರೋಗಗಳೆಂದು ಪರಿಗಣಿಸಲಾಗಿದೆ. ಆಧುನಿಕ ಯುಗದ ನಗರೀಕರಣ, ಮಾನವ ಮಾನವರೊಳಗಿನ ಸಂಘರ್ಷ, ಅತಿ ಪ್ರೀತಿ, ದ್ವೇಷ, ಕ್ರೋಧ, ಮತ್ಸರ, ತೀವ್ರ ಪೈಪೋಟಿಯುಕ್ತ ಜೀವನ, ವ್ಯಾಯಾಮದ ಕೊರತೆ, ಸಮಯದ ಅಭಾವ, ನಿದ್ರಾಹೀನತೆ, ಕಾರ್ಖಾನೆಗಳು, ತೀವ್ರ ವೇಗಿ ವಾಹನಗಳು, ನಗರದ ಜಂಜಾಟಯುಕ್ತ ಜೀವನ, ಇದರ ಪ್ರಭಾವ ಶರೀರ ಅಂಗ ಅವಯವಗಳಿಗೆ ಅಲ್ಲದೆ ಮನಸ್ಸಿನ ಮೇಲೆ ಅತಿ ಒತ್ತಡ ಬಿದ್ದು ಮನೋದೈಹಿಕ ವ್ಯಾಧಿಗಳು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಮೊಟ್ಟ ಮೊದಲು ಒತ್ತಡಕ್ಕೆ ಕಾರಣವಾದ ಮಾನಸಿಕ ಉದ್ರೇಕದ ಪ್ರಭಾವ ನರಮಂಡಲದ ಮೇಲೆ, ನಂತರ ಇಂದ್ರಿಯಗಳ ಮುಖಾಂತರ ವಿವಿಧ ಅಂಗಗಳ ಮೇಲೆ, ಗ್ರಂಥಿಗಳ ಮೇಲೆ ಪ್ರಭಾವವನ್ನು ಬೀರಿ ಅಂಗ ಅವಯವಗಳ ಜೀವಕೋಶಗಳು ನಿಶಕ್ತಿ ಹೊಂದಿ ನಿರ್ದಿಷ್ಟ ಅವಯವದ ಕಾರ್ಯ ವಿಕೃತಿಯನ್ನು ಉಂಟುಮಾಡಿ ಮನೋದೈಹಿಕ ರೋಗಗಳು ಪ್ರಾರಂಭವಾಗುತ್ತದೆ. ಚಿಕಿತ್ಸೆ ಮಾಡುವ ಸಂದರ್ಭದಲ್ಲಿ ರೋಗದ ಕಾರಣವನ್ನು ತಿಳಿದು ತದನಂತರ ಚಿಕಿತ್ಸೆಯನ್ನು ಮಾಡುವುದೇ ಮೂಲ ಉದ್ದೇಶ. ಕೇವಲ ಔಷಧಿಗಳಿಂದ ಈ ಮನೋದೈಹಿಕ ರೋಗಗಳ ಚಿಕಿತ್ಸೆ ಅಷ್ಟು ಸುಲಭವಲ್ಲ. ಯಾವ ಒಬ್ಬ ರೋಗಿಯು ತನ್ನ ಮಾನಸಿಕ ಸಮಸ್ಯೆಯನ್ನು ಅಷ್ಟು ಸುಲಭವಾಗಿ ಯಾರ ಬಳಿಯೂ ಹೇಳಿಕೊಳ್ಳುವುದಿಲ್ಲ. ಮಿತಿಮೀರಿದ ರಕ್ತದ ಒತ್ತಡ, ಆಸ್ತಮಾ ಕಾಯಿಲೆ, ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ, ಕರುಳುಗಳಲ್ಲಿ ಉಂಟಾಗುವ ವ್ರಣ, ದೊಡ್ಡ ಕರುಳಿನ ಹುಣ್ಣು, ಅರ್ಬುದ ರೋಗ, ಅರೆ ತಲೆನೋವು, ಸ್ತ್ರೀಯರಲ್ಲಿ ಮುಟ್ಟಿನ ವೈಪರೀತ್ಯ ಹಾಗೂ ಅದರ ತೊಂದರೆಗಳು, ಹೀಗೆ ಎಲ್ಲವೂ ಕೂಡ ಮನೋದೈಹಿಕ ರೋಗಗಳೇ ಆಗಿವೆ. ಇವುಗಳ ಚಿಕಿತ್ಸೆಯನ್ನು ಯೋಗಶಾಸ್ತ್ರದಲ್ಲಿ ಹೇಳಿರುವ ಕ್ರಮಗಳಿಂದ ನಿವಾರಿಸುವುದು ಸುಲಭ. ಷಟ್ ದರ್ಶನಗಳಲ್ಲಿ ಒಂದಾದ ಯೋಗಶಾಸ್ತ್ರದಲ್ಲಿ ಮಾನಸಿಕ ಸಮತೋಲನವನ್ನು ಯೋಗದಿಂದ ಅಥವಾ ಯೋಗದ ವಿವಿಧ ಹಂತಗಳಿಂದ ಸಾಧಿಸಿ ಮಾನಸಿಕ ವಿಕಾರ ಹಾಗೂ ದೈಹಿಕ ತೊಂದರೆಗಳನ್ನು ನಿವಾರಿಸಿಕೊಳ್ಳಬಹುದು. ಪ್ರಥಮವಾಗಿ ಯಮ ನಿಯಮಗಳು, ಮನುಷ್ಯನು ತನ್ನ ನಿತ್ಯ ಜೀವನದಲ್ಲಿ ಪಾಲಿಸಬೇಕಾಗಿರುವ ನಿಯಮಗಳು. ಯಮ ಇದು 5 ಪ್ರಕಾರವಾಗಿರುವ

0: ಅಂತದ್ದು ಅಹಿಂಸ, ಇತರರಿಗೆ ಹಿಂಸಿಸದಿರುವುದು. ಸತ್ಯ, ನಿತ್ಯ ಜೀವನದಲ್ಲಿ ಕಾಯ ವಾಚ ಮನಸ ಏಕರೂಪತಾ ಸತ್ಯ ಮಾರ್ಗ ಅನುಸರಣೆ. ಆಸ್ತೇಯ, ನಮ್ಮದಲ್ಲದ ವಸ್ತುವಿನ ಮೇಲೆ ಆಸೆ ಪಡೆದಿರುವುದು. ಬ್ರಹ್ಮಚರ್ಯ, ದೈಹಿಕ ಮತ್ತು ಮಾನಸಿಕ ಶಕ್ತಿ ವ್ಯಯಗೊಳಿಸದೆ ಬುದ್ಧಿ ಚೈತನ್ಯಗಳನ್ನು ವರ್ಧಿಸಿಕೊಳ್ಳುವುದು. ಅಪರಿಗ್ರಹ, ಅನಾವಶ್ಯಕ ವಸ್ತುಗಳ ಸಂಗ್ರಹಣೆ ಮಾಡದಿರುವುದು. ಇದಲ್ಲದೆ ನಿಯಮಗಳು 5 ಪ್ರಕಾರವಾಗಿರುವಂಥದ್ದು. ಮೊದಲನೆಯದಾಗಿ ಶೌಚ, ಶಾರೀರಿಕ ಮಾನಸಿಕ ಶುಚಿತ್ವ. ಸಂತೋಷ, ಸಂತೃಪ್ತಿ ಶಾಂತಿಯಿಂದ ಇರುವುದು. ತಪಸ್ಸು, ಶಿಸ್ತುಬದ್ಧ ಜೀವನ. ಸ್ವಾಧ್ಯಾಯ, ಜ್ಞಾನ ಕೊಡತಕ್ಕ ಗ್ರಂಥಗಳ ಅಧ್ಯಯನ. ಈಶ್ವರ ಪ್ರಣಿಧಾನ, ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವ ಕಾರ್ಯ. ಆಸನಗಳು, ಅಂಗವಿನ್ಯಾಸ, ಆಯಾ ವ್ಯಕ್ತಿಯ ಶಕ್ತಿಗೆ ಅನುಸಾರವಾಗಿ ಮಾಡತಕ್ಕ ಯೋಗಾಸನಗಳು. ಸೂರ್ಯ ನಮಸ್ಕಾರ, ವಿವಿಧ ಅಂಗ ಅವಯವಗಳಿಗೆ ಕೊಡತಕ್ಕಂತಹ ಒಂದು ವಿಧಾನ. ಇದನ್ನು ಕ್ರಮವರಿತು ಮಾಡತಕ್ಕಂಥದ್ದು. ಪ್ರಾಣಾಯಾಮ, ಕ್ರಮವರಿತು ಮಾಡುವ ಉಸಿರಾಟದ ಒಂದು ಕ್ರಿಯೆ. ಧ್ಯಾನ, ಇಚ್ಛಾ ದೇವತಾ ಪ್ರಾರ್ಥನೆ. ಈ ಯೋಗಾಭ್ಯಾಸ ಕ್ರಮಗಳನ್ನು ಯೋಗ್ಯ ಗುರುಮುಖೇನ ನಿತ್ಯ ಅಭ್ಯಾಸ ಮಾಡುವುದರಿಂದ ಶಾರೀರಿಕ ಮಾನಸಿಕ ಭಾವನಾತ್ಮಕ ಸಮತೋಲನ ಉತ್ಪನ್ನವಾಗುವುದಲ್ಲದೆ ಒತ್ತಡಗಳ ನಿಯಂತ್ರಣ ಹೊಂದಿ ಮನೋದೈಹಿಕ ವ್ಯಾಧಿಗಳನ್ನು ಶಮನಗೊಳಿಸುವುದು ಸುಲಭ ಸಾಧ್ಯ.
1: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಮನೋದೈಹಿಕ ವ್ಯಾಧಿಗಳಲ್ಲಿ ಯೋಗದ ಪಾತ್ರ ಈ ಕುರಿತು ಮಾಹಿತಿ ನೀಡಿದವರು ಡಾ ಪಿ ಲತಾ. ಆರೋಗ್ಯ ಬಿಂದು ಕೇಳಿದಿರಿ. ಕೇಳುಗರೇ ಗಮನಿಸಿ, ಇಂದು ಸಂಜೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಲಯದಿಂದ ಪ್ರಸಾರವಾಗುತ್ತಿರುವ ಗೀತೆಗಳು ಬೆಳ್ಳಿ ಮೋಡಗಳು ಚಿತ್ರದಿಂದ ಹೃದಯವೇ ನಿನ್ನ ಹೆಸರಿಗೆ, ಸಂಖ್ಯಾ ಬಾಳ್ಯ ಚಿತ್ರದಿಂದ ಎರಳಿ ನೋಟದಂತ ಹೆಣ್ಣ, ಶ್ರೀರಾಮಚಂದ್ರ ಚಿತ್ರದಿಂದ ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ. ಈ ಎಲ್ಲ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಯಾದ 9448640473 ಈ ಸಂಖ್ಯೆಗೆ ಕಳಿಸಿಕೊಡಿ.

ಇದುವರೆಗೂ ಕಾರ್ಯಕ್ರಮ ಉಲ್ಲಾಸ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರ ಸಮ್ಮುಖದಲ್ಲಿ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಮಳೆಗಾಲದ ತುರ್ತು ಪರಿಸ್ಥಿತಿ, ಬರ ನಿರ್ವಹಣೆ ಹಿನ್ನೆಲೆ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಹಂಚಿಕೆ ಮಾಡಿ ಮುಖ್ಯಮಂತ್ರಿ ಆದೇಶ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿ ವಂಚನೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಕೃಷಿಯ ಆಹಾರ ರಫ್ತು ಉತ್ತೇಜಿಸುವ ಹಿನ್ನೆಲೆ ರಾಜ್ಯದ ನವೋದ್ಯಮ ಸಂಸ್ಥೆಗಳಿಂದ ರಾಗಿ, ಅಕ್ಕಿ, ಮಾವು ರಫ್ತು. ಕೊಪ್ಪಳದ ಮುನಿರಾಬಾದ್ನಲ್ಲಿರುವ ಐತಿಹಾಸಿಕ ತುಂಗಭದ್ರಾ ಜಲಾಶಯದಲ್ಲಿ ನೂತನ 18, 19, 20, 21 ಕ್ರಸ್ ಗೇಟ್ಗಳನ್ನು ಇಂದು ಲೋಕಾರ್ಪಣೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮತ್ತು ಕೇಂದ್ರ ಸಚಿವ ಸಿಆರ್ ಪಾಟೀಲ್ ಜಂಟಿಯಾಗಿ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳು ನೂತನ ಕ್ರಸ್ಟ್ ಗೇಟ್ಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಆಂಧ್ರಪ್ರದೇಶ ಜಲಸಂಪನ್ಮೂಲ ಸಚಿವ ನಿಮ್ಮಲ ರಾಮನಾಯ್ಡು, ಆಂಧ್ರಪ್ರದೇಶ ಹಣಕಾಸು ಸಚಿವ ಪಯ್ಯವುಲ ಕೇಶವ್, ತೆಲಂಗಾಣ ಜಲಸಂಪನ್ಮೂಲ ಸಚಿವ ಉತ್ತಮ್ ಕುಮಾರ್ ರೆಡ್ಡಿ, ಮಾಜಿ ಸಚಿವರಾದ ಎಚ್ಕೆ ಪಾಟೀಲ್, ಬೋಸರಾಜ್, ಶಿವರಾಜ್ ತಂಗಡಗಿ ಮತ್ತಿತರರು ಉಪಸ್ಥಿತರಿದ್ದರು. ಮಳೆಗಾಲದ ತುರ್ತು ಪರಿಸ್ಥಿತಿ ಹಾಗೂ ಪ್ರವಾಹ ನಿರ್ವಹಣೆಗಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಸಚಿವರಿಗೆ ತಾತ್ಕಾಲಿಕ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಹಂಚಿಕೆ ಮಾಡಿದ್ದಾರೆ. ರಾಜ್ಯದ ಆಡಳಿತ ವ್ಯವಸ್ಥೆಯನ್ನು ಚುರುಕುಗೊಳಿಸುವ ಹಾಗೂ ಜಿಲ್ಲಾ ಮಟ್ಟದ ಅಭಿವೃದ್ಧಿ ಕಾಮಗಾರಿಗಳಿಗೆ ವೇಗ ನೀಡುವ ನಿಟ್ಟಿನಲ್ಲಿ ಮತ್ತು ಪ್ರಮುಖವಾಗಿ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಜಿಲ್ಲಾಡಳಿತದೊಂದಿಗೆ ಸಮನ್ವಯ ಸಾಧಿಸಲು ಮುಖ್ಯಮಂತ್ರಿ ಈ ನಿರ್ಧಾರ ಕೈಗೊಂಡಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ತುಮಕೂರು ಮತ್ತು ಚಿತ್ರದುರ್ಗ, ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ ಮತ್ತು ವಿಜಯನಗರ, ರಾಮಲಿಂಗಾರೆಡ್ಡಿ ಬೆಂಗಳೂರು ದಕ್ಷಿಣ ಮತ್ತು ಮಂಡ್ಯ, ಎಂಬಿ ಪಾಟೀಲ್ ವಿಜಯಪುರ ಮತ್ತು ಬಾಗಲಕೋಟೆ, ಕೆಜೆ ಜಾರ್ಜ್ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ದಾವಣಗೆರೆ, ಕೃಷ್ಣ ಬೈರೇಗೌಡ ಬೆಂಗಳೂರು.

ನಗರ ಮತ್ತು ಹಾಸನ್, ಈಶ್ವರ್ ಖಂಡ್ರೆ ಬೀದರ್ ಮತ್ತು ಗದಗ, ಸತೀಶ್ ಜಾರಕಿಹೊಳಿ ಬೆಳಗಾವಿ ಧಾರವಾಡ ಮತ್ತು ಹಾವೇರಿ, ಪ್ರಿಯಾಂಕ್ ಖರ್ಗೆ ಕಲಬುರಗಿ ಮತ್ತು ಯಾದಗಿರಿ, ಡಾ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳ ತಾತ್ಕಾಲಿಕ ಉಸ್ತುವಾರಿ ನೀಡಲಾಗಿದೆ. ಸಚಿವ ಯುಟಿ ಖಾದರ್ ಉಡುಪಿ, ಕೊಡಗು, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ, ಭೈರತಿ ಸುರೇಶ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಡಾ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳ ಉಸ್ತುವಾರಿ ನೀಡಿ ಸರ್ಕಾರ ಆದೇಶ ಹೊರಡಿಸಿದೆ.

0: ತನಿಖೆ ನಡೆಸುವಂತೆ ಪತ್ರಿಕಾ ಪ್ರಕಟಣೆ ಮೂಲಕ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ವಿಷಯದಲ್ಲಿ ಮೌನ ವಹಿಸಿರುವುದನ್ನು ಪ್ರಶ್ನಿಸಿದ್ದಾರೆ. ಈ ವಂಚನೆಯನ್ನು ಸರ್ಕಾರಿ ಅಧಿಕಾರಿಗಳ ತಾಂತ್ರಿಕ ಲೋಪ ಎಂದು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. 2 ವರ್ಷಗಳಲ್ಲಿ ಕೆಲವು ಫಲಾನುಭವಿಗಳ ಖಾತೆಗಳನ್ನು ಪದೇ ಪದೇ ಬದಲಾಯಿಸಲಾಗಿದೆ. ಕೆಲವು ಖಾತೆಗಳನ್ನು ಹಲವಾರು ತಿಂಗಳುಗಳ ಬಳಿಕ ಮತ್ತೆ ಸಕ್ರಿಯಗೊಳಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. 211,000 ಮೃತ ಫಲಾನುಭವಿಗಳಿಗೆ ಸಂಭವಿಸಿದ ದಾಖಲೆಗಳನ್ನು ಗುರುತಿಸಲಾಗಿದ್ದರೂ 77,376 ಮೃತ ಫಲಾನುಭವಿಗಳಿಗೆ ಸಂಬಂಧಿಸಿದ ಡಿಜಿಟಲ್ ಡೇಟಾವನ್ನು ಬಹಿರಂಗಪಡಿಸಿಲ್ಲ ಎಂದು ದೂರಿದ್ದಾರೆ. ಈ ಕುರಿತಂತೆ ಸರ್ಕಾರ ವಿವರಣೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿದ್ದಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಾರಣ ಎಂದು ಉಚ್ಚಾಟಿತ ಶಾಸಕ ಎಸ್ಟಿ ಸೋಮಶೇಖರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದೊಳಗಿನ ಆಂತರಿಕ ಭಿನ್ನಮತವೇ ಇದಕ್ಕೆ ಕಾರಣ ಎಂದು ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನಡುವಿನ ಆಂತರಿಕ ಪೈಪೋಟಿಯು ಅಡ್ಡ ಮತದಾನಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ವಿಜಯೇಂದ್ರ ಮತ್ತು ಅಶೋಕ ಅವರನ್ನು ತಮ್ಮ ಸ್ಥಾನಗಳಿಂದ ಕೆಳಗಿಳಿಯುವಂತೆ ಮಾಡುವ ಭಾಗವಾಗಿ ಅಡ್ಡ ಮತದಾನ ನಡೆದಿದೆ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಕೃಷಿ ಆಹಾರ ರಫ್ತನ್ನು ಉತ್ತೇಜಿಸುವ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಫೇಡಾ ವೇಗವರ್ಧನೆ ಕಾರ್ಯಕ್ರಮವನ್ನು 100 ನವೋದ್ಯಮಗಳು ಪೂರ್ಣಗೊಳಿಸಿವೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತಿಳಿಸಿದೆ. ನವೋದ್ಯಮ ಸಂಸ್ಥೆಯೊಂದು ಕರ್ನಾಟಕ ಮೂಲದ ರೈತ ಉತ್ಪಾದಕ ಸಂಸ್ಥೆಗಳಿಂದ ರಾಗಿಯನ್ನು ಬಳಸಿಕೊಂಡು ಪೌಷ್ಟಿಕಾಂಶಯುಕ್ತ ಹಾಗೂ ಗಿಡಮೂಲಿಕೆಗಳ ಸಾರವನ್ನು ಸೇರಿಸಿ ಸಿದ್ಧಪಡಿಸಿದ ರಾಗಿ ಆಹಾರ ಉತ್ಪನ್ನಗಳನ್ನು ನ್ಯೂಜಿಲೆಂಡ್ಗೆ ಮೊದಲ ಬಾರಿಗೆ ರಫ್ತು ಮಾಡಿದೆ. 12 ರಾಜ್ಯಗಳಲ್ಲಿ 1,600 ಹೆಚ್ಚು ರೈತರಿಂದ ರಾಜ್ಯದ ನವೋದ್ಯಮ ಸಂಸ್ಥೆಯೊಂದು ದ್ವಿದಳ ಧಾನ್ಯಗಳು, ಪಾರಂಪರಿಕ ಧಾನ್ಯಗಳು ಮತ್ತು ಜಿಐ ಟ್ಯಾಗ್ ಮಾಡಲಾದ ಸ್ಥಳೀಯ ಅಕ್ಕಿ ಪ್ರಭೇದಗಳು ಸೇರಿದಂತೆ 40 ಮೆಟ್ರಿಕ್ ಟನ್ ಸಾವಯವ ಉತ್ಪನ್ನಗಳನ್ನು ರಫ್ತು ಮಾಡಿದೆ. ರಾಜ್ಯದ ಅಫೇಡಾ ಮಾನ್ಯತೆ ಪಡೆದ ಪ್ಯಾಕ್ ಹೌಸ್ನಲ್ಲಿ ಸಂಸ್ಕರಿಸಿ ಆಂಧ್ರ ಹಾಗೂ ಕರ್ನಾಟಕದ ಬೇಗಂಪಲ್ಲಿ ಮಾವಿನ ಹಣ್ಣನ್ನು ಸಿಂಗಾಪುರಕ್ಕೆ ರಫ್ತು ಮಾಡಲಾಗಿದೆ. ಕೃಷಿ ಆಹಾರ ರಫ್ತು ವಲಯಕ್ಕೆ ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವ ನವೋದ್ಯಮಗಳಿಗೆ ಬೆಂಬಲ ನೀಡುವ ಹಿನ್ನೆಲೆಯಲ್ಲಿ ಅಫೇಡಾ ಶೀಘ್ರದಲ್ಲೇ ಭಾರತಿ ಕಾರ್ಯಕ್ರಮದ ಮೂಲಕ ಮುಂದಿನ ಆವೃತ್ತಿಯನ್ನು ಪ್ರಾರಂಭಿಸಲಿದೆ ಎಂದು ತಿಳಿಸಿದೆ. ಡಿಜಿಟಲ್ ಬಂಧನ ಪ್ರಕರಣದಲ್ಲಿ ಕೇಂದ್ರೀಯ ತನಿಖಾ ದಳ ಸಿಬಿಐ ಆಪರೇಷನ್ ಚಕ್ರ 6 ಅಡಿಯಲ್ಲಿ ದೇಶಾದ್ಯಂತ ಇಂದು ದಾಳಿ ನಡೆಸಿದೆ. ಕರ್ನಾಟಕ, ಒಡಿಶಾ, ಪಂಜಾಬ್, ಗುಜರಾತ್, ಮಹಾರಾಷ್ಟ್ರ, ಹರಿಯಾಣ ಸೇರಿದಂತೆ 16 ರಾಜ್ಯಗಳಲ್ಲಿ 80 ಹೆಚ್ಚು ಪ್ರದೇಶಗಳಲ್ಲಿ ಶೋಧ ನಡೆಸಿದೆ. ಡಿಜಿಟಲ್ ಸಾಧನಗಳು, ಮೊಬೈಲ್ ಫೋನ್ಗಳು ಮತ್ತು ಬ್ಯಾಂಕ್ ವಹಿವಾಟು ದಾಖಲೆಗಳು ಸೇರಿದಂತೆ ಹಲವು ವಸ್ತುಗಳನ್ನು ಸಿಬಿಐ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ನೂತನ ಆಯುಕ್ತರಾಗಿ ಐಪಿಎಸ್ ಅಧಿಕಾರಿ ಎಂಎನ್ ಅನುಚೇತ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅನುಚೇತ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳು ನೂತನ ಆಯುಕ್ತರಿಗೆ ಶುಭ ಕೋರಿದರು. ಅನುಚೇತ್ ಅವರಿಗೆ ವಾರ್ತಾ ಇಲಾಖೆಯ ಜೊತೆಗೆ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಯ ಆಯುಕ್ತರ ಹೆಚ್ಚುವರಿ ಪ್ರಭಾರ ಹುದ್ದೆಯನ್ನು ನೀಡಿ ಸರ್ಕಾರ ಆದೇಶಿಸಿದೆ. 5 ವರ್ಷದೊಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ವಂಚಿತವಾಗದಂತೆ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ತಹಶೀಲ್ದಾರ್ ಸುರೇಶ್ ಅಂಕಲಗಿ ಸೂಚಿಸಿದ್ದಾರೆ. ದೇಶವು ಪೋಲಿಯೋ ಮುಕ್ತವಾಗಿದ್ದರೂ ಸಹ ನೆರೆಹೊರೆಯ ದೇಶಗಳಲ್ಲಿ ಇನ್ನೂ ಪೋಲಿಯೋ ವೈರಸ್ ಇರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಇದೇ ಭಾನುವಾರದಂದು ಕೋಲಾರ ಜಿಲ್ಲೆಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಜಿ ಶ್ರೀನಿವಾಸ್ ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿಗಳು ಹಾಗೂ ಸರ್ಕಾರಿ ಆಸ್ಪತ್ರೆಗಳ ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ

0: ನೀಡಲಾಗುವುದು. ಅಂದು ಲಸಿಕೆಯಿಂದ ವಂಚಿತರಾಗುವ ಮಕ್ಕಳಿಗಾಗಿ ಸೋಮವಾರ ಮತ್ತು ಮಂಗಳವಾರ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಿದ್ದಾರೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ತನಿಖೆಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಜಾಗೃತಿ ನಿಯಂತ್ರಣ ಹಾಗೂ ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿನ ಒಟ್ಟು 196 ದೌರ್ಜನ್ಯ ಪ್ರಕರಣಗಳ ಪೈಕಿ 46 ಪ್ರಕರಣಗಳು ಬಿಡುಗಡೆಯಾಗಿದ್ದು 19 ಪ್ರಕರಣಗಳಲ್ಲಿ ಶಿಕ್ಷೆ ವಿಧಿಸಲಾಗಿದೆ. 83 ಪ್ರಕರಣಗಳು ವಿಲೇವಾರಿಯಾಗಿದ್ದು ಇನ್ನು 113 ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಉಳಿದಿವೆ ಎಂದು ಮಾಹಿತಿ ನೀಡಿದ್ದಾರೆ. 2025-26 ಸಾಲಿನಲ್ಲಿ 73 ಹಾಗೂ 2026-27 ಸಾಲಿನಲ್ಲಿ 25 ದೌರ್ಜನ್ಯ ಪ್ರಕರಣಗಳು ದಾಖಲಾಗಿವೆ. ದೌರ್ಜನ್ಯ ಸಂತ್ರಸ್ತರಿಗೆ ಕಳೆದ ಸಾಲಿನಲ್ಲಿ ಒಟ್ಟು 1,28,00,000 ರೂಪಾಯಿ ಪರಿಹಾರ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರ ಸಮ್ಮುಖದಲ್ಲಿ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಮಳೆಗಾಲದ ತುರ್ತು ಪರಿಸ್ಥಿತಿ, ಬರ ನಿರ್ವಹಣೆ ಹಿನ್ನೆಲೆ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಹಂಚಿಕೆ ಮಾಡಿ ಮುಖ್ಯಮಂತ್ರಿ ಆದೇಶ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿ ವಂಚನೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಕೃಷಿ ಆಹಾರ ರಫ್ತು ಉತ್ತೇಜಿಸುವ ಹಿನ್ನೆಲೆ ರಾಜ್ಯದ ನವೋದ್ಯಮ ಸಂಸ್ಥೆಗಳಿಂದ ರಾಗಿ, ಅಕ್ಕಿ, ಮಾವು ರಫ್ತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ.
2: ಜೈನ ಸಂಘ ಚಿತ್ರದುರ್ಗ, ರೋಟರಿ ಬೆಂಗಳೂರು ಇವರ ಸಹಯೋಗದೊಂದಿಗೆ ಪ್ರಾಜೆಕ್ಟ್ ದೃಷ್ಟಿ ತಂಡ, ಡಾಕ್ಟರ್ ಸೋಲಂಕಿ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಇವರ ನೆರವಿನಿಂದ ದಿನಾಂಕ 27/6/2026 ಶನಿವಾರ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಸ್ಥಳ ಚಿತ್ರದುರ್ಗದ ಬಸವೇಶ್ವರ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ. ಶುಭ ಕೋರುತ್ತಾರೆ ಸರಾಫ್ ಎಂ ಹುಚ್ಚುರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ, ಜೋಲ, ಸಂತೆಪೇಟೆ, ಚಿತ್ರದುರ್ಗ.
1: ಪ್ರಕಟಣೆ ಕೇಳಿದಿರಿ. ನ ಎಲ್ಲ ಕೇಳುಗರಿಗೂ ಇನ್ನೀಗ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

ಕೇಳುಗರೆ, ಇಂದಿನ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಯಾವ ವಿಷಯವನ್ನ ಕುರಿತಾಗಿ ಮಾತನಾಡ್ತಾ ಇದ್ದೀನಿ ಅನ್ನೋದಾದರೆ ಕೃಷ್ಣನ ಕೈಯಲ್ಲಿರುವ ಕೊಳಲಿನ ಬಗ್ಗೆ. ಒಂದು ಬಿದಿರಿನ ಕೊಂಬೆ ಕೋಲು ಹೇಗೆ ಕೊಳಲಾಯಿತು ಅನ್ನೋದಕ್ಕೆ ಒಂದು ಸಣ್ಣ ಕಥೆ. ಒಂದು ದಿನ ಶ್ರೀಕೃಷ್ಣನು ಬೃಂದಾವನದ ನಂದನವನದಲ್ಲಿ ಸಂಚರಿಸುತ್ತಿದ್ದಾಗ ಅಲ್ಲಿನ ಅತ್ಯಂತ ಸುಂದರವಾದ ಬಿದಿರಿನ ಮೆಳೆಯ ಬಳಿ ಬರ್ತಾನೆ. ಅಲ್ಲಿ ಒಂದು ಬಿದಿರಿನ ಗಿಡ ಬಹಳ ವರ್ಷಗಳಿಂದ ಕೃಷ್ಣನನ್ನ ಕಾಣುವ ಆಸೆಯಿಂದ ಅವನಿಗಾಗಿ ಪರಿತಪಿಸ್ತಾ ಇರುತ್ತೆ, ಅವನನ್ನ ಜಪಿಸುತ್ತಾ ಇರುತ್ತೆ. ಸುಕೃತದಿಂದ ಕೃಷ್ಣ ತನ್ನ ಬಳಿ ಬಂದಾಗ ಬಿದಿರು ಆನಂದ ಬಾಷ್ಪ ಸುರಿಸುತ್ತಾ, ಭಗವಂತ, ಸೃಷ್ಟಿಯಲ್ಲಿರುವ ಎಲ್ಲ ಗಿಡಗಳಿಗೂ ಹೂವು ಹಣ್ಣು ನೀಡುವ ಶಕ್ತಿ ಇದೆ. ಹೂವುಗಳು ನಿನಗೆ ಅಲಂಕಾರವಾದರೆ ಹಣ್ಣುಗಳು ನಿನಗೆ ನೈವೇದ್ಯವಾಗಿ ಪ್ರಸಾದವಾಗುತ್ತದೆ. ಮಾವು ಬೇವಿನಂಥ ಎಲೆಗಳು ಬಾಗಿಲಿಗೆ ತೋರಣವಾಗುತ್ತವೆ. ಪ್ರಕೃತಿಯಲ್ಲಿರುವ ಎಲ್ಲ ಹಸಿರಿನ ಸೃಷ್ಟಿಗೂ ಉದ್ದೇಶವಿದೆ. ಆದರೆ ನಾನು ಯಾವ ಕೆಲಸಕ್ಕೂ ಬಾರದೆ ನಿಷ್ಪ್ರಯೋಜಕನಾಗಿದ್ದೇನೆ ಎಂದು ದುಃಖಿಸಿತು. ಆಗ ಕೃಷ್ಣ ಏನು ಹೇಳ್ತಾನೆ, ಬಿದಿರು ಏನು ಕೇಳುತ್ತೆ ಹೇಳ್ತೀನಿ ಈ ಗೀತೆಯ ನಂತರ.

ಹಾಡು ಹಳೆಯದಾದರೇನು, ಭಾವ ನವನವೀನ, ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ಕಾರ್ಯಕ್ರಮ ಮುಂದುವರೆಸ್ತಾ ಬಿದಿರಿನ ಕಥೆಯನ್ನ ಹೇಳ್ತಾ ಇದ್ದೆ. ಬಿದಿರು ಬಂದು ಕೃಷ್ಣನ ಬಳಿ ಹೀಗೆ ಕೇಳ್ಕೊಳ್ಳುತ್ತೆ, ನಾನು ಯಾವುದಕ್ಕೂ ಪ್ರಯೋಜನವಿಲ್ಲ ನಿನಗಾಗಿ ಅಂತ. ಆಗ ಕೃಷ್ಣ ಬಿದಿರನ್ನ ನೋಡಿ ನಸುನಗುತ್ತಾ, ಏಕೆ ದುಃಖಿಸ್ತೀಯಾ, ನೀ ದುಃಖ ಪಡಬೇಡ, ನೀನು ಕೂಡ ಅನೇಕರಿಗೆ ಉಪಯೋಗವಾಗ್ತಾ ಇದೆಯಾ, ಆದರೂ ನಿನಗೆ ನನ್ನ ಜೊತೆ ಸದಾ ಇರಬೇಕೆಂಬ ಆಸೆ ಇದೆ ಅಲ್ವಾ, ಹಾಗಾದರೆ ನಂದೊಂದು ಕಂಡೀಷನ್ ಇದೆ ಅಂತ ಹೇಳ್ತಾನೆ. ಆಗ ವಿನಯದಿಂದ ಕೃಷ್ಣ, ನಿನ್ನ ಸಾನ್ನಿಧ್ಯಕ್ಕಿಂತ ಹೆಚ್ಚಿನ ಭಾಗ್ಯ ಬೇರೇನಿದೆ, ನೀನು ಬಯಸಿದರೆ ನಾನು ನಿನ್ನವನಾಗಲು ಸಿದ್ಧ ಅಂತ ಬಿದಿರು ಹೇಳುತ್ತೆ. ಆಗ ಕೃಷ್ಣ ಹೇಳ್ತಾನೆ, ಷರತ್ತಿದೆ, ಅದಕ್ಕಾಗಿ ನೀ ಆ ಷರತ್ತನ್ನು ಒಪ್ಕೊಳ್ಳೋದಾದರೆ ನಿನ್ನನ್ನ ನಾನು ನನ್ನ ಬಳಿ ಇಟ್ಕೊಳ್ತೀನಿ ಅಂತ ಹೇಳ್ತಾನೆ. ಹಾಗಾದರೆ ಏನು ಷರತ್ತು? ನಾನು ನಿನ್ನನ್ನು ನನ್ನ ಕೊಳಲನ್ನಾಗಿ ಮಾಡಿಕೊಳ್ಳಬೇಕಾದರೆ ನೀನು ಬಹಳಷ್ಟು ನೋವನ್ನು ಸಹಿಸಬೇಕಾಗುತ್ತೆ. ನಾನು ನಿನ್ನನ್ನು ಕತ್ತರಿಸಬೇಕು, ನಿನ್ನ ಒಳಗಿರುವ ಎಲ್ಲವನ್ನು ಅಗೆದು ತೆಗೆಯಬೇಕು, ಟೊಳ್ಳು ಮಾಡಬೇಕು ನಿನ್ನನ್ನು, ಮತ್ತು ನಿನ್ನ ಮೈಮೇಲೆ 8 ರಂಧ್ರಗಳನ್ನು ಕೊರೆಯಬೇಕು. ಈ ನೋವನ್ನು ಸಹಿಸೋದಕ್ಕೆ ನಿನಗೆ ಸಿದ್ಧನಿದೆಯಾ ನೀನು ಅಂತ ಕೇಳ್ತಾನೆ. ಆಗ ಬಿದಿರು ಏನು ಹೇಳುತ್ತೆ, ಇದನ್ನೆಲ್ಲ ಸಹಿಸಿಕೊಂಡು ಕೃಷ್ಣನ ಬಳಿ ಹೋಗೋದಕ್ಕೆ ಸಿದ್ಧವಾಗುತ್ತಾ ಬಿದಿರು? ಹೇಳ್ತೀನಿ ಈ ಬಿದಿರಿನ ಕಥೆಯನ್ನು ಈ ಗೀತೆಯ ನಂತರ.

ಹೀಗೆ ಕೃಷ್ಣ ಬಿದಿರಿಗೆ ಹೇಳ್ತಾನೆ, ನಾನು ನಿನಗೆ 8 ರಂಧ್ರಗಳನ್ನ ಕೊರಿಬೇಕು, ಇದನ್ನೆಲ್ಲ ಸಹಿಸ್ಕೊಳ್ಳಕ್ಕೆ ನೀನು ಸಿದ್ಧನಿದೆಯಾ ಅಂತ. ಆಗ ಬಿದಿರು ಹೇಳುತ್ತೆ, ಕ್ಷಣವೂ ಯೋಚಿಸದೆ ಸಮ್ಮತಿಸುತ್ತೆ. ಕೃಷ್ಣನು ಬಿದಿರನ್ನ ಕತ್ತರಿಸ್ತಾನೆ, ಅದರ ಒಳಗಿದ್ದ ತಿರುಳನ್ನೆಲ್ಲ ತೆಗೆದು ಅದನ್ನು ಸಂಪೂರ್ಣವಾಗಿ ಖಾಲಿ ಮಾಡ್ತಾನೆ. ನಂತರ ಅದರ ಮೇಲೆ ರಂಧ್ರಗಳನ್ನ ಕೊರೆದು ಬಿದಿರು ಒಂದು ಹನಿ ಕಣ್ಣೀರು ಸಹ ಹಾಕದೆ ಆ ನೋವನ್ನ ನಗುನಗುತ್ತಾ ಸ್ವೀಕರಿಸುತ್ತೆ. ಯಾವಾಗ ಬಿದಿರು ಸಂಪೂರ್ಣವಾಗಿ ತನ್ನನ್ನು ತಾನು ಕೃಷ್ಣನಿಗೆ ಅರ್ಪಿಸಿಕೊಂಡಿತೋ ಆಗ ಕೃಷ್ಣನು ತನ್ನ ಉಸಿರನ್ನ ಆ ಬಿದಿರಿನ ಮೂಲಕ ಹರಿಸಿದನು. ಆಗ ಹುಟ್ಟಿದ್ದೇ ದಿವ್ಯವಾದ ವೇಣುನಾದ, ಅಧರಂ ಮಧುರಂ. ಈ ರೀತಿ ಕೃಷ್ಣ ಆ ವೇಣುನಾದವನ್ನ ಹೊಮ್ಮಿಸ್ತಾನೆ ಆ ಕೊರಳಿನಿಂದ.

ಹೀಗೆ ಕೃಷ್ಣನ ಅಧರಗಳು ಮಧುರ, ಮುಖ ಮಧುರ, ಕಣ್ಣುಗಳು ಮಧುರ, ನಗು ಮಧುರ, ಅವನ ಹೃದಯ ಮತ್ತು ನಡಿಗೆಯೂ ಮಧುರ. ಆ ಮಧುರಾಧಿಪತಿಯಾದ ಶ್ರೀಕೃಷ್ಣನ ಎಲ್ಲವೂ ಮಧುರವೇ ಆಗಿದೆ. ಆ ಮಧುರವಾದ ಅಧರಗಳ ಮೇಲೆ ಶೋಭಿಸುವ ಬಿದಿರಿನ ಕೊಳಲು ಕೂಡ ಮಧುರವೇ. ಹೀಗೆ ಆ ಬಿದಿರಿನಂತೆ ನಮಗೂ ನಮ್ಮ ಸಾಮರ್ಥ್ಯದ ಬಗ್ಗೆ, ನಮ್ಮ ಜೀವನದ ಗುರಿಯ ಬಗ್ಗೆ ಕೆಲವೊಮ್ಮೆ ಅನುಮಾನಗಳು ಹುಟ್ಟುತ್ತವೆ ಅಲ್ವಾ? ಎಲ್ಲರೂ ಏನೇನೋ ಸಾಧನೆಯನ್ನ ಮಾಡ್ತಿದ್ದಾರೆ, ಆದರೆ ನಾವು ಎಲ್ಲಿಗೂ ತಲುಪಲಾಗುತ್ತಿಲ್ಲ, ಏನನ್ನೂ ಸಾಧಿಸಲಾಗುತ್ತಿಲ್ಲ ಎಂಬ ಖಿನ್ನತೆ ಕಾಡ್ತಾ ಇರುತ್ತೆ ನಮಗೂ ಕೂಡ. ಆದರೆ ಭಗವಂತನಲ್ಲಿ ಅಪರಿಮಿತ ವಿಶ್ವಾಸವಿದ್ದಾಗ, ಅವನಿಗೆ ನಮ್ಮನ್ನ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಾಗ ಮಾತ್ರ ನಾವು ಅವನ ಕೈಯಲ್ಲಿನ ಬಿದಿರಾಗುತ್ತೇವೆ ಅಲ್ವಾ?

ಹೀಗೆ ಬಿದಿರು ಕೃಷ್ಣನಿಗೆ ಸಂಪೂರ್ಣ ತನ್ನನ್ನು ತಾನು ಸಮರ್ಪಿಸಿಕೊಂಡಾಗ ಮಾತ್ರ ಅದಕ್ಕೆ ಸಾರ್ಥಕತೆ ಸಿಕ್ತಲ್ವಾ? ಇದು ಸುಲಭದ ಪಯಣವಲ್ಲ. ಇಲ್ಲಿ ಅನೇಕ ತ್ಯಾಗಗಳನ್ನು ಮಾಡಬೇಕಾಗುತ್ತದೆ, ನೋವುಗಳನ್ನು ಸಹಿಸಬೇಕಾಗುತ್ತದೆ. ಆದರೆ ಅದೆಲ್ಲಕ್ಕೂ ಕೂಡ ಸಾರ್ಥಕತೆ ದೊರೆಯುವ ಸಮಯ ಬಂದೇ ಬರುತ್ತದೆ. ಸಾಮಾನ್ಯರಿಂದ ಅಸಾಮಾನ್ಯರಾಗುವುದಕ್ಕೆ ನಾವೆಲ್ಲರೂ ಉಳಿಪಟ್ಟಿನ ನೋವನ್ನು ಸಹಿಸಲೇಬೇಕು ಅಲ್ವಾ? ಆಗ ಮಾತ್ರವೇ ಕಚ್ಚಾ ಶಿಲೆಯೊಂದು ಸುಂದರ ಮೂರ್ತಿಯಾಗಿ ರೂಪುಗೊಳ್ಳಲು ಸಾಧ್ಯ. ನಾವು ದೈವತ್ವವನ್ನು ಸಾಧಿಸಬೇಕಾದರೆ ಅಥವಾ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯಬೇಕಾದರೆ ನಮ್ಮ ಒಳಗಿರುವ ಅಹಂಕಾರ ಮತ್ತು ಮಮಕಾರಗಳನ್ನು ಸಂಪೂರ್ಣವಾಗಿ ತೊರೆದು ಖಾಲಿಯಾಗಬೇಕು. ನಾವು ಯಾವಾಗ ಶೂನ್ಯವಾಗುತ್ತೇವೆಯೋ ಆಗ ಭಗವಂತ ನಮ್ಮ ಮೂಲಕ ಸುಂದರವಾದ ಸಂಗೀತವನ್ನು ನುಡಿಸ್ತಾನೆ.

ಇದುವರೆಗೂ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕೇಳುಗರೆ ಗಮನಿಸಿ, ಇಂದು ಸಂಜೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇವತ್ತು ನಮ್ಮ ನಿಲಯದಿಂದ ಪ್ರಸಾರವಾಗುತ್ತಿರುವ ಗೀತೆಗಳು ಬೆಳ್ಳಿ ಮೋಡಗಳು ಚಿತ್ರದಿಂದ ಹೃದಯವೇ ನಿನ್ನ ಹೆಸರಿಗೆ, ಸಂಖ್ಯಾಬಾಳ್ಯ ಚಿತ್ರದಿಂದ ಎರಳಿ ನೋಟದಂತ ಹೆಣ್ಣು, ಶ್ರೀರಾಮಚಂದ್ರ ಚಿತ್ರದಿಂದ ಗಗನದಲ್ಲಿ ಮಳೆಯ ದಿನ, ಗುಡುಗಿನ ತನನ. ಈ ಎಲ್ಲ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಯಾದ 9448640273 ಈ ಸಂಖ್ಯೆಗೆ ಕಳಿಸಿಕೊಡಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 3 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುವಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಎಫ್ಎಂ ಕಂಪನಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 5 ಗಂಟೆ. ಇದೀಗ ನಮ್ಮ ಹಾಡು ನಿಮ್ಮ ಅನಿಸಿಕೆ ವ್ಯಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಪ್ರಿಯ ರೇಡಿಯೋ ಕೇಳುಗರೇ ನಮಸ್ಕಾರ. ಸಂಜೆಯ ಪ್ರಸಾರದಲ್ಲಿ ನಿಮ್ಮೊಂದಿಗಿರುವ ರೇಡಿಯೋ ಮಿತ್ರ ಎಸ್ ಬಸವರಾಜ್ ಮಸೂರ್. ನಮ್ಮ ಹಾಡು ನಿಮ್ಮ ಅನಿಸಿಕೆ ವ್ಯಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ನಾವು ಇವತ್ತು 5:30 ಮೂರು ಗೀತೆಗಳ ಮಧುರ ಗೀತೆಗಳು ಅಂತ ಹೇಳ್ಬೋದು ಆ ಗೀತೆಗಳನ್ನು ಪ್ಲೇ ಮಾಡ್ತಾ ಇರ್ತೇನೆ. ನೀವು ಯಾರೆಲ್ಲ ಸಂದೇಶಗಳನ್ನು ಕಳಿಸಿಲ್ಲ ಇದೀಗ ಸಂದೇಶಗಳನ್ನು ಕೂಡ ಕಳಿಸ್ಬೋದು. ಯಾಕಾಗಿ ಈ ಗೀತೆ ಇಷ್ಟ ಆಗುತ್ತೆ, ಯಾವಾಗ ಈ ಸಿನಿಮಾ ನೋಡಿದ್ರಿ ಅನ್ನೋ ಅನಿಸಿಕೆಗಳೊಂದಿಗೆ ಕೂಡ ನೀವು ಸಂದೇಶಗಳನ್ನು ಕಳಿಸ್ಬೋದು. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ ವ್ಯಾಟ್ಸಪ್ನಲ್ಲಿ ಸಂದೇಶ ಕಳಿಸಲು 9444864273. ವ್ಯಾಟ್ಸಪ್ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ, 9448640273. ಈ ಸಂಖ್ಯೆಗೆ ನೀವು ಸಂದೇಶಗಳನ್ನು ಕಳಿಸ್ತಾ ಇರಿ. ಇವತ್ತು ಬೆಳ್ಳಿ ಮೋಡಗಳು ಚಿತ್ರದಿಂದ ಆಯ್ದ ಹೃದಯವೇ ನಿನ್ನ ಹೆಸರಿದೆ ಬರೆದೆ ನನ್ನೇನ್ನ ಒಂದು ಮಧುರವಾದ ಗೀತೆ. ಸಾಕಷ್ಟು ಸಲ ಕೇಳ್ತೀರಿ, ಯಾಕಾಗಿ ಇಷ್ಟ ಆಗುತ್ತೆ. ಸಂಜೆ ಬಾಳೆ ಚಿತ್ರದಿಂದ ಹೆರಳಿ ನೋಟದಂಥ ಹೆಣ್ಣ, ಸಿಂಹದಂಗ ನಡ ಸಣ್ಣ, ಮದರಂಗಿ ಬಣ್ಣದ ಹುಡುಗಿ, ನೆದರಿಗೆ ಬಿದ್ದಾಳು ಚೆಲವಿ, ಒಂದು ಜನಪದ ಶೈಲಿಯ ಹಾಡನ್ನು ಪ್ಲೇ ಮಾಡ್ತೀನಿ. ಹಾಗೆ ಶ್ರೀರಾಮಚಂದ್ರ ಚಿತ್ರದಿಂದ ಗಗನದಲ್ಲಿ ಮಳೆಯ ದಿನ, ಗುಡುಗಿನತನನ ಈ ಗೀತೆಯನ್ನು ಕೇಳಬಹುದು. ನಮ್ಮ ಮೊದಲ ಸಂದೇಶ ಬೆಳಗಾವಿಯಿಂದ ಅಶೋಕ್ ಭೀಮಸೇನ ನಲವಡೆಯೇ ಇವರ ಸಂದೇಶ. ಇಂದು ಪ್ರಸಾರವಾಗುತ್ತಿರುವ ಮೂರು ಹಾಡುಗಳು ಸೂಪರ್ ರೀ, ಅದರಲ್ಲಿ ಹೃದಯವೇ ನಿನ್ನ ಹೆಸರಿಗೆ ಹಾಡು ಭಾಳ ಚೆನ್ನಾಗಿದೆ. ಹಾಗೆ ಸಂಜೆ ಬಾಳೆ ಚಿತ್ರದಿಂದ ಹಾಡು ಕೂಡ ನನಗೆ ಇಷ್ಟ, ಮೆಚ್ಚುಗೆ ಆಗ್ತಾ ಇದೆ ಅಂತ ಧನ್ಯವಾದಗಳು ಸರ್ ಅಂತ ಹೇಳ್ತಾ ಇದ್ದಾರೆ. ಚಿತ್ರದುರ್ಗ ಆಕಾಶವಾಣಿಗೆ ಜೈ ಚಿತ್ರದುರ್ಗ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ನಮ್ಮ ಮುಂದಿನ ಸಂದೇಶ. ಹಾಯ್ ಹಲೋ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಚಿತ್ರದುರ್ಗ ನಗರದ ಅಮೃತ ರಮೇಶ್ ಇವರು ಸಂದೇಶವನ್ನು ಕಳಿಸಿ, ಇವತ್ತು ನೀವು ಕೊಟ್ಟಿರೋ ಹಾಡುಗಳು ಒಂದಕ್ಕಿಂತ ಒಂದು ಸುಮಧುರ ಹಾಡುಗಳು. ಈ ಹಾಡುಗಳು ಸಾಹಿತ್ಯ ಸಂಗೀತ ಅವರ ಪಾತ್ರಗಳು ತುಂಬ ಚೆನ್ನಾಗಿವೆ. ನಾನು ಕೂಡ ಸಿನಿಮಾವನ್ನು ವೀಕ್ಷಿಸಿದ್ದೇನೆ, ಹಾಡುಗಳನ್ನು ಕೂಡ ಕೇಳ್ತೇನೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ನಮ್ಮ ಮುಂದಿನ ಸಂದೇಶವನ್ನು ನಳಿನಿ ಸತೀಶ್ ಚಿತ್ರದುರ್ಗ ಸಂಗಮೇಶ್ವರ್ ಲೇಔಟಿಂದ ಕಳಿಸಿದ್ದಾರೆ. ನೀವು ಕೊಟ್ಟಿರುವ ಹಾಡುಗಳಲ್ಲಿ ತುಂಬ ಚೆನ್ನಾಗಿವೆ ಮೂರು ಕೂಡ. ನನಗೆ ಎಲ್ಲ ಹಾಡುಗಳು ಇಷ್ಟ, ಸಾಹಿತ್ಯ ಸಂಗೀತ ಕೂಡ ಚೆನ್ನಾಗಿದೆ. ನಾನು ಎಲ್ಲ ಗೀತೆಗಳನ್ನು ಕೇಳ್ತಾ ಇರ್ತೀನಿ, ಮರೆಯಲಾಗದ ಹಾಡುಗಳು ಅಂತ ಹೇಳ್ಬೋದು ಈ ಗೀತೆಗಳಿಗೆ. ಹಾಗಾಗಿ ಈಗ ಕೇಳ್ತಾ ಇರ್ತೇನೆ ಈ ಸಮಯದಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ನಳಿನಿ ಸತೀಶ್ ಅವರು. ಇನ್ನು ಮಾದಪ್ಪ ಕೃಷ್ಣ ಕೆ ಎಂ ಜಗಳೂರು ತಾಲೂಕು ಕಮಂಡಲಗೊಂದಿ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ಕೂಡ ಇಷ್ಟ, ನಾನು ಕೂಡ ಈ ಕೆಲವು ಸಿನಿಮಾಗಳನ್ನು ನೋಡಿದ್ದೇನೆ, ಈ ಗೀತೆಗಳು ಇಷ್ಟ ಆಗುತ್ತೆ. ಧನ್ಯವಾದಗಳು ತಮ್ಮ ಆಯ್ಕೆಗೆ ಅಂತ ಹೇಳ್ತಾ ಇದ್ದಾರೆ ಮಾದಪ್ಪ ಕಮಂಡಲಗೊಂದಿಯಿಂದ ಸಂದೇಶವನ್ನು ಕಳಿಸಿ ಧನ್ಯವಾದಗಳು ತಮಗೆ. ಇನ್ನು ಎಂ ಆರ್ ಶ್ರೀಕಂಠನ ಅಗ್ರಹಾರ ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇಂದಿನ ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಮೂರು ಬೇರೆ ಬೇರೆ ಚಿತ್ರಗಳಿಂದ ಆರಿಸಿಕೊಂಡು ನೀವು ನೀಡಿರುವ ಎಲ್ಲ ಗೀತೆಗಳು ಸೊಗಸಾಗಿವೆ. ಆದರೂ ನಿಯಮಗಳ ಪ್ರಕಾರ ಅವುಗಳಲ್ಲಿ ನನ್ನ ಮೊದಲ ಆಯ್ಕೆ ಅಂದರೆ ಕೆ ವಿ ರಾಜು ಅವರ ನಿರ್ದೇಶನದಲ್ಲಿ 1992 ಬಿಡುಗಡೆಯಾಗಿ ತೆರೆ ಕಂಡ ಬೆಳ್ಳಿ ಮೋಡಗಳು ಚಿತ್ರದ ಹೃದಯವೇ ನಿನ್ನ ಹೆಸರಿಗೆ ಬರೆದೇ ನನ್ನೇನ್ನ ಈ ಗೀತೆ. ಕಾರಣ, ಈ ಗೀತೆ ಖ್ಯಾತ ನಟರುಗಳಾದ ರಮೇಶ್ ಅರವಿಂದ್ ಹಾಗೂ ಮಾಲಾಶ್ರೀ ಅವರುಗಳ ಅಮೋಘ ಅಭಿನಯದೊಂದಿಗೆ ಮತ್ತು ಕೆ ವಿ ರಾಜು ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯೊಂದಿಗೆ ಎಸ್ ಜಾನಕಿ ಮತ್ತು ಮನು ಅವರ ಮಧುರ ಕಂಠಗಳಲ್ಲಿ ಬಹಳ ಸಮುದ್ರವಾಗಿ, ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿಬಂದಿದೆ. ನನ್ನ ಆಯ್ಕೆಯ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ ಎಂ ಆರ್ ಶ್ರೀಕಂಠನ ಅಗ್ರಹಾರ ಮೈಸೂರಿನಲ್ಲಿ ರೇಡಿಯೋ ಕಾರ್ಯಕ್ರಮ ಕೇಳ್ತಾ. ಕಾರ್ಯಕ್ರಮದ ಆರಂಭದಲ್ಲಿ ಇದೇ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ, ಕೇಳಿ.

ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ. ಪ್ರಿಯ ಶ್ರೋತೃಗಳಿಗೆ ಗಮನಿಸಿ, ಇನ್ನು ಮುಂದೆ 5:30 ನಮ್ಮ ನಿಲಯದಿಂದ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುವರೆ, ಆಗ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಇನ್ನೊಂದು ಮೊಬೈಲ್ ಸಂಖ್ಯೆ 9141970272, ಇನ್ನೊಂದು ಸ್ಥಿರ ದೂರವಾಣಿ ಸಂಖ್ಯೆ 08194295649. ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಸಂದೇಶಗಳನ್ನು ನೋಡೋದಾದರೆ, ಮೀರಾ ನಾಡಿಗ್ ಉಪನ್ಯಾಸಕಿ ಇವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿಯ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ, ತಮಗೂ ಕೂಡ ಶುಭ ಸಂಜೆ. ಇವತ್ತು ಪ್ರಸಾರವಾಗುತ್ತಿರುವಂಥ 3 ಹಾಡುಗಳು ಸೊಗಸಾಗಿವೆ, ಅದರಲ್ಲೂ ನನಗೆ ಇಷ್ಟವಾದ ಹಾಡು ರವಿಚಂದ್ರನ ಅಭಿನಯದ ಗಗನದಲ್ಲಿ ಮಳೆಯ ದಿನ. ಈ ಹಾಡು ಮಲೆನಾಡಿನ ಮಳೆಯ ಸೊಬಗಿನ ವರ್ಣನೆ, ಪ್ರೀತಿ ಪ್ರಕೃತಿ ನಡುವಣ ಅವಿನಾಭಾವ ಸಂಬಂಧ, ಮಧುರ ಬಾಂಧವ್ಯವನ್ನು ಸೂಚಿಸುತ್ತದೆ. ಹಾಗಾಗಿ ಸಾಹಿತ್ಯ ಸಂಗೀತ ತುಂಬ ಇಷ್ಟವಾಗುತ್ತೆ ಸರ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮಗೂ ಕೂಡ. ಇನ್ನು ನಮಗೆ ಸಂದೇಶವನ್ನು ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ, ಸವಳಂಗ, ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಇಂದಿರಾ ಕಾಲೋನಿಯಲ್ಲಿ ರೇಡಿಯೋ ಕೇಳ್ತಾ ಸಂದೇಶವನ್ನು ಕಳಿಸಿದ್ರೆ, ಆತ್ಮೀಯ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಿದ್ದಾರೆ. ಇಂದು ನೀವು ಆರಿಸಿಕೊಂಡ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ 3 ಚಲನಚಿತ್ರ ಗೀತೆಗಳು ಸೂಪರ್ ಆಗಿವೆ. ಬೆಳ್ಳಿ ಮೋಡಗಳಾಗಿರಲಿ, ಸಂಗೆ ಬಾಳ್ಯ ಚಿತ್ರದ ಗೀತೆಯಲ್ಲೂ ಕೂಡ ಇಷ್ಟ, ಹಾಗೆ ಶ್ರೀರಾಮಚಂದ್ರ ಚಿತ್ರದ ಗೀತೆ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ನೀವು ಆಯ್ಕೆ ಮಾಡಿಕೊಂಡ 3 ಗೀತೆಗಳು ಬೇರೆ ಬೇರೆ ಹಾಡುಗಳು, ನಿರ್ದೇಶನ ಚಿತ್ರಕಥೆ ಎಲ್ಲವೂ ಚೆನ್ನಾಗಿವೆ ಹಾಡುಗಳು. ಸಾಹಿತ್ಯ ಸಂಗೀತ ಅಂತೂ ಕೇಳಲಿಕ್ಕೆ ಇಷ್ಟ, ಕಿವಿಗೆ ಮಧುರ ಅಂತ ಹೇಳ್ತಾ ಇದ್ದಾರೆ. ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೂ ನಿರೂಪಣೆ ಮಾಡ್ತಾ ಇರುವ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ, ತಮಗೂ ಕೂಡ ಧನ್ಯವಾದಗಳು. ಹೀಗೆ ಸಂದೇಶವನ್ನು ನಿರಂತರವಾಗಿ ಕೇಳ್ತಾ ಸಂದೇಶಗಳನ್ನು ಕಳಿಸ್ತಾ ಇರಿ. ನಾಗೇಂದ್ರ ಗುಂಡಮ್ಮ, ದೊಡ್ಡಗುಳ್ಳಾರ್ತಿ, ಚಳ್ಳಕೆರೆ ತಾಲೂಕಿನ ಸಂದೇಶವನ್ನು ಕಳಿಸಿದ್ದಾರೆ. ನಿರೂಪಕರಿಗೆ ನನ್ನ ನಮಸ್ಕಾರಗಳು ಅಂತ ಹೇಳ್ತಿದ್ದಾರೆ. ತಮಗೂ ಕೂಡ ನೀವು ಕೊಟ್ಟಿರುವ 3 ಹಾಡುಗಳಲ್ಲಿ ನನ್ನ ಎಲ್ಲ ಹಾಡುಗಳು ನನಗಿಷ್ಟ. ಸಂಗೀತ, ಸಾಹಿತ್ಯ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿವೆ, ಕೇಳಲಿಕ್ಕೆ ಕೇಳ್ತೇನೆ ತಪ್ಪದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸಂದೇಶವನ್ನು ಕಳಿಸಿ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಶಾಂತಾಚಾರ್ ಬಡಗೇರ ಹರಿಹರ ಕೊಕ್ನೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಅಂತ ಹೇಳ್ತಿದ್ದಾರೆ. ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ಶ್ರೀರಾಮಚಂದ್ರ ಚಿತ್ರದ ಗೀತೆ ತುಂಬ ಇಷ್ಟ ಆಗುತ್ತೆ. ಗಗನದಲ್ಲಿ ಮಳೆಯ ದಿನ ಗುಡುಗಿನ ತರಣ ಈ ಹಾಡು ಪ್ರಕೃತಿಯ ಸೌಂದರ್ಯ, ಮಳೆಗಾಲದ ಸಂಭ್ರಮ ಹಾಗೂ ಪ್ರೇಮದ ಸೊಗಡನ್ನು ವರ್ಣಿಸುವ ಮಧುರ ಗೀತೆ ಇದು. ಸಾರಾಂಶ, ಆಕಾಶದಲ್ಲಿ ಗುಡುಗು ಮಿಂಚಿನೊಂದಿಗೆ ಮಳೆ ಸುರಿಯುವಾಗ ಭೂಮಿಯ ಹಸಿರಿನಿಂದ ಕಂಗೊಳಿಸುತ್ತದೆ. ಮಲೆನಾಡಿನ ಮಳೆ, ಹಸಿರು ಪ್ರಕೃತಿ, ಚಿಗುರುಗಳ ಎಲೆಗಳು, ಹನಿಗಳ ಸೌಂದರ್ಯ, ಹೊಸ ಜೀವಕ್ಕೆ ಚೈತನ್ಯವನ್ನು ಹಾಡು ಕಾವ್ಯಾತ್ಮಕವಾಗಿ ಸೃಷ್ಟಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ, ಚಿತ್ರಿಸುತ್ತದೆ ಅಂತ. ಈ ನೈಸರ್ಗಿಕ ಸೌಂದರ್ಯದ ನಡುವೆ ನಾಯಕ ನಾಯಕಿಯ ಮನದಲ್ಲಿ ಪ್ರೇಮದ ಭಾವನೆಗಳು ಅರಳುತ್ತವೆ. ಮಳೆಗಾಲವು ಪ್ರಕೃತಿಗೆ ಹೊಸತನ ನೀಡುವಂತೆ ಪ್ರೀತಿಗೂ ಹೊಸ ಉಲ್ಲಾಸ ಸಂತೋಷವನ್ನು ತರುತ್ತದೆ ಎಂಬ ಸಂದೇಶವನ್ನು ಹಾಡು ಸಾರುತ್ತದೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ, ಹಾಗೆ ಗಾಯಕರ ಧ್ವನಿ ಕೂಡ ಮಧುರವಾಗಿದೆ ಕೇಳಲಿಕ್ಕೆ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಶಾಂತಾಚಾರ್ ಬಡಿಗೇರ ಹರಿಹರ ಕೊಕ್ನೂರಿಂದ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಚಿತ್ರದುರ್ಗ ನಗರದ ಹೊಳಲ್ಕೆರೆ ರಸ್ತೆಯ ಪಂಡ್ರಳ್ಳಿ ರವಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿರೂಪಕರಿಗೆ ಸಂಜೆ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಸಿನಿಮಾ ಶ್ರೀರಾಮಚಂದ್ರ ಚಿತ್ರದ ಗೀತೆ ಇಷ್ಟ ಆಗುತ್ತೆ. ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ, ಈ ತನನ ದಿನ ಧರಣಿಯಲ್ಲಿ ಹಸುರಿನ ಜನನ, ಇವಾಗ ಮಳೆಯ ದಿನವಾಗಿರುವುದರಿಂದ ಆಕಾಶದಲ್ಲಿ ಗುಡುಗು ಮಿಂಚುಗಳೊಂದಿಗೆ ಮಳೆ ಸುರಿಯುವಾಗ ಭೂಮಿಯ ಮೇಲೆ ಹಸಿರು ಚಿಗುರುಳಿಯುತ್ತದೆ. ಗಗನದಲ್ಲಿ ಮಳೆ ಹನಿಗಳು ಒಣಗಿದ ಧರೆಗೆ ಹೊಸ ಜೀವವನ್ನು ನೀಡುತ್ತವೆ. ಆಕಾಶದ ಸದ್ದಿಗೆ ಭೂಮಿಯು ಹಸಿರಾಗುವ ಮೂಲಕ ಸ್ಪಂದಿಸುತ್ತದೆ. ಹಾಗೆ ಮಳೆಯು ಬರುತ್ತಿದ್ದರೆ ಕಾಡಿನಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆ ಪರಿಸರದ ಮೂಲಕ ಹಚ್ಚ ಹಸಿರಾಗಿರುವ ಸಮಯದಲ್ಲಿ ಇಂಥ ಹಾಡು ಕೇಳೋದಕ್ಕೆ ಆನಂದವಾಗುತ್ತದೆ. ಸಾಹಿತ್ಯ ಸಂಗೀತ ಬಹಳ ಇಂಪಾಗಿರುವ ಈ ಹಾಡನ್ನು ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹೊಳಲ್ಕೆರೆ ರಸ್ತೆಯಿಂದ ಪಂಡ್ರಳ್ಳಿ ರವಿಯವರು ಚಿತ್ರದುರ್ಗದಲ್ಲಿ ರೇಡಿಯೋ ಕೇಳ್ತಾ ಇದ್ದಾರೆ. ಕಾರ್ಯಕ್ರಮದ ಮುಂದಿನ ಗೀತೆ

ಸಂಗೀತ ಬಾಳೆ ಚಿತ್ರದ ಹಾಡನ್ನ ಇದುವರೆಗೆ ಕೇಳಿದಿರಿ. ಹಾಡಿದ ಕಲಾವಿದ ವಿಷ್ಣು, ಗೋಪಾಲ್ ವಾಜಪೇಯಿ ಅವರ ಸಾಹಿತ್ಯ ಸಂಗೀತ ಸಂಯೋಜನೆ ಮಾಡಿದವರು ವಿಜಯ ಭಾಸ್ಕರ್. ಪ್ರಿಯ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ. ಕೇಳಿದ್ರೆ ಗಮನಿಸಿ, ಇನ್ನು ಮುಂದೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಪೂಜಾರಹಟ್ಟಿಯ ಕೃಷಿಕ ಮರುಳಸಿದ್ದೇಶ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳನ್ನು ಕೇಳಬಹುದು.

ಇನ್ನು ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ ಶಿವಲಿಂಗಯ್ಯ ಹಿರೇಮಠ್. ಅಭಿಷೇಕಯ್ಯ ಮತ್ತು ಕಲಾವತಿಯವರು ಸಂದೇಶವನ್ನು ಕಳಿಸಿದ್ದಾರೆ. ರಾಯಭಾಗ ತಾಲೂಕು ಮುಗಳಕೋಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಕೊಟ್ಟಿರುವ ಹಾಡುಗಳಲ್ಲಿ ನಮಗೆ ಇಷ್ಟವಾದ ಹಾಡು ಶ್ರೀರಾಮ ಚಂದ್ರ ಚಿತ್ರದ ಗಗನದಲ್ಲಿ ಮಳೆಯ ದಿನ. ಈ ಹಾಡು ತುಂಬ ಚೆನ್ನಾಗಿದೆ. ರಾಗ ತಾಳ ಲಯ ತುಂಬ ಚೆನ್ನಾಗಿದೆ. ಹಿನ್ನೆಲೆ ಗಾಯಕ ಗಾಯಕಿ ಮತ್ತು ತುಂಬ ಚೆನ್ನಾಗಿ ಸುಶ್ರಾವ್ಯವಾಗಿ ಹಾಡಿದ್ದಾರೆ. ಸಾಹಿತ್ಯ ಮತ್ತು ಸಂಗೀತ ತುಂಬ ಚೆನ್ನಾಗಿದೆ. ನಿಮ್ಮ ನಿರೂಪಣೆ ಕೂಡ ಉತ್ತಮವಾಗಿದೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಇನ್ನು ನಮ್ಮ ಮುಂದಿನ ಸಂದೇಶ. ಈ ಸಂಜೆ ತಂಪಾದ ವಾತಾವರಣದಲ್ಲಿ ತಮ್ಮ ನಿರೂಪಣೆಯ ಮೂಲಕ ಮತ್ತಷ್ಟು ತಂಪು ಮಾಡಲು ಬಂದ ನಿರೂಪಕರಿಗೆ ನನ್ನ ನಮನಗಳು ಅಂತ ಹೇಳ್ತಾ ಇದ್ದಾರೆ. ಇಂದು ಸಂಗೆಬಾಳ್ಯ ಚಿತ್ರದ ಜಾನಪದ ಶೈಲಿಯ ಗೀತೆ ಶೈಲಿ ನಮ್ಮ ಮನಗೆದ್ದಿದೆ. ಕಾರಣ ಅಂದಿನ ಕಾಲದ ಹಳ್ಳಿ ಸೊಗಡಿನ ನಿರೂಪಣೆಯಿಂದ ಮೂಡಿ ಬಂದ ಈ ಜನಪದ ಶೈಲಿಯ ಸುಮಧುರ ಶೈಲಿಯು ಗೀತೆ ಅಪರೂಪಕ್ಕೆ ಕೇಳಿದಾಗ ಖಂಡಿತ ಮನಸ್ಸಿಗೆ ಮುದ ನೀಡುವುದರಲ್ಲಿ ಸಂದೇಹವಿಲ್ಲ. ಇಂಥ

ಮನದಲ್ಲಿ ಸಂತೋಷ ಸಂತಸವನ್ನ ವಾತಾವರಣ ಸೃಷ್ಟಿ ಮಾಡುತ್ತದೆ ಇಂತಹ ಅಪರೂಪದ ಗೀತೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ಧನ್ಯವಾದಗಳು ಪ್ರಸಾರಕ್ಕೆ ಅಂತ ಹೇಳಿ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ವಿರೂಪಾಕ್ಷಪ್ಪ ಭರಮಸಾಗರ ಚಳ್ಳಕೆರೆ ತಾಲೂಕಿನ ಸಂದೇಶವನ್ನು ಕಳಿಸಿದರೆ ಸಂಜಯ್ ಚಂದ್ರವಳ್ಳಿ ಪ್ರಸಾರದಲ್ಲಿ ನೀವು ಆಯ್ದುಕೊಂಡ ಮೂರು ಗೀತೆಗಳು ಕೂಡ ಸೊಗಸಾಗಿವೆ, ಕೇಳಲಿಕ್ಕೆ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಕೂಡ ಕೇಳ್ತಾ ಇರ್ತೇವೆ, ತುಂಬ ಚೆನ್ನಾಗಿರುತ್ತೆ ಗೀತೆಗಳು ಅಂತ ಹೇಳಿ ಹೇಳ್ತಾ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಎಲ್ಲ ಆಕಾಶವಾಣಿ ನಿರೂಪಕರಿಗೆ ಸಂಜೆಯ ನಮಸ್ಕಾರಗಳು ಅಂತ ಹೇಳ್ತಿದ್ದಾರೆ. ಬಾಲರಾಜ್, ದರ್ಶಿನಿ, ಮೋಹಿತ್, ಮೇಕೆ, ಸೂರ್ಯ, ಪಾಪಯ್ಯ ಬೆಳವಿನ ಮರದ ಹಟ್ಟಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊಗಸಾಗಿವೆ ಸರ್ ಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಜೆ ಪ್ರಸನ್ನ ಕುಮಾರ್ ಗೊರಲಡುಕು ಹಿರಿಯೂರು ತಾಲೂಕಿನ ಸಂದೇಶವನ್ನು ಕಳಿಸಿದ್ದಾರೆ. ಮುಸ್ಸಂಜೆಯ ಚಂದ್ರವಳ್ಳಿ ಕಾರ್ಯಕ್ರಮದ ನಿರೂಪಕರಿಗೆ ನಮನಗಳು. ನಮಗೆ 1992 ತೆರೆ ಕಂಡ ವಿ ರವಿಚಂದ್ರನ್ ಅಭಿನಯದ ಶ್ರೀರಾಮಚಂದ್ರ ಚಿತ್ರದ ಹಾಡು ಬಹಳ ಇಷ್ಟವಾಗಿದೆ. ಹಂಸಲೇಖ ಸಂಗೀತ ಸಂಯೋಜನೆ ಕೆ ಎಸ್ ಚಿತ್ರ ಮತ್ತು ಮನು ಹಾಡಿರುವ ಈ ಗೀತೆ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಇನ್ನು ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾರೆ. ಮೂರು ಹಾಡುಗಳು ತುಂಬ ಚೆನ್ನಾಗಿವೆ, ಅದರಲ್ಲಿ ನೀವು ಪ್ರಸಾರ ಮಾಡುವ ಮೊದಲನೇ ಹಾಡು ತುಂಬ ಚೆನ್ನಾಗಿದೆ. ಶುಭ ಸಂಜೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಎಲ್ರಿಗೂ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದಗಳು ಸಂದೇಶಕ್ಕೆ. ಶುಭ ಸಂಜೆ. ಬೆಳ್ಳಿ ಮೋಡಗಳು ಚಿತ್ರದ ಹೃದಯವೇ ನಿನ್ನ ಹೆಸರಿಗೆ ಈ ಹಾಡು ಇಷ್ಟ ಆಗುತ್ತೆ. ಸಂಗೆ ಬಾಳೆ ಚಿತ್ರದಿಂದ ಎರಳಿ ನೋಟದಂಥ ಹೆಣ್ಣ, ಶ್ರೀರಾಮಚಂದ್ರ ಚಿತ್ರದಿಂದ ಗಗನದಲ್ಲಿ ಮಳೆಯದಿನ, ಈ ಮೂರು ಹಾಡುಗಳು ಕೂಡ ಸಾಹಿತ್ಯ ಸಂಗೀತ ಕೇಳಲಿಕ್ಕೆ ಮನೋ ಮಧುರವಾಗಿವೆ ಅಂತ ಹೇಳ್ತಾ ಇದ್ದಾರೆ. ಜಗಳೂರು ತಾಲೂಕು ಹನುಮಂತಾಪುರದಿಂದ ಸಂದೇಶವನ್ನು ಕಳಿಸಿರುವ ಒಂದು ರಲಿ ಇವರು ಸಂದೇಶವನ್ನು ಕಳಿಸಿ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ನಮಗೆ ಸಂದೇಶವನ್ನು ಶುಭ ಸಂಜೆ ನಿರೂಪಕರಿಗೆ, ಶ್ರೀರಾಮಚಂದ್ರ ಚಿತ್ರದ ಹಾಡು ಗಗನದಲ್ಲಿ ಮಳೆಯ ದಿನ ಗುಡುಗಿನ ತರಣ ನಿಜ ಅಲ್ವೇ? ಆಕಾಶದಿಂದ ಮಳೆ ಹನಿ ಭೂಮಿಗೆ ಬಿದ್ದಾಗ ಎಲ್ಲ ಕಡೆ ಅಚ್ಚ ಹಸಿರು ತುಂಬಿರುತ್ತದೆ, ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತವೆ, ಇದರಿಂದಾಗಿ ಭೂಮಿಯು ತಂಪಾಗುತ್ತದೆ, ಗಿಡಮರಗಳು ಬಳ್ಳಿಗಳು ಅಚ್ಚ ಹಸಿರಿನಿಂದ ಕೂಡಿರುತ್ತವೆ. ಇದನ್ನು ನೋಡಲು ಕಣ್ಣಿಗೆ ಹಬ್ಬ, ಎಲ್ಲಿ ನೋಡಿದ್ರಲ್ಲೂ ಹಸಿರೇ ಹಸಿರು, ಬೆಟ್ಟ ಗುಡ್ಡಗಳು, ಮಧ್ಯದಲ್ಲಿ ಬೆಟ್ಟ ಹೂವಿನ ಗಿಡ ನರ್ತನ, ಈ ಹೂವಿನ ಸುತ್ತಮುತ್ತ ಜೈಂಕರಿಸುವ ದುಂಬಿಗಳು, ಕೋಗಿಲೆಯ ನಿನಾದ, ನಾನೇನು ಕಡಿಮೆ ಎಂದು ಹಸುರಿನ ಮಧ್ಯೆ ತಲೆ ಎತ್ತಿ ಅಂಬ ಎಂದು ಕೂಗುವ ಹಸುಗಳು, ಅಲ್ಲಲ್ಲೇ ನಿಂತ ನೀರಲ್ಲಿ ಒಟಗುಟ್ಟುವ ಕಪ್ಪೆಗಳು, ಈ ಎಲ್ಲ ವಿಸ್ಮಯಗಳನ್ನು ನೋಡಲು ಕಣ್ಣಿಗೆ ಹಬ್ಬ, ಮನಸ್ಸಿಗೆ ಆನಂದ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಪ್ರಕೃತಿಯ ವರ್ಣನೆಯ ಕುರಿತು ಈ ಗೀತೆಯನ್ನು ಕೇಳಬೇಕನ್ಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಜಗಳೂರಿನಿಂದ ಹನುಮಂತಪ್ಪ ಮಡಿವಾಳರವರು ಸಂದೇಶವನ್ನು ಕಳಿಸಿ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಹಲೋ ಸರ್, ಮುಂಜಾನೆ ಮುಸ್ಸಂಜೆ ಅಂತ ಹೇಳ್ತಾ ಇದ್ದಾರೆ. ಮುಸ್ಸಂಜೆ ನಮಸ್ಕಾರ ಅಂತ ಪ್ರೇಮ ನಟರಾಜ್ ನಾಯ್ಕನಟ್ಟಿಯಿಂದ ಸಂದೇಶವನ್ನು ಕಳಿಸಿ ನಮಗೆ ಈ ದಿನ ಪ್ರಸಾರ ಮಾಡುವಂಥ ಗೀತೆಗಳಲ್ಲಿ ಬೆಳ್ಳಿ ಮೋಡಗಳು ಚಿತ್ರದ ಹಾಡು ಕೂಡ ಇಷ್ಟ ಆಗುತ್ತೆ, ಶ್ರೀರಾಮಚಂದ್ರ ಚಿತ್ರದ ಗೀತೆ ಕೂಡ ತುಂಬ ಇಷ್ಟ ಆಗಿದೆ ಸರ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಸಿ ಮಹಾಂತೇಶ್, ಶಂಕ್ರಮ ಸಿಎಂ ಲೇಔಟ್ ಹಿರಿಯೂರು ನಗರ ಅಂತ ಹೇಳ್ತಿದ್ದಾರೆ. ಇವರು ಸಂದೇಶವನ್ನು ಕಳಿಸಿದ್ದಾರೆ. ಕಲ್ಲಿನಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ನಿರೂಪಕರಿಗೆ ಗುರುವಾರದ ಸಂಜೆ ನಮಸ್ಕಾರಗಳು ಅಂತ ಹೇಳ್ತಿದ್ದಾರೆ. ನಿರೂಪಣೆ ತುಂಬ ಚೆನ್ನಾಗಿದೆ, ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಿದ್ದಾರೆ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಕಾರ್ಯಕ್ರಮಕ್ಕಾಗಿ ನೀವು ಆಯ್ಕೆ ಮಾಡಿಕೊಂಡಿರುವ ಎಲ್ಲ ಚಿತ್ರದ ಗೀತೆಗಳಲ್ಲಿ ಅದರಲ್ಲಿ ನನಗೆ ತುಂಬ ಚೆನ್ನಾಗಿವೆ. ಈ ಎಲ್ಲ ಹಾಡುಗಳು ಪ್ರಸಾರ ಮಾಡಿ ಹಾಗೂ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡಿರುವುದಕ್ಕೆ ನಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ತುಂಬ ತುಂಬ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ನಿಮಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಹೀಗೆ ಕೇಳ್ತಾ ಇರಿ ಸಿ ಮಹಾಂತೇಶ್ ಅವರೇ. ಇನ್ನು ನಿಶಾಂತ್ ನಿಶ್ಚಿತ್ ನಿಂಗೇಶ್ ಕಲಾವತಿ ಚಿತ್ರದುರ್ಗ ಕೆಳಗೋಟಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಿದ್ದಾರೆ. ಎಲ್ಲ ಹಾಡುಗಳು ಕೂಡ ಸೊಗಸಾಗಿವೆ ಕೇಳಲಿಕ್ಕೆ ಅಂತ ಹೇಳ್ತಾ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಇನ್ನು ಶಿವಾನಂದ್ ಮುಚ್ಚಂಡಿ, ಪ್ರಜ್ವಲ್, ಪ್ರಣತಿ, ನೀಲಮ್ಮ ಮುಚ್ಚಂಡಿ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೋನಿಯಾಳ ಗ್ರಾಮದವರಾದ ಇವರು ಆತ್ಮೀಯ ನಿರೂಪಕರಿಗೆ ಶುಭ ಸಂಜೆ ರೀ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಬೆಳ್ಳಿ ಮೋಡದ ಚಿತ್ರದ ಗೀತೆ ಇಷ್ಟ ಅಂತ ಹೇಳಿ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಈಗಾಗಲೇ ಪ್ರಸಾರ ಆಗಿದೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಚಿತ್ರದುರ್ಗ ಆಕಾಶವಾಣಿ ಸಂಜೆ ಶುಭ ಸಂಜೆಯ ನಿರೂಪಕರಿಗೆ ವಂದನೆಗಳು ಅಂತ ಹೇಳ್ತಿದ್ದಾರೆ. ಈ ದಿನದ ಮೂರು ಹಾಡುಗಳಲ್ಲಿ ಶ್ರೀರಾಮಚಂದ್ರ ಚಿತ್ರದ ಗೀತೆ ಕೇಳಬೇಕನ್ಸುತ್ತೆ, ದಯವಿಟ್ಟು ಪ್ರಸಾರಿಸಿ ಅಂತ ಹೇಳ್ತಿದ್ದಾರೆ. ಭಾನುಪ್ರಕಾಶ್ ಅರಸಿಕೆರೆಯಿಂದ ಸಂದೇಶವನ್ನು ಕಳಿಸಿ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ನನ್ನ ಆತ್ಮೀಯ ಸಂಜೆ ನಿರೂಪಕರಿಗೆ ಬಸವರಾಜ್ ಸರ್ ನಮಸ್ಕಾರ ಅಂತ ಹೇಳ್ತಿದ್ದಾರೆ. ತಮಗೂ ಕೂಡ ನಮಸ್ಕಾರ. ಈ ದಿನದ ನೀವು ಆಯ್ಕೆ ಮಾಡಿರುವ ಮೂರು ಹಾಡುಗಳು ಕೂಡ ತುಂಬ ಇಷ್ಟಪಟ್ಟು ಕೇಳುತ್ತೇನೆ, ಯಾಕೆಂದರೆ ಎಲ್ಲ ಗೀತೆಗಳು ಕೂಡ ಮಧುರವಾಗಿವೆ. ನಾನು ಕಾಯ್ತಾ ಇದ್ದೇನೆ, ಕೇಳ್ತಾ ಇದ್ದೇನೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ

ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೂರು ಗೀತೆಗಳು ಕೂಡ ಇಷ್ಟ ರೀ, ಹಾಗಾಗಿ ಮೂರು ಚಿತ್ರದ ಗೀತೆಗಳನ್ನು ಕೇಳ್ತೇನೆ. ಸೊಗಸಾದ ಗೀತೆಗಳು ಇವು, ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು, ತಮಗೂ ಕೂಡ ಧನ್ಯವಾದಗಳು. ಅರುಣ್ ಕುಮಾರ್ ಮೈಸೂರು ವಿದ್ಯಾರಣ್ಯಪುರಂ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಕೊಟ್ಟಿರುವ ಮೂರು ಚಿತ್ರದ ಗೀತೆಗಳು ಕೂಡ ತುಂಬ ಸೊಗಸಾಗಿವೆ, ಹಾಗಾಗಿ ಪ್ರಸಾರಿಸಿ ಅಂತ ಹೇಳ್ತಿದ್ದಾರೆ. ಎಲ್ಲ ಗೀತೆಗಳನ್ನ ಖಂಡಿತ ಪ್ರಸಾರ ಮಾಡ್ತೇನೆ ಈ ಕಾರ್ಯಕ್ರಮದಲ್ಲಿ. ಇನ್ನು ಹರಪನಹಳ್ಳಿ ತರಕಚಿಟ್ಟೇರಿಯಿಂದ ಕೆಂಚನಗೌಡರು ರಮೇಶ್ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಆಯ್ಕೆ ಮಾಡಿಕೊಂಡಿರುವ ಎಲ್ಲ ಗೀತೆಗಳು ಸುಮಧುರವಾಗಿವೆ. ನನಗೆ ಇಷ್ಟವಾದ ಗೀತೆ ಶ್ರೀರಾಮಚಂದ್ರ ಚಿತ್ರದ ಗೀತೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಆಗುತ್ತೆ. ಕಾರ್ಯಕ್ರಮದ ಕೊನೆಯ ಹಾಡಾಗಿ ಈ ಗೀತೆಯನ್ನು ಕೇಳೋಣ.

ಇನ್ನು ಅನಂತ ಅನಂತ್ ರಾಜು ಇವರು ಹಿರಿಯೂರು ತಾಲೂಕು ಗೊರ್ಲಡುಕ್ನಲ್ಲಿ ರೇಡಿಯೋ ಕೇಳ್ತಾ ಸಂದೇಶವನ್ನು ಕಳಿಸಿದ್ದಾರೆ. ಮೂರು ಗೀತೆಗಳಲ್ಲೂ ಕೂಡ ನಮ್ಗೆ ಇಷ್ಟ ಆಗುತ್ತೆ, ಈಗ ಕೇಳ್ತಾ ಇದ್ದೇನೆ ಅಂತ ಹೇಳಿ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಶ್ರೀರಾಮಚಂದ್ರ ಚಿತ್ರದ ಗೀತೆ ಗಾಯಕರು ಮನು ಮತ್ತು ಚಿತ್ರ ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಹಂಸಲೇಖ.

0: ಇದುವರೆಗೂ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಸಮಯ 5:30:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕೇಳಿ ಕ್ವಶನ್ ಬಾಕ್ಸ್, ನೇರ ಫೋನ್ ಇನ್ ರಸಪ್ರಶ್ನೆ ಕಾರ್ಯಕ್ರಮ.

0: ಶ್ರೋತೃಗಳೇ, ಕ್ವಶನ್ ಬಾಕ್ಸ್ ನೇರ ಫೋನಿ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗ್ರೆ, ನೀವು ಕರೆ ಮಾಡಿ ನಮ್ಮ ಪ್ರಶ್ನೆಗೆ ಉತ್ತರಗಳನ್ನು ನೀಡಲಿಕ್ಕೆ ಇವತ್ತು ದೂರವಾಣಿ ಕರೆಗಳಲ್ಲಿ ಒಂದು ಸ್ಥಿರ ದೂರವಾಣಿ ಸಂಖ್ಯೆ ಇದೆ, ಅದನ್ನು ಗಮನಿಸಿ. ಸ್ಥಿರ ದೂರವಾಣಿ ಸಂಖ್ಯೆ 0819945649. ಮೊಬೈಲ್ ಸಂಖ್ಯೆ 9141970272. ಕೇಳುಗ್ರೆ, ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಕೇಳುಗರು, ಎಲ್ಲ ಕೇಳುಗರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕನ್ನೋದೇ ನಮ್ಮ ಆಶಯ. ಹಾಗಾಗಿ ಒಬ್ಬ ಶ್ರೋತೃ ಒಮ್ಮೆ ಮಾತ್ರ ಕಾರ್ಯಕ್ರಮಕ್ಕೆ ಪ್ರಯತ್ನಿಸಿ ಪ್ರಶ್ನೆಗೆ ಉತ್ತರಗಳನ್ನು ಹೇಳಲಿಕ್ಕೆ ಪ್ರಯತ್ನಿಸಿ ಕಾರ್ಯಕ್ರಮದ ಸದುಪಯೋಗವನ್ನು ಎಲ್ಲ ಸ್ಪರ್ಧಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳು ಕೂಡ ಪಡೆದುಕೊಳ್ಳಲಿ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ. ಪ್ರಿಯ ಕೇಳುಗರೆ, ನೀವು ಕರೆ ಮಾಡಲು ಬಳಸಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9141970272, ಮತ್ತೊಂದು ಸ್ಥಿರ ದೂರವಾಣಿ ಸಂಖ್ಯೆ 0819945649. ಚಿತ್ರದುರ್ಗದ STD ಕ್ರಮಾಂಕ 0819945. ನಮಗೆ ಕರೆಗಳು ಬರ್ತಾ ಇವೆ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ. ಆಕಾಶವಾಣಿ
1: ನಮಸ್ತೆ
0: ರೀ. ಯಾರು ಮಾತಾಡ್ತಿರೋದು ಹೇಳಿ?
1: ಸರ್, ನಾನು ಶಿವಲಿಂಗ ಹಿರೇಮಠ.
0: ಆರಾಮಿದ್ದೀರಿ? ಕಾರ್ಯಕ್ರಮವನ್ನ ನಿರಂತರವಾಗಿ ಕೇಳ್ತಾ ಸಂದೇಶಗಳನ್ನ ಕಳಿಸ್ತಾ ಇರ್ತೀರಿ, ಖುಷಿ ಆಗ್ತಿದೆ. ಕಾರ್ಯಕ್ರಮದ ಆರಂಭದ ಕರೆನೇ ನಿಮ್ಮದು. ಈಗ ಕೇಳ್ತಾ ಇರಿ. ನಿಮಗೆ ಪ್ರಶ್ನೆ. ಏಷ್ಯಾದ ಸಿಂಹಗಳ ತಾಣ ಶಿವಲಿಂಗ ಹಿರೇಮಠ ಅವ್ರೆ, ಪ್ರಶ್ನೆ ಕೇಳಿಸ್ಕೊಳ್ಳಿ. ಏಷ್ಯಾದ ಸಿಂಹಗಳ ತಾಣ ಅಂತ ಯಾವುದನ್ನ ಕರೆಯುತ್ತೇವೆ?
1: ಏಷ್ಯಾದ
0: ಸಿಂಹಗಳ ತಾಣ ಅಂತ ಯಾವುದನ್ನ ಕರೆಯುತ್ತೇವೆ?
1: ಗುಜರಾತದ ಗಿರ್.
0: ಸರಿಯಾದ ಉತ್ತರವನ್ನ ನೀಡಿದ್ರಿ.
1: ಅಂತ
0: ಮುಂದಿನ ಪ್ರಶ್ನೆ. ಸೆನೆಕಾ ಫಾಲ್ಸ್ ಕನ್ವೆನ್ಷನ್ ಎಂದು ಕರೆಯಲ್ಪಡುವಂತ ಮೊದಲ ಮಹಿಳಾ ಹಕ್ಕುಗಳ ಸಮಾವೇಶ ಯಾವಾಗ ಜರುಗಿತು? ಸೆನೆಕಾ ಫಾಲ್ಸ್ ಕನ್ವೆನ್ಷನ್ ಎಂದು ಕರೆಯಲ್ಪಡುವಂತ ಮೊದಲ ಮಹಿಳಾ ಹಕ್ಕುಗಳ ಸಮಾವೇಶ ಯಾವಾಗ ಜರುಗಿತು ಅಂತ ಹೇಳ್ತೀರಿ? ಉತ್ತರ ತಪ್ಪಾಗಿದೆ. ನಮ್ಮ ಮುಂದಿನ ಕೇಳುವರು ಏನಾದ್ರೂ ಉತ್ತರ ಹೇಳ್ತಾರೇನೋ ನೋಡ್ತೇನೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ತಮ್ಮ ಆರಂಭದ ಕರೆನೆ ಧನ್ಯವಾದಗಳು ಶಿವಲಿಂಗ ಹಿರೇಮಠ ಅವರೇ. ನಮ್ಮ ಮುಂದಿನ ಕರೆ. ಹಲೋ, ನಮಸ್ತೆ. ಆಕಾಶವಾಣಿ ಪ್ರಿಯ ಶ್ರೋತೃಗಳೇ, ಸ್ಥಿರ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ. 0985649. ಚಿತ್ರದುರ್ಗದ STD ಕ್ರಮಾಂಕ 0819945. ನಮ್ಮ ಮೊಬೈಲ್ ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಹಲೋ, ನಮಸ್ತೆ. ಆಕಾಶವಾಣಿ

0: ಹಲೋ ನಮಸ್ತೆ.
1: ನಮಸ್ಕಾರ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಿರೋದು ಹೇಳಿ?
1: ಬೀದರಿಂದ ಮೋಹನ್ ಸರ್.
0: ಏನ್ ಹೇಳಿ?
1: ಬೀದರಿಂದ
0: ಬೀದರಿಂದ ಮೋಹನ್ ಅವರು. ಗೊತ್ತಾಯ್ತು, ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರ್ತೀರಲ್ವಾ. ನಿಮಗೆ ಪ್ರಶ್ನೆಯನ್ನ ಪುನರಾವರ್ತನೆ ಆಗ್ತಾ ಇದೆ. ನಮ್ಮ ಮೊದಲಿಗೆ ಒಬ್ಬ ಪ್ರಶ್ನೆ ಕೇಳಿಸ್ಕೊಳ್ತೀರಿ ಮೋಹನ್ ಅವರೇ? ಸೆನೆಕಾ ಫಾಲ್ಸ್ ಕನ್ವೆನ್ಷನ್ ಎಂದು ಕರೆಯಲ್ಪಡುವಂತಹ ಮೊದಲ ಮಹಿಳಾ ಹಕ್ಕುಗಳ ಸಮಾವೇಶ ಯಾವಾಗ ಜರುಗಿತು? ಫಾಲ್ಸ್ ಕನ್ವೆನ್ಷನ್ ಅಂತೇಳಿ ಕರೀತಾರ್ರಿ ಅದನ್ನ, ಮೊದಲ ಮಹಿಳಾ ಹಕ್ಕುಗಳ ಸಮಾವೇಶ. ಎಷ್ಟ್ರಲ್ಲಿ ಜರುಗಿತು ಅಂತ ನಾನು ಹೇಳಿ? ಪ್ರಯತ್ನಿಸಿ. ಕೇಳ್ತೀನಿ ಖಂಡಿತ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಮೋಹನ್ ಅವರೇ. ಬೀದರ್ ನಲ್ಲಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನ, ಖುಷಿ ಆಗ್ತಾ ಇದೆ.

ಎಷ್ಟ್ರಲ್ಲಿ ಜರುಗಿತು ಅಂತ ನಾನು ಹೇಳಿ ಪ್ರಯತ್ನಿಸಿ. ಹೌದ್ರಾ? ಬೇರೆ ಕೇಳ್ತೀನಿ ಖಂಡಿತ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಮೋಹನ್ ಅವರೇ. ಬೀದರ್ ನಲ್ಲಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನ, ಖುಷಿ ಆಗ್ತಾ ಇದೆ.

0: ಹಲೋ ನಮಸ್ತೆ. ಹಲೋ ಆಕಾಶವಾಣಿ. ನಮಸ್ಕಾರ ಆಕಾಶವಾಣಿ.
1: ಸರ್ ನಮಸ್ತೆ ಸರ್, ಸುರೇಶ್ ಮಾತಾಡೋದು.
0: ಅಳವಂಡಿ ಅಲ್ವಾ ಸುರೇಶ್ ಅವ್ರೆ? ಸುರೇಶ್, ಪ್ರಶ್ನೆಯನ್ನ ಕೇಳ್ಬಹುದು ನಿಮಗೆ? ಸೆನೆಕ ಫಾಲ್ಸ್ ಕನ್ವೆನ್ಷನ್ ಎಂದು ಕರೆಯಲ್ಪಡುವಂತಹ ಮೊದಲ ಮಹಿಳಾ ಹಕ್ಕುಗಳ ಸಮಾವೇಶ ಯಾವಾಗ ಜರುಗಿತು ಅಂತ?
1: 1848 ಜುಲೈ 19 ಮತ್ತು 20 ತಾರೀಕಿಗೆ ನಡೆದಿದೆ.
0: ಸರಿಯಾದ ಉತ್ತರವನ್ನು ನೀಡಿದ್ದೀರಿ, ಸಂತೋಷ. ನಿಮ್ಗೆ ಮುಂದಿನ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. NHRC ಮೊದಲ ಅಧ್ಯಕ್ಷರು ಯಾರಾಗಿದ್ರು? ಹೌದು, ಉತ್ತರ ತಪ್ಪಾಗಿದೆ. ಅಲ್ಲ, ಮೊದಲ ಅಧ್ಯಕ್ಷರು ಯಾರಾಗಿದ್ರು ಅಂತ, ಮೊದಲಿಗೆ ಫಸ್ಟ್ ಹೇಳ್ತೀರಿ? ಒಂದಿಷ್ಟು ಆನ್ಸರ್ನ ಹೇಳಿದಿರಿ, ಪ್ರಯತ್ನ ಪಡ್ಬೋದಲ್ವಾ? ಖಂಡಿತ, ಸರಿಯಾದ ಉತ್ತರವನ್ನ ನೀಡಿದ್ದೀರಿ ಸುರೇಶ್ ಅವರೇ. ನಿಮಗೆ ಮುಂದಿನ ಪ್ರಶ್ನೆಯನ್ನ ಕೇಳ್ತೀನಿ. ರಬ್ಬರ್ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿ ಯಾವ ದೇಶ ಇದೆ?
1: ದೇಶ ಅಂದ್ರೆ ಮಲೇಷ್ಯಾ ಸರ್, ರಾಜ್ಯ ಅಂದ್ರೆ ಕೇರಳ.
0: ತುಂಬಾ ಸುಲಭವಾಗಿ ಉತ್ತರಗಳನ್ನ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದೀರಿ. ಏನ್ ಕೆಲಸ ಮಾಡ್ಕೊಂಡಿರೋದು ಸುರೇಶ್ ಅವರು? ಏನ್ ಕೆಲಸ ಮಾಡ್ತಾ ಇದ್ದೀರಿ? ಟೀಚರ್ ಆಗಿ. ತುಂಬಾ ಖುಷಿ ಆಗ್ತಿದೆ, ಮೂರು ಪ್ರಶ್ನೆಗಳಿಗೆ ಕೂಡ ಉತ್ತರಿಸಿದಿರಿ. ಧನ್ಯವಾದಗಳು. ನಾವು ಮುಂದಿನ ಪ್ರಶ್ನೆಯನ್ನ ಬೇರೆ ಕೇಳುಗರು ಕೂಡ ಪ್ರಯತ್ನಿಸಲಿ. ನಮ್ಮ ಆಕಾಶವಾಣಿಯನ್ನ ಹೀಗೆ ಕೇಳ್ತಾ ಇರಿ ಸುರೇಶ್ ಅವರೇ. ಅಳವಂಡಿಯಲ್ಲಿ ಕೇಳ್ತಾ ಇದ್ದೀರಿ ಅಲ್ವಾ, ಕೊಪ್ಪಳ ಜಿಲ್ಲೆ.

ಪ್ರಿಯ ಶ್ರೋತೃಗಳೇ, ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿಯಿಂದ ನೀವು ನಮಗೆ ಕರೆ ಮಾಡಲು ಬಳಸಬಹುದಾದ ಇಂದಿನ ಮೊಬೈಲ್ ಸಂಖ್ಯೆ 9141970272. ಮತ್ತೊಂದು ಸ್ಥಿರ ದೂರವಾಣಿ ಸಂಖ್ಯೆ 295649. ಚಿತ್ರದುರ್ಗದ STD ಕ್ರಮಾಂಕ 08194. ಈ ಸಂಖ್ಯೆಗೆ ಕರೆ ಮಾಡಿ ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಮಗೆ ಕರೆಗಳು ಬರ್ತಾ ಇವೆ ಪ್ರಶ್ನೆಯನ್ನ. ಹಲೋ, ನಮಸ್ತೆ.

0: ಹಲೋ ನಮಸ್ತೆ. ನಮಸ್ತೆ.
1: ನಮಸ್ತೆ ರೀ.
0: ನಮಸ್ತೆ ರೀ. ಶಿವಲಿಂಗಯ್ಯ
1: ಹೇಳಿ,
0: ಪ್ರಶ್ನೆಯನ್ನ ನಿಮ್ಗೆ ಕೇಳ್ಬೋದಾ? ರೆಡಿ ಇದ್ದೀರಿ? ಪ್ರಶ್ನೆ ಏನಂದ್ರೆ ಶಿವಲಿಂಗ ಹಿರೇಮಠ ಅವರೇ, ಇವತ್ತು ನಾನೊಬ್ಬ ಕವಿ, ನನ್ನ ತಂದೆ ಒಬ್ಬ ವೈದ್ಯ, ನನ್ನ ತಾಯಿ ಕಾಳನ್ನು ಅರಿಯುತ್ತಾಳೆ ಅಂತ ಒಂದು ಹೇಳಿಕೆ ಒಂದು ವೇದದಲ್ಲಿದೆ. ಯಾವ ವೇದ ಅಂತ ಒಮ್ಮೆಗೆ ಉತ್ತರವನ್ನ ಹೇಳ್ತೀರಾ? ಅಂದಾಜು ಮಾಡಿ. ಇರೋ ವೇದಗಳು ಗೊತ್ತಲ್ಲ, ಅದರಲ್ಲಿ ಒಂದು ವೇದದಲ್ಲಿ ಇದೆ. ನಿಮ್ಗೆ ಕ್ಲೂ ಕೂಡ ಕೊಡ್ತೇನೆ. ಏನಂದ್ರೆ, ನಾನೊಬ್ಬ ಕವಿ, ನನ್ನ ತಂದೆ ಒಬ್ಬ ವೈದ್ಯ, ನನ್ನ ತಾಯಿ ಕಾಳನ್ನು ಅರಿಯುತ್ತಾಳೆ ಅಂತ ಒಂದು ವೇದದಲ್ಲಿದೆ. ಯಾವ ವೇದದಲ್ಲಿ ಅಂತ ಹೇಳ್ತೀರಿ? ಸರಿಯಾದ ಉತ್ತರವನ್ನ ನೀಡಿದ್ದೀರಿ ಶಿವಲಿಂಗ ಹಿರೇಮಠ ಅವರೇ.
1: ಅಂದ್ರೆ ಅತ್ಯಂತ ಹಳೆಯ ವೇದ ಅಂತ ಕರಿತೀವಿ ನಾವು ಋಗ್ವೇದ. ಗೆಸ್ ಮಾಡಿದ್ರೆ ಋಗ್ವೇದ.
0: ಸರಿಯಾದ ಉತ್ತರವನ್ನ ನೀಡಿದ್ದೀರಿ.
1: ಎರಡನೇ ಪ್ರಶ್ನೆ,
0: ಈ ನೀವು ಮಾಸ್ಟರ್ ಆಗಿರೋದ್ರಿಂದ ನಿಮ್ಗೊಂದು ಪ್ರಶ್ನೆ ಕನ್ನಡದಲ್ಲಿ. ಶಿಕ್ಷಕರಲ್ವಾ ನೀವು, ಹಾಗಾಗಿ ನಿಮ್ಗೊಂದು ಪ್ರಶ್ನೆ ಏನು ಅಂದ್ರೆ, ನೀವು ಇಂಗ್ಲಿಷ್ ಬೋಧನೆ

0: ಖಂಡಿತಾ, ಇಲ್ಲ ಇಲ್ಲ, ತುಂಬಾ ಚೆನ್ನಾಗಿ ಪ್ರಶ್ನೆಗೆ ಭಾಗವಹಿಸಿ ಉತ್ತರವನ್ನ ಕೊಡ್ತಾ ಇರ್ತೀರಿ. ಯಾಕಂದ್ರೆ ನಿರಂತರ ಅಭ್ಯಾಸ ನಿಮ್ದು, ಹಂಗಾಗಿ ಈ ನವರಸಗಳು ಗೊತ್ತಲ್ವಾ? ಅದರಲ್ಲಿ ಹಾಸ್ಯ, ಶೃಂಗಾರ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ ಎಲ್ಲ ಬರ್ತಾವಲ್ವಾ? ಈ ಅದ್ಭುತ ರಸ ಅಂದ್ರೆ ಏನಂತ ಹೇಳ್ತೀರಿ ನಿಮ್ಮ ಮಾತಲ್ಲಿ? ಅದ್ಭುತ ರಸ ಅಂತ ಒಂದಿದೆ ನವರಸಗಳಲ್ಲಿ, ಅದ್ಭುತ ರಸ ಅಂದ್ರೆ ಏನು ಅಂತ ಹೇಳ್ತೀರಿ? ನವರಸಗಳಲ್ಲಿ ಹಾಸ್ಯ ಅಂದ್ರೆ ಏನು ಗೊತ್ತು, ಶೃಂಗಾರ ರಸ ಅಂದ್ರೆ ಏನಿರುತ್ತೆ ಅಂತ ಗೊತ್ತು, ಕರುಣ, ರೌದ್ರ ಎಲ್ಲ ಗೊತ್ತಲ್ವಾ? ಹಾಗೆ ಅದ್ಭುತ ರಸ ಅಂದ್ರೆ ಏನಂತ ಹೇಳ್ತೀರಿ? ಏನಂತೇಳಿ ಹೇಳಿ. ಅದ್ಭುತ ರಸ ಅಂದ್ರೆ ಏನಂತ ಅದಕ್ಕೆ ವ್ಯಾಖ್ಯಾನವನ್ನ ನೀಡಬಹುದು ಅಥವಾ ಹೇಳಿಕೆ ಇದೆ ಅಂತ? ಹೌದ್ರಿ, ಸರಿಯಾದ ಉತ್ತರವನ್ನ ನೀಡಿದಿರಿ. ಅಂದ್ರೆ ವಿಸ್ಮಯ, ತನ್ನಿಂದಾಗ್ಲಿ ಪರರಿಂದಾಗ್ಲಿ ಆದ ಆಶ್ಚರ್ಯ ಘಟನೆಗಳನ್ನ ನೋಡಿ ಇದನ್ನೆಲ್ಲ ನಾವು ಭರತನಾಟ್ಯದಲ್ಲಿ ಕಾಣ್ತೀವಲ್ವಾ? ಅದ್ಭುತ ರಸ ಆಗಿರ್ಲಿ, ಭಯತ್ಸ, ಭಯ, ಬೀಭತ್ಸ, ಆ ಸರಿಯಾದ ಉತ್ತರಗಳನ್ನ ನೀಡಿದಿರಿ. ನಾನು ಮುಂದಿನ ಪ್ರಶ್ನೆಯನ್ನು ನಿಮ್ಗೆ ಕೇಳ್ತೇನೆ. ಈ ಸೈಮನ್ ಆಯೋಗ ರಚಿಸಿದಾಗಂತ ಬ್ರಿಟನ್ ನಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿ ಇತ್ತು ಅಂತ ನಿಮ್ಗೆ ಗೊತ್ತಾ? ಸೈಮನ್ ಆಯೋಗ ಗೊತ್ತಲ್ವಾ? ಇತಿಹಾಸದಲ್ಲಿ ಬರುತ್ತೆ ಸೈಮನ್ ಆಯೋಗ. ಹೌದ್ರಿ, ಅದ್ರ ಈಗ ಅದು ರಚನೆ ತಪ್ಪಾಗಿದೆ ನಿಮ್ಮ ಉತ್ತರ. ಲೇಬರ್ ಪಕ್ಷ, ಲೇಬರ್ ಪಕ್ಷ, ಲೇಬರ್ ಪಕ್ಷ,
1: ಲೇಬರ್ ಪಕ್ಷ,
0: ಲೇಬರ್ ಪಕ್ಷ ಅಧಿಕಾರದಲ್ಲಿರುತ್ತೆ. ಮೂರು ಪ್ರಶ್ನೆಗೆ ಉತ್ತರಗಳನ್ನು ನೀಡಿದಿರಿ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನಮ್ಮ ಮುಂದಿನ ಕೇಳುಗರು ಕೂಡ ತಮ್ಮ ಪ್ರತಿಕ್ರಿಯೆಗೆ ಧನ್ಯವಾದಗಳು. ಶ್ರೀಲಿಂಗ ಹಿರೇಮಠ ಅವರೇ.

0: ಹಲೋ ನಮಸ್ತೆ, ಚಿತ್ರದುರ್ಗ ಆಕಾಶವಾಣಿ ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ
1: ನಮಸ್ಕಾರ ಸರ್, ದೇವರಾಜ್ ಚಿತ್ರದುರ್ಗ.
0: ದೇವರಾಜ್ ಅವರು, ದೇವರಾಜ್ ಅವರೇ, ಪ್ರಶ್ನೆ ನಿಮ್ಗೆ ಏನು ಅಂದ್ರೆ, ಮೊದಲ ಪ್ರಶ್ನೆ, ಬಕ್ಸರ್ ಕದನ ಎಷ್ಟರಲ್ಲಿ ನಡೆಯಿತು? ಬಕ್ಸರ್ ಕದನ ಉತ್ತರ ಗೊತ್ತಿಲ್ಲ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ.
1: ಥ್ಯಾಂಕ್ ಯು.

0: ಹಲೋ ನಮಸ್ತೆ. ಹಲೋ
1: ಹಲೋ
0: ನಮಸ್ಕಾರ
1: ಸರ್. ನಮಸ್ತೆ ಸರ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
0: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವ್ರಿಗೆ ಪ್ರಶ್ನೆ ಏನು ಅಂದ್ರೆ, ಬಕ್ಸರ್ ಕದನ ಎಷ್ಟರಲ್ಲಿ ನಡೆಯಿತು? ಬಕ್ಸರ್ ಕದನ, ಬಕ್ಸರ್ ವಾರ್ ಇದೆಯಲ್ಲ, ಅದು ಎಷ್ಟರಲ್ಲಿ ನಡೆಯಿತು ಅಂತ ಗೊತ್ತು?
1: 1764 ಅಕ್ಟೋಬರ್ 22 ಸರ್.
0: 1764
1: ಅಕ್ಟೋಬರ್ 22 23 ನಡೆದಿದೆ ಸರ್ ಇದು ಬಕ್ಸರ್ ಕದನ. ಹಲೋ
0: ಹಲೋ
1: ಸರ್, 1764 ಸರ್ ಅಕ್ಟೋಬರ್ 22 ಬಕ್ಸರ್ ಕದನ ನಡೆದಿದ್ದು. ಹಲೋ ಸರ್, ಕೇಳಿ. ಹಲೋ

0: ಕರೆಯಲ್ಲಿ ತುಂಡಾಗಿದೆ ಕಿಡುಗ್ರೆ. ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9141970272, ಸ್ಥಿರ ದೂರವಾಣಿ ಸಂಖ್ಯೆ. ಸ್ಥಿರ ದೂರವಾಣಿ ಸಂಖ್ಯೆ 295649, ಎಸ್ಟಿಡಿ ಕ್ರಮಾಂಕ 081994. ಹಲೋ ನಮಸ್ತೆ. ಹಲೋ
1: ಹಲೋ
0: ನಮಸ್ಕಾರ ನಮಸ್ಕಾರ. ಕರೆ ಕಟ್ ಆಯ್ತು. ಹೌದು ಇಲ್ಲ, ಸರಿಯಾದ ಉತ್ತರವನ್ನ ನೀಡಿದ್ದೀರಿ. ಖಂಡಿತ ಖಂಡಿತ ಸರಿಯಾದ ಉತ್ತರವನ್ನ ನೀಡಿದ್ದೀರಿ. ನಿಮ್ಗೆ ಮುಂದಿನ ಪ್ರಶ್ನೆ ಸುಬ್ರಹ್ಮಣ್ಯ ಜಯಂತ್ ಅವರೇ. ಮೀರಾಬಾಯಿ ಯಾವ ಭಾಷೆಯಲ್ಲಿ ಪದ್ಯಗಳನ್ನ ರಚನೆ ಮಾಡಿದ್ರು ಅಂತ ಗೊತ್ತಾ?
1: ಮೀರಾಬಾಯಿ ಸರ್ ಇದು ರಾಜಸ್ಥಾನಿ ಮತ್ತೆ ಬ್ರಜ್ ಅಂತ ಏನೋ ಬರುತ್ತೆ ಸರ್,
0: ರಾಜಸ್ಥಾನಿ
1: ಹಿಂದಿಯ ಉಪಭಾಷೆ ಸರ್ ಅದು.
0: ರಾಜಸ್ಥಾನಿ ಭಾಷೆಯಲ್ಲಿ ಖಂಡಿತ ಸರಿಯಾದ ಉತ್ತರವನ್ನು ನೀಡಿದ್ದೀರಿ. ನಿಮಗೆ ಮತ್ತೊಂದು ಪ್ರಶ್ನೆ
1: ಕೇಳಿ ಸರ್.
0: ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಸಹಾಯಕನಾಗಿದ್ದಂತ ಹೆಸರಾಂತ ಹೋರಾಟಗಾರರು ಯಾರು ಅಂತ ಗೊತ್ತಾ? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಸಹಾಯಕರಾಗಿದ್ರು, ಒಬ್ಬ ಸ್ವತಂತ್ರ ಹೋರಾಟಗಾರ. ಮೂರು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಬೆಂಗಳೂರಿನಲ್ಲಿ ರೇಡಿಯೋ ಕಾರ್ಯಕ್ರಮ ಆಲಿಸ್ತಾ ನೀಡಿದ್ದೀರಿ. ಧನ್ಯವಾದಗಳು ಸುಬ್ರಹ್ಮಣ್ಯ ಜಯಂತ್ ಅವರೇ. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ. ನಮ್ಮ ಮುಂದಿನ ಕೇಳುಗರು ಕೂಡ ಪ್ರಯತ್ನ ಪಡಲಿ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.

ಶ್ರೋತೃಗಳೇ, ನೀವು ಕೇಳ್ತಾ ಇದ್ರಿ 102.6 ಮೆಗಾಹೆರ್ಟ್ಸ್ಗಳಲ್ಲಿ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ. ಇಂದು ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ಸ್ಥಿರ ದೂರವಾಣಿ ಸಂಖ್ಯೆ 0819924569 ಮತ್ತು ಮೊಬೈಲ್ ಸಂಖ್ಯೆ 9141972722.

0: ಹಲೋ ನಮಸ್ತೆ.
1: ಹಲೋ
0: ನಮಸ್ತೆ ಸರ್, ನಮಸ್ಕಾರ. ಯಾರು ಮಾತಾಡ್ತಿರೋದು ಹೇಳಿ?
1: ಅಜಾದ್ ನಗರದಿಂದ ಸಲೀಂ ಸಾಬ್ ಅಂತ.
0: ಅಜಾದ್ ನಗರದಿಂದನಾ?
1: ಹೌದು ಸರ್.
0: ಚಿತ್ರದುರ್ಗ?
1: ಚಿತ್ರದುರ್ಗ.
0: ನಿಮಗೆ ಪ್ರಶ್ನೆನ ಕೇಳ್ತೇನೆ.
1: ಹೇಳಿ ಸರ್.
0: ಶಾಜಾನ್ ಇದಾರಲ್ಲ, ಅವರು ತಾಜ್ ಮಹಲ್ ಗೊತ್ತಲ್ಲ, ಅವ್ರ ಪತ್ನಿ ಹೆಸರು ಮುಮ್ತಾಜ್ ಮಹಲ್.
1: ಮುಮ್ತಾಜ್ ಮಹಲ್
0: ಹೌದಲ್ವಾ? ಈ ಶಾಜಾನ್ ಪತ್ನಿ ಹೆಸರು ಮುಮ್ತಾಜ್ ಮಹಲ್ ಅಂತ ತುಂಬಾ ಜನರಿಗೆ ಗೊತ್ತು, ಆದ್ರೆ ಅವರ ಮೊದಲ ಹೆಸರು ಒಂದು ಇರುತ್ತೆ ರೀ ಮುಮ್ತಾಜ್ ಮಹಲ್, ಅದ ಹೆಸರು ಏನಂತ ಗೊತ್ತಾ?
1: ಮುಮ್ತಾಜ್ ಮಹಲ್ ಅವರ ಹೆಸರು ತಾಜ್ ಮಹಲ್ ಅಂತ.
0: ಮುಮ್ತಾಜ್ ಮಹಲ್ ಅವರ ಹೆಸರು ಮೊದಲಿಗೆ ಒಂದು ಬೇರೆ ಹೆಸರು ಇಕ್ಕಿರ್ತಾರೆ.
1: ಗೊತ್ತಿಲ್ಲ ಸರ್.
0: ಪ್ರಯತ್ನ ಪಡ್ತೀರಿ? ಸಮಯ ಇದೆ, ಸಮಯ ಇದೆ. ತಾಜ್ ಮಹಲ್ ಏನ್ ಕಟ್ಸಿದಾರಲ್ಲ ಯಾರು, ಶಾಜಾನ್ ಮಮತಾಜ್ಗೋಸ್ಕರ, ಈ ಮಮತಾಜ್ ಅವ್ರಿಗೆ ಬೇರೆ ಹೆಸರು ಇರುತ್ತೆ ಮುಂಚೆ ಅವ್ರಿಗೆ. ಒಂಚೂರು ನೆನಪು ಮಾಡ್ಕೊಳ್ಳಿ.

0: ಇಲ್ಲ ಸರ್, ಐಡಿಯಾ ಇಲ್ಲ.
1: ಐಡಿಯಾ ಇಲ್ಲ. ತಮ್ಮ ಹೆಸರು ಏನಂತ ಹೇಳಿದ್ರಿ ಮತ್ತೊಮ್ಮೆ ಹೇಳಿ?
0: ಸಲೀಂ ಸಾಬ್, ಆಜಾದ್ ನಗರ.
1: ಸಲೀಂ ಸಾಬ್, ಹಾ ಸಲೀಂ ಸಾಬ್, ಆಜಾದ್ ನಗರ, ಭರಮಸಾಗರ ಹೋಬಳಿ ಅಲ್ವಾ?
0: ಹೌದು ಸರ್.
1: ಕಾರ್ಯಕ್ರಮ ಕೇಳ್ತಾ ಇದ್ದೀರಿ, ಖುಷಿ ಆಗ್ತಾ ಇದೆ. ನೀಗೆ ಕೇಳ್ತಾ ಇರಿ, ಅವ್ರ ಹೆಸರನ್ನ ನಮ್ಮ ಶ್ರೋತೃಗಳು ಯಾರಾದ್ರೂ ಹೇಳ್ಬೋದು, ಅವರಿಗೆ ಉತ್ತರ ಪ್ರಶ್ನೆಯನ್ನ ಪುನರಾವರ್ತನೆ ಮಾಡ್ತೀನಿ. ಸಲೀಂ ಖಾ ಸಾಬ್ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.

0: ಪ್ರಶೋತೃಳೆ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದ ಇಂದಿನ ನಮ್ಮ ಮೊಬೈಲ್ ಸಂಖ್ಯೆ 9141970272, ಸ್ಥಿರ ದೂರವಾಣಿ ಸಂಖ್ಯೆ 0819429569, ಸ್ಥಿರ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ 295649. ಚಿತ್ರದುರ್ಗದ STD ಕ್ರಮಾಂಕ 0819494. ಕರೆಗಳು ಬರ್ತಾ ಇವೆ. ಹಲೋ, ನಮಸ್ತೆ. ಹಲೋ,
1: ಹಲೋ,
0: ನಮಸ್ಕಾರ.
1: ನಮಸ್ತೆ
0: ಮಾ, ಯಾರು ಮಾತಾಡ್ತಿರೋದು ಹೇಳಿ?
1: ರೂಪಾ ವಸಂತ್, ಚಿತ್ರದುರ್ಗ.
0: ರೂಪಾ ವಸಂತ್, ಪ್ರಶ್ನೆಯನ್ನ ನಿಮಗೆ ಪುನರಾವರ್ತನೆ ಮಾಡ್ತಾ ಇದ್ದೀನಿ. ಈ ಹಿಂದೆ ಒಬ್ಬ ಶ್ರೋತೃಗೆ ಕೇಳಿದ್ದೆ. ಕಾರ್ಯಕ್ರಮ ಕೇಳ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ, ಆನ್ಸರ್ ಮಾಡ್ತೀರಾ? ಮತ್ತೆ ಪ್ರಶ್ನೆಯನ್ನ ಪುನರಾವರ್ತನೆ ಮಾಡ್ಬೇಕಾ ನಿಮ್ಗೆ, ರೂಪಾ ವಸಂತ್ ಅವರೇ? ಪ್ರಶ್ನೆಯನ್ನ ಕೇಳಿಸ್ಕೊಳ್ಳಿ. ತಾಜ್ಮಹಲ್, ತಾಜ್ಮಹಲ್ ಮುಮ್ತಾಜ್ ಮಹಲ್ಗೋಸ್ಕರ ಕಟ್ಸಿದಾರಲ್ಲ, ಮುಮ್ತಾಜ್ ಮಹಲ್ ಗೊತ್ತಲ್ಲಮ್ಮ? ತಾಜ್ಮಹಲ್ ಇದೆಯಲ್ಲ, ಮುಮ್ತಾಜ್ ಮಹಲ್ಗೋಸ್ಕರ ಶಹಜಾನ್ ಕಟ್ಸಿದ್ರಲ್ವಾ. ಈ ಮುಮ್ತಾಜ್ ಮಹಲ್ ಇವ್ರಿಗೆ ಮೊದ್ಲು ಇದಕ್ಕೂ ಮುಂಚೆ ಅದಕ್ಕೆ ಅವ್ರಿಗೊಂದು ಹೆಸರು ಇರುತ್ತೆ. ಅವ್ರ ಹೆಸರು ಏನು ಅಂತ ಗೊತ್ತಾ ನಿಮ್ಗೆ? ಎಲ್ರಿಗೂ ಕೂಡ ಮುಮ್ತಾಜ್ ಅಂತ ಗೊತ್ತು, ಆದ್ರೆ ಅವ್ರಿಗೂ ಇನ್ನೊಂದು ಹೆಸರು ಇದೆ ಅವ್ರಿಗೆ ಮೊದಲಿಗೆ. ಆ ಹೆಸರು ಏನು ಅಂತ ಗೊತ್ತಾ? ಹಾ, ಸರಿಯಾದ ಉತ್ತರವನ್ನು ನೀಡಿದ್ದೀರಿ ರೂಪಾ ವಸಂತ್ ಅವರೇ. ಅಜರಿ ಮುಂದ್ ಬಾನು ಬೇಗಂ ಅಂತ ಹೇಳಿ ಅವರ ಮೊದಲ ಹೆಸರು. ರಾಜ್ಕುಮಾರ್ನ ಮದುವೆ ಆದ ನಂತರ ಇವರ ಹೆಸರು ಮುಮ್ತಾಜ್ ಅಂತ ಬದಲಾಗುತ್ತೆ. ನಿಮಗೆ ಮುಂದಿನ ಪ್ರಶ್ನೆ ರೂಪಾ ವಸಂತ್ ಅವರೇ, 1852 ಡಾಲೌಸಿಯು ಎಲ್ಲಿ ಟೆಲಿಟ್ರಾಫಿಕ್ ತಂತಿ ಸಂಪರ್ಕವನ್ನ ಕಲ್ಪಿಸಿದ್ರು ನಮ್ಮ ದೇಶದಲ್ಲಿ? 1852 ಡಾಲೌಸಿ ಇದಾರಲ್ಲ, ಟೆಲಿಟ್ರಾಫಿಕ್ ತಂತಿ ಸಂಪರ್ಕವನ್ನ ನಮ್ಮ ದೇಶದಲ್ಲಿ ಇರಲಿಲ್ಲ. ಅವಾಗ ಈ ಒಂದು ಸೌಕರ್ಯವನ್ನ ಇಂಗ್ಲಿಷ್ನರು ಬ್ರಿಟಿಷರು ಕಲ್ಪಿಸ್ತಾರೆ. ಅದು ಯಾವ ನಗರಗಳಿಗೆ ಅಂತ ಗೊತ್ತಾ? ಪ್ರಯತ್ನಿಸಿ. ಯಾವ ನಗರಗಳಿಗೆ ಅಂತ ಗೊತ್ತಮ್ಮ? 1852 ಡಾಲೌಸಿ ಏನಿದ್ದಾರೆ, ಬ್ರಿಟಿಷರ ಆಡಳಿತ ಅವಧಿ ಕಾಲದಲ್ಲಿ ಟೆಲಿಟ್ರಾಫಿಕ್ ತಂತಿ ಸಂಪರ್ಕವನ್ನ ನಮ್ಮ ದೇಶದಲ್ಲಿ ಅಳವಡಿಸ್ತಾರೆ. ಯಾವ ನಗರಗಳಿಗೆ ಮೊದಲು ಅಳವಡಿಸಿದ್ರು ಅಂತ ಏನಾದರೂ ನಿಮಗೆ ಗೊತ್ತಿದ್ರೆ ಪ್ರಯತ್ನ ಪಡಿ ಉತ್ತರವನ್ನು ಹೇಳಲಿಕ್ಕೆ. ಬೆಂಗಳೂರು. ತಪ್ಪಾಗಿದೆಯಮ್ಮ, ನಾನು ಬೇರೆ ಕೇಳುಗ್ರನ್ನ ಕೇಳ್ತೇನೆ. ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಮೊದಲು ಕೇಳಿದ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ

0: ಹಲೋ ನಮಸ್ತೆ, ಚಿತ್ರದುರ್ಗ ಆಕಾಶವಾಣಿ.
1: ಹಲೋ,
0: ಬಳ್ಳಾರಿಯಿಂದ ಕಿಶೋರ್ ಅವರೇ, ಪ್ರಶ್ನೆನ ಕೇಳಿಸ್ಕೊಂಡಿದ್ರಿ. ಸಾವಿರದ 1852 ಡಾಲ್ಹೌಸಿಯು ನಮ್ಮ ದೇಶದಲ್ಲಿ ಬ್ರಿಟಿಷರ ಆಡಳಿತಾವಧಿಯಲ್ಲಿ ಟೆಲಿಟ್ರಾಫಿಕ್ ತಂತಿ ಸಂಪರ್ಕವನ್ನು ಯಾವ ನಗರಗಳಿಗೆ ಕಲ್ಪಿಸಿದ್ರು ಅಂತ ಗೊತ್ತಾ ಕಿಶೋರ್ ಅವರೇ? ಬಳ್ಳಾರಿಯಿಂದ ಕರೆ ಮಾಡಿದಿರಲ್ವಾ? ಹೌದು. ಹಲೋ, ಪ್ರಯತ್ನಿಸಿ, ಸಮಯಾವಕಾಶ ಇದೆ ಕಿಶೋರ್ ಅವರೇ.

0: ನಿಮ್ಮ ಸಮಯಾವಕಾಶ ಮುಗಿತಾ ಬಂತು ಕಿಶೋರ್ ಅವ್ರೆ.
1: ಕಲ್ಕತ್ತಾ ಡೈಮಂಡ್ ಅಂತ
0: ಸರಿಯಾದ ಉತ್ತರವನ್ನ ಹೇಳಿದ್ರಿ. ಕಲ್ಕತ್ತಾ ಮತ್ತು ಆಗ್ರಾ ನಗರಗಳಿಗೆ ಮೊದಲ ಟೆಲಿಟ್ರಾಫಿಕ್ ತಂತಿ ಸಂಪರ್ಕ ವ್ಯವಸ್ಥೆಯನ್ನ 1852ರಲ್ಲಿ ಡಾಲೌಸಿ ಅವರು ಕಲ್ಪಿಸ್ತಾರೆ. ನಿಮಗೆ ಮುಂದಿನ ಪ್ರಶ್ನೆಯನ್ನ ಕೇಳ್ತೇನೆ. ರಾಷ್ಟ್ರಕೂಟರ ಸಂಸ್ಥಾಪಕ ದೊರೆ ಹೆಸರು?
1: ದಂತಿದುರ್ಗ.
0: ಎರಡು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಿದಿರಿ. ನಮ್ಮ ಮುಂದಿನ ಪ್ರಶ್ನೆ, ರಾಮಕೃಷ್ಣ ಪರಮಹಂಸರ ಮೂಲ ಹೆಸರು ಏನಾಗಿತ್ತು? ರಾಮಕೃಷ್ಣ ಪರಮಹಂಸರು ಏನಿದ್ದಾರೆ, ಇವರ ಮೊದಲ ಹೆಸರು ಮೂಲ ಹೆಸರು ಏನಾಗಿತ್ತು ಅಂತ ಗೊತ್ತಾ? ಸಮಯಾವಕಾಶ ಇದೆ. ಎಂತ ಬರುತ್ತೆ? ಗದಾಧರ ಚಟ್ಟೋಪಾಧ್ಯಾಯ ಅಂತ ಹೇಳಿ ಇವರ ಮೂಲ ಹೆಸರು. ಇನ್ನೊಂದು ಪ್ರಶ್ನೆ ನಿಮಗೆ ಕೇಳ್ತೇನೆ ಕಿಶೋರ್ ಅವರೇ. ಭಾರತವನ್ನ ಬ್ರಿಟಿಷರ ಕಪಿಮುಷ್ಟಿಯಿಂದ ಮುಕ್ತಗೊಳಿಸಬೇಕೆಂದು ಹೋರಾಡಿದಂತ ಸುರಪುರದ ದೊರೆ ಯಾರು? ರಾಜ ವೆಂಕಟಪ್ಪ ನಾಯಕ. ಮೂರು ಪ್ರಶ್ನೆಗೆ ಉತ್ತರವನ್ನು ನೀಡಿದಿರಿ. ಸರಿಯಾದ ಉತ್ತರವನ್ನು ನೀಡಿದಿರಿ ಕಿಶೋರ್ ಅವರೇ. ಧನ್ಯವಾದಗಳು ತಮ್ಮ ಪ್ರತಿಕ್ರಿಯೆಗೆ.

0: ಇದುವರೆಗೂ ಕ್ವಶನ್ ಬಾಕ್ಸ್ ನೇರ ಫೋನಿನ್ ರಸಪ್ರಶ್ನೆ ಕಾರ್ಯಕ್ರಮ ಕೇಳಿದಿರಿ.
1: ಈ ಕಾರ್ಯಕ್ರಮ ನಡೆಸಿಕೊಟ್ಟ ನಾನು ನಿಮ್ಮ ರೇಡಿಯೋ ಮಿತ್ರ ಎಸ್ ಬಸವರಾಜ್ ಬಸೂರ್.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಸಮಯ 6 ಗಂಟೆ. ಇದೀಗ ಕೆಲವು ಪ್ರಕಟಣೆಗಳು.
1: ಜೈನ ಸಂಘ ಚಿತ್ರದುರ್ಗ, ರೋಟರಿ ಬೆಂಗಳೂರು ಇವರ ಸಹಯೋಗದೊಂದಿಗೆ ಪ್ರಾಜೆಕ್ಟ್ ದೃಷ್ಟಿತಂಡ, ಡಾಕ್ಟರ್ ಸೋಲಂಕಿ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಇವರ ನೆರವಿನಿಂದ ದಿನಾಂಕ 27/6/2026 ಶನಿವಾರದಂದು ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ.

0: ಪ್ರಿಯ ಶ್ರೋತೃಗಳಿಗೆ ಗಮನಿಸಿ, ಇನ್ನು ಮುಂದೆ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಪೂಜಾರಹಟ್ಟಿಯ ಕೃಷಿಕ ಮರುಳ ಸಿದ್ದೇಶ್ವರ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳನ್ನು ಕೇಳಬಹುದು.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: ಪ್ರೇಕ್ಷಕರೇ, ಈ ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜನೆ ವಾಟ್ಸಾಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆಗ ನೀವು ಸಂದೇಶಗಳನ್ನು ಕಳಿಸಿ ನಮ್ಮಲ್ಲಿ ಲಭ್ಯವಿರುವ ನಿಮ್ಮಿಷ್ಟದ ಗೀತೆಗಳನ್ನು ಪ್ರಸಾರಿಸಲು ಕೋರಿಕೆಗಳನ್ನು ಸಲ್ಲಿಸಬಹುದು. ವಾಟ್ಸಪ್ನಲ್ಲಿ ಸಂದೇಶ ಕಳಿಸಲು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273. ಈ ರಾತ್ರಿ 8 ಗಂಟೆಗೆ ಜನರಂಜನೆ ವಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ನೀವು ಸಂದೇಶಗಳನ್ನು ಕಳಿಸ್ತಾ ಇರಿ, ಕೇಳ್ತಾ ಇರಿ. ಇದು 102.6 MHz.
1: ನಮಸ್ಕಾರ ನಿನಗೆ ಭಾಸ್ಕರ.
2: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ. ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM. ಭಕ್ತಿಭಾವದ ಧಾರೆ ನಮನ ನಮನ ನಮನ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ವೇಳೆ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

ಆಕಾಶವಾಣಿ ಚಿತ್ರದುರ್ಗ. ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:15 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಆಯ್ತೋಳು ಗ್ರಾಮದ ವಿರೂಪಾಕ್ಷಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ.

6:35ಕ್ಕೆ ನಮ್ಮ ನಿಲಯದಿಂದ ಸೇವಾ ಮಾಹಿತಿ. ಮಹಿಳಾ ಟಿ20 ವಿಶ್ವಕಪ್ 2026 ಲಂಡನ್ನಿನ ಮ್ಯಾಂಚೆಸ್ಟರ್ನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಬಾಂಗ್ಲಾದೇಶ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆಯನ್ನು 6:50ನಿಮಿಷದಿಂದ ಆಟದ ಮುಕ್ತಾಯದವರೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಬಹುದು. ಇನ್ನು ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಈ ಸಂಜೆ 6:51ಕ್ಕೆ ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಪೂಜಾರಹಟ್ಟಿಯ ಕೃಷಿಕ ಮರುಳ ಸಿದ್ದೇಶ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ, ನಂತರ ಹವಾಮಾನ ವರದಿ, ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳು. ಈ ರಾತ್ರಿ 7:45ಕ್ಕೆ ಹಿಂದಿ ಚಿತ್ರಗೀತೆಗಳು, 8:00ಗೆ ಜನರಂಜನಿ, ವಾಟ್ಸಪ್ ಆಧಾರಿತ ಕೀಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 8:45ಕ್ಕೆ ವಚನಗಳು, 9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ಕನ್ನಡ ಮಿಕ್ಸ್ಡ್ ಫಿಲ್ಮ್ ಸಾಂಗ್ಸ್, 10:00ಗೆ ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇವಿಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಇಂದಿನ ಪ್ರಸಾರದಲ್ಲಿ ಕೇಳಬಹುದು. ನಮ್ಮ ನಾಳಿನ ಪ್ರಸಾರದಲ್ಲಿ ಮುಂಜಾನೆ 6:10ಕ್ಕೆ ನಮ್ಮ ನಿಲಯದಿಂದ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಪ್ರೊಫೆಸರ್ ಶಹಸಿನ್ ಬೇಗಂ ಅವರಿಂದ ಕಾರ್ಯಕ್ರಮ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35ಕ್ಕೆ ನಮ್ಮ ನಿಲಯದಿಂದ ದೇಶಭಕ್ತಿಗೀತೆಯೊಂದನ್ನು ಕೇಳುವರಿ. 6:40ಕ್ಕೆ ರೈತರಿಗೆ ಸಲಹೆ, 6:45ಕ್ಕೆ ಭಾವಗೀತೆ, 6:50ಕ್ಕೆ ಆರೋಗ್ಯ ಬಿಂದು, ಖಿನ್ನತೆ ನಿವಾರಣೆ ಮತ್ತು ಹೋಮಿಯೋಪತಿ ಚಿಕಿತ್ಸೆ ಈ ವಿಷಯವಾಗಿ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಶೋಭಾ ಮಾಲಿ ಪಾಟೀಲ್. 7:15ಕ್ಕೆ ಭಾವತರಂಗ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳಬಹುದು. 7:30ಕ್ಕೆ ಸೇವಾ ಮಾಹಿತಿ. ನಾಳೆ ಬೆಳಗ್ಗೆ 7:45ಕ್ಕೆ, 8:30ಕ್ಕೆ ಹಾಗೂ 9:30ಗೆ ಚಿತ್ರಗೀತೆಗಳನ್ನು ವಿತರಿಸುತ್ತೇವೆ. ಈ ಮಧ್ಯೆ 9:05ಕ್ಕೆ ನಲ್ನುಡಿ ಬಾಳಿಗೊಂದು ಹಿತನುಡಿ ಡ್ಯಾಮೇಶ್ ಎಚ್ಎಸ್ ಅವರಿಂದ, 9:10ಕ್ಕೆ ಗಾಂಧಿ ಸ್ಮೃತಿ ಮತ್ತು ಮೀರಾ ಭಜನ್ ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, 10:00ಗೆ ಜನರಂಜನಿ ಕರೆಗೊಂದು ಗೀತೆ ಗ್ರಾಮೀಣ ಮಹಿಳೆಯರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ, 11:00ಗೆ ಜನಪದ ಗೀತೆಗಳು, 12:30ಕ್ಕೆ ಮಾಹಿತಿ ಕಣದಲ್ಲಿ ಸಾಧಕರ ಪರಿಚಯ. ನಾಳೆ ಮಧ್ಯಾಹ್ನ 12:05ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ, ಮಹಿಳೆಯರಿಗಾಗಿ ಕಾರ್ಯಕ್ರಮ, ಡಾಕ್ಟರ್ ಅನುಪಮ ನಿರಂಜನ್ ಅವರ ಆತ್ಮಕಥೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆಜಿ ಕವಿತಾ, ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್, ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:30ಕ್ಕೆ ನಮ್ಮ ನಿಲಯದಿಂದ ಕೆಲವು ಪ್ರಕಟಣೆಗಳು, 12:35ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ, ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾಕ್ಟರ್ ಹನುಮಂತ್ ನಾಯ್ಕ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎಂಎಸ್ ದ್ಯಾಮಲಾಂಬಿಕಾ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:00ಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ, ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಪ್ರಸ್ತುತಿ ಜಗದೀಶ್ ಗೋಪನಹಳ್ಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 1:20ಕ್ಕೆ ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕರುಣಾಳು ಬಾಬೆಳಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳು, 2:40ಕ್ಕೆ ವಿಷಯಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ, 3:00ಗೆ ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ನಾಳೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00ಗೆ ನಮ್ಮ ನಿಲಯದಿಂದ ಸಿನಿ ಪ್ರಪಂಚ ಕುರಿತು ವಿಶೇಷ ಕಾರ್ಯಕ್ರಮ, ಕಾರ್ಯಕ್ರಮ ನಡೆಸಿಕೊಡುವವರು ಹೆಚ್ಇ ಗಣೇಶ್ ಬಾಬು. 5:45ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ, ವಿಷಯ ತಂಬಾಕು ವ್ಯಸನ ನಿವಾರಣೆ ಕೇಂದ್ರ, ಭಾಗವಹಿಸುತ್ತಾರೆ ಬೆಂಗಳೂರು ನಿಮಾನ್ಸ್ನ ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರಾದ ಡಾಕ್ಟರ್ ಬಿಎನ್ ಸುಬೋಧ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಾಳೆ ಸಂಜೆ 6:15ರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಕಲ್ಲದೇವರಪುರ ಗ್ರಾಮದ ಶೇಖಮ್ಮ ಹಾಗೂ ಸಂಗಡಿಗರಿಂದ ಬೀಸೋಕಲ್ಲಿನ ಪದ, 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ, 6:35ಕ್ಕೆ ನಮ್ಮ ನಿಲಯದಿಂದ ಸೇವಾ ಮಾಹಿತಿ, 6:51ಕ್ಕೆ ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮಳೆ ಕಡಿಮೆಯಾದ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಎಂಜಿ ಬಸವನಗೌಡ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಬಳಿಕ ರೈತರಿಗೆ ಸಲಹೆ, ಜನಪದ ಗೀತೆ. ನಾಳೆ ರಾತ್ರಿ 7:45ಕ್ಕೆ ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ, ಜನಪದ ರಂಗಭೂಮಿಗೆ ಕಾಯಕಲ್ಪ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಸಿಕೆ ನಾವಲಗಿ. 8:00ಗೆ ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ, 8:45ಕ್ಕೆ ವಚನಗಳು, 9:15ಕ್ಕೆ ಭಾವಗೀತೆಗಳು. ನಾಳೆ ರಾತ್ರಿ 9:30ಕ್ಕೆ ಭಕ್ತಿ ಪ್ರಧಾನ ಕನ್ನಡ ಚಿತ್ರಗೀತೆಗಳನ್ನು ವಿತರಿಸುತ್ತೇವೆ. 10:00ಗೆ ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಪ್ರಸಾರವಾದ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್. ಸಮಯ 6:15, ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.

ಚಿತ್ರದುರ್ಗ, ರೋಟರಿ ಬೆಂಗಳೂರು ಇವರ ಸಹಯೋಗದೊಂದಿಗೆ ಪ್ರಾಜೆಕ್ಟ್ ದೃಷ್ಟಿತಂಡ, ಡಾಕ್ಟರ್ ಸೋಲಂಕಿ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಇವರ ನೆರವಿನಿಂದ ದಿನಾಂಕ 27/6/2026 ಶನಿವಾರದಂದು ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು

0: ಚಿತ್ರದುರ್ಗ.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಇದುವರೆಗೂ ಚಿತ್ರದುರ್ಗ ತಾಲೂಕು ಆಯ್ತೋಡು ಗ್ರಾಮದ ವಿರೂಪಾಕ್ಷಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

ಜಿಲ್ಲಾ ವಾರ್ತಾಪತ್ರ ಬರೆದವರು ಡಿ ಶ್ರೀಕಾಂತ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜೂನ್ 20 ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಅನ್ನು ಕೈಗೊಳ್ಳಲಾಗುತ್ತಿದೆ. ವಿವಿಧ ರಾಜ್ಯ

0: ರಾಜಕೀಯ ಪಕ್ಷಗಳ ಮತಗಟ್ಟೆ ಏಜೆಂಟ್ಗಳಿಗೆ ತರಬೇತಿ ನೀಡಲಾಗುತ್ತಿದೆ. 2026 ಅಕ್ಟೋಬರ್ 1 ಹರಾತ ದಿನಾಂಕವನ್ನಾಗಿ ಮಾನದಂಡವನ್ನಾಗಿಟ್ಟುಕೊಂಡು ಸಮಗ್ರ ಪರಿಷ್ಕರಣೆ ನಡೆಸಲಾಗುತ್ತಿದೆ. ಇದರ ಭಾಗವಾಗಿ ಜೂನ್ 20-29 ಸಿದ್ಧತೆ, ತರಬೇತಿ, ನಮೂನೆ ಮುದ್ರಣ ಕಾರ್ಯ ನಡೆಯಲಿದೆ. ಜೂನ್ 30-ಜುಲೈ 29 ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ. ಅಕ್ಟೋಬರ್ 7 ಅಂತಿಮ ಪಟ್ಟಿ ಪ್ರಕಟ, ಮತಗಟ್ಟೆಗಳ ಪುನರ್ ವಿಂಗಡಣೆ ಪ್ರಕ್ರಿಯೆ ಜುಲೈ 29 ಪೂರ್ಣಗೊಳ್ಳಲಿದೆ. ಆಗಸ್ಟ್ 5 ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ. ಆಗಸ್ಟ್ 5-ಸೆಪ್ಟೆಂಬರ್ 4 ಹಕ್ಕು ಹಾಗೂ ಆಕ್ಷೇಪಣೆಗಳ ಸಲ್ಲಿಕೆಗೆ ಅವಕಾಶವಿದೆ. ಅಕ್ಟೋಬರ್ 3 ಆಕ್ಷೇಪಣೆಗಳನ್ನು ವಿಲೇವಾರಿ ಮಾಡಲಾಗುತ್ತದೆ. ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಾಗುತ್ತದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಿಸಿದಂತೆ 4 ಕ್ಷೇತ್ರಗಳಿದ್ದು 4 ಮತದಾರರ ನೋಂದಣಾಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ. 4 ವಿಧಾನಸಭಾ ಕ್ಷೇತ್ರಗಳಿಂದ ಒಟ್ಟು 8 ಸಹಾಯಕ ಮತದಾರ ನೋಂದಣಾಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ. ಎಲ್ಲಾ ಮತದಾರ ನೋಂದಣಾಧಿಕಾರಿಗಳಿಗೆ ಮತ್ತು ಸಹಾಯಕ ಮತದಾರ ನೋಂದಣಾಧಿಕಾರಿಗಳಿಗೆ ಈಗಾಗಲೇ ತರಬೇತಿಯನ್ನು ನೀಡಲಾಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಪಾರದರ್ಶಕವಾಗಿ ನಡೆಯಲಿದ್ದು, ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡದಂತೆ ಸಾರ್ವಜನಿಕರು ಸಹಕರಿಸಬೇಕಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಮುಂಗಾರು ಕೃಷಿ ಚಟುವಟಿಕೆಗಳು ಆರಂಭವಾಗಿದ್ದು, ರೈತರು ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಹದ ಮಾಡಿಕೊಳ್ಳುವಲ್ಲಿ ಕಾರ್ಯಪ್ರವೃತ್ತರಾಗುತ್ತಿದ್ದಾರೆ. ಈ ಬಾರಿ ಮುಂಗಾರು ಹಂಗಾಮಿಗೆ ಪ್ರಮುಖ ಬೆಳೆಗಳಾದ ರಾಗಿ 59,100 ಹೆಕ್ಟೇರ್, ಮುಸುಕಿನ ಜೋಳ 7,000 ಹಾಗೂ ಇತರೆ ಧಾನ್ಯಗಳು ಸೇರಿ ಒಟ್ಟು 69,548 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಗತ್ಯ ಬೀಜಗಳ ದಾಸ್ತಾನು ಇದೆ. ಪೂರ್ವ ಮುಂಗಾರು ಆರಂಭದ ಬೆನ್ನಲ್ಲೇ ಕೃಷಿ ಆಧಾರಿತ ಬೆಳೆಗಳ ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಕೃಷಿ ಇಲಾಖೆಯು ಶಿಫಾರಸು ಮಾಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮತ್ತು ಪಂಚಾಯಿತಿ ಸೃಜಿಸಿರುವ ಎಲ್ಲಾ ಸರ್ಕಾರಿ ಆಸ್ತಿಗಳನ್ನು ಜಿಯೋಟ್ಯಾಗ್ ಮಾಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟ ಸೂಚನೆ ನೀಡಿದ್ದು, ಈ ಕುರಿತು ಪ್ರಕ್ರಿಯೆಗಳು ನಡೆಯುತ್ತಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗುತ್ತಿದ್ದು, ಕಳೆದ ಆರ್ಥಿಕ ವರ್ಷ ಜಿಲ್ಲೆಯಲ್ಲಿ 24 ಬಾಲ್ಯ ವಿವಾಹ ಪ್ರಕರಣಗಳನ್ನು ತಡೆಯಲಾಗಿದೆ. 4 ಪ್ರಕರಣಗಳ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. 2025-26 ಸಾಲಿನಲ್ಲಿ 70 ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ವರದಿಯಾಗಿವೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ಜಿಲ್ಲೆಯಾದ್ಯಂತ 8,274 ಶಿಬಿರಾರ್ಥಿಗಳ ಒಳಗೊಂಡು 79 ಅರಿವು ಕಾರ್ಯಕ್ರಮ ಹಾಗೂ 12 ತರಬೇತಿ ಕಾರ್ಯಕ್ರಮ ನಡೆಸಲಾಗಿದೆ. ಪಾಲಕರನ್ನು ಕಳೆದುಕೊಂಡು ಅನಾಥರಾದ ಮಕ್ಕಳಿಗೆ ಪೌಷ್ಟಿಕ ಆಹಾರ, ಶಿಕ್ಷಣ, ಆರೋಗ್ಯಕ್ಕಾಗಿ ಪ್ರತಿ ಮಾಹೆ 2,000 ರೂಪಾಯಿ ವಿಶೇಷ ಪಾಲನಾ ಸಹಾಯಧನವಾಗಿ 130 ಮಕ್ಕಳಿಗೆ 31,20,000 ರೂಪಾಯಿ ಡಿಬಿಟಿ ಮುಖಾಂತರ ಪಾವತಿಸಲಾಗಿದೆ. ಜಿಲ್ಲೆಯಲ್ಲಿ ಬಾಲನ್ಯಾಯ ನಿಧಿ ಯೋಜನೆಯಡಿ 45 ಫಲಾನುಭವಿಗಳಿಗೆ ಒಟ್ಟು 2.95 ಲಕ್ಷ ರೂಪಾಯಿ ಸೌಲಭ್ಯವನ್ನು ಒದಗಿಸಿಕೊಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ಥೀಮ್ ಪಾರ್ಕ್ ಅನ್ನು ಜೂನ್ 27 ನಾಡಪ್ರಭು ಕೆಂಪೇಗೌಡರ ಜಯಂತಿ ದಿನದಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ 108 ಎತ್ತರದ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಭವ್ಯ ಕಂಚಿನ ಪ್ರತಿಮೆ ಬಳಿ ಅಂದಾಜು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ನಿರ್ಮಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನವು ಜೂನ್ 28-ಜುಲೈ 1 ನಡೆಯಲಿದ್ದು, ಜಿಲ್ಲೆಯಲ್ಲಿ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿಯನ್ನು ಹೊಂದಿದೆ. ಅಭಿಯಾನದಲ್ಲಿ 5 ಮಕ್ಕಳನ್ನು ಹೊಂದಿರುವ ಪಾಲಕರು ಪಲ್ಸ್ ಪೋಲಿಯೋ ಹಾಕಿಸುವುದನ್ನು ಮರೆಯಬಾರದು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಇದುವರೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಡಿ ಶ್ರೀಕಾಂತ್, ಓದಿದವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಚಿತ್ರದುರ್ಗ FM ಸಮಯ 6:35, ಇದೀಗ ಸೇವಾ ಮಾಹಿತಿ.

0: ಬಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ ವಸತಿ ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
4: ದಿವಂಗತ ಬಬ್ಲಿಬಾಯಿ ಹಂಜಾರಿ ಮಲ್ಜಿ ಚಿತ್ರದುರ್ಗ ಇವರ ಸ್ಮರಣಾರ್ಥ ಶ್ರೀ ಜೈನ ಸಂಘ ಚಿತ್ರದುರ್ಗ ಮತ್ತು ರೋಟರಿ ಬೆಂಗಳೂರು ಇಂದಿರಾನಗರ ಇವರ ಸಹಯೋಗದಲ್ಲಿ ಉಚಿತ ಮೆಗಾ ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಇದೇ ಜೂನ್ 27 ಶನಿವಾರ ಚಿತ್ರದುರ್ಗದ ಶ್ರೀ ಬಸವೇಶ್ವರ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿದೆ. 9:00 AM ಮಧ್ಯಾಹ್ನ 2 PM ನಡೆಯುವ ಶಿಬಿರವನ್ನು ಬೆಂಗಳೂರಿನ ಪ್ರಾಜೆಕ್ಟ್ ದೃಷ್ಟಿ ತಂಡವು ನಡೆಸಿಕೊಡುತ್ತದೆ. ಆಯ್ಕೆಯಾದವರಿಗೆ ಬೆಂಗಳೂರಿನ ಡಾಕ್ಟರ್ ಸೋಲಂಕಿ ಕಣ್ಣಿನ ಆಸ್ಪತ್ರೆ ಮತ್ತು ಚಿಕ್ಕಬಳ್ಳಾಪುರದ ಜೈನ್ ಮಿಷನ್ ಆಸ್ಪತ್ರೆಯವರು ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಿಕೊಡುತ್ತಾರೆ. ಶಿಬಿರಕ್ಕೆ ಸಹಕರಿಸುತ್ತಾರೆ ಬಾಂಬೆ ಗ್ಲಾಸ್ ಹೌಸ್, ಲಕ್ಷ್ಮೀ ಬಜಾರ್.

0: 27ರಂದು ಶನಿವಾರ ಚಿತ್ರದುರ್ಗದ ಶ್ರೀ ಬಸವೇಶ್ವರ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿದೆ. ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಯುವ ಶಿಬಿರವನ್ನು ಬೆಂಗಳೂರಿನ ಪ್ರಾಜೆಕ್ಟ್ ದೃಷ್ಟಿ ತಂಡವು ನಡೆಸಿಕೊಡುತ್ತದೆ. ಆಯ್ಕೆಯಾದವರಿಗೆ ಬೆಂಗಳೂರಿನ ಡಾಕ್ಟರ್ ಸೋಲಂಕಿ ಕಣ್ಣಿನ ಆಸ್ಪತ್ರೆ ಮತ್ತು ಚಿಕ್ಕಬಳ್ಳಾಪುರದ ಜೈನ್ ಮಿಷನ್ ಆಸ್ಪತ್ರೆಯವರು ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಿಕೊಡುತ್ತಾರೆ. ಶಿಬಿರಕ್ಕೆ ಸಹಕರಿಸುತ್ತಾರೆ ಬಾಂಬೆ ಗ್ಲಾಸ್ ಹೌಸ್, ಲಕ್ಷ್ಮೀ ಬಜಾರ್ ಚಿತ್ರದುರ್ಗ ಮತ್ತು ಶಾ ಸೈಕಲ್ ಇಂಪೋರ್ಟಿಂಗ್ ಕಂಪನಿ ಎಸ್ಕೆಪಿ ಬ್ಯಾಂಕ್ ಚಿತ್ರದುರ್ಗ. ನೋಂದಣಿಗೆ ಪಾರಸ್ ಜೈನ್ ಅವರ ಸಂಖ್ಯೆ 9844500009 ಹಾಗೆ ಕಲ್ಪೇಶ್ ಜೈನ್ ಅವರ ಮೊಬೈಲ್ ಸಂಖ್ಯೆ 9886393967ಕ್ಕೆ ಕರೆ ಮಾಡಿ.
1: ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಸರಿಯಾಗಿ 6:40ಕ್ಕೆ ಪ್ರದೇಶ ಸಮಾಚಾರ ಕೇಳುತ್ತೀರಿ.
2: ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು. ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
2: ನಮ್ಮ ಕನ್ನಡ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿಯಾದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣದಿಂದ ಒಮ್ಮತದ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ದೇಶದ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ, ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಘೋಷಣೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸನ್ನದ್ಧರಾಗಿರುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ. ರಾಜ್ಯದ ಮಾವು ಬೆಳೆಗಾರರಿಗೆ ಆರ್ಥಿಕ ಪರಿಹಾರ ಘೋಷಿಸಿದ ಕೇಂದ್ರ ಸರ್ಕಾರ. ಹಾಗೂ ಬಿಡದಿ ಟೌನ್ಶಿಪ್ ವಿವಾದ, ಮುಖ್ಯಮಂತ್ರಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ, ಇದೇ 27ರಂದು ಚರ್ಚೆಗೆ ಆಹ್ವಾನ. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳು ಸೇರಿ ಒಮ್ಮತದ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದ್ನ

0: ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನವಲಿ ಸಮಾನಾಂತರ ಜಲಾಶಯ ಹೂಳೆತ್ತುವ ವಿಚಾರ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಎಲ್ಲರೂ ಸೇರಿ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದು ಈ ತೀರ್ಮಾನವನ್ನು ಕೇಂದ್ರ ಸಚಿವರೇ ಪ್ರಕಟಿಸಲಿದ್ದಾರೆ ಎಂದು ಹೇಳಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಆಶಯದಡಿ 3 ರಾಜ್ಯಗಳ ರೈತರ ರಕ್ಷಣೆಗೆ ಐತಿಹಾಸಿಕ ತೀರ್ಮಾನ ಕೈಗೊಳ್ಳಲಾಗಿದ್ದು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಇತಿಹಾಸದ ಪುಟ ಸೇರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಮುಂದೆ ಈ ಡ್ಯಾಮ್ ಅನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ನಮ್ಮ ರೈತರ ಕುಟುಂಬದವರು ಏನು ಪ್ರತಿಪಾದನೆ ಮಾಡಿದ್ದಾರೆ, ನಾವು ಈ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸಲಿಕ್ಕೆ ಊರು ತೆಗೆಯುವಂತ ವಿಚಾರ ಇರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ಇರುವಂತೆ ನಾವು ಬಂದಿದ್ದೇವೆ.
0: ಇದೇ ವೇಳೆ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ದೇಶಾದ್ಯಂತ ಇರುವ ಬಹುತೇಕ ಅಣೆಕಟ್ಟುಗಳಲ್ಲಿ 15%ಕ್ಕಿಂತಲೂ ಹೆಚ್ಚು ಹೂಳು ತುಂಬಿಕೊಂಡಿದ್ದು ಜಲಾಶಯಗಳ ನೀರು ಸಂಗ್ರಹಣಾ ಸಾಮರ್ಥ್ಯ ಗಣನೀಯವಾಗಿ ಕುಸಿದಿದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ನೂತನ ಗೇಟ್ಗಳಿಂದ 3 ರಾಜ್ಯಗಳ ತಲೆಮಾರುಗಳ ಸಮಸ್ಯೆಗೆ ಮುಕ್ತಿ ದೊರೆತಿದೆ ಎಂದು ತೆಲಂಗಾಣ ಮುಖ್ಯಮಂತ್ರಿ ಎಂ ರೇವಂತ್ ರೆಡ್ಡಿ ತಿಳಿಸಿದ್ದಾರೆ. ಲಕ್ಷಾಂತರ ರೈತರ ಕಣ್ಣೀರು ಒರೆಸುವ ನಿಟ್ಟಿನಲ್ಲಿ ಇದು ಪರಿಹಾರವಾಗಲಿದೆ ಎಂದು ಹೇಳಿದ್ದಾರೆ. ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾತನಾಡಿ ಗೋದಾವರಿ ಕಾವೇರಿ ನದಿಗಳ ಜೋಡಣೆಗೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಸಂಭವನೀಯ ಪ್ರಕೃತಿ ವಿಕೋಪಗಳು ಹಾಗೂ ಸೂಪರ್ ಎಲ್ ನೀನೋ ಪರಿಣಾಮದಿಂದ ಉಂಟಾಗಬಹುದಾದ ಬರ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಪ್ರಕೃತಿ ವಿಕೋಪ ನಿರ್ವಹಣೆ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಈವರೆಗೆ ಕೈಗೊಂಡಿರುವ ಅಗತ್ಯ ಕ್ರಮಗಳ ಕುರಿತು ಮಾಹಿತಿ ಪಡೆದಿದ್ದಾರೆ. ಸಂಭವನೀಯ ಬರ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕುಡಿಯುವ ನೀರಿನ ಲಭ್ಯತೆ, ಜಾನುವಾರುಗಳಿಗೆ ಮೇವು, ಕೃಷಿ ಚಟುವಟಿಕೆಗಳ ನಿರ್ವಹಣೆ ಹಾಗೂ ನೀರಿನ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಜಿಲ್ಲಾವಾರು ಕಾರ್ಯಯೋಜನೆಗಳನ್ನು ಸಿದ್ದಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಕುಡಿಯುವ ನೀರಿಗಾಗಿ ಕೊಳವೆ ಬಾವಿ ಕೊರೆಸಲು ತ್ವರಿತಗತಿಯಲ್ಲಿ ಅನುಮತಿ ನೀಡಬೇಕು. ಈ ವಿಚಾರದಲ್ಲಿ ಯಾವುದೇ ರೀತಿಯ ವಿಳಂಬವಾಗಬಾರದು. ಅಗತ್ಯವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದ 122 ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು 139 ಹಳ್ಳಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ. 789 ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆ ಪಡೆಯಲಾಗಿದ್ದು 669 ಹಳ್ಳಿಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳಿಂದ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಸಭೆಯಲ್ಲಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಆರ್ಥಿಕ ಪರಿಹಾರ ಘೋಷಿಸಿದೆ. ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆಯಡಿಯಲ್ಲಿ ತೋತಾಪುರಿ ಮಾವಿಗೆ ಕ್ವಿಂಟಾಲ್ಗೆ 1,750 ರೂಪಾಯಿಗಳ ಆರ್ಥಿಕ ಸಹಾಯ ನೀಡಲು ಅನುಮೋದನೆ ನೀಡಿದೆ. ಈ ಘೋಷಣೆಯನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬಿಡುಗಡೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಪ್ರಸ್ತಾವನೆ ಪುರಸ್ಕರಿಸಿರುವ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ರಾಜ್ಯದಲ್ಲಿ 1.30 ಲಕ್ಷ ಮೆಟ್ರಿಕ್ ಟನ್ ತೋತಾಪುರಿ ತಳಿಯ ಮಾವನ್ನು ಖರೀದಿಸಲು ಅನುಮತಿ ನೀಡಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಪ್ರಹ್ಲಾದ್ ಜೋಶಿ, ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿರುವ ಮಾವು ಬೆಳೆಗಾರರಿಗೆ ಬೆಂಬಲ ನೀಡಿದ್ದಕ್ಕಾಗಿ ಬೆಳೆಗಾರರ ಪರವಾಗಿ ಪ್ರಧಾನಿ ಹಾಗೂ ಕೇಂದ್ರ ಕೃಷಿ ಸಚಿವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿವಾದ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ ಬರೆದಿದ್ದಾರೆ. ಇದೇ 27ರಂದು ಬೈರಮಂಗಲ ಗ್ರಾಮಕ್ಕೆ ಭೇಟಿ ನೀಡಲಿದ್ದು ಅಂದು ಬಿಡದಿ ಟೌನ್ಶಿಪ್ ಯೋಜನೆಯಿಂದ

0: ಸಂಬಂಧಿತರಾಗುವ ರೈತರು, ಕೃಷಿ ಕಾರ್ಮಿಕರು ಹಾಗೂ ಹೈನುಗಾರಿಕೆಯಲ್ಲಿ ತೊಡಗಿರುವ ಮಹಿಳೆಯರ ಅಹವಾಲು ಆಲಿಸಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ತಾವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಬೈರಮಂಗಲಕ್ಕೆ ಭೇಟಿ ನೀಡುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವಿಬ್ಬರು ಬಾಧಿತ ವರ್ಗದ ಜನರ ಸಂಕಷ್ಟಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಪರ್ಯಾಯ ಮಾರ್ಗಗಳನ್ನು ಹುಡುಕಲು ಸಾಧ್ಯ ಎಂದು ಭಾವಿಸಲಾಗಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇಶ ಮತ್ತು ರಾಜ್ಯದ ಆರ್ಥಿಕ ಪ್ರಗತಿಯಲ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದು ಅವುಗಳ ಸಮಸ್ಯೆ ಬಗೆಹರಿಸಲು ಸರ್ಕಾರ ಬದ್ದವಾಗಿದೆ ಎಂದು ನಗರಾಭಿವೃದ್ದಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಹಮ್ಮಿಕೊಂಡಿದ್ದ ಇ ಖಾತಾ ಮತ್ತು ನಗರ ಅಭಿವೃದ್ದಿ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅತಿ ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಿರುವುದು ಎಂಎಸ್ಎಂಇ ವಲಯವಾಗಿದ್ದು ಯಾವುದೇ ಸರ್ಕಾರ ಇದನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ ಬೆಂಗಳೂರಿನ ಸೆಂಟರ್ ಫಾರ್ ಏರ್ಬಾರ್ನ್ ಸಿಸ್ಟಮ್ಸ್ ಕ್ಯಾಪ್ಸ್ನಲ್ಲಿ ನಡೆದ ಸಮಾರಂಭದಲ್ಲಿ ನೇತ್ರ ಯುದ್ಧ ವಿಮಾನದ ನಿಯಂತ್ರಣ ವ್ಯವಸ್ಥೆಯ ಅಂತಿಮ ಕಾರ್ಯಾಚರಣೆಗೆ ಅನುಮತಿ ನೀಡಿದೆ. ರಕ್ಷಣಾ ಸಿಬ್ಬಂದಿ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಅಂತಿಮ ಕಾರ್ಯಾಚರಣೆಗೆ ಔಪಚಾರಿಕವಾಗಿ ಅನುಮತಿ ನೀಡಿರುವುದಾಗಿ ಘೋಷಿಸಿದ್ದಾರೆ. ಭಾರತೀಯ ವಾಯುಪಡೆಯ ಆಕಾಶದಲ್ಲಿ ಕಣ್ಣು ಎಂದು ಕರೆಯಲ್ಪಡುವ ಈ ನೇತ್ರ ಯುದ್ಧ ವಿಮಾನವು ಎಲ್ಲ ಅಭಿವೃದ್ದಿ ಮತ್ತು ಕಾರ್ಯಾಚರಣೆಯ ಪ್ರಯೋಗಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಬಳಿಕ ಮಾತನಾಡಿದ ಅವರು, ಭವಿಷ್ಯದ ಮಿಲಿಟರಿ ಕಾರ್ಯಾಚರಣೆಗಳು ಮಾನವ ಸಹಿತ ಮತ್ತು ಮಾನವರಹಿತ ವ್ಯವಸ್ಥೆಗಳು ಹಾಗೂ ಕೃತಕ ಬುದ್ದಿಮತ್ತೆಯ ಸಂಯೋಜನೆಯನ್ನು ಒಳಗೊಂಡಿರುತ್ತದೆ ಎಂದು ತಿಳಿಸಿದ್ದಾರೆ.
1: And the scientific community of our nation, a partnership towards fulfilling India's quest for Atmanirbharta. And from the very inception of the program, Indian Air Force was not just a customer waiting for a delivery of the product, but it was an active partner in design, development, integration, testing and operationalization. DRDO, CABS in particular, and I have worked hand in hand in defining the operational requirements, participating in developmental and user trials, conducting continuous evaluation and providing timely and constructive feedback.
0: ದಾವಣಗೆರೆಯ ಹರಿಹರದಲ್ಲಿ ಬಂಧಿಸಲ್ಪಟ್ಟಿದ್ದ ಶಂಕಿತ ಭಯೋತ್ಪಾದಕ ಉತ್ತರ ಪ್ರದೇಶ ಮೂಲದ ಸುಹೇಲ್ನನ್ನು ದಾವಣಗೆರೆ ನ್ಯಾಯಾಲಯ 10 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಈತ ನೇರವಾಗಿ ಪಾಕಿಸ್ತಾನದಲ್ಲಿರುವ ಕೆಲವು ಹ್ಯಾಂಡ್ಲರ್ಗಳು ಹಾಗೂ ಶಂಕಾಸ್ಪದ ವ್ಯಕ್ತಿಗಳೊಂದಿಗೆ ಸಾಮಾಜಿಕ ಜಾಲತಾಣ ಹಾಗೂ ಇಂಟರ್ನೆಟ್ ಕರೆಗಳ ಮೂಲಕ ಸಂಪರ್ಕದಲ್ಲಿರುವುದು ದೃಢಪಟ್ಟಿದೆ. ಪ್ರಕರಣದ ಸೂಕ್ಷ್ಮತೆಯನ್ನು ಪರಿಗಣಿಸಿರುವ ನ್ಯಾಯಾಲಯವು 10 ದಿನಗಳ ಕಾಲ ನ್ಯಾಯಾಂಗ ವಶಕ್ಕೆ ನೀಡಿ ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ದೇಶದ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಘೋಷಣೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸನ್ನದ್ದರಾಗಿರುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ರಾಜ್ಯದ ಮಾವು ಬೆಳೆಗಾರರಿಗೆ ಆರ್ಥಿಕ ಪರಿಹಾರ ಘೋಷಿಸಿದ ಕೇಂದ್ರ ಸರ್ಕಾರ. ಹಾಗೂ ಬಿಡದಿ ಟೌನ್ಶಿಪ್ ವಿವಾದ, ಮುಖ್ಯಮಂತ್ರಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ, ಇದೇ 27ರಂದು ಚರ್ಚೆಗೆ ಆಹ್ವಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
2: ಆಕಾಶವಾಣಿ ಬೆಂಗಳೂರು.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ ಎಂ. ಸಮಯ 6:51 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ 2026 ಲಂಡನ್ನಿನ ಮ್ಯಾಂಚೆಸ್ಟರ್ನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಬಾಂಗ್ಲಾದೇಶ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆಯನ್ನು ಇನ್ನು ಮುಂದೆ ಕೇಳುವಿರಿ. ಆಟದ ಮುಕ್ತಾಯದವರೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಬಹುದು. ಇನ್ನು ಉಳಿದಂತೆ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ನಮ್ಮ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತವೆ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಪೂಜರಹಟ್ಟಿಯ ಕೃಷಿಕ ಮರುಳ ಸಿದ್ದೇಶ್ವರ ಅವರೊಂದಿಗೆ ಸಂದರ್ಶನ ಇದೀಗ ಕೇಳೋಣ.
3: ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಮೊಳಕಾಲ್ಮೂರು ತಾಲೂಕು ಪೂಜಾರಟ್ಟಿಯ ಕೃಷಿಕರಾದ ಮರುಳು ಸಿದ್ದೇಶ್ವರ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ಮರುಳು ಸಿದ್ದೇಶ್ವರ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ.
4: ಸರ್ ನಮಸ್ಕಾರ ಸರ್.
3: ಮರುಳು ಸಿದ್ದೇಶ್ವರ, ಈ ಕೃಷಿ ಬದುಕು ಅಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ?
4: ಸರ್ ನಾನು ಬಂದು ಇವಾಗ 17-18 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್.
3: ಮೊದಲೇ ಮಾಡ್ತಾ ಇದ್ರಿ?
4: ಮೊದಲು ಓದ ಅಭ್ಯಾಸ ಮುಗಿದ ಮೇಲೆ ನಾವು ರೈತರು ಕೃಷಿ ಬಗ್ಗೆ ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತಿತ್ತು, ಆದ್ರೆ ಹೇಳ್ಕೊಂಡು ಮುಂದುವರಿಸ್ತಾ ಇದೀವಿ ಸರ್. ಈಗ
3: ವಿದ್ಯಾಭ್ಯಾಸ ಎಲ್ಲವರಿಗೆ ಮಾಡಿದ್ರಿ?
4: ಸರ್ SSLC ಓದಿದ್ವಿ ಸರ್ ಅಷ್ಟೇ. ನಾವು
3: SSLC ಮುಂದೆ ಯಾಕೆ ಓದಲಿಲ್ಲ
4: ಸರ್? ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡೋರು ಯಾರು ಇದ್ದಿಲ್ಲ, ಹಾಗಾಗಿ ಮನೆಯಲ್ಲಿ ಬಿಡಿಸಿದ್ರು. ಹೊಲ ಭಾಳ ಇತ್ತು ಸರ್ ನಮ್ಮದು, ಇದನ್ನೇ ಮಾಡ್ಕೊಳ್ಳೋಣ ಅಂತೇಳಿ ನೀರು ಭಾಳ ಇದ್ವು, ಬೋರ್ಗಳು ಹಾಕಿದ್ವಿ. ಮತ್ತು ಹೋದ್ರೆ ನಮ್ಮ ಇದಕ್ಕೇನೋ ನಮಗೆ ಏನು ಸಿಗೋಲ್ಲ ಅನ್ಕೊಂಡು ಗೊತ್ತಾಯ್ತು. ಅದಕ್ಕೆ ನಾವು
3: ಕೃಷಿ
4: ಬಗ್ಗೆ ಸ್ವಲ್ಪ ಗೊತ್ತಿತ್ತು, ಅದಕ್ಕೆ ಅದ್ರಾಗ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಈಗ
3: ನಿಮ್ಮ ಅಪ್ಪಾಜಿ ಕೃಷಿಕರ?
4: ಹ್ಞೂ ಸರ್. ಅದು
3: ಜಮೀನು ಎಷ್ಟು ಎಕರೆ ಇದೆ ನಿಮ್ಮದು?
4: ಸರ್ ನಮ್ಮದು 3.5 ಎಕರೆ ಇದೆ ಸರ್ ನಮ್ದು. ಈಗ
3: ನೀರಾವರಿನ ಕುಷ್ಕಿ ಜಮೀನು
4: ಸರ್? ಅರ್ಧ ಕುಷ್ಕಿ ಐತೆ, ಅರ್ಧ ನೀರಾವರಿ ಸರ್ ನಮ್ದು.
3: ಕುಷ್ಕಿ ಜಮೀನಲ್ಲಿ ಏನೇನು ಬೆಳಿತೀರಾ
4: ಸರ್? ತೊಗರಿ ಹಾಕ್ತಿವಿ, ಶೇಂಗಾ ಫಸ್ಟ್ ಶೇಂಗಾ ಬಿತ್ತಿವಿ, ಆಮೇಲೆ ಅಕ್ಕಡಿ ತೊಗರಿ ಹಾಕ್ತಿವಿ, ಅಲಸಂದಿ ಹಾಕ್ತಿವಿ, ಉದ್ದ ಹಾಕ್ತಿವಿ ಸರ್ ನಾವು.
3: ಈ ವರ್ಷ ಮಳೆ ಯಾವ ರೀತಿ ಬಂದಿದೆ
4: ಸರ್? ಸ್ವಲ್ಪ ಕಡಿಮೆ ಸರ್ ಈ ಸಲ ಮಳೆ, ಮುಂಗಾರ ಸ್ವಲ್ಪ ಕಡಿಮೆ ತೋರಿಸ್ತಾ ಇದೆ ಸರ್. ನಾವು ಅಲ್ಲಿ ಬಿತ್ತಿದ್ದೀವಿ ಆಗಲೇ, ಒಂದು ತಿಂಗಳ ಸರ್ ಬಿತ್ತಿ ನಾವಾಗಲೇ.
3: ಈಗಾಗಲೇ ಬಿತ್ತನೆ ಮಾಡಿದ್ರ? ಮುಳಿಸಿದ್ದೀವಿ
4: ಸರ್, ಮಾಡಿದ್ವಿ ಸರ್ ನಾವಾಗಲೇ.
3: ಏನೇನು ಬಿತ್ತನೆ ಮಾಡಿದ್ರ ಈ ವರ್ಷ
4: ಸರ್? ತೊಗರಿ ಬಿತ್ತಿದ್ದೀವಿ, ಆಮೇಲೆ ಅಲಸಂದಿ ಹಾಕಿದ್ದೀವಿ, ಆಮೇಲೆ ಉದ್ದು ಬಿತ್ತಿದ್ದೀವಿ, ಇಷ್ಟು ಮಾಡಿದ್ವಿ ಸರ್. ಈಗ
3: ಹೋದ ವರ್ಷ ಈ ಕುಷ್ಕಿ ಜಮೀನಲ್ಲಿ ಯಾವ ರೀತಿ ಬಂದಿತ್ತು ಬೆಳೆ
4: ಸರ್? ಹೊಸಲಿ ತೊಗರಿ ಹಾಕಿದ್ವಿ, ಭಾಳ ಚೆನ್ನಾಗಿ ಬಂತು ಸರ್ ಬೆಳೆ. ಹೊಸಲಿ ಮಳೆ ಚೆನ್ನಾಗಿ ನಡೆದಿತ್ತು, ಆಮೇಲೆ ಔಷಧ ಎಲ್ಲ ನಾವು ಚೆನ್ನಾಗಿ ನೋಡ್ಕೊಂಡು ಕಾಪಾಡಿದ್ವಿ, ಚೆನ್ನಾಗಿ ಬಂತು ಸರ್ ಇಳುವರಿ.
3: ಎಕರೆಗೆ ಎಷ್ಟು ಕ್ವಿಂಟಲ್ ವರೆಗೆ ಇಳುವರಿ ಬಂತು
4: ಸರ್? 1 ಎಕರೆಗೆ ನಾವು 12-13 ಕ್ವಿಂಟಲ್ ಬೆಳೆಸಿ ಸರ್. ನಾವು ಎಕರೆಗೆ ಅಷ್ಟು ಇಳುವರಿ ತಗೊಂಡಿದ್ದೆ ಸರ್ ನಾವು.
3: ಅಂದ್ರೆ ಎಷ್ಟು ಸಾಲ ಗೊತ್ತ ಹಾಕ್ತೀರಾ ಅಕ್ಕಡಿಗಳು
4: ಸರ್? 8-9 ಸಾಲ ಒಂದು ಹಾಕ್ತೀವಿ ಸರ್ ನಾವು.
3: ಹ್ಞೂ ಸರ್. ಬಿತ್ತನೆ ಎಲ್ಲ ಟ್ರ್ಯಾಕ್ಟರ್ ಇಂದ ಬಿತ್ತನೆ ಮಾಡ್ತಾರಾ ಅಥವಾ ಕೂರಿಗೆಯಿಂದ?
4: ಇಲ್ಲ ಸರ್, ಕೂರಿಗೆಯಲ್ಲಿ ಬಿತ್ತೀವಿ ಸರ್ ನಾವು.
3: ಕೂರಿಗೆಯಿಂದ?
4: ಹ್ಞೂ ಸರ್.
3: ಇತ್ತೀಚೆಗೆಲ್ಲ ಎತ್ತುಗಳು ಸಂಖ್ಯೆ ಕಡಿಮೆ ಆಯ್ತು ಅಂತ ಎಲ್ಲ ಜಾಸ್ತಿ ಟ್ರ್ಯಾಕ್ಟರ್ಲ್ಲೇ ಬಿತ್ತನೆ ಮಾಡ್ತಾರೆ?
4: ಇಲ್ಲ ಸರ್, ನಾವು ಯಾವತ್ತಿಗೂ ನಾವು ನಮ್ಮ ದನಗಳಿದೆ ಸರ್, ನಮ್ಮ ಊರುಗಳೆಲ್ಲ ನಾವು ಎತ್ತುಗಳು ಬಿಟ್ಟು ನಾವು

0: ಯಾವತ್ತು ಬೇಸಾಯ ಮಾಡ್ಸಲ್ಲ ಸರ್ ನಾವು.
1: ಮೊದಲಿಂದನು ಎತ್ತುಗಳು ವ್ಯವಸಾಯ
0: ಸರ್ ಬರೇ ನಾವು ಎತ್ತು ಬೇಸಾಯ ಸರ್ ಮಾಡ್ತಾರೆ. ನೀವು ಚಿಕನು
1: ಎತ್ತಿನ ಬೇಸಾಯ ಚೆನ್ನಾಗಂತೀರ?
0: ಚೆನ್ನಾಗಿ ಸರ್. ಅದು
1: ಟ್ಯಾಕ್ಟರ್ ಇದ್ದಾದ್ರೆ ಎಲ್ಲ ತುಡ್ತಾ ಆಗುತ್ತೆ ತುಂಬಾ.
0: ನಮ್ಗೆ ಅದು ಇಷ್ಟ ಬರಲ್ಲ ಸರ್ ನಮ್ಗೆ ಬೇಸಾಯ. ಅದು ನಮಗೆ ಹಿಡ್ಸಲ್ಲ ಸರ್ ನಮಗೆ. ಅದು ನಾವು ಎತ್ತು ಬೇಸಾಯ ಸರ್ ಯಾವತ್ತಿ ನಾವು ಮಾಡ್ತಾ ಇರೋದು ನಾವು.
1: ಈಗ ಮತ್ತೆ ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳಿತೀರಿ
0: ಸರ್? ನೀರಾವರಿ ನಾವು ಹತ್ತಿ ಹಾಕಿದ್ದೀವಿ, 2 ಎಕರೆಗೆ ಹತ್ತಿ ಹಾಕಿದ್ವಿ ಸರ್. ಈಗ ಸ್ಟಾರ್ಟ್ ಆಗ್ತದೆ ಸರ್ ಹತ್ತಿ, ನಮ್ದು ಬಿಡಿಸ್ತಾ ಇದೀವಿ ಈಗಾಗಲೇ.
1: ಯಾವ ತಳಿ ಹಾಕಿದ್ರೆ ಹತ್ತಿ
0: ಸರ್? ನಾವು ಬನ್ನಿ ಹತ್ತಿ ಅಂತ ಹಾಕಿದ್ದೀವಿ. ಸರ್
1: ಬೀಜ ಎಲ್ಲಿಂದ ತಗೊಂಡ್ಬರ್ತೀರ
0: ಸರ್? ಬೀಜ ನಾವು ಬಳ್ಳಾರಿಯಲ್ಲಿ ತಗೊಂಡ್ಬರ್ತೀವಿ ಸರ್. ನಾವು
1: ಬಳ್ಳಾರಿಯಿಂದ
0: ಸರ್.
1: 1 ಎಕರೆಗೆ ಎಷ್ಟು ಬೇಕಾಗುತ್ತೆ ಬೀಜ?
0: 1 ಎಕರೆ 2 ಪ್ಯಾಕೆಟ್ ಬೇಕಾಗ ಸರ್.
1: 2 ಪ್ಯಾಕೆಟ್
0: ಸರ್.
1: ಒಂದು ಪ್ಯಾಕೆಟ್ ಅಂದ್ರೆ ಎಷ್ಟು ಗ್ರಾಮ್ ಇರ್ತವೆ?
0: 500 ಗ್ರಾಮ್ ಇರ್ ಸರ್.
1: 500 ಗ್ರಾಮ್
0: ಅರ್ಧ ಕೆ ಜಿ ಸರ್.
1: ಅರ್ಧ ಕೆ ಜಿ ಇರುತ್ತೆ
0: ಸರ್.
1: ಅವೆಲ್ಲ ಕೈಯಿಂದ ಊರ್ತಾರೆ? ಸೆಡ್ಡಲ್ಲೇ ಬಿತ್ತನೆ ಮಾಡ್ಬೇಕು?
0: ಇಲ್ಲ, ಕೈಯಿಂದ ಉಣಿಸ್ತೀವಿ ಸರ್.
1: ಎಷ್ಟು ಅಡಿಗೊಂದು ಊರ್ಬೇಕು?
0: 1 ಅಡಿಗೊಂದು ಉಣಿಸ್ ಸರ್. ಒಂದು ಬೀಜ
1: ಅಡಿಗೊಂದು
0: ಸರ್.
1: ಸಾಲಿನ ಸಾಲಿಗೆ ಅಂತ ಎಷ್ಟು ಕೊಡ್ತೀರಾ?
0: 3 ಅಡಿ ಇರ್ ಸರ್. ಒಂದು ಆಗಲ್ಲ ಸರ್, 3 ಅಡಿ ಆಗಲ್ಲ. 1 ಅಡಿ ಉದ್ದ
1: ಬೀಜ ಬೀಜಕ್ಕೊಂದು ಮಾಡ್ತಾರೆ. ಆ ತರ ಮಾಡಿ ಚೆನ್ನಾಗಂತೀರ?
0: ಚೆನ್ನಾಗಿರುತ್ತೆ ಸರ್ ಅದು.
1: ಮತ್ತೆ ಇದರಲ್ಲಿ ಮತ್ತೆ 3 ಅಡಿ ಜಾಗ ಇರುತ್ತಲ್ಲ, ಅದ್ರಲ್ಲಿ ಏನಾದ್ರು ಕಳೆ ಬಿದ್ರೆ ಅಂತರ ಬೇಸಾಯ ಮಾಡ್ತೀರ
0: ಸರ್? ಅವು ಕುಂಟೆ ಹೊಡಿತೀವಿ ಸರ್. ಕುಂಟೆ ಹೊಡೆದು ಗೊಬ್ಬರ ಇಟ್ಟು ನೀರು ಕಟ್ಟಿಗೆ ಅಂತ ನಾವು ಮನೆ ಬೇಸಾಯ ನಾವು ಮಾಡ್ಕೊಂಬರ್ತೀವಿ ಸರ್. ಅವು
1: ಎಷ್ಟು ದಿವಸಕ್ಕೊಮ್ಮೆ ಕುಂಟೆ ಹೊಡಿಬೇಕು
0: ಸರ್? ಅವು ವಾರ 10 ದಿನಕ್ಕೊಂದ್ಸಲಿ ಹೊಡಿತಾನೆ ಇರ್ಬೇಕು ಸರ್. ಅದಕ್ಕೆ ಎತ್ತುಗಳು ತುಳಿದಂಗೆಲ್ಲ ರೂಪಿಸ್ತು ಸರ್ ಗಿಡಗಳು.
1: ನೀವು ಸ್ವಂತ ಎತ್ತಿರೋದ್ರಿಂದ ಆಗಿಂದಾಗಲೇ ಹೊಡಿತಾ
0: ಇರ್ತೀರ? ಹೊಡ್ಕೊಂಡ್ ಸರ್. ಅದೇ
1: ನೀರೆಲ್ಲ ಡ್ರಿಪ್ ಮಾಡ್ಕೊಂಡಿರ್ತೀರ ಅಥವಾ ಆ ನೀರೇ ಕಟ್ತೀರ?
0: ಇಲ್ಲ ಸರ್, ನೀರು ಕಟ್ತೀವಿ ಸರ್. ನಾವು
1: ಆ ನೀರೇ ಕಟ್ತೀವಿ
0: ಸರ್.
1: ಆ ನೀರೇ ಕಟ್ಟೋದು ಚೆನ್ನಾಗಾ
0: ಸರ್? ಚೆನ್ನಾಗಿರುತ್ತೆ ಸರ್. ಅದು
1: ಆ ನೀರು ಕಟ್ಟೋದ್ರಿಂದ ಕಳೆ ಜಾಸ್ತಿ ಆಗುತ್ತೆ. ನಾವು ಸಾಲ ಪೂರ್ತಿ ಡ್ರಿಪ್ ಮಾಡ್ಕೊಂಡು ಸಾಲಲ್ಲೇ ಹಾಕ್ತಿವಿ ಅಂತ ಕೆಲವು ರೈತರು
0: ಸರ್. ನೀರು ಕಡಿಮೆ ಇದ್ರೆ ಹಂಗ ಮಾಡ್ತಾರ ಸರ್. ಹಂಗ ನಮ್ಮ ಬಾವಿ ನೀರು ಸರ್. ನಮ್ಮವು ನೀರು ಗದ್ದೆ ಹೊಡಿಬೋದು ಸರ್, ಅಷ್ಟು ನೀರು ಅದು ನಮ್ಮವು. ಅದಕ್ಕೋಸ್ಕರ ನಾವು ಯಾವ್ದು ಹನಿ ನೀರಾವರಿ ಏನು ಮಾಡಕ್ ಹೋಗಿಲ್ಲ ಸರ್. ಡೈರೆಕ್ಟ್ ನಾವು ಕೈಯಿಂದ ಕಟ್ತೇವೆ ಸರ್ ನೀರುಗಳು. ಅವು
1: ನೀರು ಹಾಯಿಸೋದೆ ಹೆಚ್ಚು ಅನುಕೂಲ
0: ಸರ್.
1: ಈಗ ಈ ಬೀಜ ನಾಟಿ ಮಾಡಿದ್ಮೇಲೆ ಹತ್ತಿ ಬೀಜ, ಇದಕ್ಕೆಲ್ಲ ಹತ್ತಿಗೆ ಸಾಕಷ್ಟು ಕೀಟ ರೋಗಗಳು ಬಾಧೆ ಕಂಡು ಬರ್ತಾ ಇರುತ್ತೆ. ಯಾವ ತರ ಕೀಟ ರೋಗಗಳು ಬಾಧೆ ಕಂಡು ಬರುತ್ತೆ
0: ಸರ್? ಎಲೆ ಮುದ್ರು ಬರುತ್ತೆ. ಆಮೇಲೆ ಎಲೆ ಮುದ್ರು ಬಂದ್ಮೇಲೆ ಆಮೇಲೆ ಕಾಪಿ ಹಿಡಿದಂಗೆ ಕಾಪು ಉದುರು ಸರ್. ಅದು ಅದಕ್ಕೆಲ್ಲ ಔಷಧಿ ನಾವು ಹೋಗಿ ತೋರಿಸ್ತೀವಿ. ನಾವು ಒಂದು ಎಲೆ ಕಿತ್ಕೊಂಡು ಹೋಗ್ತೀವಿ ಸರ್, ಈ ಥರ ಆಗಿದೆ ಅಂತ ಹೇಳ್ತೀವಿ. ಅವ್ರು ಅದಕ್ಕೆ ಮೆಡಿಸಿನ್ ಕೊಡ್ತಾರೆ ಸರ್. ತಗೊಂಬಂದು ಔಷಧಿ ಮಾಡ್ತೀವಿ ನಾವು. ಚೆನ್ನಾಗಾಗ್ತದೆ ಸರ್. ನಮ್ದು ಈ ಸಲ ನಮ್ದು ಭಾಳ ಚೆನ್ನಾಗಿ ಸರ್ ಹತ್ತಿ ನಮ್ದು.
1: ಇದಕ್ಕೆ ಮತ್ತೆ ಮೇಲ್ ಗೊಬ್ಬರ ಕೊಡ್ಬೇಕಾಗತ್ತೆ? ಎಷ್ಟು ದಿವಸಕ್ಕೊಮ್ಮೆ ಕೊಡ್ತೀರಾ? ಏನೇನು ಗೊಬ್ಬರ
0: ಸರ್? ಗೊಬ್ಬರ ಅಂದರೆ ನಾವು ದನಗಳೆಲ್ಲ ಸಾಕಿದ್ದೀವಲ್ಲ, ಕೊಟ್ಟಿಗೆ ಗೊಬ್ಬರ ಭಾಳ ಐತೆ ನಮ್ಮದು. ನಮಗಾಗಿ ನಾವು ಇನ್ನೂ ಬೇರೆಯವ್ರಿಗೆ ಮಾರ್ತೀವಿ ಸರ್ ನಾವು ಇನ್ನೂ ಗೊಬ್ಬರ. ನಾವು ಅದರಿಂದ ನಾವು ಜಾಸ್ತಿ ನಾವು ಗೌರ್ಮೆಂಟ್ ಗೊಬ್ಬರ ನಾವು ಜಾಸ್ತಿ ನಾವು ಹಾಕಲ್ಲ ಸರ್. ನಾವು ಏನೋ ಸ್ವಲ್ಪ ಏನಾರ ಸ್ವಲ್ಪ ಬೆಳ್ಳಗಾಯ್ತಂದ್ರೆ ಕರಗಾಗಬೇಕಂದ್ರೆ ಸ್ವಲ್ಪ ವೀರ್ಯ ಹಾಕ್ತೀವಿ. ಅಷ್ಟು ಬಿಟ್ಟು ನಾವು ಜಾಸ್ತಿ ನಾವು ಗೊಬ್ಬರ ಹಾಕೋಲ್ಲ ಸರ್. ನಾವು ಏನಾದರೂ ಕೊಟ್ಟಿಗೆ ಗೊಬ್ಬರ ನಮ್ದೇನಿದ್ರು.
1: ಮತ್ತೆ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಇರೋದ್ರಿಂದ ನಿಮ್ಗೇನು ಈ ರಾಸಾಯನಿಕ ಗೊಬ್ಬರದ ಖರ್ಚು ಬರೋದಿಲ್ಲ?
0: ಬರಲ್ಲ ಸರ್, ನಾವು ಆಗೋದಿಲ್ಲ ಸರ್ ಯಾವತ್ತಿನ ಅದನ್ನ.
1: ಮತ್ತೆ ಇದು ಹತ್ತಿ ಬಿಡ್ಲಿಕ್ಕೆ ಪ್ರಾರಂಭ ಬೇಕಾದ್ರೆ ಎಷ್ಟು ತಿಂಗಳು ಬೇಕಾಗುತ್ತೆ? ಹೌದು
0: ಸರ್, ಕರೆಕ್ಟ್ 3 ತಿಂಗಳು ತುಂಬಬೇಕು ಸರ್ ಹತ್ತಿ ಬರ್ಬೇಕಂದ್ರೆ. ನಮಗೆ ಬಿಡಿಸೋದಕ್ಕೆ 3 ತಿಂಗಳು ತುಂಬಿದ್ರೆ ನಾವು ಚಾಲಾಗು ಸರ್ ಹತ್ತಿ. ನಮ್ಮ
1: ಸ್ಟಾರ್ಟ್
0: ಆಗುತ್ತೆ ಸರ್.
1: ಇನ್ನು ಕೆಲವರು ಎಲ್ಲ ಸೀಡ್ಸ್ ಹತ್ತಿ ಅಂತ ಬೆಳೀತಾರೆ, ನೀವೇನು ಸೀಡ್ಸ್ ಹತ್ತಿ ಬೆಳೆಯಲ್ವಾ?
0: ಇಲ್ಲ ಸರ್, ನಾವು ಅದು ಯಾವುದು ನಾವು ಹೋಗಲ್ಲ ಸರ್ ಅವಕ್ಕೆ. ಅವಕ್ಕೆಲ್ಲ ಖರ್ಚುಗಳು ಭಾಳ ಬರ್ತಾರ. ಆಮೇಲೆ ಮೆಡಿಸಿನ್ ಭಾಳ ಹುಡಿಬೇಕು ಅವಕ್ಕೆ,
1: ಮಾಡಬೇಕು ಪರಾಗಸ್ಪರ್ಶ. ಅವಕ್ಕೆ
0: ಭಾಳ ಸಮಸ್ಯೆ ಇರೋದು. ನಾವು ಭಾಳ ಇದರಿಂದ ಒಂದು 15 ವರ್ಷದಿಂದ ಇದನ್ನ ಬೆಳೀತಾ ಇದ್ವಿ. ನಮಗೆ ಚೆನ್ನಾಗಿ ಇಳುವರಿ ಬಂದತ್ತೆ, ಚೆನ್ನಾಗಿ ಲಾಭ ಸಿಕ್ಕತ್ತೆ. ನಾವು ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ನಾವು
1: ಇದನ್ನೇ ಮಾಡ್ತೀರಾ?
0: ಹ್ಞೂ ಸರ್.
1: ಅದು ಬೀಜ ಹತ್ತಿ ಅಂದರೆ ಅದಕ್ಕೆ ಕೆಲಸ ಜಾಸ್ತಿ ಇರುತ್ತೆ, ಅಷ್ಟೇ ಲಾಭನೂ ಇರುತ್ತೆ.
0: ಲಾಭ ಇರ್ತಾರೆ. ಈಗ ಲಾಭ ಕೆಲಸ ಜಾಸ್ತಿ ಅಂದರೆ ಲೇಬರ್ ಸಿಗೋದು ಭಾಳ ಕಷ್ಟ ಸರ್. ಈಗ ಲೇಬರ್ ಭಾಳ ಕಷ್ಟ ಆಗಿಬಿಡು ಸರ್. ಈಗ ಏನು ನಮ್ಮ ಅಂತಂದರೆ ಮನೆಯಲ್ಲಿ ನಾವು 4-5 ಜನ ಕೆಲಸ ಮಾಡೋರಿದ್ದೀವಿ. ಆಮೇಲೆ ಟ್ಯಾಕ್ಟ್ರಿಯಿಂದ ಬೇಸಾಯ ನಾವು ಏನು ಮಾಡ್ತೀವಿ, ನಮ್ಮದೇ ಎತ್ತುಗಳು ಎಲ್ಲ ಇರೋದ್ರಿಂದ ನಾವೆಲ್ಲ ನಾವೇ ಒದ್ದಾಡ್ಕೆ ನಾವೇ ಕಷ್ಟ ಬೀಳೋದ್ರಿಂದ ಇವತ್ತು ನಮಗೆ ಒಂದು ಅನುಕೂಲ ಆಗಿದೆ ಸರ್. ನಮಗೆ ಭಾಳ ಉಳಿತಾಯ ಆಗುತ್ತೆ.
1: ನಾವೆಲ್ಲ ಕೂಲರ್ಗೆ ಕೊಟ್ಬಿಟ್ರೆ ಏನು
0: ಏನು ಸಿಗಲ್ಲ ಸರ್. ಕೂಲರ್ ಇಟ್ಟರೆ ನಾವೇ ಮಾಡೋದ್ರಿಂದ ನಮಗೆ ಒಂದು ಸ್ವಲ್ಪ ಆದಾಯ ಸ್ವಲ್ಪ ಚೆನ್ನಾಗಾಗುತ್ತೆ ಸರ್. ನಮಗೀಗ
1: ಈ ಕೂಲರ್ ಸಮಸ್ಯೆ ಜಾಸ್ತಿ ಅಂತಂದ್ರೆ ಯಾಕೆ ಇಷ್ಟೊಂದು ಸಮಸ್ಯೆ ಆಗ್ತೈತೆ ರೈತರಿ ಕೂಲರ್ದು ಅಂತೀರ?
0: ಕೂಲರ್ ಜಾಸ್ತಿ ಅಂದರೆ ಕೆಲಸ ಮಾಡೋರು ಜಾಸ್ತಿ ಇಲ್ಲ ಸರ್. ಈಗ ಇವಾಗ 1 ಕೆಜಿ ಅಕ್ಕಿ ಕೊಡ್ತಾರೆ, ಆಮೇಲೆ ಇವಾಗ ಡಿ ಕೆ ಶಿವಕುಮಾರ್ ಅವರು 5 ಕೆಜಿ ಕೊಡ್ತಾರೆ 10 ಕೆಜಿ ಒಬ್ಬರಿಗೆ. ಆಮೇಲೆ 2,000 ರೂಪಾಯಿ ಗೃಹಲಕ್ಷ್ಮಿ ದುಡ್ಡು, 2,000 ರೂಪಾಯಿ ದುಡ್ಡು ಹಾಕ್ತಾರೆ. ಅವ್ರಿಗೆ ವಾರದ ಪೂರ್ತಿ ಖರ್ಚು ಸಂತೆ ಬಾಳೆ ಎಲ್ಲ ಅದ್ರಾಗೆ ನಡೆದೋಗ್ಬಿಡುತ್ತೆ. ಈಗ ಕೆಲಸಗಳು ಬಂದ್ರೆ ಯಾರು ಬರ್ತಾ ಇಲ್ಲ ಸರ್. ಇದು ಅದರಿಂದ ಇವತ್ತು ಯಾರು ಕರೆದ್ರು ಯಾರು ಬರ್ತಾ ಇಲ್ಲ.
1: ರೈತರು ಕೃಷಿ ಮಾಡೋದು ತುಂಬ ಕಷ್ಟ ಆಗ್ಬಿಡ್ತು.
0: ಭಾಳ ಕಷ್ಟ ಆಗಿದೆ ಸರ್. ಇದು ಏನು ನಮ್ದಂದ್ರೆ ಮನೆಯಲ್ಲಿ ನಾವು 4-5 ಜನ ಕೆಲಸ ಮಾಡೋದ್ರಿಂದ ಆಸಕ್ತಿಯಿಂದ ಮಾಡ್ತೀವಿ ಸರ್ ನಾವು ಅದನ್ನ. ಅದ್ರ ಜೊತೆಗೆ ಹಂಗೆ ನಾವು ಆಕಳುಗಳು ಮಾಡಿ ಹೈನುಗಾರಿಕೆ ಒಂದು 4 ಆಕಳು ಇದಾವೆ. ಅವು 4 ಆಕಳು ಅಂದ್ರೆ ಒಂದು ಆಕಳು 8 ಲೀಟ್ರ್ ಒಂದು ಆಕಳು ಕರಿತೀವಿ ಸರ್. ಒಂದು ಒಂದು 55-60 ಲೀಟ್ರ್ ದಿನ ಹಾಲು ಹಾಕ್ತೀವಿ. ಅದು ಒಬ್ಬರು ಸಪ್ರೇಟ್ ಕೆಲಸ ಬಿಟ್ಬಿಡಿ ಸರ್ ಒಬ್ಬರನ್ನ ಅವ್ರಿಗೆ. ಅದಕ್ಕೆ ಒಬ್ಬರು

0: ಮಾಡ್ಕೊಂತಿರೋದು, ಇನ್ನಿದ್ದರೆಲ್ಲ ಹೊಲ ಕೆಲಸ ಮಾಡ್ಕೊಂತಿರೋದು. ಆಮೇಲೆ ಜೊತೆಗೆ ಆಮೇಲೆ ಅವರು ಆಕಳು ನೋಡ್ಕೊಂಡು ಒಂದು ಆಮೇಲೆ ಒಂದು 8 ಪಟ್ಲಿ ಮಾರ್ಕೊಂಡು ಮಾಡಿಕೊಟ್ಟಿದ್ವಿ ಅವರಿಗೆ. ಅದನ್ನು ಮಾಡ್ಕೊಂಡು ಎಲ್ಲ ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್.
1: ಈ ಥರ ಮನೆಯಲ್ಲಿ ಕೆಲಸ ಮಾಡಂತಾರಿದ್ರೆ ಮಾತ್ರ ಕೃಷಿ ಲಾಭದಾಯಕ ಅಂತೀರ?
0: ಹ್ಞೂ ಸರ್. ಇದು
1: ಇಲ್ಲಾಂದ್ರೆ ನಾವೆಲ್ಲ ಕೂಲರ್
0: ಎಲ್ಲ ಕೂಲರ್ ಇಟ್ಟು ಮಾಡಿಸ್ಬೇಕಂದ್ರೆ ನಮಗೆಲ್ಲ ನಮ್ಗೇನು ಸಿಗಲ್ಲ ಸರ್ ಅದ್ರಾಗ.
1: ಹೌದು,
0: ಅದು ಮಾಡಿದ್ರೆ ಸುಮ್ಮನೆ ಭಾಳ ವಾಸಿಸ್ತಾರ ಅದು.
1: ಹ್ಞೂ, ಮನೆಗೆಲ್ಲ ಚೆನ್ನಾಗಿ ಸಹಕಾರ ಕೊಡ್ತಾರೆ ನಿಮಗೆ ಕೃಷಿ?
0: ಎಲ್ಲ ಸಹಕಾರ ಇದೆ ಸರ್ ನಮಗೆ.
1: ಒಬ್ಬೊಬ್ರಿಗೆ ಒಂದೊಂದು ಕೆಲಸ ವಹಿಸ್ಕೊಟ್ಬಿಡೋದು
0: ಸರ್. ಬೆಳಿಗ್ಗೆ ಏನು ಕೆಲಸ ಅವ್ರಿಗೆ ಗೊತ್ತು ಸರ್ ಆಗಲ್ಲ, ಅವ್ರು ಯಾರೇ ಕೆಲಸ ಏನು ಮಾಡ್ಬೇಕಂಬೋದು. ಅವ್ರು ಬೆಳಿಗ್ಗೆ ಎಲ್ಲ ಅವ್ರ ಕೆಲಸ ಕರೆಕ್ಟ್ ಮಾಡ್ಕೊಂಬಿಡ್ತೀವಿ ನಾವು.
1: ಹೈನುಗಾರಿಕೆ ಮಾಡೋರು ಹೈನುಗಾರಿಕೆ ಮಾಡೋದು, ಕುರಿ ಸಾಕಾಣಿಕೆ ಮಾಡೋರು ಕುರಿ ಸಾಕಾಣಿಕೆ ಮಾಡೋದು, ಮನೆ ಕೆಲಸ ಮಾಡೋರು ಮನೆ ಕೆಲಸ, ಜಮೀನು ಕೆಲಸ ಮಾಡೋರು ಜಮೀನು ಕೆಲಸ.
0: ಅಷ್ಟೇ ಸರ್.
1: ಈ ಥರ?
0: ಹ್ಞೂ ಸರ್. ಹ್ಞೂ, ಅದೆಲ್ಲ ಕೆಲಸ ಮಾಡ್ಕೊಂಬಂದು ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿ ಸರ್ ಮನೆಯಲ್ಲಿ, ಮಾತಾಡಿ ಮನಿಕೊಂಡು ಬೆಳಿಗ್ಗೆ ಯಾವ ಥರ ಐತಿ ಏನು ಇರ್ತದೆ ಅದು ಕೆಲಸ ಮಾಡ್ಕೊಂತ ಇರ್ತೀವಿ ಸರ್ ನಾವು.
1: ಹತ್ತಿ ಒಂದು ಯಾವ ರೀತಿ ಇಳುವರಿ ಬರ್ತಾ ಇದೆ ನಿಮಗೆ
0: ಸರ್? ನಮ್ಮದು ಇವಾಗ 15 ವರ್ಷದ ಆಗ್ತಾ ಇದೀವಿ ಅಂದರೆ, ನಾವು ಬರೀ ಕೊಟ್ಟಿಗೆ ಗೊಬ್ಬರ ಸಿಮ್ ಗೊಬ್ಬರ ಆಮೇಲೆ ಔಷಧ ಎಲ್ಲ ಕರೆಕ್ಟ್ ಮಾಡ್ಕೊಂಡೋದ್ರಿಂದ ಒಂದು ಎಕರೆಗೆ ಬಂದು ನಾವು 15 ಕ್ವಿಂಟಲ್ ಹತ್ತಿ ಬೆಳಿತೀವಿ ಸರ್ ನಾವು.
1: ಓಹೋ,
0: 15 ಕ್ವಿಂಟಲ್ ಹತ್ತಿ ನಮ್ಗೆ ಗ್ಯಾರಂಟಿ ಸರ್ ನಮ್ಮದು.
1: ಯಾವ ವರ್ಷನಾದರೂ ಮಳೆ ಜಾಸ್ತಿ ಆಗಿ ಮಳೆ ಬರದಲ್ಲೇ ಅಥವಾ ಏನಾದರೂ ರೋಗ ಬಂದು ಲಾಸ್ ಆಗಿರೋದು ಉಂಟು ಹತ್ತಿ ಬೆಳೆಯಲ್ಲಿ
0: ಸರ್? ಒಂದು 2 ವರ್ಷ ಮಾತ್ರ ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು ಸರ್.
1: ಏನು ಸಮಸ್ಯೆ ಆಯಿತು?
0: ಮಳೆ ಜಾಸ್ತಿ ಆಗಿ ಕಾಪೆಲ್ಲ ಉದುರೋಗ್ಬಿಡ್ತು ಸರ್. ಜಾಸ್ತಿ ಭಾಳ ಮಳೆ ಬಂದ್ಬಿಡ್ತು ಸರ್. ಅದರಿಂದ ಒಂದು 2 ವರ್ಷ ಭಾಳ ಲಾಸ್ ಆಗ್ಬಿಡ್ತು ಸರ್ ನಮಗೆ. ಆಯಿತು, ಲಾಸ್ ಆಯ್ತು ಅಂದ್ರೆ ನಾವು ಇನ್ಸೂರೆನ್ಸ್ ಕಟ್ಟಿದ್ವಿ ಸರ್ ನಾವು ಅದಕ್ಕೆ. ಆ ಇನ್ಸೂರೆನ್ಸ್ ಮುಖಾಂತರ ನಮಗೆ ದುಡ್ಡು ಬಂದು ಸರ್, ನಮ್ಮದು ಲಾಸ್ ಆಗಿದ್ದೆ ನಮಗೆ ಸಮಸ್ಯೆ ಆಗಲಿಲ್ಲ. ಏನಂದ್ರೆ ಬೆಳಿಲಿಲ್ಲ ಅಂತೇಳಿ ನಮಗೆ ಸ್ವಲ್ಪ ಇದಾಯ್ತು ಸರ್ ನಮಗೆ.
1: ಈಗ ಹತ್ತಿ ಬಿಟ್ಟಾಗ ಮಳೆ ಬಂದುಬಿಟ್ರೆ ಎಲ್ಲ ಜಾಸ್ತಿ ನಷ್ಟ ಆಗುತ್ತಲ್ಲ, ಅದೆಲ್ಲ ಮಣ್ಣು ಇದಾಗ್ಬಿಟ್ಟು ಹತ್ತಿ ಎಲ್ಲ ನೆಂದು ತುಂಬ ಲಾಸ್ ಆಗುತ್ತಾ
0: ಸರ್? ಆಗ ಸರ್ ನಾವು ಬಿಡಿಸ್ಬಿಡ್ತೀವಿ ಸರ್, ನಾವು ಅವಿಂದಾಗಲೇ ಬಿಡಿಸ್ಕೊಂಡ್ಬಿಡ್ತೀವಿ ನಾವು. ಆಗಲೇ ನಾವು ಮಾಡ ನೋಡ್ತೀವಿ ಸರ್ ನಾವು. ಕಪ್ಪು ಮಾಡಿ ಏನಾಯ್ತು ಅಂತಂದ್ರೆ, ಒಂದು ನಮ್ಮ ಜೊತೆಗೆ ಇನ್ನೊಂದು ಒಬ್ಬರನ್ನ ಇಬ್ಬರನ್ನ ಆಳು ಇಟ್ಕೊಂಡು ನಾವು ಬಿಡಿಸ್ಕೊಂಡ್ಬಿಡ್ತೀವಿ ಸರ್. ನಾವು ಹತ್ತಿ ಯಾವತ್ತಿಗೆ ಮಾಡಕ್ ಬಿಡಲ್ಲ ಸರ್ ನಾವು. ಇಲ್ಲ ಸರ್,
1: ಲಾಸ್ ಮಾಡ್ಕೊಳ್ಳೋ
0: ಇಲ್ಲ ಸರ್, ಆಗಲ್ಲ ಸರ್. ನಾವು ನಾವೇ ಕೆಲಸ ನಾವೇ ಇರ್ತೀವಿ, ಅದನ್ನ ಕೂಲರ್ ನಮಗೆ ನಾವು ಕೆಲಸ ಮಾಡಕ್ ಹೋಗಲ್ಲ. ನಾವು ಯಾವಾಗ ಅಂದ್ರೆ ಅವಾಗ ರೆಡಿ ಇರ್ತೀವಿ ನಾವು ಹೊಲದಾಗ ನಾವಾಗಲೇ.
1: ಈಗ ಹತ್ತಿ ಕೆಲವು ಸರಿ 2 ವರ್ಷ ಲಾಸ್ ಆದಾಗ ಇನ್ಸೂರೆನ್ಸ್ ಬಂತು ಅಂದ್ರೆ ಈ ತರ ಇನ್ಸೂರೆನ್ಸ್ ಕಟ್ಟೋದು ಅನುಕೂಲ ಅಂತೀರ ರೈತರಿಗೆ?
0: ಬಹಳ ಒಳ್ಳೆ ಸರ್ ಅದು.
1: ಕೆಲವು ರೈತರು ಕಟ್ಟೋದಿಲ್ಲ, ಒಂದ್ ವರ್ಷ ಬರುತ್ತೆ ಒಂದ್ ವರ್ಷ ಬರೋಲ್ಲ ಬಿಡಿ ಸರ್ ಅದನ್ನೆಲ್ಲಿ ಕಟ್ಟಬೇಕು ಅಂತಾರೆ. ನಾವು ಬರ್ಲಿ ಬಿಡ್ಲಿ ಪ್ರತಿ ವರ್ಷ ಕಟ್ಟೋದು ಹೆಚ್ಚು ಅನುಕೂಲ ಅಂತೀರ?
0: ಕಟ್ಬೇಕು ಸರ್ ಅದು. ನಾವು ಅದು ಕಟ್ಟಿದ್ರೆ ಬಹಳ ಒಳ್ಳೆ ಸರ್. ಬೆಳೆ ಫೇಲ್ ಆಯ್ತಂದ್ರೆ ಅದು ಅಮೌಂಟ್ ಬರುತ್ತೆ, ಪಾಸ್ ಆಯ್ತಂದ್ರೆ ನಮ್ಗೆ ಒಳ್ಳೆ ಆದಾಯ ಸಿಗುತ್ತೆ, ಅದರಿಂದ ನಾವು ವರ್ಷ ಕಟ್ತೀವಿ ಸರ್ ನಾವು.
1: ಈ ವರ್ಷ ಸಾಕಷ್ಟು ಜನಕ್ಕೆ ಇನ್ಸೂರೆನ್ಸ್ ಬಂತು, ನೀವೇನಾದ್ರೂ ಕಟ್ಟಿದ್ರೆ ನಿಮ್ಗೆ ಏನಾದ್ರೂ ಬಂತ
0: ಸರ್? ಈ ಸಲ ನಮ್ದು ಕಡ್ಲೆಕ ಹಾಕಿದ್ಲು ಸರ್, ನಾವು ತೊಗರಿ ಬಿತ್ತಿದ್ವಲ್ಲ ಅದಕ್ಕೋಸ್ಕರ ಇಂತ ನಮ್ಗೆ ಬರಲಿಲ್ಲ ಸರ್. ನಮಗೆ
1: ತೊಗರಿ ನಿಮ್ಮ ತಾಲೂಕಿಗೆ ತೊಗರಿ ಕೊಟ್ಟು
0: ಬರಲಿಲ್ಲ ಸರ್.
1: ಶೇಂಗಾ ಬಿತ್ತು
0: ಕಡ್ಲೆಕಾಯಿ ಹಾಕಿದ್ರು ಸರ್, ಕಡ್ಲೆಕಾಯಿ ಅಮೌಂಟ್ ಕೊಟ್ಟು ಬಂದ್ವು ನಾವು ಹಾಕಿದ್ರಿಂದ ನಮ್ಗೇನು ಬರಲ್ಲ ಸರ್. ನಮಗೆ ತೊಗರಿ ಭಾಳ ಚೆನ್ನಾಗಿತ್ತಲ್ಲ ಸರ್, ನಮ್ಗೆ ಅಡ್ಜಸ್ಟ್ ಆಗ್ತದೆ ಸರ್. ನಮ್ಗೆ ಇನ್ನೇನು ಬೇಡ.
1: ಬೆಳೆ ಚೆನ್ನಾಗಿ ಬಂದಿತ್ತಲ್ಲ ತೊಗರಿ, ಅನುಕೂಲ ಆಯ್ತು
0: ಸರ್.
1: ಎಷ್ಟು ಬಂದಿತ್ತು ತೊಗರಿ ಇಳುವರಿ ಹೋದ ಸರಿ?
0: ಸರ್ 13 ಕ್ವಿಂಟಲ್ ಆಗಿತ್ತು ಸರ್, 2 ಎಕರೆ ನಮ್ಮ
1: 2 ಎಕರೆಗೆ 13 ಕ್ವಿಂಟಲ್
0: ಸರ್.
1: ಏನು ರೇಟ್ ಸಿಕ್ತು
0: ಸರ್? 6,500-7,000 ನಡೀತು ಸರ್ ಹೋಲ್ಸೇಲ್ ರೇಟು.
1: ಈ ಸರ್ಕಾರ ಬೆಂಬಲ ಬೆಲೆಗೆ 8,000 ರೂಪಾಯಿ ಕ್ವಿಂಟಲ್ ಹಂಗೆ ಕೊಂಡ್ಕೊಳ್ತಲ್ಲ, ಅಲ್ಲೇ ಕೊಡ್ಲಿಲ್ವಾ ನೀವು?
0: ಇಲ್ಲ ಸರ್, ಏನಂತ ಆಗಲಿಲ್ಲ ಸರ್. ಅಂತ ನಮಗೆ ನಮ್ಮ ಮಾರ್ಕೆಟ್ ಹಾಕೊಂಡೋಗಿದ್ವಿ, ಮಾರ್ಕೆಟ್ ಹಾಕೊಂಡೋಗಿ ಮಾರ್ಕೊಂಡು ಬಂದಿವಿ ಸರ್. ನಾವು
1: APMC ಮಾರ್ಕೆಟಲ್ಲೇ ಮಾರಾಟ ಮಾಡಿ
0: ಸರ್.
1: ಈ ಥರ ಒಂದು 6,500-7,000 ರೂಪಾಯಿ ಸಿಕ್ಕರೆ ರೈತರಿಗೆ ಅನುಕೂಲ ಅಂತೀರ?
0: ಇನ್ನು ಭಾಳ ಒಳ್ಳೆ ಸರ್, ಇನ್ನು ಭಾಳ ಚೆನ್ನಾಗುತ್ತೆ ಸರ್ ಆ ರೇಟ್ ಸಿಕ್ಕರೆ. ಇನ್ನು
1: ಎಷ್ಟು ಖರ್ಚು ಬರುತ್ತೆ ತೊಗರಿ ಬೆಳೆದಿಕ್ಕೆ ನಿಮಗೆಲ್ಲ?
0: ಸರ್ ಒಂದು ಎಕರೆಗೆ ಬಂದು ಒಂದು 6-7 ಸಾವಿರ ಬರ್ಬೋದು ಸರ್, ಅಷ್ಟೇ ಖರ್ಚು. ಭಾಳ ಖರ್ಚೆ ಬರಲ್ಲ ಸರ್ ತೊಗರಿಗೆ. ಏನು
1: ಯಾಕಂದ್ರೆ ನಿಮ್ಮ ಸ್ವಂತ ಎತ್ತರದಿಂದ ಅಷ್ಟೊಂದು ಖರ್ಚು
0: ಬರಲ್ಲ ಸರ್.
1: ಏನು ಔಷಧಿ?
0: ಹ್ಞೂ ಸರ್, ಅಷ್ಟೇ ಸರ್.
1: ಸ್ವಲ್ಪ ಖರ್ಚು ಜಾಸ್ತಿ
0: ಸರ್. ಅದರಲ್ಲಿ ಈಗ ತೋಟಗಾರಿಕೆಯಲ್ಲಿ ಫ್ರೀ ಕೊಡ್ತದ್ರ ಸರ್ ಔಷಧ?
1: ಓಹೋ,
0: ಫ್ರೀ ಕೊಡ್ತ, ಭಾರಿ ಒಳ್ಳೆ ಔಷಧಿ ಸರ್ ಅದು. ಆ ಔಷಧ ನಾವು ತಗೊಂಡು ಬರ್ತೀವಿ, ಅದನ್ನ ಹೊಡಿತೀವಿ ಸರ್ ನಾವು. ಅದನ್ನ ಭಾಳ ಉಳಿತಾಯ ಆಗುತ್ತೆ, ನಮಗೆ
1: ಅನುಕೂಲ ಆಗುತ್ತೆ.
0: ಹ್ಞೂ ಸರ್.
1: ಮತ್ತೆ ಹತ್ತಿ ಜೊತೆಗೆ ನೀರಾವರಿಯಲ್ಲಿ ಮತ್ತೆ ಬೇರೆ ಏನು ಬೆಳೆ ಬೆಳೀತೀರ
0: ಸರ್? ಹತ್ತಿ ಇವಾಗ ಹತ್ತಿ ಇನ್ನೊಂದು ತಿಂಗಳು ಸರ್, ಶ್ರಾವಣಕ್ಕೆ ನಾವು ಹತ್ತಿರಗ ಈರುಳ್ಳಿ ನಾಟಿ ಮಾಡಿ ಸರ್, ನಾವು ಬೀಜ ಬೆಳಿತೀವಿ. ನಾವು ಈರುಳ್ಳಿ ಬೀಜ ಬೆಳಿತೀವಿ ಸರ್ ನಾವು. ಅದು 4 ತಿಂಗಳು ಬೇಕು ಸರ್ ಬರೋ ತಟ್ಟಿಗೆ. ಅದು ಫೆಬ್ರವರಿ ತಿಂಗಳು ಬರ್ತ ಸರ್ ಅದು ಬೆಳೆ. ಅದು ಫೆಬ್ರವರಿ ಬಂದಮೇಲೆ ಈ 4 ತಿಂಗಳು ಒಂದು ಬರ್ತ ಸರ್. ಅವಾಗ ಜನಗಳೆಲ್ಲ ನಮ್ಮ ಹತ್ರ ಬೀಜ ತಗೊಂಡೋಗಿ ಚೆಲ್ಲಿ ಈರುಳ್ಳಿ ಬೇಕಂತ ಸರ್. ಅದನ್ನ ನಾವೊಂದು 3 ಎಕರೆಗೆ ಹಾಕ್ತೀವಿ ಸರ್ ನಾವು.
1: ಪ್ರತಿ ವರ್ಷ
0: 3 ಎಕರೆ ನಾಟಿ ಮಾಡ್ತೀವಿ ಸರ್ ನಾವು. 1 ಎಕರೆಗೆ ಬಂದು ಒಂದು 40 ಪ್ಯಾಕೆಟ್ ಉಣಿಸ್ತೀವಿ ಸರ್ ನಾವು. ಒಂದು 100-115 ಪ್ಯಾಕೆಟ್ ಉಣಿಸ್ತಾರೆ ಒಂದು ವರ್ಷಕ್ಕೆ. ನಾವು
1: ಬೀಜಗಡ್ಡೆ ಎಲ್ಲಿ ತಗೊಂಡ್ಬರ್ತೀರ?
0: ನಾವು ಬೀಜ ಕೊಟ್ಟಿರ್ತೀವಲ್ಲ ಅವ್ರ ಹತ್ರ ತೊಗೊಂಡ್ಬಿಡ್ತೀವಿ ಸರ್. ನಾವು ಗಡ್ಡೆನ ತೊಗೊಂಡು ಬಂದು ನಾವು ಉಣಿಸಿ ಅವೇನ ಗಡ್ಡೆ ಉಣಿಸಿ ನಾವು ಬೀಜ ಮಾರಾಟ ಮಾಡ್ತೀವಿ ಸರ್ ನಾವು.
1: ಬೀಜಗಡ್ಡೆ ಹೆಂಗೆ ತರಬೇಕು? ಕ್ವಿಂಟಲ್ ಗಟ್ಟಲೆ ತರ್ತಾರ ಪ್ಯಾಕೆಟ್ ಗಟ್ಟಲೆ ತಗೊಂಡ್ಬರ್ತೀವಿ
0: ಸರ್? ಪ್ಯಾಕೆಟ್ ಗಟ್ಟಲೆ ತಗೊಂಬರ್ತೀವಿ ಸರ್ ನಾವು.
1: ಏನು ರೇಟ್ ಬಿಡ್ತು ಒಂದು ಪ್ಯಾಕೆಟು?
0: ಸರ್. ಅವಾಗ ಬಂದು 300-400 ರೂಪಾಯಿ ಪ್ಯಾಕೆಟ್ ಇತ್ತು ಸರ್. ಅವಾಗ ತಗೊಂಡ್ಬಂದು ನಾವು ನಾಟಿ ಮಾಡ್ತೀವಿ ಸರ್. ನಾವು

0: ಗೆಡ್ಡೆನೆ ದುಂಡನ್ ಗೆಡ್ಡೆ ನಾಟಿ ಮಾಡ್ಬೇಕಾ
1: ಸರ್? ಕೆಂಪು ಗೆಡ್ಡೆ ಬರುತ್ತವೆ, ಡಬಲ್ ಪೊರೆ ಗೆಡ್ಡೆ ತಗೊಂಡ್ಬರ್ತೀವಿ ಸರ್. ನಾವು ತಗೊಂಡ್ಬಂದು ಒಳ್ಳೆ ಗೆಡ್ಡೆ ತಗೊಂಡ್ಬಂದು ನಾಟಿ ಮಾಡ್ತೀವಿ ಸರ್. ನಾವು
0: ಯಾವ ಕಡೆಯಿಂದ ತಗೊಂಬರ್ತೀರ ಗೆಡ್ಡೆ
1: ಸರ್? ಇಲ್ಲಿ ನಾವು ರೈತರು ಕೊಟ್ಟಿರ್ತೀವಲ್ಲ, ನಾಯಕನಟ್ಟಿ ಇಲ್ಲ ತುಮಕೂರು ಜಗಳೂರು ದಾವಣಗೆರೆ ಅವೆಲ್ಲ ಕೊಟ್ಟಿರ್ತೀವಿ ಸರ್. ನಾವು ಅವ್ರ ಹತ್ರ ತಗೊಂಡ್ಬರ್ತೀವಿ ಸರ್. ನಾವು ಈರುಳ್ಳಿನ
0: ಈರುಳ್ಳಿ ತಂದು ನಾಟಿ ಮಾಡಿಬಿಡ್ತೀವಿ.
1: ಹ್ಞೂ ಸರ್.
0: ಈಗ ಕೆಲವು ರೈತರೆಲ್ಲ ಗೆಡ್ಡೆ ಬೆಳೆದು ಮಾರಾಟ ಮಾಡ್ತಾರೆ, ನೀವು ಬೀಜ ಉತ್ಪಾದನೆ ಮಾಡಿ ನಾ ಮಾರಾಟ ಮಾಡ್ತೀರಿ, ಯಾವ್ದು ಲಾಭದಾಯಕ ರೈತರಿಗೆ
1: ಸರ್? ನಮಗೆ ಈರುಳ್ಳಿ ನಾಟಿ ಮಾಡಿ ಬೀಜ ಬೆಳೆದ್ರೆ ನಮಗೆ ಒಳ್ಳೆ ಸರ್. ನಮಗೆ ಅದು
0: ಬೀಜ ಉತ್ಪಾದನೆ ಮಾಡದೆ ಹೆಚ್ಚು
1: ನಮಗೆ ಅದೇ ಐಡಿಯಾ ಸರ್, ಭಾಳ ಐತೆ ನಮಗೆ ಅದು. ಈಗ ಗಡ್ಡೆ ಬೆಳಿಬೇಕಾದ್ರೆ ನಮ್ಮ ಕೈಲಿ ಆಗಲ್ಲ ಸರ್ ಬೆಳೆಯೋದಲ್ಲಿ. ಕಳೆ ಭಾಳ ಬೀಳು ಸರ್. ನಮಗೆ ಬೀಜ ಚೆಲ್ತೀವಲ್ಲ ಅದು ಕಳೆ ನಾಶಿ ಕೊಡಿದ್ರೆ ಬೆಳೆ ಫೇಲ್ ಆಗುತ್ತೆ ಸರ್. ಅದು ಸತ್ತೋಗ್ಬಿಡು, ಸಸಿ ಸತ್ತೋಗ್ಬಿಡುತ್ತೆ. ಕೂಲಿಯರ್ ಸಮಸ್ಯೆ, ಅದಕ್ಕೆ ಏನಿಲ್ಲ ಅಂದ್ರೆ ಒಂದು 10-15 ಜನ ಕೂಲಿಯರ್ ಬೇಕು ಸರ್ ಅದಕ್ಕೆ ದಿನ. ನಾವಿರೋದು 4-5 ಜನ ಇದು ಕೆಲಸ ಮಾಡೋರು. ಅದರಿಂದ ನಾವು ಬೆಳೆಯೋದಕ್ಕೆ ನಮ್ಮ ಕೈಲಿ ಆಗಲ್ಲ ಸರ್. ಅದನ್ನ
0: ಪ್ರತಿ ವರ್ಷ ಬೀಜ ಚೆನ್ನಾಗಿ ಬೆಳೀತೀರ?
1: ಚೆನ್ನಾಗಿ ಬೆಳೀತು ಸರ್, ವರ್ಷ ಚೆನ್ನಾಗಿ ಬೆಳಿತೀವಿ.
0: ಎಷ್ಟು ಕ್ವಿಂಟಲ್ ವರ್ಗ ಬೆಳೀತೀರ
1: ಸರ್? ನಾವು 3 ಎಕರೆಗೆ ಏನಿಲ್ಲ ಅಂದ್ರೆ ಒಂದು 25-30 ಕ್ವಿಂಟಲ್ ಬೀಜ ಬೆಳೀತು ಸರ್. ನಾವು
0: ಒಂದು ಎಕರೆಗೆ ಒಂದು 8-10 ಕ್ವಿಂಟಲ್ ಬೀಜ ಬೆಳಿಬೋದಾ?
1: ಬೆಳಿಬೋದು ಸರ್,
0: ಬೆಳಿಬೋದು
1: ಸರ್.
0: ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳಿತೀರಲ್ಲ, ಎಲ್ಲಿ ಮಾರಾಟ ಮಾಡ್ತೀರ
1: ಸರ್? ನಾವು ರೈತರು ಭಾಳ ಕಾಂಟ್ಯಾಕ್ಟ್ ಸರ್ ನಮಗೆ. ತುಮಕೂರು ದಾವಣಗೆರೆ ಜಗಳೂರು ನಾಯಕನಟ್ಟಿ ಮೊಳಕಮೂರು ತಾಲೂಕಿನಾಗ ಎಲ್ಲ ಸುತ್ತಮುತ್ತ ಭಾಳ ಜನ ಪರಿಚಯ ಸರ್ ನಮಗೆ. ಅವರೇ ಬಂದು ಖರೀದಿ ಮಾಡ್ಕೊಂಡು ಹೋಗಿ ಸರ್ ಮನೆ ಹತ್ರ ಬಂದು.
0: ಅವ್ರ ಜಮೀನಿಗೆ ಬಿತ್ತನೆ ಮಾಡಲಿಕ್ಕೆ?
1: ಹ್ಞೂ ಸರ್.
0: ಒಬ್ಬೊಬ್ಬ ರೈತರು ಎಷ್ಟು ಕೆಜಿ
1: ಸರ್? ಒಬ್ಬೊಬ್ಬರು ಏನಿಲ್ಲ ಅಂದ್ರೆ 20-30 ಕೆಜಿ 50 ಕೆಜಿ ತಕ್ಕ ತಗೊಂಡೋಗ ಸರ್ ನಮ್ಮ ಹತ್ರ. ತಗೊಂಡೋಗಿ ಚೆಲ್ತಾರ, ಅವು ಚೆನ್ನಾಗಿ ಹುಡ್ತಾವು, ಎಲ್ಲಿ ತಗೊಂಬೋದು ಅಂತೇಳಿ ನಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಫೋನ್ ಮಾಡ್ತಾರೆ. ಇಲ್ಲ ನಾವೇ ತಗೊಂಡೋಗಿ ಅವ್ರಿಗೆ ಮುಡಿಸಿ ಬರ್ತೀವಿ, ಇಲ್ಲಾಂದ್ರೆ ಅವರೇ ಬಂದು ತಗೊಂಡೋಗಿ ಸರ್ ನಮ್ಮವು. ಅದೇ ಸಮಸ್ಯೆ ನಮ್ಗೆ, ಈರುಳ್ಳಿ ಬೀಜ ಮಾರೋ ಸಮಸ್ಯೆ ನಮ್ಗೆ ಏನಿಲ್ಲ ಸರ್. ಅವೆಷ್ಟಿದ್ರು ನಮ್ಗೆ ಎಲ್ಲ ಖಾಲಿ ಆಗಿಬಿಡ್ತು ಸರ್. ನಮ್ಮವು
0: ಈ ವರ್ಷ ಎಷ್ಟು ಬೆಳೆದಿದ್ರಿ
1: ಸರ್? ಈ ಸಲ ಒಂದು ಸ್ವಲ್ಪ ಕಡಿಮೆ ಹಾಕಿದ್ವಿ, 30 ಪ್ಯಾಕೆಟ್ ಉಂಡು ಸರ್. ಅಷ್ಟು 1 ಎಕರೆ ಹಾಕಿದ್ವಿ, 4.5-5 ಕ್ವಿಂಟಲ್ ಆಗಿತ್ತು ಸರ್ ಬೀಜ. ಅವೆಲ್ಲ ಖಾಲಿ ಆದ ಸರ್ ಬೀಜಗಳೆಲ್ಲ
0: ಮಾರಾಟ ಮಾಡಿದ್ರೆ
1: ಎಲ್ಲ ಖಾಲಿ ಆದವು. ಹತ್ತಿ ನಾಟಿ ಮಾಡಿದ್ವಿ, ಹತ್ತಿ ಆಲಿವಾಗ ಬಂದು ಸರ್ ಆಲ್ರೆಡಿ ಬಿಡಿಸ್ತಾ ಇದಾರೆ ಸರ್ ಆಗಲಲ್ಲಿ.
0: ಈಗ ಈರುಳ್ಳಿ ಬೀಜ ಒಂದು ಕೆಜಿಗೆ ಏನು ರೇಟಿಗೆ ಮಾರಾಟ ಮಾಡ್ತೀರ
1: ಸರ್? ಈ ಸಲ ಬಂದು 800 ರೂಪಾಯಿ ಒಂದು ಕೆಜಿ ಬೀಜ ಮಾರಿದ್ವಿ ಸರ್. ನಾವು
0: 800 ರೂಪಾಯಿ ಕೊಟ್ಟರೆ ಒಳ್ಳೆ ರೇಟ್ ಸಿಕ್ಕಂಗ
1: ಸರ್? ಮತ್ತೆ ಜನ ಆಗ ಇಷ್ಟಪಡ್ತಾ ಇಲ್ಲ ಜಾಸ್ತಿ, ಅದರಿಂದ ಸ್ವಲ್ಪ ಕಡಿಮೆ ಇತ್ತು ಈ ಸಲ ಬೀಜಗಳು ತಗೊಂಡು ಕಡಿಮೆ ಇದ್ದಾರೆ. ವರ್ಷ ನಾವು 1,300-1,400 ರೂಪಾಯಿ ತನಕ ಮಾಡಿದ್ವಿ ಸರ್. ನಾವು ರೈತರು ಬರಲಿಲ್ಲ ಸ್ವಲ್ಪ, ಅದಕ್ಕೆ ಕಡಿಮೆ ಮಾಡಿಸಿದ್ವಿ ನಾವು ಬೀಜನ ಸರ್. ನಮ್ಮದೇ ಡೈರೆಕ್ಟ್ ರೇಟ್ ನಮ್ಮದೇ ರೇಟ್ ಅದು. 1,000 ರೂಪಾಯಿ ಅಂದ್ರೆ ತಗೊಂಡು ಹೋಗ್ತಾರೆ, 1,500 ತಗೊಂಡು ಹೋಗ್ತಾರೆ, ಲಾಸ್ಟ್ 200 ರೂಪಾಯಿ ಅಂದ್ರೆ ತಗೊಂಡು ಹೋಗ್ತಾರೆ ಅವರು.
0: ಈಗ ಕೆಲವು ರೈತರೆಲ್ಲ ಹೆಚ್ಚು ಈ ಪ್ಯಾಕೆಟ್ ಬೀಜಕ್ಕೆ ಮೋಸ್ ಬಿದ್ದು ಪ್ಯಾಕೆಟ್ ಬೀಜ ಬೆಳೆದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ ಅಂತಂದು ಪ್ಯಾಕೆಟ್ ಬೀಜಗಳು ತಗೊಳ್ತಾರೆ. ಈ ಥರ ನಿಮ್ಮ ಥರ ಲೂಸ್ ಬೀಜ ತಗೊಳ್ಳೋದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಅಂತೀರಿ
1: ಸರ್? ವ್ಯತ್ಯಾಸ ಏನಿರಲ್ಲ ಸರ್. ನಾವು ಬೆಳೆದ್ರೆ ಬೀಜನೇ ಅವರು ಪೌಡ್ರ್ ಎಲ್ಲ ಹಾಕಿ
0: ಪ್ಯಾಕೆಟ್ ಮಾಡ್ತಾರೆ,
1: ಮೆಡಿಸಿನ್ ಎಲ್ಲ ಹೊಡೆದು ಪ್ಯಾಕೆಟ್ ಮಾಡ್ತಾರೆ. ಅದು ನಾವು ಬೆಳೆದ್ರೆ ಬೀಜನೇ ಮಾಡ್ತಿರೋದು ಅವರು. ಪ್ಯಾಕೆಟ್ ಬೀಜ ಎಷ್ಟೋ ಸಲ ಅವು ಎಲ್ಲ ಮೋಸ ಆಗಿದ್ವು ಸರ್. ಇವತ್ತು ಪ್ಯಾಕೆಟ್ ಬೀಜ ಅಂತಾರೆ, ಆಮೇಲೆ ಮ್ಯಾಲಿಂದ ಬರಲ್ಲ ಸರ್. ಅವು ನಾವು ಬೆಳೆದ್ರೆ ಬೀಜನೇ ಪ್ಯಾಕೆಟ್ ಮಾಡೋದವರು. ಈ ಸಲ ಪ್ಯಾಕೆಟ್ ಬೀಜ ಸ್ಟಾಕ್ ಇತ್ತಂದ್ರೆ ಮುಂದಕ್ಕೆ ಕವರ್ ಚೇಂಜ್ ಮಾಡಿ ಅವೇ ಬೀಜನ ಮಾಡಿಕೊಡ್ತಾರೆ ಅವರು. ನಮ್ಮ ಹತ್ರ ಏನು ಮಾಡಲ್ಲ, ನಾವು ಡೈರೆಕ್ಟ್ ಕೊಟ್ಬಿಡ್ತೀವಿ. ನಾವು ಇನ್ನೇನು ಸ್ವಲ್ಪ ಸ್ವಲ್ಪ ಉಳಿದು ಬೀಜ ಬಿಸಾಕ್ಬಿಡ್ತೀವಿ, ಅವನ್ನ ಮುಂದೆ ವರ್ಷಕ್ಕೆ ಬರಲ್ಲ ಸರ್. ಅವು
0: ಮರ
1: ಬರಲ್ಲ ಸರ್, ಏನಕ್ಕೆ ಬರಲ್ಲ ಸರ್.
0: ಒಂದ್ಸರಿ ಬೀಜ ಬೆಳೆದ್ರೆ ಎಷ್ಟು ತಿಂಗಳವರೆಗೂ ಇರುತ್ತೆ
1: ಸರ್? ಒಂದು 8-9 ತಿಂಗಳ ಪವರ್ ಸರ್ ಬೀಜಕ್ಕೆ.
0: ಅಷ್ಟೇ ಬೆಳ್ಕೋಬಹುದು,
1: ಅಷ್ಟಕ್ಕೆ ಕ್ಲೋಸ್ ಮಾಡ್ಬಿಡ್ಬೇಕು ಸರ್. ತ್ರೀ ಉಳಿದ್ರೆ ಯಾವ್ದಕ್ಕೂ ಬರಲ್ಲ, ಬಿಸಾಕ್ಬಿಡ್ಬೇಕು ಅಷ್ಟೇ ನಾವು ಅವನ್ನ.
0: ನಿಮ್ಮ ಹತ್ರ ಬೀಜ ತಗೊಂಡೋಗಿರ್ತಕ್ಕಂಥ ರೈತರ ಅಭಿಪ್ರಾಯ ಯಾವ ರೀತಿ ಇದೆ, ಚೆನ್ನಾಗಿ ಇಳುವರಿ ಬಂತು ಅಂತೆಲ್ಲ ಹೇಳ್ತಾರ
1: ಸರ್? ಚೆನ್ನಾಗಿ ಇಳುವರಿ ಬರುತ್ತೆ, ಆದ್ರೆ ರೇಟ್ ಸಿಗ್ತಾಯಿಲ್ಲ ಸರ್ ಈರುಳ್ಳಿಗೆ
0: ರೈತರಿಗೆ.
1: ಈಗ 4-5 ವರ್ಷದಿಂದ ನೋಡ್ತಾ ಇದಾರೆ ರೈತರು, ಕಣ್ಣೀರ್ ಆಗ್ತದೆ ಸರ್. ಇವತ್ತು ಇಳುವರಿ ಚೆನ್ನಾಗಿ ಬರುತ್ತೆ, ಸೈಜು ಬರುತ್ತೆ, ಲೋಡ್ಗಟ್ಟಲೆ ಬೆಳೀತಾರೆ. ನಮ್ಮ ಈರುಳ್ಳಿ ಬೀಜ ನಾವು ಕೊಡ್ತೀವಲ್ಲ, ಲೋಡ್ಗಟ್ಟಲೆ ಬೆಳೀತಾರೆ. ನಾನೊಂದು 2-3 ಸಲ ಹೋಗಿದ್ದೀನಿ, ಎಲ್ಲ ರೋಟಿ ಬಿಸಾಕ್ಬಿಡುತ್ತೆ ಸರ್ ಈರುಳ್ಳಿನ.
0: ಯಾಕೆ ರೇಟ್ ಕಡಿಮೆ?
1: ರೇಟ್ ಅವನು ಅದು ಏನು ಸರ್ ಅದನ್ನು ಗೊತ್ತಾಗ ಟ್ರಾನ್ಸ್ಫರ್ ಕೊಡ್ತಾ ಇಲ್ಲ.
0: ಜಾಸ್ತಿ ರೈತರು ಬೆಳೀತಿರೋದ್ರಿಂದ ಅಥವಾ ಬೇರೆ ದೇಶಕ್ಕೆ ಹೋಗ್ತಾ ಇಲ್ಲ?
1: ಬೇರೆ ದೇಶಕ್ಕೆ ಹೋಗ್ತಾ ಇಲ್ಲ ಸರ್ ಈರುಳ್ಳಿ, ರಫ್ತು ಮಾಡ್ತಾ
0: ಇಲ್ಲ.
1: ಹ್ಞೂ ಸರ್, ಅದರಿಂದ ರೇಟ್ ಸಿಗ್ತಾ ಇಲ್ಲ ಸರ್ ರೈತರಿಗೆ.
0: ಮಿನಿಮಮ್ ಏನು ರೇಟ್ ಸಿಕ್ಕರೆ ಅನುಕೂಲ ಅಂತೀರಿ ರೈತರಿಗೆ ಈರುಳ್ಳಿ
1: ಸರ್? ಈರುಳ್ಳಿ ಬಂದು 2,000 ರೂಪಾಯಿ ಕ್ವಿಂಟಲ್ ಸಿಕ್ಕರೆ ಭಾಳ ಅನುಕೂಲ ಸರ್. ಅದು ಅದ್ರ ಒಳಗಡೆ ಬಂತಂದ್ರೆ ಭಾಳ ಲಾಸ್ ಆಗುತ್ತೆ ಸರ್ ನಮಗೆ.
0: ಒಂದು ಎಕರೆ ಈರುಳ್ಳಿ ಬೆಳಿಲಿಕ್ಕೆ ಎಷ್ಟು ಖರ್ಚು ಬರುತ್ತೆ
1: ಸರ್? ಈಗ ಬಂದು ಎಕರೆಗೆ ಏನಿಲ್ಲ ಅಂದ್ರೆ ಒಂದು 50,000 ರೂಪಾಯಿ ಮೇಲೆ ಖರ್ಚು ಬರುತ್ತೆ ಸರ್. ಅದು ಮನೆಗಳಿಂದ ಕೆಲಸ ಮಾಡಿದ್ರೆ ಅಷ್ಟಕ್ಕೆ ಬರುತ್ತೆ ಸರ್. ಔಷಧ ಗೊಬ್ಬರ ಈಗ ಮೋಟರ್ಸ್ಬಿಡ್ತಾನೆ, ಮೋಟ್ರಿಗೆ ಬಂಡವಾಳ ಹಾಕ್ಬೇಕು. ಒಂದ್ಸಲ ಮೋಟ್ರ್ ಹೋಯ್ತಂದ್ರೆ 1,000 ರೂಪಾಯಿ ಮೋಟ್ರಿಗೆ ಬೇಕು ಸರ್. ಟಿ ಸಿ ಹೋಯ್ತಂದ್ರೆ ಅದಕ್ಕೆ 20,000 ರೂಪಾಯಿ ಬೇಕು ಸರ್. ಇವೆಲ್ಲ ಭಾಳ ಖರ್ಚು ಬರುತ್ತೆ ಸರ್ ನಮಗೆ ರೈತರದು.
0: ಹಂಗಾಗ್ಬಿಟ್ಟು ಸ್ವಲ್ಪ ಕಷ್ಟ ರೈತರಿಗೆ. ಹಂಗಾಗ್ಬಿಟ್ಟು ಒಂದೇ ಥರ ಬೆಳೆಗಳು ಬೆಳೆಯೋದಕ್ಕೆ ನಾನು ಹೇಳ್ದಂಗೆ ನೀವು ಹೇಳ್ದಂಗೆ ಮಿಶ್ರ ಬೆಳೆಗಳು ಬೆಳೆದ್ರೆ ವಾಸಿ ಅನ್ಸುತ್ತಲ್ವಾ?
1: ಹ್ಞೂ ಸರ್. ಅದು

0: ಒಂದು ಸ್ವಲ್ಪ ಹತ್ತಿ ಹಾಕೊಳ್ಳೋದು, ಸ್ವಲ್ಪ ಈರುಳ್ಳಿ ಹಾಕೋದು, ಸ್ವಲ್ಪ ತರಕಾರಿ ಬೆಳೆಯೋದು, ಹೂವು ಬೆಳೆಯೋದು, ಬೇರೆ ಬೇರೆ ಮೆಕ್ಕೆಜೋಳ, ಸೂರ್ಯಕಾಂತಿ
1: ಎಲ್ಲ ಎಲ್ಲ ಬೆಳಿ ಸರ್. ನಾವು
0: ಎಲ್ಲ ಬೆಳೆದ್ರೆ ಅನುಕೂಲ ರೈತರಿಗೆ, ಒಂದೇ ಥರ ಬೆಳೆಗಳು ಬೆಳಿಬಾರ್ದು.
1: ಇಲ್ಲ ಸರ್, ಬಿಡು ಎಲ್ಲವೂ ಹಾಕ್ಬೇಕು ಸರ್ ನಾವು.
0: ಈಗ ನೀವೆಲ್ಲ ಈ ಅಲ್ಪಾವಧಿ ಬೆಳೆಗಳೇ ಬೆಳೀತಾ ಇದ್ರಲ್ಲ, ಈ ತೋಟಗಾರಿಕೆ ಬೆಳೆಗಳು ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ, ಈ ಥರದ ಬೆಳೆಗಳೇನು ಬೆಳೀತಾ ಇಲ್ವೋ
1: ಸರ್? ಅಲ್ಲಿ ಅವನ್ನವೆಲ್ಲ ಹಾಕಿದ್ದೀವಿ ನಾವು. ಕಳ್ಳಿ ಕಾಟ ಭಾಳ ಸರ್ ನಮಗೆ ಅಲ್ಲಿ. ಸೀತಾಫಲ ಹಾಕಿದ್ವಿ, ಅವೆಲ್ಲ ಕಿತ್ತು ಬಿಸಿ ಹಾಕ್ಬಿಟ್ಟಿವಿ. ಅಂಜೂರ ಹಾಕಿತ್ತು ಸರ್, ಅಂಜೂರನೂ ಕಿತ್ತು ಬಿಸಿ ಹಾಕ್ಬಿಟ್ಟಿವಿ. ಕಳ್ಳಿ 24 ಗಂಟೆ ಅಗಲತ್ತೂ ಇರ್ತವೆ ಸರ್ ಕಳ್ಳಿಗಳು. ಅದಕ್ಕೋಸ್ಕರ ನಾವೆಲ್ಲ ಕಿತ್ತೆ ಈ ಹತ್ತಿ, ಈರುಳ್ಳಿ ಇಂಥವು ಇಟ್ಕೊಂಡಿದ್ವಿ ಸರ್ ಈ ಸಲ ನಾವು.
0: ಅಂದರೆ ಈ ಥರ ತೋಟಗಾರಿಕೆ ಬೆಳೆಗಳನ್ನ ಏನು ತೊಂದರೆ ಮಾಡ್ತಾವೆ ಕರಡುಗಳು?
1: ಎಲ್ಲ ಹಣ್ಣುಗಳೆಲ್ಲ ಕಿತ್ತು ಬಿಸಿ ಹಾಕ್ಬಿಡ್ತು ಸರ್. ಎಲ್ಲ ಅರ್ಧ ತಿಂತವೆ, ಅರ್ಧ ಎಲ್ಲ ಕಿತ್ತು ಬಿಸಿ ಹಾಕಿ ಹೋಗ್ಬಿಡ್ತವೆ, ಕೊಮ್ಮಿಗಳು ಮುರಿತವೆ. ಆಮೇಲೆ ಅಗಲತ್ತು ಇರ್ತದೆ ಸರ್ ಅವು, ಯಾರೋ ಮನುಷ್ಯರ ಕಡೆ ಕಡಿಯೋಕ್ಕೂ ಬರ್ತಾವ. ಅವು
0: ರೈತರಿಗೂ ತೊಂದರೆ ಕೊಡ್ತಾವ?
1: ಭಾಳ ತೊಂದರೆ ಕೊಡ್ತಾರ ಅವು. ಅದಕ್ಕೋಸ್ಕರ ಇವನು ಬೇಡ, ಬೆಳೆದೇ ಬೇಡ ಅಂತೇಳಿ ನಾವೆಲ್ಲ ಜೆ ಸಿ ಪಿ ಗುಟ್ಟ ಎಲ್ಲ ಕಿಸ್ತಿ ಈಗ ಈರುಳ್ಳಿ, ಹತ್ತಿ, ಮೆಕ್ಕೆಜೋಳ ಇಂಥ ಬೆಳೆಗಳು ಬೆಳೀತಾರೆ ಸರ್.
0: ಹತ್ತಿ, ಮೆಕ್ಕೆಜೋಳ ಈ ಥರದ ಬೆಳೆಗಳಿಗೆ ಏನು ತೊಂದರೆ ಮಾಡಲ್ವ?
1: ಇಲ್ಲ ಸರ್, ಅವಕ್ಕೇನು ಮಾಡೋದು ಸರ್ ಅವು. ಹಣ್ಣುಗಳಿಗೆ ಭಾಳ ತೊಂದರೆ ಕೊಡ್ತಾವೆ ಸರ್ ಅವು.
0: ಅಡಿಕೆ ತೆಂಗು ಬೆಳಿಲಿಕ್ಕೆ ಹೋಗಿಲ್ವ?
1: ಇಲ್ಲ ಸರ್, ನಮ್ಮದು ಬಂದು ಬರೇ ಗುಡ್ಡ ವಾತಾವರಣ ಸರ್ ನಮ್ಮದು. ಆ ವಿಟಿ ನಾವು ಹಾಕಿದ್ವಿ ಸರ್, ಒಂದು 1.5 ಎಕರೆ ಅಡಿಕೆ ಬೆಳೆದಿದ್ವಿ ನಾವು. ಕಾಪ್ನ ಇಲ್ಲ ಸರ್ ನಮ್ಮ ಕಡೆ, ಗುಡ್ಡ ಜಳಕ್ಕೆ ಕಾಪಿಲ್ಲ ಉದುರೋಗ್ಬಿಡ್ತದೆ. ಅದನ್ನು ಕಿತ್ಬಿಟ್ಟು ಸರ್ ನಾವು 12 ವರ್ಷ ಬೆಳೆದಿ ಸರ್ ನಾವು ಅಡಿಕೆನ. ಸ್ವಲ್ಪ ಸಿಕ್ತ ಅಷ್ಟೇನದು, ಇದು ಇಂದ ನಮ್ಮ ಕೈಲಿ ಜೀವನ ಮಾಡೋದಾಗಲ್ಲ ಅಂತೇಳಿ ನಾವು ಕಿತ್ತೆ ಈ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಇವಾಗ
0: ಈ ಕೃಷಿ ಜೊತೆಗೆ ಹೈನುಗಾರಿಕೆ ಮಾಡ್ತೀವಿ, ಕುರಿ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ
1: ಸರ್? ಒಂದು 8 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ನಾವು ಹೈನುಗಾರಿಕೆ.
0: ಯಾಕೆ ಈ ಥರ ಉಪಕಸಬುಗಳು ಮಾಡ್ಬೇಕು ಅಂತ ಮನಸ್ಸು ಬಂತು ನಿಮಗೆ
1: ಸರ್? ಈಗ ಗೊಬ್ಬರ ಕೊಂಡ್ಕೊಂಬೋದಾಗಲ್ಲ ಸರ್ ನಮ್ಮ ಕೈಲಿ, ಭಾಳ ರೇಟು. ಇವತ್ತು ಹೋದ್ರೆ ಇವತ್ತು 20-20 ಗೊಬ್ಬರ ಹೋದ್ರೆ 2,000 ರೂಪಾಯಿ ಒಂದು ಪ್ಯಾಕೆಟ್ ಸರ್ 50 ಕೆಜಿದು. ಅದಕ್ಕೋಸ್ಕರ ಇವನು ಕೊಂಬೋದಾಗಲ್ಲ ಸರ್ ನಮಗೆ, ದುಡ್ಡು ಕೊಟ್ಟರೆ ಸಿಗ್ತಾ ಇಲ್ಲ ಗೊಬ್ಬರ. ಅದಕ್ಕೋಸ್ಕರ ಏನು ಬೇಡ ಅಂತೇಳಿ ನಾವು ಆಕಳುಗಳು, ಕುರಿಗಳು ಎಲ್ಲ ಮಾಡ್ಕೊಂಬಿಟ್ಟಿದ್ದೀವಿ. ನಮಗೆ ಗೊಬ್ಬರದ್ದು ಸಮಸ್ಯೆ ಇಲ್ಲ, ಊರುಗಳಿದಾವೆ, ಟ್ಯಾಕ್ಟರ್ ಸಮಸ್ಯೆ ಇಲ್ಲ, ಕೂಲಿಯರು ಮೊದಲೇ ಬೇಕಾಗ, ನಾವೇ ಕೆಲಸಗಳು ನಾವೇ ಮನೇಲಿ ಮಾಡ್ತಾ ಇದ್ದೀವಿ.
0: ಆದಷ್ಟು ಕೃಷಿಯಲ್ಲಿ ಖರ್ಚು ಕಡಿಮೆ ಮಾಡ್ತಾ ಇದ್ರೆ
1: ಮಾಡ್ತಾ ಇದ್ದೀವಿ, ಆದಾಯ ಜಾಸ್ತಿ ತೊಗೊಂತಾ ಇದೀವಿ ಸರ್ ನಾವು.
0: ಹಸುಗಳಂದ್ರೆ ಎಷ್ಟು ಹಸು ಸಾಕಾಣಿಕೆ ಮಾಡಿದ್ರೆ
1: ಸರ್? 4 ಆಕಳು ಮಾಡ್ಕೊಂಡಿದ್ದೀವಿ. ಒಂದು ಆಕಳ 7-8 ಲೀಟರ್ ಕರೀತವೆ ಒಂದು ಟೈಮಿಗೆ ಸರ್. ಒಂದು 2 ಕಿಲೋಮೀಟರ್ ಹೋಗ್ಬೇಕು ಸರ್ ಡೈರಿ, 2 ಕಿಲೋಮೀಟರ್ ಅಷ್ಟೇ ಸರ್ ಆಗೋದು. ಬೆಳಿಗ್ಗೆ ಒಂದ್ಸಲಿ, ಸಾಯಂಕಾಲ ಒಂದ್ಸಲಿ ಹಾಕಿ ಬರ್ತೀವಿ. 15 ದಿನಕ್ಕೊಂದ್ಸಲಿ ಪೇಮೆಂಟ್ ಹಾಕ್ತಾರೆ ಅವರು. ಆಮೇಲೆ ಫುಡ್ ಏನಾದರೂ ಇದ್ರೆ ಫುಡ್ ಅವರೇ ಕೊಡ್ತಾರೆ. ಹಾಲು ನಾವು ಆಗ್ತಿಲ್ಲ ಅದರಲ್ಲಿ ಜಮ ಮಾಡಿಕೊಳ್ತಾರೆ.
0: ಹಸುಗಳಂದ್ರೆ ನಮ್ಮ ನಾಟಿ ಹಸು ಸಾಕಾಣಿಕೆ ಮಾಡಿದ್ರೆ ಮಿಶ್ರ ತಳಿ ಹೆಸರುಗಳು ಸಾಕಾಣಿಕೆ
1: ಸರ್? ಮಿಶ್ರ ಆಕಳುಗಳು ಮಾಡ್ತಾ ಇದ್ದೀವಿ ಸರ್.
0: ಪ್ರತಿದಿನ ಎಷ್ಟು ಲೀಟರ್ ಸಿಗುತ್ತೆ ಹಾಲು?
1: ಪ್ರತಿದಿನ ಒಂದು ಆಕಳಕ್ಕೆ 7-8 ಲೀಟರ್ ಕರೀತಾರೆ ಸರ್. ದಿನ ಒಂದು 55-60 ಲೀಟರ್ ತನಕ ನಾವು ಹಾಲು ಹಾಕ್ತೀವಿ ಸರ್ ಒಬ್ಬರು.
0: ಬೆಳಿಗ್ಗೆ ಸಾಯಂಕಾಲ ಸೇರಿ?
1: ಹ್ಞೂ ಸರ್, 2 ಟೈಮ್ ಸೇರಿ ಸರ್.
0: 2 ಟೈಮ್ ಸೇರಿ. ಹ್ಞೂ ಮತ್ತು ಸಗಣಿ ಸಿಗುತ್ತೆ, ಅದು ನಿಮ್ಮ ಜಮೀನಿಗೆ ಉಪಯೋಗಿಸ್ತಾರೆ ಗೊಬ್ಬರ?
1: ಹ್ಞೂ ಸರ್, ಎಲ್ಲ ಉಪಯೋಗಿಸ್ತೀವಿ. ಇನ್ನು ಉಳಿದಿತ್ತು ನಾವು ಮಾರ್ತೀವಿ ಸರ್. ನಾವು 7.5 ರೂಪಾಯಿ ಒಂದು ಲೋಡ್ ತಗೊಂತಾರೆ ಸರ್.
0: ಓಹೋ, ಖರ್ಚಾಗುತ್ತೆ, ಚೆನ್ನಾಗಿ
1: ಖರ್ಚಾಗುತ್ತೆ ಸರ್.
0: ಖರ್ಚಾಗುತ್ತೆ.
1: ಹ್ಞೂ ಸರ್.
0: ಮತ್ತು ಈ ಕೃಷಿ ಹೈನುಗಾರಿಕೆ ಜೊತೆಗೆ ಕುರಿ ಸಾಕಾಣಿಕೆ ಮಾಡಿದ್ದೆ ಅಂತಂದರೆ ಅವೆಷ್ಟು ಇದ್ದಾವೆ ಸರ್ ಕುರಿಗಳು?
1: ಸರ್ ಒಂದು 8 ಮಾಡಿದ್ವಿ ಸದ್ಯಕ್ಕೆ, ಇನ್ನೂ ಮಾಡ್ಬೇಕಂತ. ಸ್ವಲ್ಪ ಮಳೆ ಬಂದರೆ, ಹುಲ್ಲಾದರೆ ಇನ್ನೂ ಒಂದು 20 ತಗೊಂಡು ಬಂದು ಬಿಡ್ಬೇಕಂತ ಇದ್ದೀವಿ. ಈಗ ಸದ್ಯಕ್ಕೆ ಒಂದು 8 ಇದಾವೆ ಸರ್. ಇವಾಗ
0: ಎಲ್ಲ ಗಂಡು ಮರಿಗಳನ್ನ ಸಾಕ್ತಾರೆ?
1: ಎಲ್ಲ ಗಂಡು ಸರ್ ಎಲ್ಲ.
0: ಈ ಹೆಣ್ಣು ಮರಿಗಳು ಸಾಕಿದ್ರೆ ಲಾಭದಾಯಕ ಅಂತಾರೆ
1: ಸರ್? ಹೆಣ್ಣು ಮಾಡಿದರೆ ಲಾಭ ಭಾಳ ಲಾಭ ಇದೆ, ಆದರೆ ನಮ್ಮ ಕೈಲಿ ಮೈಸೋದಾಗಲ್ಲ ಸರ್ ಅವನ್ನ. ಇವ 3 ತಿಂಗಳು ಮೈಸ್ಬಿಟ್ರೆ ಒಂಟಿ ಡಬಲ್ ದುಡ್ಡು ಬರ್ತಾರೆ ಇವನು. ಹ್ಞೂ ಸರ್.
0: ಎಷ್ಟು ರೂಪಾಯಿಗೆ ಒಂದು ಮರಿ ತಂದಿರ್ತೀರ
1: ಸರ್? 5-5.5 ರೂಪಾಯಿ ಒಂದು ಮರಿ ಬರ್ತವೆ. ನಾವು 4-5 ತಿಂಗಳು ಮೈಸಿದ್ರೆ ಏನೇನೋ ಒಂದು 15,000 ರೂಪಾಯಿ ತನಕ ಒಂದು ಹೋಗಿ ಸರ್.
0: ಒಂದು ಹೋಗುತ್ತೆ.
1: ಹ್ಞೂ ಸರ್. ಅವೇನಾರ ಸತ್ತು ಹೋದ್ವು ಅಂದರೆ ಇನ್ಸೂರೆನ್ಸ್ಗಳೂ ಬರ್ತದೆ ಸರ್ ಅವಕ್ಕೆ.
0: ಅವಕ್ಕೆ ಇನ್ಸೂರೆನ್ಸ್ ಮಾಡಿಸಿರ್ತೀರ?
1: ಇಲ್ಲ, ಅದು ಮಾಡಿಸೋ ಬರಲ್ಲ ಸರ್. ಕುರಿಗಳೇನೋ ಡಾಕ್ಟ್ರ್ ಗೌರ್ಮೆಂಟ್ ಡಾಕ್ಟ್ರ್ ಬಂದು ಅದು ಚೆಕ್ ಮಾಡಿ ನೋಡಿ ಹೋಗಿ ಸರ್. ಅವರು ಒಂದು 1-2 ತಿಂಗಳೊಳಗೆ ಅಮೌಂಟ್ ಪ್ಲೇ ಮಾಡ್ತಾರೆ ಅವರು ಡಾಕ್ಟರ್.
0: ಅದು ಸೌಲಭ್ಯನೂ ಪಡ್ಕೊಳ್ತಾ ಇದ್ರೆ?
1: ಹ್ಞೂ ಸರ್.
0: ಸಣ್ಣ ಪ್ರಮಾಣದಲ್ಲಿ 8-10 ಮರಿ ಸಾಕ್ತಾ ಇದ್ರೆ ಮುಂದೆ ಏನೋ ದೊಡ್ಡ ಪ್ರಮಾಣದಲ್ಲಿ ಸಾಕು
1: ಮಾಡಿ ಸರ್. ಮಳೆ ಬಂದು ಹುಲ್ಲಾಯ್ತಂದ್ರೆ ಒಂದು 50 ತನಕ ಮಾಡ್ಬೇಕಂತ ಗುರಿ ಇಟ್ಟಿದ್ದೀನಿ ಸರ್. ಅವನ್ನ
0: ಎಲ್ಲ ಶೆಡ್ ಮಾಡಿಬಿಟ್ಟು ಆ ಥರ ಮಾಡಿ
1: ಎಲ್ಲ ಶೆಡ್ ಎಲ್ಲ ರೆಡಿ ಮಾಡಿ ಸರ್ ಅವಾಗಲೇ. ಈ ಮಳೆ ಕಾಯ್ತಾ ಇದ್ದು ಸರ್.
0: ಈ ಪಶುಸಂಗೋಪನೆ ಇಲಾಖೆಯಿಂದ ಈ ಶೆಡ್ ನಿರ್ಮಾಣ ಮಾಡ್ಕೊಳ್ಳಿಕ್ಕೆಲ್ಲ ಸಹಾಯಧನ ಅದೆಲ್ಲ ಸಿಗುತ್ತಾ
1: ಸರ್? ಕೊಟ್ಟಿದ್ದಾರೆ, ಅದರಿಂದ ನಾವು ಎಲ್ಲ ಮಾಡ್ಕೊಂಡಿದ್ದೀವಿ. ಇಲ್ಲ ಅದರೊಳಗೆ ಕರ್ತಾ ಇರೋದು ನಾವು ಅದರಲ್ಲಿ ಸಲ್ರ ಇವಾಗ.
0: ಒಟ್ಟಾರೆಯಾಗಿ ಈ ಕೃಷಿ ಜೊತೆಗೆ ಈ ಥರ ಯಾವಾದರೂ ಉಪಕಸಗಳಿದ್ರೆ ಹೆಚ್ಚು ಅನುಕೂಲ ಅಂತೀರ?
1: ಹ್ಞೂ ಸರ್.
0: ಮುಂದಿನ ಏನು ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರೆ
1: ಸರ್? ಮುಂದೆ ಎಲ್ಲ ಮಾಡೋದೆಲ್ಲ ಮಾಡಿಬಿಡ್ತೀವಿ. ಈಗ ಮಕ್ಕಳಿದ್ದಾರೆ, ಎಲ್ಲ ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇದ್ದಾರೆ. ಹೈನುಗಾರಿಕೆ ಒಬ್ಬರು ಅವರು ನೋಡ್ಕೊಂತಾ ಇದ್ದಾರೆ, ಕುರಿಗಳು ಒಬ್ಬರು ನೋಡ್ಕೊಂತಾ ಇದ್ದಾರೆ, ವ್ಯವಸಾಯ ಒಬ್ಬರು ಮಾಡ್ಕೊಂತಾ ಇದ್ದಾರೆ. ಈಗ ಹತ್ತಿ ಮುಗಿದಿಟ್ಟಿಗೆ ಈರುಳ್ಳಿ ನಾವು ನಾಟಿ ಮಾಡೋಕ್ಕೆ ಮುಂದೆ ಬರ್ಬೇಕು ಸರ್ ಇವಾಗ.

0: ಒಟ್ಟಾರೆಯಾಗಿ ಇಷ್ಟು ವರ್ಷ ನಮ್ಮ ಕೃಷಿ ಬದುಕು ಸಂತೋಷ ನಿಮ್ದು
1: ಭಾಳ ಸಂತೋಷ ಆಗ್ಯದ ಸರ್ ನಮಗೆ.
0: ಈಗ ನೀವು ಇವರು ಇಷ್ಟೊಂದು ಚೆನ್ನಾಗಿ ಆಸಕ್ತಿಯಿಂದ ಕೃಷಿ ಮಾಡ್ತಾರೆ, ಇತ್ತೀಚಿನ ಹುಡುಗರೆಲ್ಲ ಏನು ಈ ಕೃಷಿನ ಲಾಭದಾಯಕ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ ಅಂತ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ
1: ಸರ್? ಎಲ್ಲ ಹೇಳ್ತೀವಿ, ಓದೋ ಯಾರಿಗೆ ಹತ್ತದಿಲ್ಲ ಅವ್ರನ್ನ ಕರ್ಕೊಂಬಂದು ನಾವು ಕೆಲಸಕ್ಕೆ ಕರ್ಕೊಂತೀವಿ ಸರ್ಲ ಅವ್ರನ್ನ. ಅವ್ರಿಗೆ ಆಸಕ್ತಿ ಬಂದ ಸರ್ ಆಗ್ಲಿ, ಇವಾಗ ನಾವು ಮಾಡ್ಬೇಕು ಇವ್ರ ಹಂಗೆ, ನಾವು ಇವ್ರ ಹಂಗೆ ಇವ್ರಿಗಿಂತ ದೊಡ್ಡ ಮೇಲ್ಮಟ್ಟಕ್ಕೆ ಹೋಗ್ಬೇಕಂತ ಅವ್ರಿಗೆ ಒಂದು ಸ್ವಲ್ಪ ಆಸೆ ಐತೆ ಸರ್. ಇವಾಗ ನಾವೆಲ್ಲ ಹೇಳ್ತಾ ಇದ್ದೀವಿ ಹುಡುಗರೆಲ್ಲ, ಓದೋರು ಓದ್ತಾ ಇದ್ದಾರೆ, ಓದಲ್ದಾರೋ ಇದನ್ನ ಇದೆಲ್ಲ ಮಾಡ್ರಂತ ಹೇಳ್ತಾರೆ ಸರ್. ಹೈನುಗಾರಿಕೆ ಮಾಡ್ಕೊಳ್ರಿ, ಭಾಳ ಚೆನ್ನಾಗೈತೆ,
0: ಅನುಕೂಲ ಆಗುತ್ತೆ,
1: ಒಬ್ಬರು ಕೆಲಸಕ್ಕೆ ಹೋಗೋ ಬದಲು ನಮ್ಮ ಸ್ವಂತ ಮೇಲೆ ಕಾಲು ನಿಂತ್ಕೊಳ್ರಿ ಅಂತ ಎಲ್ಲ ಹೇಳಿದ್ದೀವಿ. ನಾವು ಹೇಳಿ ಒಂದು 4-5 ಜನ ಈಗ ಮಾಡ್ಕೊಂಡು ಜೀವನ ಮಾಡ್ತಿದ್ರು ಸರ್, ನಮ್ಮ ನೆನೆಸ್ಕೊಂತಿದಾರೆ ಅವರು.
0: ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರೆ ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ ನಿಮಗೆ
1: ಸರ್? ಇದು ಹೇಳ್ಬೇಕಂದ್ರೆ ಭಾಳ ಆಗುತ್ತೆ ಸರ್. ಇದನ್ನು ಮಾಡಿ ನಾವು ಮಾಡಿಬಿಡ್ತೀವಿ, ಆಲೆ ಮಾಡಿ ತೃಪ್ತಿಗೆ ನಾವು ನಮಗೆ ಭಾಳ ಲಾಭ ಐತೆ, ಭಾಳ ಲಾಭ ಸಿಕ್ಕದೆ. ಇದನ್ನು ಹೇಳ್ಬೇಕಾದ್ರೆ ನಮ್ಮ ಕೈಲಿ ಆಗಲ್ಲ ಸರ್. ಅದನ್ನು ನಾವೆಲ್ಲ ಮಾಡಿಬಿಡ್ತೀವಿ, ಆಲೆ ಕೆಲಸಗಳೆಲ್ಲ ನಾವಾಗಲೇ. ಏನಂದರೆ ಇವಾಗ ಬೇರೆಯವರಿಗೆ ಹೇಳ್ಬೇಕು, ಅವರು ಮಾಡಿಸ್ಬೇಕಂತ ನಮ್ಗೆ ಇನ್ನೇನಿಲ್ಲ ಸರ್ ಅದು.
0: ಹಾಗಿದ್ರೆ ಮರುಳಸಿದ್ದೇಶ್ ಅವರು ಈ ಕಾರ್ಯಕ್ರಮ ಕೇಳಂತ ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು
1: ಸರ್? ನಮ್ಮದು ಫೋನ್ ನಂಬರ್ ಇದೆ, ನಂಬರ್ ಹೇಳ್ತೀನಿ. ಒಳ್ಳೆಯ ತಳಿ ಬೀಜ ಇದಾವೆ ನಮ್ಮ ಹತ್ರ, ತಗೊಂಡು ಚೆಲ್ಲರ ಅಂತ ಹೇಳ್ತಾ ಇದ್ದೀನಿ. ನಮಗೆ ಸಂಪರ್ಕ ಬೇಕಾದ್ರೆ ನಂಬರ್ ಹೇಳ್ತೀನಿ ಸರ್. ನಾನು
0: ಹೇಳ್ರಿ, ನಿಮ್ಮ ನಂಬರ್ ಹೇಳ್ರಿ.
1: 9611-4131-19.
0: ರೈತ ಬಾಂಧವರೇ, ಪೂಜಾರೆಡ್ಡಿಯ ಮರುಳಸಿದ್ದೇಶ್ವರ ಅವರ ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ ಹೇಳ್ತೇನೆ. 9611-4831-19. ಭಾಳ ಸಂತೋಷ ಮರುಳಸಿದ್ದೇಶ್ ಅವರೇ, ಇದುವರೆಗೂ ನಿಮ್ಮ ಕೃಷಿಯಲ್ಲಿನ ಸಾಕಷ್ಟು ಅನುಭವನ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.

ಇದುವರೆಗೆ ಸಮಗ್ರ ಕೃಷಿ ಅನುಭವಗಳ ಕುರಿತು ಮೊಳಕಾಮೂರು ತಾಲೂಕು ಪೂಜಾರಹಟ್ಟಿಯ ಕೃಷಿಕ ಮುರುಳಸಿದ್ದೇಶ್ವರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ. ಇದೀಗ ಜನಪದ ಗೀತೆ.

0: ಛತ್ ಈ ಹಾಳಾದ ಮದುವೆಗೆ ಬಂದು ದುಡ್ಡೆಲ್ಲ ಕಳ್ಕ.
1: ಜನಪದ ಗೀತೆ ಕೇಳಿದ್ರಿ. ಇದೀಗ ಪೇಟೆ ಧಾರಣೆ. ಹಿರಿಯೂರು ಮಾರುಕಟ್ಟೆಯಲ್ಲಿ ತೆಂಗಿನಕಾಯಿ ಸಾವಿರಕ್ಕೆ, ಕನಿಷ್ಠ 15,000 ರೂಪಾಯಿಗಳಿಂದ ಗರಿಷ್ಠ 15,000 ರೂಪಾಯಿ. ಹೊಳಲ್ಕೆರೆ ಮಾರುಕಟ್ಟೆಯಲ್ಲಿ ಅಡಿಕೆ ಕ್ವಿಂಟಲ್ಗೆ ಕನಿಷ್ಠ 24,212 ರೂಪಾಯಿಗಳಿಂದ ಗರಿಷ್ಠ 26,200 ರೂಪಾಯಿಗಳು. ಹೊಸದುರ್ಗದಲ್ಲಿ ಸಾವಿರಕ್ಕೆ ತೆಂಗಿನಕಾಯಿ ಕನಿಷ್ಠ 17,000 ರೂಪಾಯಿಗಳಿಂದ ಗರಿಷ್ಠ 22,000 ರೂಪಾಯಿ. ಕೊಬ್ಬರಿ ಕ್ವಿಂಟಲ್ಗೆ ಕನಿಷ್ಠ 34,000 ರೂಪಾಯಿಗಳಿಂದ ಗರಿಷ್ಠ 34,000 ರೂಪಾಯಿ. ಕೊಬ್ಬರಿ ಇತರೆ ಕ್ವಿಂಟಲ್ಗೆ ಕನಿಷ್ಠ 16,000 ರೂಪಾಯಿಗಳಿಂದ ಗರಿಷ್ಠ 16,000 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಇದೀಗ ರೈತರಿಗೆ ಸಲಹೆ.
2: ರೈತ ಬಂಧವರೇ,

0: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸಂತೋಷ್ ಯುವಿಯನ್ ಅಂತ. ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನಾ ಬೇಸಾಯ ಶಾಸ್ತ್ರಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇತ್ತೀಚೆಗೆ ಎರೆಹುಳ ಗೊಬ್ಬರನ ರೈತರು ತುಂಬಾ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಾವಯವ ಕೃಷಿನಲ್ಲಿ ಒಂದು ಮುಖ್ಯವಾದ ಪೋಷಕಾಂಶಗಳ ನಿರ್ವಹಣೆ ಕ್ರಮಗಳಲ್ಲಿ ಎರೆಹುಳುಗಳು ಬಳಸೋದು ಕೂಡ ಒಂದು. ಎರೆಹುಳುಗಳನ್ನ ನಾವು ಸುಲಭವಾಗಿ ಗೊಬ್ಬರನ ತಯಾರು ಮಾಡ್ಕೊಬೋದು. ಎರೆಹುಳುಗಳನ್ನ ನಾವು ರೈತರ ಮಿತ್ರ ಅಂತ ಕರಿತೀವಿ. ಜಮೀನಿನಲ್ಲಿ ಎಲ್ಲೆಲ್ಲಿ ಕೃಷಿ ತ್ಯಾಜ್ಯಗಳಿರುತ್ತೋ ಅಲ್ಲೆಲ್ಲ ಕೂಡ ಎರೆಹುಳುಗಳನ್ನು ನೀವು ಕಾಣ್ಬೋದು. ಹಾಗಾಗಿ ಕೃಷಿ ತ್ಯಾಜ್ಯಗಳನ್ನು ಪುನರ್ಬಳಕೆ ಮಾಡೋದಕ್ಕೆ ಒಂದು ಸುವ್ಯವಸ್ಥಿತವಾದ ವ್ಯವಸ್ಥೆ ಅಂದರೆ ಕಾಂಪೋಸ್ಟ್ ತಯಾರಿಕೆ ಮತ್ತು ಎರೆಹುಳು ಗೊಬ್ಬರ ಮಾಡ್ಕೊಳ್ಳೋದು. ಎರೆಹುಳು ಗೊಬ್ಬರನ ನಾವು ಸುಲಭವಾಗಿ ರೈತರು ನೀವೇ ತಯಾರಿಸ್ಕೊಳ್ಬೋದು. ಒಂದು ಹಿಂದೆಲ್ಲ ಗುಂಡಿ ಪದ್ಧತಿನಲ್ಲಿ ಮಾಡ್ತಾ ಇದ್ವಿ, ಆದರೆ ಮಳೆ ನೀರು ಬಂದು ನಿಲ್ಲೋದು, ಜೊತೆಗೆ ಪೋಷಕಾಂಶಗಳು ಆವಿಯಾಗೋದು, ಜೊತೆಗೆ ಇಂಗೋದು, ಜೊತೆಗೆ ಇಲಿ ಹೆಗ್ಣಗಳು ಎಳೆದಾಕೋದು, ಇರುವೆ ಕಾಟಗಳು. ಹಾಗಾಗಿ ಟ್ರೆಡಿಷನಲ್ ತೊಟ್ಟಿ ಪದ್ಧತಿಯಿಂದ ರೈತರು ಏನು ಮಾಡಿದರು, ಸ್ವಲ್ಪ ವೈಜ್ಞಾನಿಕವಾಗಿ ತೊಟ್ಟಿನಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಕ್ರಮಕ್ಕೆ ಒತ್ತು ನೀಡ್ತಾ ಬಂದರು. ಹೀಗೆ ತೊಟ್ಟಿನಲ್ಲಿ ಮಾಡಿದಾಗ ಮಾತ್ರ ಹುಳು ಹರಿದು ಹೋಗದೇ ಇರೋದ ರೀತಿಯಲ್ಲಿ ಅತಿ ವೇಗವಾಗಿ ಕ್ಷಿಪ್ರವಾಗಿ ನಾವು ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತೊಟ್ಟಿ ನಿರ್ಮಿಸ್ಕೊಳ್ಳೋದಕ್ಕೆ ಬಂದ್ಬಿಟ್ಟು ನರೇಗಾ ಯೋಜನೆಯಲ್ಲಿ ಕೂಡ ರೈತರಿಗೆ ಸಾಕಷ್ಟು ಸೌಲಭ್ಯಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲೇ ಸಿಗುತ್ತೆ. ರೈತರು ಸುಲಭವಾಗಿ ಸಿಗ್ತಕ್ಕಂಥ ಕಡಪಾಕಲ್ಲು ಇದನ್ನು ಬಳಸ್ಕೊಂಡು ಸುಲಭವಾಗಿ ಕೂಡ ನೀವು ತೊಟ್ಟಿಗಳನ್ನು ನಿರ್ಮಿಸ್ಕೊಳ್ಬೋದು. ಅಥವಾ ನೀವು ಸಿಮೆಂಟ್ ಕಾಂಕ್ರೀಟ್ ಮಾಡಿ ತೊಟ್ಟಿನ ಬಹಳ ವರ್ಷಗಳವರೆಗೆ ಬೇಕು ಅಂದರೆ ತುಂಬ ವ್ಯವಸ್ಥಿತವಾಗಿ ಕೂಡ ನೀವು ನಿರ್ಮಿಸ್ಕೊಳ್ಬೋದು. ಸುಮಾರು 10 ಅಡಿ 10-15 ಅಡಿ ಉದ್ದ, 3-4 ಅಡಿ ಅಗಲ, 2-3 ಅಡಿ ಆಳಕ್ಕೆ ತೊಟ್ಟಿನ ನೀವು ನಿರ್ಮಿಸ್ಕೊಂಡ್ರೆ ಕೆಲವೊಂದ್ಸರಿ ನಾವು ಜೋಡು ತೊಟ್ಟಿನೂ ಕೂಡ ರೈತರು ನಿರ್ಮಿಸ್ಕೊಳ್ತಾರೆ. ಅದರಿಂದನೂ ಕೂಡ ಹಲವಾರು ಅನುಕೂಲಗಳಿದ್ದಾವೆ. ಒಂದರಲ್ಲಿ ಇದ್ದಿದ್ದಾಗ ತೆಗಿಯೋದಕ್ಕೆ ಇದು ಮಾಡೋದಕ್ಕೂ ಕೂಡ ಜೋಡು ತೊಟ್ಟಿನೂ ಕೂಡ ನಿರ್ಮಿಸ್ಕೊಳ್ಬೋದು. ಅಥವಾ ಸಿಂಗಲ್ ತೊಟ್ಟಿಗಳನ್ನು ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬೋದು ನಿಮ್ಮ ಅನುಕೂಲತೆ ತಕ್ಕಂಗೆ. ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ನೀವು ಕೃಷಿ ತ್ಯಾಜ್ಯಗಳು, ತೆಂಗಿನ ಗರಿ, ಅಡಿಕೆ ಸಿಪ್ಪೆ, ಜೊತೆಗೆ ಭತ್ತದ ಹುಲ್ಲು, ರಾಗಿ ಹುಲ್ಲು, ಮೆಕ್ಕೆಜೋಳ ತ್ಯಾಜ್ಯ, ಹತ್ತಿ ಕಡ್ಡಿ ತ್ಯಾಜ್ಯ, ಜೊತೆಗೆ ಈ ಬೇರೆ ಬೇರೆ ಮೆಕ್ಕೆಜೋಳ ತ್ಯಾಜ್ಯ, ಈ ರೀತಿ ಕೃಷಿ ತ್ಯಾಜ್ಯಗಳು ಏನೇನು ಬರುತ್ತೋ ಅದೆಲ್ಲದನ್ನು ಕೂಡ ನೀವು ಕಟ್ ಮಾಡಿ ಒಂದು ಲೇಯರ್ ಕೃಷಿ ತ್ಯಾಜ್ಯ ಹಾಕಿದರೆ ಮೇಲ್ಗಡೆ ಒಂದಂಗಲ ಸಗಣಿ ಹಾಕ್ತೀವಿ ಅಥವಾ ಬಗ್ಡನ ಸಿಂಪಡಣೆ ಮಾಡ್ತೀವಿ. ಮತ್ತೆ ನೀವು ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಈ ರೀತಿಯಾಗಿ ಪದರ ಪದರವಾಗಿ ನೀವು ತುಂಬ್ತಾ ಬಂದಾಗ ಒಂದು ಹಂತದಲ್ಲಿ ಬೇಕಾದರೆ ಒಂದು ಲೇಯರ್ ನೀವು ಮಣ್ಣನ್ನು ಕೂಡ ನೀವು ಒಂದು ಅಂಗಳದಷ್ಟು ಮಣ್ಣನ್ನು ಕೂಡ ನೀವು ಫಲವತ್ತಾದ ಮಣ್ಣನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಮೇಲ್ಗಡೆ ನೀವು ಮತ್ತೆ ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಅಥವಾ ಸಗಣಿನ ನೀವು ಹಾಕಿ ಈ ರೀತಿಯಾಗಿ ತೊಟ್ಟಿ ತುಂಬ ತನಕನೂ ಕೂಡ ನಿರಂತರವಾಗಿ ತುಂಬ್ತಾ ಬರಬೇಕು. ಹಿಂಗೆ ತುಂಬಿದ ಮೇಲೆ 15-20 ದಿವಸ ಕಳೆಯೋದಕ್ಕೆ ಬಿಡಬೇಕು. ಹಿಂಗೆ ತ್ಯಾಜ್ಯ ಕಳಿತಕ್ಕಂಥ ಹಂತಕ್ಕೆ ಬಂದಾಗ ನೀವು ಏನು ಮಾಡ್ತೀರಿ, ಒಂದು 2 ಕೆಜಿಯಷ್ಟು ತೊಟ್ಟಿಗೆ 1 ಕೆಜಿಯಷ್ಟು ಹುಳು ಬಿಟ್ಟರು ಕೂಡ ನಿಮಗೆ ಸಾಕಾಗುತ್ತೆ. ಒಂದು ತೊಟ್ಟಿಗೆ ನಾವು ಹುಳುಗಳು ಬಂದುಬಿಟ್ಟು ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ನಿಮಗೆ ಯಾವಾಗಲೂ ಕೂಡ ಲಭ್ಯ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ತಗೊಂಡು ಹೋಗಿ ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ರೈತರ ಮೂಲಕ ನೀವು ತಗೊಂಡು ತೊಟ್ಟಿಗೆ ಬಿಡ್ಬೋದು. ಹಿಂಗೆ ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ಯಾವಾಗಲೂ ಕೂಡ ತೇವಾಂಶ ಇರೋ ರೀತಿಯಲ್ಲಿ ಹಸಿ ಇರಬೇಕಷ್ಟೇ, ನೀರು ನಿಲ್ಲಬಾರ್ದು. ಆ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬೇಕಾಗುತ್ತೆ. ಜೊತೆಗೆ ಎರೆಹುಳು ಗೊಬ್ಬರನ ತೊಟ್ಟಿಗೆ ನೀವು ಯಾವುದೇ ಪ್ಲಾಸ್ಟಿಕ್ ಮತ್ತು ಗಾಜು ಕಳ್ಳಿ ಇದನ್ನು ಹಾಕಬಾರ್ದು. ಈ ಹುಳುಗಳನ್ನು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ತ್ಯಾಜ್ಯನ ತಿಂತ ಹೋದಂಗೆ. ಗೊಬ್ಬರ ತಯಾರಾಗಿರ್ತಕ್ಕಂಥ ಹಂತ ಬಂದಾಗ ಕಾಫಿ ಪೌಡರ್ ಕಲರ್ ಅಪಿಯರೆನ್ಸ್ ನಮಗೆ ಸಿಗುತ್ತೆ. ಹುಡಿ ಹುಡಿಯಾಗಿರುತ್ತೆ, ಹಗುರವಾಗಿರುತ್ತೆ ಗೊಬ್ಬರ. ಈ ರೀತಿ ಒಂದ್ಸರಿ ಗೊಬ್ಬರ ತಯಾರಾಯಿತು ಅಂದರೆ ನಾವು ಗುಡ್ಡೆ ಆಕಾರದಲ್ಲಿ ಹಾಕಿ ಹುಳುಗಳನ್ನು ಸಂಗ್ರಹಣೆ ಮಾಡಿ ತೆಗಿತೀವಿ. ಇಲ್ಲಾಂದರೆ ಸಗಣಿ ಉಂಡೆಗಳನ್ನ ಅಲ್ಲಲ್ಲೇ ತೊಟ್ಟಿನಲ್ಲಿಟ್ಟು ಹುಳುಗಳು ಅಟ್ರ್ಯಾಕ್ಟ್ ಆಗಿ ಹುಳುಗಳನ್ನು ಮತ್ತೆ ಗೊಬ್ಬರನ ಬೇರ್ಪಡಿಸ್ತೇವೆ. ಇಲ್ಲಾಂದರೆ ಸೀವಿಂಗ್ ಮಾಡಿಬಿಟ್ಟು ನಾವು ಇದನ್ನು ಜರಡಿ ಹಿಡಿದ್ಬಿಟ್ಟು ಗೊಬ್ಬರನ ಇದು ಮಾಡಿಬಿಡ್ತೀವಿ. ಈ ರೀತಿಯಾಗಿ ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡತಕ್ಕಂಥ ಕ್ರಮಗಳನ್ನು ಅನುಸರಿಸಬೇಕು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು 8867097307. ಧನ್ಯವಾದಗಳು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಹವಾಮಾನ ವರದಿ. ರಾಜ್ಯದಾದ್ಯಂತ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಭಾರೀ ಮಳೆಯ ಪ್ರಮಾಣಗಳು ಕೊಟ್ಟಿಗೆಹಾರ, ಚಿಕ್ಕಮಗಳೂರು ಇಲ್ಲಿ 10 ಸೆಂಟಿಮೀಟರ್, ಗೇರ್ಸೊಪ್ಪ ಇಲ್ಲಿ 7 ಸೆಂಟಿಮೀಟರ್, ಸಿದ್ದಾಪುರ, ಅಂಕೋಲಾ, ಬ್ರಹ್ಮಾವರ, ಕಮ್ಮರಡಿ, ಕೋಟಾ, ಲೋಂಡಾ ಇಲ್ಲಿ ತಲಾ 4 ಸೆಂಟಿಮೀಟರ್, ಜೊಯ್ಡಾ, ಕಾರವಾರ, ಕೊಪ್ಪ, ಸಿರ್ಸಿ, ಸುಳ್ಯ, ಉಡುಪಿ ಇಲ್ಲಿ ತಲಾ 3 ಸೆಂಟಿಮೀಟರ್, ಭಾಗಮಂಡಲ, ಹಳಿಯಾಳ, ಹಾವೇರಿ, ಹೊನ್ನಾವರ, ಕುಂದಾಪುರ, ಕುಂದಗೋಳ ಇಲ್ಲಿ ತಲಾ 2 ಸೆಂಟಿಮೀಟರ್ನಷ್ಟು ಮಳೆಯಾದ ವರದಿಯಾಗಿದೆ. ಮುಂದಿನ 5 ದಿನಗಳವರೆಗೆ ರಾಜ್ಯದಾದ್ಯಂತ ಗರಿಷ್ಠ ತಾಪಮಾನದಲ್ಲಿ ದೊಡ್ಡ ಬದಲಾವಣೆಗಳಿಲ್ಲ. ಹವಾಮಾನ

ಜನಪದ ಗೀತೆ ಕೇಳಿದ್ರಿ. ಇದು ಇಂದಿನ ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ನಾಳಿನ ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮಳೆ ಕಡಿಮೆಯಾದ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತು ದಾವಣಗೆರೆ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಎಂಜಿ ಬಸವನಗೌಡ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳನ್ನು ಕೇಳಬಹುದು.

ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆ.

ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ವೆನೆಜುವೆಲಾ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಶ್ಲಾಘಿಸಿದ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್. ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ಇಂಧನದ ಪಾತ್ರ ನಿರ್ಣಾಯಕ, ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್. ತಂತ್ರಜ್ಞಾನ ಆಧಾರಿತ ಯುದ್ಧ ರಾಷ್ಟ್ರೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ, ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ನೇತ್ರ ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ಅಂತಿಮ ಕಾರ್ಯಾಚರಣೆಗೆ ಅನುಮತಿ. ಹಾಗೂ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್, ಭಾರತದ ವಿರುದ್ಧ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಬಾಂಗ್ಲಾದೇಶ. ಈಗ ವಾರ್ತೆಗಳ ವಿವರ. ವೆನೆಜುವೆಲಾದಲ್ಲಿ ಸಂಭವಿಸಿದ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಒಗ್ಗಟ್ಟನ್ನು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಶ್ಲಾಘಿಸಿದ್ದಾರೆ. ಇದು ಕಷ್ಟದ ಸಮಯದಲ್ಲಿ ಭಾರತ ಮತ್ತು ವೆನೆಜುವೆಲಾದ ಜನರ ನಡುವಿನ ಸಹಕಾರ.

ಸಮಗ್ರದ ಮನೋಭಾವಕ್ಕೆ ಅನುಗುಣವಾಗಿದೆ ಎಂದು ಅವರು ಹೇಳಿದ್ದಾರೆ. ಭೂಕಂಪಗಳ ತೀವ್ರ ಪರಿಣಾಮಗಳ ಹಿನ್ನೆಲೆಯಲ್ಲಿ ತಮ್ಮ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಬೆಂಬಲಿಸಲು ಭಾರತದ ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆಗಳನ್ನು ಅವರು ಸ್ವಾಗತಿಸಿದ್ದಾರೆ. ಮೋದಿಯವರ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಅನ್ನು ಉಲ್ಲೇಖಿಸಿ ಅವರು ಅಂತಾರಾಷ್ಟೀಯ ಮಟ್ಟದಲ್ಲಿ ದೊರೆತ ಬೆಂಬಲದ ಅಭಿವ್ಯಕ್ತಿಗಳನ್ನು ಶ್ಲಾಘಿಸಿದರು ಮತ್ತು ವೆನೆಜುವೆಲಾ ಸ್ವೀಕರಿಸಿದ ಒಗ್ಗಟ್ಟಿನ ಅಭಿವ್ಯಕ್ತಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಇಂಧನವು ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ನಿರ್ಣಾಯಕವಾಗಿದೆ ಎಂದು ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಖಟ್ಟರ್ ಹೇಳಿದ್ದಾರೆ. ಗುರುಗ್ರಾಮ್ನಲ್ಲಿ ನಡೆದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಕೈಗೆಟುಕುವ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಇಂಧನವು ಅತ್ಯಗತ್ಯ ಎಂದು ತಿಳಿಸಿದರು. ಭವಿಷ್ಯಕ್ಕೆ ಸಿದ್ದವಾದ ವಿದ್ಯುತ್ ವಲಯವನ್ನು ನಿರ್ಮಿಸಲು ಭಾರತ ತನ್ನ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ, ಸ್ಮಾರ್ಟ್ ಗ್ರಿಡ್ ಮೂಲಸೌಕರ್ಯ ಮತ್ತು ಇಂಧನ ಸಂಗ್ರಹ ವ್ಯವಸ್ಥೆಗಳನ್ನು ವೇಗವಾಗಿ ವಿಸ್ತರಿಸುತ್ತಿದೆ. ಸೌರ ಮತ್ತು ಪವನ ಇಂಧನ

0: ಭಾರತವು ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಸಚಿವರು ಹೇಳಿದರು. ಭಾರತ ಇಂಧನ ಬೆಳವಣಿಗೆಯನ್ನು ಎತ್ತಿ ತೋರಿಸಿದ ಸಚಿವರು, ದೇಶವು ಸುಮಾರು 540 ಗಿಗಾವ್ಯಾಟ್ಗಳ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದೊಂದಿಗೆ ವಿಶ್ವದ 3ನೇ ಅತಿದೊಡ್ಡ ವಿದ್ಯುತ್ ಉತ್ಪಾದಕ ಮತ್ತು ಗ್ರಾಹಕ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ಬ್ರಿಕ್ಸ್ ಇಂಧನ ಸಚಿವರ ಸಭೆ ನಾಳೆಯವರೆಗೆ ಮುಂದುವರಿಯಲಿದೆ. ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಪ್ರವೇಶ ಮತ್ತು ಸಮಾನತೆ ಹಾಗೂ ನಾವೀನ್ಯತೆ ಮುಂತಾದ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಬಲಪಡಿಸುವ ಬಗ್ಗೆ ಚರ್ಚೆಗಳು ಕೇಂದ್ರೀಕರಿಸುತ್ತಿವೆ. ತಂತ್ರಜ್ಞಾನ ಆಧಾರಿತ ಯುದ್ಧವು ರಾಷ್ಟೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ. ರಾಷ್ಟೀಯ ಭದ್ರತೆಯ ಭವಿಷ್ಯವು ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಸಾಮರ್ಥ್ಯಗಳ ಒಮ್ಮುಖದಿಂದ ರೂಪುಗೊಳ್ಳುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯ ರಾಷ್ಟೀಯ ರಕ್ಷಣಾ ಕಾಲೇಜಿನಲ್ಲಿ ಮಾತನಾಡಿದ ಅವರು, ಉದಯೋನ್ಮುಖ ಭದ್ರತಾ ಸವಾಲುಗಳಿಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಮತ್ತು ಹೆಚ್ಚುತ್ತಿರುವ ಸಂಕೀರ್ಣ ಜಾಗತಿಕ ಪರಿಸರದಲ್ಲಿ ತನ್ನ ಕಾರ್ಯತಂತ್ರದ ಹಿತಾಸಕ್ತಿಗಳನ್ನು ಭದ್ರಪಡಿಸಿಕೊಳ್ಳಲು ಭಾರತವು ತಂತ್ರಜ್ಞಾನ ರೇಖೆಗಿಂತ ಮುಂದೆ ಇರಬೇಕು ಎಂದು ತಿಳಿಸಿದರು. ಭಾರತದ ರಕ್ಷಣಾ ಸ್ವಾವಲಂಬನೆಗೆ ಒತ್ತು ನೀಡುವಲ್ಲಿ ಮಹತ್ವದ ಮೈಲಿಗಲ್ಲು ಎಂಬಂತೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಸ್ಥಳೀಯ ನೇತ್ರ ವಾಯುಗಾಮಿ ಆರಂಭಿಕ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆಗೆ ಅಂತಿಮ ಕಾರ್ಯಾಚರಣೆ ಅನುಮತಿ ಎಫ್ಒಸಿ ನೀಡಿದೆ. ಬೆಂಗಳೂರಿನಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಎಫ್ಒಸಿ ಪ್ರಮಾಣಪತ್ರವನ್ನು ಭಾರತೀಯ ವಾಯುಪಡೆಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಯಿತು. ಇದು ರಾಷ್ಟದ ವಾಯುಗಾಮಿ ಕಣ್ಗಾವಲು ಮತ್ತು ನೆಟ್ವರ್ಕ್ ಕೇಂದ್ರಿತ ಯುದ್ದ ಸಾಮರ್ಥ್ಯಗಳಿಗೆ ಪ್ರಮುಖ ಬೆಳವಣಿಗೆಯನ್ನು ಭದ್ರಪಡಿಸುತ್ತದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಸ್ಥಳೀಯವಾಗಿ ನಿರ್ಮಿಸಲಾದ ವ್ಯವಸ್ಥೆಯನ್ನು ಶ್ಲಾಘಿಸಿದರು. ಸಂಸತ್ ಭವನದಲ್ಲಿ ಇಂದು ಹೊಸದಾಗಿ ರಾಜ್ಯಸಭೆಗೆ ಚುನಾಯಿತರಾದ ಮತ್ತು ಮರು ಆಯ್ಕೆಯಾದ 10 ಸದಸ್ಯರಿಗೆ ಉಪರಾಷ್ಟಪತಿ ಮತ್ತು ರಾಜ್ಯಸಭೆ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಪ್ರಮಾಣವಚನ ಬೋಧಿಸಿದರು. ತೆಲುಗುದೇಶಂ ಪಕ್ಷದ ಸನಾ ಸತೀಶ್ ಬಾಬು, ವಿಜಯ ಚಿಂತಕಾಯಲ ಮತ್ತು ಭಾಷ್ಯಂ ರಾಮಕೃಷ್ಣ, ಆಂಧ್ರಪ್ರದೇಶದ ಜನಸೇನಾ ಪಕ್ಷದ ಲಿಂಗಮನೇನಿ ರಮೇಶ್ ಪ್ರಮಾಣವಚನ ಸ್ವೀಕರಿಸಿದರು. ಅರುಣಾಚಲ ಪ್ರದೇಶದ ಬಿಜೆಪಿಯ ತೈ ಟಗಕ್, ದೇಬಾಶಿಶ್ ಸಮಂತರಾಯ ಮತ್ತು ಕರ್ನಾಟಕದಿಂದ ಕಾಂಗ್ರೆಸ್ನ ಪ್ರವೀಣ್ ಚಕ್ರವರ್ತಿ ಮತ್ತು ಗುಜರಾತ್ನ ಬಿಜೆಪಿಯ ರಾಜೇಶ್ ಪರಮಾನಂದ್ ಶುಕ್ಲಾ ಅವರಿಗೂ ಸಿಪಿ ರಾಧಾಕೃಷ್ಣನ್ ಪ್ರಮಾಣವಚನ ಬೋಧಿಸಿದರು. ಜಾರ್ಖಂಡ್ನಿಂದ ಆಯ್ಕೆಯಾದ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಬೈದ್ಯನಾಥ್ ರಾಮ್ ಮತ್ತು ಸ್ವತಂತ್ರ ಸದಸ್ಯ ಪರಿಮಳ್ ನಾಥ್ವಾನಿ ಕೂಡ ಪ್ರಮಾಣವಚನ ಸ್ವೀಕರಿಸಿದ ಇತರ ಸಚಿವರಾಗಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ 27ರಿಂದ 29ರವರೆಗೆ ಸೀಶೆಲ್ಸ್ ದೇಶಕ್ಕೆ ಭೇಟಿ ನೀಡಲಿದ್ದು, ಸೀಶೆಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ಅವರು 2015ರಲ್ಲಿ ಕೊನೆಯದಾಗಿ ಸೀಶೆಲ್ಸ್ಗೆ ಭೇಟಿ ನೀಡಿದ್ದರು. ವಿದೇಶಾಂಗ ಸಚಿವಾಲಯದ ಹೇಳಿಕೆಯ ಪ್ರಕಾರ ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ 2 ಹಡಗುಗಳು ಈ ಆಚರಣೆಗಳಲ್ಲಿ ಭಾಗವಹಿಸಿವೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಸೀಶೆಲ್ಸ್ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹೆರ್ಮೆನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಸೀಶೆಲ್ಸ್ ರಾಷ್ಟೀಯ ಅಸೆಂಬ್ಲಿಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ಹಿರಿಯ ರೈಲ್ವೆ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದ್ದು, ವಿವಿಧ ಸರಕುಗಳ ಸಾಗಣೆಗೆ ಭಾರತೀಯ ರೈಲ್ವೆಯನ್ನು ಅತ್ಯಂತ ಆದ್ಯತೆಯ ಸಾರಿಗೆ ಮಾಧ್ಯಮವನ್ನಾಗಿ ರೂಪಿಸುವ ಉದ್ದೇಶದ ಸುಧಾರಣಾ ಕ್ರಮಗಳ ಕುರಿತು ಚರ್ಚೆ ನಡೆಸಲಾಗಿದೆ. ಇತ್ತೀಚೆಗೆ ಸಿಮೆಂಟ್ ಮತ್ತು ಉಪ್ಪು ಸೇರಿದಂತೆ ವಿವಿಧ ಸರಕುಗಳಿಗಾಗಿ ಅಭಿವೃದ್ಧಿಪಡಿಸಲಾದ ವಿಶೇಷ ವ್ಯಾಗನ್ಗಳ ಯಶಸ್ಸು ಕೈಗಾರಿಕೆಗಳ ಕಾರ್ಯಾಚರಣಾ ಅಗತ್ಯಗಳಿಗೆ ಅನುಗುಣವಾಗಿ ವ್ಯಾಗನ್ಗಳನ್ನು ವಿನ್ಯಾಸಗೊಳಿಸುವ ಮಹತ್ವವನ್ನು ಸಾಬೀತುಪಡಿಸಿದೆ ಎಂದು ಸಭೆಯಲ್ಲಿ ತಿಳಿಸಿದರು.

0: ಮಾಡಲಾಯಿತು. ಪ್ರಸ್ತಾವಿತ ವ್ಯಾಗನ್ ವಿನ್ಯಾಸ ನೀತಿಯು ಆಧುನಿಕ ಗ್ರಾಹಕ ಕೇಂದ್ರಿತ ಹಾಗೂ ನಾವೀನ್ಯತೆ ಆಧಾರಿತ ಸರಕು ಸಾಗಣೆ ವ್ಯವಸ್ಥೆಯನ್ನು ನಿರ್ಮಿಸುವತ್ತ ಭಾರತೀಯ ರೈಲ್ವೆಯ ಮತ್ತೊಂದು ಮಹತ್ವದ ಸುಧಾರಣೆಯಾಗಿದೆ. ಇದು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವುದು, ಪರಿಸರ ಸುಸ್ಥಿರತೆಯನ್ನು ಬಲಪಡಿಸುವುದು ಹಾಗೂ ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಬದ್ದತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಪರವಾಗಿ ಬೆಂಬಲ ಸೂಚಿಸಿದವರಿಗೆ ಪ್ರಧಾನಮಂತ್ರಿ ಇಂದು ಗೌರವ ಸಲ್ಲಿಸಿದರು. ದೇಶಾದ್ಯಂತ ಸಂವಿಧಾನ ಹತ್ಯಾ ದಿವಸದ ಅಂಗವಾಗಿ ಇಂದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ನಾಗರಿಕರ ಹಕ್ಕುಗಳನ್ನು ರಕ್ಷಿಸುವ ಬದ್ದತೆಯನ್ನು ಪುನರುಚ್ಚರಿಸುವ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ದೃಢವಾಗಿ ಬೆಂಬಲ ಸೂಚಿಸಿ ರಕ್ಷಿಸಿದ ಎಲ್ಲರಿಗೂ ಗೌರವ ಸಲ್ಲಿಸಿದರು. ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿರುವ ಬಾಂಗ್ಲಾದೇಶ ತಂಡ ಇತ್ತೀಚಿನ ವರದಿ ಬಂದಾಗ 6 ವಿಕೆಟ್ ನಷ್ಟಕ್ಕೆ 168 ರನ್ ಗಳಿಸಿ ಆಡುತ್ತಿದೆ. ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ 3 ಪಂದ್ಯಗಳಲ್ಲಿ 2 ಜಯ ಗಳಿಸಿ ಗುಂಪಿನಲ್ಲಿ 2ನೇ ಸ್ಥಾನದಲ್ಲಿದೆ. ಬಾಂಗ್ಲಾದೇಶವು 2 ಪಂದ್ಯಗಳನ್ನು ಗೆದ್ದಿದ್ದರೂ ಕಡಿಮೆ ನೆಟ್ ರನ್ ರೇಟ್ನಿಂದ 4ನೇ ಸ್ಥಾನದಲ್ಲಿದೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಿನ್ನೆ ನಡೆದ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ತನ್ವಿ ಶರ್ಮಾ ಮತ್ತು ಕಿಡಂಬಿ ಶ್ರೀಕಾಂತ್ ಸುಲಭ ಗೆಲುವುಗಳೊಂದಿಗೆ ತಮ್ಮ ಅಭಿಯಾನ ಆರಂಭಿಸಿದರು. ಮಹಿಳೆಯರ ಸಿಂಗಲ್ಸ್ನ ಮೊದಲ ಸುತ್ತಿನಲ್ಲಿ ತನ್ವಿ ಶರ್ಮಾ ಜರ್ಮನಿಯ ಇವೋನ್ಲಿ ಅವರನ್ನು 23-21-21-16 ಅಂತರದಿಂದ ಸೋಲಿಸಿದರು. ದೇವಿಕಾ ಸಿಹಾಕ್ ಪೆರುವಿನ ಇನೆಸ್ ಲೂಸಿಯಾ ಕ್ಯಾಸ್ಟಿಲ್ಲೋ ಅವರನ್ನು 21-14-21-14 ಅಂತರದಿಂದ ಮಣಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನೆಜುವೆಲಾ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಶ್ಲಾಘಿಸಿದ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್. ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ಇಂಧನದ ಪಾತ್ರ ನಿರ್ಣಾಯಕ, ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್. ತಂತ್ರಜ್ಞಾನ ಆಧಾರಿತ ಯುದ್ಧ ರಾಷ್ಟೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ, ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ನೇತ್ರ ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ಅಂತಿಮ ಕಾರ್ಯಾಚರಣೆಗೆ ಅನುಮತಿ. ಹಾಗೂ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್, ಭಾರತದ ವಿರುದ್ಧ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಬಾಂಗ್ಲಾದೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿ ಚಿತ್ರದುರ್ಗ
2: ಎಫ್ಎಂ. We have just seen the completion of a 51-run partnership. This was looking quite threatening until it was broken by Nandini. We had a very eventful over where the umpires had a couple of chats with her as well as Harman Preet Kaur about running onto the pitch. There was also that no ball and the free hit which seemed like a wide but wasn't given. This time full ball down the leg side, goes for the sweep. Did she get an edge perhaps? Yes, just picking up the one for that. And that enables Bangladesh to move along to 62-2, brings Nigar Sultana Jyoti back on strike, 1-4 for the skipper who's come in at number 4 today, her familiar position. So Sharmeen Akhtar has been held back, she'll likely play a closing role in the final overs for the Bangladesh team. Fuller ball, punched away on the onside, able to beat Harmanpreet Kaur this time, but in fact Harmanpreet now has moved along to long on and she does the cleanup. 4 singles of this over. 63-2 after 10 at the halfway stage, and I suspect it will be time for a drinks break. Odd over is inning ka samapt ho chuka hai. 20 over ka ye mukabla 10 overon ki samapti 63 run 2 wicket ke nuksan par Bangladesh ka score. Pichle 5 overs ki baat karu to bhartiya gendbazon ne achhi wapsi ki hai. Kul milakar 31 run kharch kiye hain antim 5 overon mein aur ek wicket bhi jhatakne mein kamyabi mili hai. रन रेट में भी गिरावट आई है, पिछले 5 ओवर्स में 6.20 का रन रेट रहा है. तो अच्छी वापसी और ये दबाव भारत को बनाए रखना होगा. कहीं न कहीं बांग्लादेश की टीम को इस मुकाबले में कम से कम स्कोर पर रोकना होगा ताकि भारत न सिर्फ इस मुकाबले को जीतने की बेहतर स्थिति में रहे बल्कि

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
5: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
0: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
6: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
7: ನೀವು ಕೇಳ್ತಾ ಇದ್ದೀರಿ FM ಕಂಪನಾಂಕ 102.6 MHz ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಹಿಂದಿ ಚಿತ್ರಗೀತೆಗಳು FM ಸಮಯ 7:58 ಶ್ರೋತೃಗಳಿಗೆ ಗಮನಿಸಿ. ಇನ್ನು ಮುಂದೆ 8:00 ಜನರಂಜನೆ ವ್ಯಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆಯ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನು ಕಳುಹಿಸಿ ನಮ್ಮಲ್ಲಿ ಲಭ್ಯವಿರುವ ನಿಮ್ಮಿಷ್ಟದ ಗೀತೆಗಳನ್ನು ಕೇಳಿ. ನೀವು ಸಂದೇಶ ಕಳುಹಿಸಲು ನಮ್ಮ ನಿಲಯದ ವ್ಯಾಟ್ಸಪ್ ಸಂಖ್ಯೆ 9446864273. ಹಿಂದಿ ಚಿತ್ರಗೀತೆ ಕಾರ್ಯಕ್ರಮದ ಕೊನೆಯದಾಗಿ ತೇರೆ ನಾಮ್ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಆಲ್ಕಾ ಯಾಜ್ಞಿಕ್. ಸಮೀರ್ ಬರೆದ ಗೀತೆಗೆ ಸಂಗೀತ ನೀಡಿದ್ದಾರೆ ಹಿಮೇಶ್ ರೇಷ್ಮಿಯಾ.

ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನ ಆಲಿಸಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಪ್ರೇಕ್ಷಕರೇ ನಮಸ್ಕಾರ. ಜನರಂಜನಿ ವಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ರೇಡಿಯೋ ಮಿತ್ರ ಎಸ್ ಬಸವರಾಜ್ ಬಸೂರ್ ಕಾರ್ಯಕ್ರಮದಲ್ಲಿ ಶ್ರೋತೃಗಳೇ, ನೀವು ಸಂದೇಶಗಳನ್ನು ಕಳುಹಿಸಿ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640203. ಇನ್ನೊಂದು ಮೊಬೈಲ್ ಸಂಖ್ಯೆ ಶ್ರೋತೃಗಳು, ಈ ಸಂಖ್ಯೆಗೆ ವಾಟ್ಸಪ್ನಲ್ಲಿ ಸಂದೇಶಗಳನ್ನು ಕಳಿಸಬಹುದು. ಸಂದೇಶ ಕಳಿಸಲು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273. ಕಾರ್ಯಕ್ರಮದ ಆರಂಭದಲ್ಲಿ ನಮಗೆ ಸಂದೇಶ ಬಂದಿದೆ. ಜಗಳೂರು ತಾಲೂಕು ಹನುಮಂತಾಪುರದಿಂದ ಒನ್ನೂರಲ್ಲಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸರ್, ಈ ಕಾರ್ಯಕ್ರಮದಲ್ಲಿ ನಿನ್ನ ಕಂಗಳ ಜ್ಯೋತಿಯಾಗುವೆ ಈ ಹಾಡು ಚಿರಂಜೀವಿ ಚಿತ್ರದಲ್ಲಿದೆ, ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಸರ್ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಮೆಚ್ಚಿನ ನಿಮ್ಮ ಕೋರಿಕೆಯಂತೆ ಇದೀಗ ಕಾರ್ಯಕ್ರಮದ ಆರಂಭದ ಈ ಹಾಡು ಚಿರಂಜೀವಿ ಚಿತ್ರದ ಈ ಗೀತೆಯನ್ನು ಕೇಳೋಣ.

ಶ್ರೋತೃಗಳೇ, ನ್ಯೂಸ್ ಆನ್ ಏರ್ ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಜನರಂಜನಿ ವಾಟ್ಸಾಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಲಭ್ಯವಿರುವ ನಿಮ್ಮಿಷ್ಟದ ಗೀತೆಗಳನ್ನು ಕೇಳುವುದಾದರೆ ನೀವು ನಮಗೆ ಸಂದೇಶಗಳನ್ನು ಕಳುಹಿಸಿ. ನಮ್ಮ ನಿಲಯದ ವಾಟ್ಸಾಪ್ ಸಂಖ್ಯೆ 9448640273. ಇನ್ನು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ನಮಸ್ತೆ ನಿರೂಪಕರಿಗೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಚಿತ್ರದುರ್ಗದ ಕೇಳುಗರಾದ ಚಿಕ್ಕಪೇಟೆಯಿಂದ ಸಂದೇಶವನ್ನು ರವಿ ಕೆ ಅಂಬೇಕರ್ ಅವರು ಕಳಿಸಿದ್ದಾರೆ. ಸಿಡಿದೆದ್ದ ಸಹೋದರರು ಚಿತ್ರದಿಂದ ಇದ್ದ ಬೇಡ ಅನ್ನೋರು ಉಂಟೆ ಈ ಹಾಡನ್ನು ಪ್ರಸಾರಿಸಿ ಅಂತ ನಿಮ್ಮ ಕೋರಿಕೆಯಂತೆ ಇದೀಗ ಸಿಡಿದೆದ್ದ ಸಹೋದರ ಚಿತ್ರದ ಈ ಹಾಡು. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ವಿಷ್ಣುವರ್ಧನ್ ಅವರೊಂದಿಗೆ ಎಸ್ ಜಾನಕಿ, ಜಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ಸತ್ಯಂ.

ಜನರಂಜನೆ ವಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಇನ್ನು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ನಾಗೇಂದ್ರ ಗುಂಡಮ್ಮ ದೊಡ್ಡಬಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಕ್ರವರ್ತಿ ಚಿತ್ರದಿಂದ ಒಂದು ಮಳೆ ಬಿಲ್ಲೆ ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ಈ ಹಾಡು ನಮಗಾಗಿ ತಪ್ಪದೇ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೃಜನ್ ಸೃಷ್ಟಿ ಸುಪ್ರಿಯ ಭರತ್ ಕುಮಾರ್ ಅವರೆಲ್ಲರೂ. ನಿಮ್ಮ ಕೋರಿಕೆ ಅಂತ ಇದೀಗ ಚಕ್ರವರ್ತಿ ಚಿತ್ರದ ಈ ಗೀತೆಯನ್ನು ಕೇಳೋಣ. ಗೀತೆ ಗಾಯಕರು ಶ್ರೇಯ ಘೋಷಾಲ್ ಮತ್ತು ಅರ್ಮಾನ್ ಮಲ್ಲಿಕ್, ಡಾಕ್ಟರ್ ಬಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

ನಮಗೆ ಸಂದೇಶ ಬಂದಿದೆ. ಅರಸೀಕೆರೆ ತಾಲೂಕು ಇಲ್ಲಿಂದ ಚಲ್ಲಾಪುರ ಗ್ರಾಮದ ಈಡಿಗರಹಟ್ಟಿ ಗ್ರಾಮದಲ್ಲಿ ರೇಡಿಯೋ ಕೇಳ್ತಾ ಇದ್ದಾರೆ. ಸಿ ಕೆ ಪ್ರಕಾಶ್ ಇವರು ಸಂದೇಶವನ್ನು ಕಳಿಸಿ ನಮಗೆ ದೇವತಾ ಮನುಷ್ಯ ಚಿತ್ರದಿಂದ ಆಯ್ದ ಈ ಸೊಗಸಾದ ಸಂಜೆ ಗೀತೆಯನ್ನು ಪ್ರಸಾರಿಸಿ ಅಂತ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಅಭಿಲಾಷೆಯಂತೆ ಇದೀಗ ಈ ಹಾಡು

ನೀವು ಕೇಳ್ತಾ ಇದ್ರಿ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಚಿತ್ರದುರ್ಗ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಜಲರಂಜನಿ ನಿಮ್ಮ ಮೆಚ್ಚಿನ ವಾಟ್ಸಪ್ ಆಧಾರಿತ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. FM ಸಮಯ 8:28. ನಮಗೆ ಸಂದೇಶವನ್ನು ಕಳಿಸಿದರೆ ಸಾವಿತ್ರ ಸಿದ್ದೇಶ್ ಕುಲದೀಪ್ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದರೆ ಜಗಳೂರಿನಲ್ಲಿ ರೇಡಿಯೋ ಕೇಳ್ತಾ ಇದ್ವಿ, ನಮಗೊಂದು ಗೀತೆಯನ್ನು ಹಾಕ್ರಿ ಅಂತ ಕೇಳ್ತಾ ಇದ್ದಾರೆ. ಯಾವ ಚಿತ್ರದ ಗೀತೆ? ರಾಗತಾಳ ಚಿತ್ರದಿಂದ ಆಯ್ದ ಎಂದು ಕಾಣದ ಹೊಸ ಬೆಳಕೊಂದು ಹಿಂದೆ ಕಂಡೆನು ಈ ಹಾಡನ್ನು ಪ್ರಸಾರಿಸಿ ಅಂತ ಸಾವಿತ್ರ ಸಿದ್ದೇಶ್ವರು ಸಂದೇಶವನ್ನು ಕಳಿಸಿದ್ದಾರೆ. ಇದೀಗ ಕೇಳೋಣ ಈ ಗೀತೆಯನ್ನು. ಗೀತೆಗೆ ಧ್ವನಿ ನೀಡಿದ್ದಾರೆ S. ಜಾನಕಿ, ನಂದಗೋಪಾಲ ರೆಡ್ಡಿಯವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ M. ರಂಗರಾವ್.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर
1: ಜನರಂಜನಿ ವಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರದುರ್ಗ ನಗರದ ಅಮೃತ ರಮೇಶ್ ಚಲಿಸುವ ಮೋಡಗಳು ಚಿತ್ರದಿಂದ ಇದ್ದ ನೀನೆಲ್ಲೋ ನಾನಲ್ಲೇ ಹಾಡನ್ನ ದಯವಿಟ್ಟು ಪ್ರಸಾರಿಸಿ ಅಂತ ಕೇಳಿದ್ದಾರೆ. ನಿಮ್ಮ ಕೋರಿಕೆ ಅಂತ ಇದೀಗ ಈ ಹಾಡು. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಹೊಂದಿಗೆ ಎಸ್ ಜಾನಕಿ, ಚಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಇನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ವಸರಾಗ ಚಿತ್ರದ ಗೀತೆಯನ್ನು ಪ್ರಸಾರಿಸಿ ಅಂತ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ರಾಯಬಾಗ್ ತಾಲೂಕು ಮುಗಳ್ಕೋಟದಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಮತ್ತು ಅಭಿಷೇಕಯ್ಯ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಈ ಗೀತೆಯನ್ನು ದಯವಿಟ್ಟು ಪ್ರಸಾರಿಸಿ ಅಂತ ಹೇಳ್ತಾ ಇದ್ದಾರೆ. ಸಂದೇಶವನ್ನು ಕಳಿಸಿ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಸಂದೇಶವನ್ನು ಕಳಿಸಿದ ತಮಗೆ ಧನ್ಯವಾದಗಳು. ಇದೀಗ ವಸರಾಗ ಚಿತ್ರದ ಗೀತೆ. ಶ್ಯಾಮ್ ಸುಂದರ್ ಕುಲಕರ್ಣಿ ಬರೆದ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಂಗೀತ ರಾಜಾ.

ಇನ್ನು ಜನರಂಜನೆ ವಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ನಮಗೂ ಕೂಡ ಪವಿತ್ರ ಪ್ರೇಮ ಚಿತ್ರದಿಂದ ಆಯ್ತಾ ಎಂದೆಂದು ನಾನಿನ್ನ ಜೊತೆಯಾಗಿ ಇರುವೆ ಈ ಗೀತೆನ ಪ್ರಸಾರಿಸಿ ಅಂತ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ವಿಜಯಪುರದಿಂದ ಸುದರ್ಶನ್ ಭರತ್ ಕುಮಾರ್ ಬಂದಿ ನವಾಜ್, ನಿಮ್ಮ ಕೋರಿಕೆಯಂತೆ ಇದೀಗ ನಿಮ್ಮಿಷ್ಟದ ಈ ಹಾಡು.

ಜನರಂಜನೆ ವಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಈ ಕಾರ್ಯಕ್ರಮಕ್ಕೆ ನಮಗೆ ಸಂದೇಶವನ್ನ ಮಾರಿ ಕಣಿವೆಯಿಂದ ಗಗನ್ ರಾಜ್ಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ರು. ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ರು ನಮಗೆ ಸಂದೇಶವನ್ನು. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ತೇಲಿ, ಶಿವಲೀಲ ತೇಲಿಯವರ ಸಂದೇಶ ಕೂಡ ನಮಗೆ ಬಂದಿತ್ತು. ಚಿತ್ರದುರ್ಗ ನಗರದ ಸಂಗಮೇಶ್ವರ ಬಡಾವಣೆಯಿಂದ ನಳಿನಿ ಸತೀಶ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ರು. ಸಿ ಟಿ ಚಂದ್ರಶೇಖರ್, ವಸಂತಕುಮಾರಿ ಅತ್ತಿ ಚೌಡೇನಹಳ್ಳಿಯಿಂದ ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದವರು, ಇವರು ಕೂಡ ಸಂದೇಶವನ್ನು ಕಳಿಸಿ ನಮಗೆ ಗೀತೆಗಾಗಿ ಕೋರಿಕೆಯನ್ನು ಸಲ್ಲಿಸಿದರು. ಸಿ ಆರ್ ಪಟ್ನ ಅಂತ ಹೇಳ್ತಿದ್ದಾರೆ ತಾಲೂಕು, ನವಿಲೆ ನಾಗರಾಜ್ ಇವರು ಕೂಡ ಸಂದೇಶವನ್ನು ಕಳಿಸಿದರು. ಚಳ್ಳಕೆರೆ ತಾಲೂಕು ಗೋಪನಹಳ್ಳಿಯಿಂದ ಜೆ ಹರ್ಷಿತಾ, ಜೆ ಯಶಸ್ ಇವರು ಕೂಡ ಸಂದೇಶವನ್ನು, ಈ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ಸಂದೇಶವನ್ನು ಕಳಿಸಿದರು. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಕಾರ್ಯಕ್ರಮದ ಕೊನೆಯದಾಗಿ ವಾಣಿ ಸತೀಶ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಗೋಸ್ಕರ ಗಿರಿಕನ್ಯೆ ಚಿತ್ರದಿಂದ ತೈ ತೈ ತೈ ಬಂಗಾರಿ ಹಾಡನ್ನು ಪ್ರಸಾರಿಸಿ ಅಂತ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಕೋರಿಕೆಯಂತೆ ಇದೀಗ ಈ ಗೀತೆ

ಜನರಂಜನಿ ವಾಟ್ಸಾಪ್ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನ ಚಿತ್ರದುರ್ಗ ನಗರದಲ್ಲಿ ರೇಡಿಯೋ ಕೇಳ್ತಾ ಇರುವಂತಹ ಚಿಕ್ಕಪೇಟೆಯ ರೂಪಾ ಪಾಂಡುರಂಗರಾವ್ ಶ್ರವಂತ್ ಕೂಡ ಸಂದೇಶವನ್ನ ಕಳಿಸಿದ್ರು. ಪೂಜಾ ಗೋಪನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ರು. ಮೀರಾ ನಾಡಿಗ್ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ರು. ಹಾಗೆ ನಮಗೆ ಸಂದೇಶವನ್ನ ನಂಬರ್ ಎಂಡಿಂಗ್ 667 ಇವರು ಸಂದೇಶವನ್ನ ಕಳಿಸಿದ್ರು. ನಮಗೆ ಸಂದೇಶವನ್ನ ಹರಿಹರ ತಾಲೂಕು ರಾಮತೀರ್ಥದಿಂದ ನಾಗರಾಜ್ ರೆಡ್ಡಿ ಕೂಡ ಸಂದೇಶವನ್ನು ಕಳಿಸಿದ್ರು. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಸಮಯ 8:45 ಇದೀಗ ವಚನಗಳು. ಆರಂಭದಲ್ಲಿ ಅಂಬಿಗರ ಚೌಡಯ್ಯ ಅವರ ವಚನವನ್ನು ಪ್ರಸಾರಿಸುತ್ತಿದ್ದೇವೆ. ಹಾಡಿದ್ದಾರೆ ವಾಗೀಶ್ ಭಟ್.

ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ಭಕ್ತಿಗೀತೆಗಳ ಆರಾಧನೆ.

0: ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂನಲ್ಲಿ ಭಕ್ತಿಭಾವದ ಧಾರೆ ನಮನ ನಮನ ನಮನ
1: ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ
2: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್ಗಳಲ್ಲಿ ವಚನಗಳನ್ನು ಕೇಳುತ್ತಿರುವಿರಿ. ಎಫ್ಎಂ ಸಮಯ 8:54.
3: ಕಾರ್ಯಕ್ರಮದ ಕೊನೆಯದಾಗಿ ಜೇಡರ ದಾಸಿಮಯ್ಯ ಅವರ ವಚನ ಹಾಡಿದ್ದಾರೆ ಸುವರ್ಣ ರಾಥೋಡ್.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಸಮಯ 9 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
5: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
0: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
6: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
7: ಭಾವಗೀತೆ ಕಾರ್ಯಕ್ರಮದ ಕೊನೆಯದಾಗಿ ಡಾಕ್ಟರ್ NS ಲಕ್ಷ್ಮೀನಾರಾಯಣ್ ಭಟ್ ವಿರಚಿತ ಗೀತೆ ಸಂಗಡಿಗರೊಂದಿಗೆ ಹಾಡಿದ್ದಾರೆ BR ಛಾಯಾ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಸಮಯ 9:30. ಇದೀಗ ಕನ್ನಡ ಮಿಕ್ಸ್ಡ್ ಫಿಲ್ಮ್ ಸಾಂಗ್ಸ್ ಕಾರ್ಯಕ್ರಮದ ಆರಂಭದಲ್ಲಿ ವಿಕ್ರಾಂತ್ ರೋಣ ಚಿತ್ರದ ಗೀತೆ ಹಾಡಿದ್ದಾರೆ ವಿಜಯ ಪ್ರಕಾಶ್.

0: ಪೇಪರ್ ಶ್ರೀನಿವಾಸ್ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ ಬಬ್ರು ವಾಹನ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಜಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ಟಿ ಜಿ ಲಿಂಗಪ್ಪ.
1: ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀ

ಉಗ್ರಪ್ರತಾಪಿ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿ

ನಾಟ್ಯ ಕಲಿಸಿದ ನಪುಂಸಕ ನೀನು, ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ, ಖಂಡಿಸದೆ ಉಳಿಸುವೆ ಹೋಗೋ.

0: ಓಡು ಬಾಣಗಳ ಮಾಡುವೆ ಮಾನಭಂಗ. ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು ಈ ಬಬ್ರುವಾಹನ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕನ್ನಡ ಮಿಕ್ಸರ್ ಫಿಲ್ಮ್ ಸಾಂಗ್ಸ್ ಕೇಳುತ್ತಿರುವಿರಿ. ರಾಜೇಶ್ ಮತ್ತು ಚಿತ್ರ ಅವರ ಯುಗಳ ಧ್ವನಿಗಳಲ್ಲಿರುವ ಕಲಾಸಿಪಾಳ್ಯ ಚಿತ್ರದ ಗೀತೆ ಇದು. ಕೆ ಕಲ್ಯಾಣ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲಾ.

ಕಾರ್ಯಕ್ರಮದ ಕೊನೆಯದಾಗಿ ಯಕ್ಕ ಚಿತ್ರದ ಗೀತೆ ಸಂಗಡುಗರೊಂದಿಗೆ ಹಾಡಿದ್ದಾರೆ ಆಂಟೋನಿ ದಾಸನ್. ನಾಗಾರ್ಜುನ್ ಶರ್ಮಾ ಬರೆದ ಗೀತೆಗೆ ಸಂಗೀತ ನೀಡಿದ್ದಾರೆ ಚರಣ್ ರಾಜ್ ಎಂಆರ್. ಕಂಗ್ರಾಜುಲೇಷನ್.

ಇದುವರೆಗೆ ಕನ್ನಡ ಮಿಕ್ಸ್ಡ್ ಫಿಲ್ಮ್ ಸಾಂಗ್ಸ್ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಸಮಯ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ.

0: प्रस्तुत है कार्यक्रम रंग तरंग।
1: रंग तरंग
2: आकाशवाणी चित्रदुर्ग एफएम ಇದು 102.6 ಮೆಗಾಹರ್ಟ್ಸ್. ಇದುವರೆಗೆ ನಿಲಯದ ಕಾರ್ಯಕ್ರಮಗಳನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ನಮ್ಮ ಚಂದ್ರವಳ್ಳಿ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 11:16. ನಿಲಯದ ಬೆಳಗಿನ ಪ್ರಸಾರ ಕಾರ್ಯ ಮುಂಜಾನೆ 6:05 ಆರಂಭವಾಗುವುದು. ನಮಸ್ಕಾರ, ಜೈ ಹಿಂದ್.